ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟೀಯ ಶಕವರ್ಷ, ಆಷಾಢ ಮಾಸದ 27ನೆಯ ದಿನ ಅಂದರೆ 2026ನೆಯ ಇಸವಿ ಜುಲೈ ತಿಂಗಳ 18ನೆಯ ತಾರೀಖು ಶನಿವಾರ. ಈಗ ಸಮಯ 5:56:40. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭ ನೋಡಿ, ಯಾವ ದೇಶ ತನ್ನ ಮಣ್ಣಿನ ಸಾರವನ್ನು ಕಳೆದುಕೊಳ್ಳುತ್ತದೆಯೋ ಅಂತಹ ದೇಶ ತಾನು ತಾನಾಗೇ ನಾಶ ಹೊಂದುತ್ತದೆ. ಹೀಗೆಂದವರು ಫ್ರಾಂಕ್ಲಿನ್ ರೂಸ್ವೆಲ್ಟ್. ಶುಭ ನೋಡಿ ಕೇಳಿದಿರಿ.

ಪ್ರೀತಿಯ ಕೇಳುಗರೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6 ಗಂಟೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:10ಕ್ಕೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಉದಯರಾಗ, 6:30ಕ್ಕೆ ಡಾ ಕೋರಣ್ಣ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35ಕ್ಕೆ, 6:45ಕ್ಕೆ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 7:47ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30ಕ್ಕೆ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಶಿಶುಗೀತೆಗಳನ್ನು ಕೇಳುವಿರಿ. ಈ ಕಾರ್ಯಕ್ರಮ ಈ ಸಂಜೆ 4 ಗಂಟೆಗೆ ಮರುಪ್ರಸಾರವಾಗಲಿದೆ. 9:30ಕ್ಕೆ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಇನ್ನು 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಚನ್ನುಲಾಲ್ ಮಿಶ್ರಾ ಅವರ ಗಾಯನ. 10:30ಕ್ಕೆ ಗಾನ ಭಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11 ಗಂಟೆಗೆ ಗಾನಡಂಗೂರ ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾ ರೂಪಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ ಬೇವಿನ ಬೆಂಚಿ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೇರಿಕೆ, ಈ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. 1 ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಈ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. ಹಕ್ಕಿಯ ಬಳಗ. 3 ಗಂಟೆಗೆ ರೂಪಕ ಕಾಲಗರ್ಭದೊಳಗೆ ತಾಯಿ, ರಚನೆ ಶಿವಾನಿ ಯು, ನಿರ್ಮಾಣ ಟಿಬಿ ಲಸಿತಾ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ಮಡಿಕೇರಿ ಇದರಲ್ಲೂ ಆಲಿಸಬಹುದು. 3:30ಕ್ಕೆ ನಾಟಕ ಡಾಕ್ಟರ್ನ ಶೋಧ, ಮೂಲ ತಮಿಳು ಅಯ್ಯಪ್ಪು ಕಣ್ಣ, ಕನ್ನಡಕ್ಕೆ ಅನುವಾದ ಎಂಎ ಹುಂಡೇಕರ್, ನಿರ್ದೇಶನ ಶಶಿಧರ ನರೇಂದ್ರ. ಇನ್ನು ಸಂಜೆ 4:30ಕ್ಕೆ ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5 ಗಂಟೆಗೆ ಕ್ರೀಡಾ ಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಗ್ಲಾಸ್ಗೋನಲ್ಲಿ ನಡೆಯುವ 23ನೆಯ ಕಾಮನ್ವೆಲ್ತ್ ಕ್ರೀಡಾಕೂಟದ ಮಾಹಿತಿ, ಪ್ರಸ್ತುತಿ ವಿನೋದ್ ಮೂಡಗದ್ದೆ. ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. ಇನ್ನು ಸಂಜೆ 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಧಲನ್ ಆತ್ಮನಿರ್ಭರ ಕಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಮಿಷನ್, ಈ ಕುರಿತು ಡಾ ಶರಶ್ಚಂದ್ರ ರಾರಡೆ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಯುವವಾಣಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿಗ್ವಿಜಯ್ ಬಿ. 10 ಗಂಟೆಗೆ ರಾಷ್ಟ್ರೀಯ

ಸಂಗೀತ ಕಾರ್ಯಕ್ರಮ ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿವೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಅಲ್ಲಮ ಪ್ರಭುವಿನ ವಚನ. ಜಂಗಮವೇ ಹೊರಗಿರಲು ಲಿಂಗಾರ್ಚನೆಯೇ ಉದಯ. ಹಾಡಿರುವವರು ಶಶಿಧರ್ ಕೋಟೆಯೇ.

ಇನ್ನು ಕೇಳೋಣ ಪುರಂದರದಾಸರ ಕೀರ್ತನೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಹಾಡಿದ್ದಾರೆ ಬಾಂಬೆ ಸಹೋದರಿಯರು.

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಅಜಯ್ ವಾರಿಯರ್ ಅವರು ಹಾಡಿರುವ ಮುನ್ನಂಡ ಶೋಭಾ ಸುಬ್ಬಯ್ಯ ಇವರ ರಚನೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂಬ ಗೋಪಾಲಕೃಷ್ಣ ಅಡಿಗರ ಸಾಲುಗಳು ಮಾನವನ ಬದುಕಿನ ಪಯಣದ ಚಿತ್ರವನ್ನು ನೀಡುತ್ತದೆ. ಮನುಷ್ಯನು ಎಷ್ಟೇ ಸಂಪತ್ತನ್ನು ಅಧಿಕಾರವನ್ನು ಕೀರ್ತಿಯನ್ನು ಗಳಿಸಿದರೂ ಅವನಿಗೆ ಸಂತೃಪ್ತಿ ಎಂಬುದಿಲ್ಲ. ತನ್ನಲ್ಲಿ ಇನ್ನೇನಿಲ್ಲ ಎಂಬುದನ್ನು ನಿರಂತರ ಹುಡುಕುತ್ತಿರುತ್ತಾನೆ. ಸಂತೃಪ್ತಿ ಎಂಬುದು ಮಾನವ ಬದುಕಿನ ಅತ್ಯಂತ ಆರಾಮದಾಯಕ ಸ್ಥಿತಿ, ತನ್ನಲ್ಲಿರುವುದನ್ನು ಒಪ್ಪಿಕೊಂಡು ಕೃತಜ್ಞತೆಯಿಂದ ಬದುಕುವ ಮನೋಭಾವ. ಅತಿಯಾದ ಬಯಕೆಗಳು ಹೋಲಿಕೆಗಳು ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ. ತನ್ನ ಪರಿಶ್ರಮದಿಂದ ದೊರೆತ ಫಲದಲ್ಲಿ ಖುಷಿಪಟ್ಟು ಜೀವನವನ್ನು ಅನುಭವಿಸಿದಾಗ ಅವನಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ. ತೃಪ್ತಿ ಎಂಬುದು ಒಂದು ಮಾನಸಿಕ ಸ್ಥಿತಿ. ಮಾನವ ಬಯಕೆಗಳು ಅಪರಿಮಿತ, ಸಂತೃಪ್ತಿ ಎಂಬುದು ಪೂರ್ಣ ವಿರಾಮವಿಲ್ಲದ ಸ್ಥಿತಿ. ಮನುಜನಿಗೆ ಉಣ್ಣುವ ಬಯಕೆ ಈಡೇರಿದರೆ ಉಡುವ ಬಯಕೆ, ಉಡುವ ಬಯಕೆ ಈಡೇರಿದರೆ ಉಳಿದುಕೊಳ್ಳುವ ಬಯಕೆ, ಹೀಗೆ ಬಯಕೆಗಳ ಬೆನ್ನತ್ತಿ ಸಾಗುವವನಿಗೆ ಎಲ್ಲವೂ ಬೇಕು. ತೃಪ್ತಿ ಎಂಬ ಪದವೇ ಅವನಿಗೆ ಬೇಡ ಎನ್ನುವಷ್ಟು ಅತೃಪ್ತಿ ಅವನನ್ನು ಕಾಡುತ್ತಿರುತ್ತದೆ. ಇಂದು ಇಡೀ ಜಗತ್ತು ಪ್ರೀತಿ ವಿಶ್ವಾಸಕ್ಕಾಗಿ ಹಪಹಪಿಸುತ್ತದೆ. ರಕ್ತ ಮೂಳೆ ಮಾಂಸಗಳಿಂದ ತುಂಬಿದ ಮನುಷ್ಯನನ್ನು ಯಂತ್ರಗಳು ಆಳುತ್ತಿರುವುದು ವಿಪರ್ಯಾಸ. ಮಹಾನಗರಗಳಲ್ಲಿ ಪ್ರತಿ 10 ಜನರಲ್ಲಿ ಒಬ್ಬ ಮಾನಸಿಕವಾಗಿ ಖಿನ್ನನಾದ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಕಾರಣ ಅವನಲ್ಲಿ ಜೀವನ ಪ್ರೀತಿ ಸಂತೃಪ್ತಿಯ ಭಾವ ಇಲ್ಲದಿರುವುದೇ ಆಗಿದೆ. ತನ್ನ ಬಂಧು ಬಳಗದ ಮಧ್ಯೆಯೇ ಬದುಕಿದ್ದರೂ ಬೇರು ಕಿತ್ತ ಭಾವ ಆತನನ್ನು ಕಾಡುತ್ತಿದೆ. ಬರೇ ಹಣ ಹಣ ಎಂದು ಹಾತೊರೆದರೆ ಅಮೂಲ್ಯವಾದ ಸುಂದರ ಬದುಕನ್ನು ಅದು ಕಸಿದುಕೊಳ್ಳುತ್ತದೆ. ನಾವೆಲ್ಲರೂ ನಮ್ಮ ನಮ್ಮ ಬದುಕಿನಲ್ಲಿ ಹಲವಾರು ಸ್ಥಾನಮಾನ ಧ್ಯೇಯ ಧೋರಣೆಗಳ ಬಗ್ಗೆ ಯೋಚಿಸುತ್ತಿರುತ್ತೇವೆ. ಏನೇನೋ ಆಗಬೇಕೆಂದು ಕನಸು ಕಂಡಿದ್ದೇವೆ. ಈ ತರದ ಕನಸುಗಳು ಗಗನ ಕುಸುಮಗಳಾದದ್ದನ್ನೂ ಕಂಡಿದ್ದೇವೆ. ಹಾಗೆಂದು ಕನಸು ಕಾಣುವುದು ತಪ್ಪಲ್ಲ. ಕನಸುಗಳು ಮನಸ್ಸಿಗೆ ಅವ್ಯಕ್ತ ಬಯಕೆಗಳನ್ನು ವ್ಯಕ್ತ ರೂಪದಲ್ಲಿ ಮೂಡಿಸಿ ಯಾವುದೋ ರೀತಿಯಲ್ಲಿ ಸಂತೃಪ್ತಿಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ಸುಖ ಬಂದಾಗ ಸಂತಸ ಪಡುವುದು ಮತ್ತು ಕಷ್ಟ ಬಂದಾಗ ದುಃಖಿಸುವುದು ಮನುಷ್ಯನ ಸಹಜ ಪ್ರವೃತ್ತಿ. ಆದರೆ ಬುದ್ಧಿವಂತನಾದ ಮಾನವನು ಕೆಲವೊಮ್ಮೆ ಅಕಾರಣವಾಗಿ ದುಃಖಿಸುವುದೂ ಇದೆ. ಇಲ್ಲಿ ಅವನ ಭಾವನೆಗಳೇ ಇಂತಹ ದುಃಖಕ್ಕೆ ಕಾರಣವಾಗಿ ಬಿಡುತ್ತದೆ. ಕೆಲವರಿಗೆ ಕೆಲವೊಂದು ವಸ್ತುಗಳ ಕೊರತೆಯೇ ದುಃಖಕ್ಕೆ ಕಾರಣವಾಗಿ ಕಾಡುವುದಿದೆ. ಅತೃಪ್ತತೆಗೆ ಕಾರಣ ಹುಡುಕುತ್ತಾ ಹೋದಾಗ ಅವು ವಿಭಿನ್ನವಾಗಿರುತ್ತದೆ. ವಿಶೇಷವಾಗಿ ಆರ್ಥಿಕತೆಯ ವಿಚಾರದಲ್ಲಿ ಹೀಗಾಗುವುದಿದೆ. ಒಬ್ಬ ಬಡವನಿಗೆ ಹಣದ ಕೊರತೆ ಕಾಡುತ್ತಿದ್ದರೆ ಅತಿಯಾಗಿ ಹಣವನ್ನು ಸಂಗ್ರಹಿಸಿಟ್ಟುಕೊಂಡವನಿಗೆ ಕಳ್ಳಕಾಕರ ಭಯ, ಆದಾಯ ತೆರಿಗೆ ಇಲಾಖೆಯಿಂದ ದಾಳಿ ಇಡುತ್ತಾರೆ ಎಂಬ ಅಂಜಿಕೆಯಿಂದ ನಿದ್ದೆಗೆಟ್ಟು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ. ಇನ್ನೂ ಕೆಲವು ಮನಸ್ಥಿತಿ ಹೇಗೆಂದರೆ ತಮಗಿಂತ ಹೆಚ್ಚು ಸಂಪತ್ತು ಇನ್ನೊಬ್ಬರಲ್ಲಿದೆ ಎಂದು ಇವರಿಗೆ ಜೀರ್ಣಿಸಿಕೊಳ್ಳಲಾಗದೆ ಕೊರಗುತ್ತಾರೆ. ಈ ತೆರನಾದ ಈರ್ಷ್ಯೆ ಮತ್ಸರ ಅತ್ಯಂತ ಅಪಾಯಕಾರಿಯಾದುದು. ತನ್ನಲ್ಲಿರುವ ಸಂಪತ್ತಿನಿಂದ ಸಂತೃಪ್ತರಾಗದೆ ಇತರರೊಂದಿಗೆ ತನ್ನನ್ನು ಹೋಲಿಸಿಕೊಂಡು ದುಃಖಿಸುವವರ ಮಾನಸಿಕ ವ್ಯಾಧಿಗೆ ಮದ್ದಿಲ್ಲ ಎನ್ನಬಹುದು. ಈ ಮಣ್ಣಿನಲ್ಲಿ ಮನುಜ ತಾನು ಮಾಡಿದ ಕರ್ಮಗಳಿಗನುಸಾರವಾಗಿ ಫಲವನ್ನು ಪಡೆಯುತ್ತಾನೆ ಎಂದು ಬಲವಾಗಿ ನಂಬಿದವರು ನಾವು. ಅಂತೆಯೇ ಸತ್ಕಾರ್ಯಗಳನ್ನು ಮಾಡಿದರೆ ಬದುಕಿನಲ್ಲಿ ಸತ್ಫಲಗಳನ್ನು ಪಡೆದು ಸಂತೃಪ್ತಿಯ ಜೀವನ ಸಾಗಿಸುತ್ತಾನೆ. ಹೀನ ಕೃತ್ಯಗಳಿಂದ ಹೀನ ಬದುಕನ್ನು ಅನುಭವಿಸುತ್ತಾನೆ. ದುಃಖಿತರಿಗೆ ನೆರವು, ಬಡಬಗ್ಗರಿಗೆ ದಾನ ಧರ್ಮ ಪರೋಪಕಾರ ಇತ್ಯಾದಿಗಳಿಂದ ಪುಣ್ಯ ಸಂಪಾದನೆಯಾಗುತ್ತದೆ ಎಂಬ ನಂಬಿಕೆ ಜನಮಾನಸದಲ್ಲಿ ಗಾಢವಾಗಿದೆ. ಉತ್ತಮ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋದಂತೆ ದೊರೆಯುವ ಸತ್ಫಲಗಳು ಸಂತೃಪ್ತ ಜೀವನಕ್ಕೆ ಹಾದಿಯಾಗುತ್ತದೆ, ಆತ್ಮಾನಂದಕ್ಕೆ ದಾರಿಯಾಗುತ್ತದೆ. ಇರಲಿ ಆದ್ಯತೆ ಪಟ್ಟಿ ದಿನದಾಗು ಹೋಗಿನಲಿ, ಯಾವುದನುಚಿತವೋ ಅದು ಬರಿಕಾ

0: ಹರಣ ಮಾಡಬೇಕಾದುದನ್ನು ಮೊದಲು ಪಟ್ಟಿಯ ಮಾಡು, ಅದನ್ನು ವರ್ಗೀಕರಿಸು, ಆದ್ಯತೆಯ ಮೇಲೆ ಕೈಗೆತ್ತಿಕೊಂಡದನ್ನು ಮುಗಿಸು, ಅತಿನಿಷ್ಠೆಯಲ್ಲಿ ಬಿಡು ಹಗಲ ಕನಸ ಎಂಬ ಕವಿಯ ಸಾಲುಗಳು ಸಂತೃಪ್ತಿಯ ಕಡೆಗೆ ಸಾಗಬೇಕಾದವನು ಯಾವ ಮಾರ್ಗದಲ್ಲಿ ಸಾಗಬೇಕು ಎನ್ನುವುದನ್ನು ತಿಳಿಸುತ್ತದೆ. ಹಾಗೆಯೇ ನಿಷ್ಠೆ, ಪ್ರಾಮಾಣಿಕತೆ, ಸತತ ಪ್ರಯತ್ನ ಬದುಕನ್ನು ಖುಷಿಯಾಗಿಡುತ್ತದೆ. ಯೋಜಿಸಿದಂತೆ ಯೋಚಿಸಿದಂತೆ ಎಲ್ಲವನ್ನೂ ಕಾರ್ಯರೂಪಕ್ಕೆ ತರುವುದು ಜಾಣತನ. ಹಾಗಾದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ ಅಲ್ಲವೇ?
1: ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಯೋಚಿಸಿದಂತೆ ಎಲ್ಲವನ್ನೂ ಕಾರ್ಯರೂಪಕ್ಕೆ ತರುವುದು ಜಾಣತನ. ಹಾಗಾದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ ಅಲ್ಲವೇ?
1: ಇದುವರೆಗೆ ಡಾಕ್ಟರ್ ಕೊರೋನಾ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 6:35.

0: ಮುಂದಿನ ಕಾರ್ಯಕ್ರಮ ರೈತರಿಗೆ ಸಲಹೆ.
1: 2026-27 ಸಾಲಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಸರ್ಕಾರ ಮಂಜೂರಾತಿ ನೀಡಿದೆ. ಬರ, ನೆರೆ ಅಥವಾ ಪ್ರವಾಹಗಳಿಂದ ಬೆಳೆ ಹಾನಿ ಉಂಟಾದಾಗ ಬೆಳೆ ವಿಮೆಗೆ ನೋಂದಾಯಿಸಿದಂಥ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡುವುದು ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಯೋಜನೆಯಡಿಯಲ್ಲಿ ರೈತರ ವಿಮಾ ಕಂತನ್ನು ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಮುಂಗಾರು ಹಂಗಾಮಿಗೆ ವಿಮಾ ಮೊತ್ತದ ಶೇಕಡ 2 ಅಂತ ಪರಿಗಣಿಸಲಾಗಿದೆ. ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಈ 2026-27 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚಿಸಲಾದಂಥ ಬೆಳೆಗಳಿಗೆ ಇಚ್ಛೆ ಇರುವಂತಹ ಬೆಳೆ ಸಾಲ ಪಡೆದೇ ಇರುವಂತಹ ಮತ್ತು ಪಡ್ಕೊಂಡಿರುವಂತಹ ರೈತರು ಇದರ ಪ್ರಯೋಜನವನ್ನು ಪಡಿಬಹುದು ಮತ್ತು ಈ ವಿಮಾ ಯೋಜನೆಗೆ ನೋಂದಾಯಿಸಬಹುದು. ಬೆಳೆ ಸಾಲ ಪಡೆದೇ ಇರುವಂತಹ ರೈತರು ಅರ್ಜಿ ಜೊತೆಯಲ್ಲಿ ಭೂಮಿಯನ್ನು ಹೊಂದಿರೋದಕ್ಕೆ ದಾಖಲೆಯನ್ನು ಸಲ್ಲಿಸಬೇಕಾಗತ್ತೆ, ಅಂದರೆ ಪಹಣಿಯನ್ನು. ಇದರ ಜೊತೆಗೆ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಮತ್ತು ಆಧಾರ್ ಸಂಖ್ಯೆಯನ್ನು ಕೂಡ ಕೊಡಬೇಕಾಗತ್ತೆ. ಬಿತ್ತನೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡೋದಕ್ಕೆ ಸಾಧ್ಯವಾಗದೇ ಇರೋದು, ಹಾಗೆಯೇ ಮಧ್ಯಂತರ ಬೆಳೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡಿರ್ತೀವಿ ಆದರೆ ಬೆಳೆ ಬೆಳೀತಾ ಇದ್ದಾಗ ಮಳೆ ಬರದಲೆ ಬೆಳೆ ಕೈಗೆ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ, ಹಾಗೆಯೇ ಕೆಲವೊಂದು ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪ ಅಂದರೆ ಕೆಲವೊಂದು ಗೊತ್ತಾದಂಥ ಸ್ಥಳಗಳಲ್ಲಿ ಮಾತ್ರ ಪ್ರಕೃತಿ ವಿಕೋಪ ಆದಾಗ, ಜೊತೆಗೆ ಈ ಕೊಯ್ಲಿನೋತ್ತರ ಬೆಳೆ ನಷ್ಟ, ನಾವು ಬೆಳೆ ಕೊಯ್ಲಾದಮೇಲೆ ಬೆಳೆಯನ್ನು ಜಮೀನಿನಲ್ಲೇ ಬಿಟ್ಟಾಗ ಆಗುವಂತಹ ನಷ್ಟವನ್ನು ಕೂಡ ಈ ವಿಮೆಗೆ ಪರಿಗಣಿಸಲಾಗುತ್ತೆ. 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಿಸಿದ ಹಾಗೆ ಇಂಡಸ್ ಅಂಡ್ ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ಬೆಳೆ ವಿಮೆ ಕಾರ್ಯಕ್ಕೆ ಆಯ್ಕೆ ಮಾಡಲಾಗಿದೆ. ಈ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ರಾಷ್ಟ್ರೀಕೃತ ಬ್ಯಾಂಕು, ಗ್ರಾಮವನ್ ಕೇಂದ್ರಗಳು ಮತ್ತು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಸಲ್ಲಿಸಿ ನೋಂದಾಯಿಸ್ಕೋಬಹುದು. ಇನ್ನು ಮುಖ್ಯವಾಗಿ ಈ ಮುಂಗಾರು ಹಂಗಾಮಿನ ಬೆಳೆ ವಿಮೆಗೆ 2026-27 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ವಿವರಗಳು ಹೀಗಿದ್ದಾವೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನೀರಾವರಿ ಭತ್ತಕ್ಕೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 1,08,600 ರೂಪಾಯಿ ಆಗಿರುತ್ತೆ. ವಿಮಾ ಮೊತ್ತ ಪ್ರತಿ ಎಕರೆಗೆ 43,950 ರೂಪಾಯಿ ಆಗಿರುತ್ತೆ. ಇದರ ಶೇಕಡ 2% ರೈತರು ಪಾವತಿಸಬೇಕಾಗತ್ತೆ. ಇದು ಪ್ರತಿ ಹೆಕ್ಟೇರ್ಗಾದರೆ ಅಂದರೆ 2.5 ಎಕರೆಗೆ 2,172 ಆಗುತ್ತೆ. ಇನ್ನು ಪ್ರತಿ ಎಕರೆಗಾದರೆ 879 ಆಗುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ 14. ಮಳೆಯಾಶ್ರಿತ ಭತ್ತಕ್ಕಾದರೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 75,600 ರೂಪಾಯಿ ಆಗಿರುತ್ತೆ. ಪ್ರತಿ ಎಕರೆಗೆ 30,595 ರೂಪಾಯಿ ಆಗಿರುತ್ತೆ. ಇದರ ಶೇಕಡ 2% ರೈತರ ಪಾಲಿನ ವಿಮಾ ಕಂತಾಗಿರುತ್ತೆ. ಅದು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,512 ರೂಪಾಯಿ ಆಗಿರುತ್ತೆ. ಅದೇ ಎಕರೆಗಾದರೆ 612 ರೂಪಾಯಿ ಆಗಿರುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ 14. ಮಳೆಯಾಶ್ರಿತ ಮುಸ್ಕಿನ್ ಜೋಳವನ್ನು ಕೂಡ ಅಧಿಸೂಚನೆ ಮಾಡಲಾಗಿದೆ. ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 67,500 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 27,317 ರೂಪಾಯಿ ಆಗಿರುತ್ತೆ. ಇನ್ನು ರೈತರ ಪಾಲಿನ ಶೇಕಡ ವಿಮಾ

0: ಅಂತೂ ಶೇಕಡ 2ರಷ್ಟಾಗಿರುತ್ತೆ. ಇದನ್ನು ರೂಪಾಯಿಗಳಲ್ಲಿ ಹೇಳೋದಾದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,350 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 546 ರೂಪಾಯಿ ಆಗಿರುತ್ತೆ. ಈ ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕೆ ನೋಂದಾಯಿಸಿಕೊಳ್ಳೋದಕ್ಕೆ ಕೊನೆ ದಿನಾಂಕ ಜುಲೈ ತಿಂಗಳ 31 ಆಗಿರುತ್ತೆ. ರೈತರು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂರಕ್ಷಣೆ ತಂತ್ರಾಂಶದಲ್ಲಿ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು. ಹಾಗೆಯೇ ತಾಲೂಕು ಮಟ್ಟದಲ್ಲಿರುವಂತಹ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡ್ಕೋಬಹುದು. ಹಾಗೆಯೇ ರೈತರ ಸಹಾಯವಾಣಿ 1800-4255-3553 ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಮಡಿಕೇರಿಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಇದೆ, ಇಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೋಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಈ ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಧಲನ್ ಆತ್ಮನಿರ್ಭರ ಕಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಮಿಷನ್, ಈ ಕುರಿತು ಡಾ ಶರಶ್ಚಂದ್ರ ರಾನಡೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
2: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:45 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ
1: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ವಕೀಲರಾದ ಹಾಗೂ ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಅವರಿಗೆ ಸ್ವಾಗತ. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ನಮ್ಮ ಕೇಳುಗರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ ಏನಂದ್ರೆ, ಈ ಉದಾಹರಣೆ, ನಮ್ದು ಯಾವ್ದೋ ಒಂದು ಆಸ್ತಿ ಇರುತ್ತೆ, ಅಲ್ಲಿ ಇರಲ್ಲ, ನಾವು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀವಿ, ಕೆಲಸದ ನಿಮಿತ್ತ ಇರ್ತೀವಿ, ನಾವು ಸುಮಾರು 20 ವರ್ಷ ಆದ ನಂತರ ಬೇಕಾದ್ರೆ ಆ ಒಂದು ಜಾಗಕ್ಕೆ ಬಂದು ನೋಡ್ತೀವಿ, ಅಲ್ಲಿ ಯಾರೋ ಒಬ್ರು ಏನೋ ಒಂದು ಕಟ್ಕೊಂಡಿದ್ದಾರೆ ಅನ್ಕೊಳ್ಳೋಣ. ಸುಮ್ನೆ ಕಟ್ಕೊಂಡು ತೆಗಿಯಪ್ಪ ಅಂದ್ರೆ ತೆಗೆದ್ಬಿಟ್ರೆ ಮ್ಯಾಟರ್ ಕ್ಲೋಸ್. ಆದ್ರೆ ಅವ್ರು ಹೆಚ್ಚಿಗೆ ಏನಾದ್ರೂ ವಾದ ಮಾಡಕ್ ಶುರು ಮಾಡಿದ್ರೆ, ನಮ್ದು ಇದು ಒಂದಂತ ಏನೋ ಹೇಳಕ್ ಶುರು ಮಾಡಿದ್ರೆ, ಅಲ್ಲಿ ಬಂತು ಸಮಸ್ಯೆ. ಹೇಗೆ ಮೇಡಮ್ ಇಂಥ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆದ್ರೆ ಹೇಗೆ?
2: ಸೊ ಹೀಗೆ ಏನಾದ್ರೂ ಆಗ್ತಾ ಇದೆ ಅಥವಾ ಯಾರೋ ನಮ್ಮ ಆಸ್ತಿಯನ್ನ ಒಳಗೆ ಬರ್ತಾ ಇದಾರೆ, ಕಳ್ಚ್ಕೊಳಕ್ಕೆ ನೋಡ್ತಾ ಇದಾರೆ ಅಂತ ಹೇಳಿ ನಮಗೆ ಗೊತ್ತಾಯ್ತು ಅಂದಿದ ತಕ್ಷಣ ನಾವು ಒಂದು ಇಂಜಂಕ್ಷನ್ ಸೂಟ್ ಅನ್ನ ಅವರ ವಿರುದ್ಧ ಹಾಕ್ಬೇಕಾಗತ್ತೆ ಸಿವಿಲ್ ಕೋರ್ಟ್ ಅಲ್ಲಿ. ಈಗ ನೀವು ಮತ್ತೆ ಹೇಳದ್ರಿ, ಒಂದು 20 ವರ್ಷ ನಾವು ಆ ಕಡೆಗೆ ಬಂದಿರಲ್ಲ, ಯಾರೋ ಆಕ್ರಮಿಸ್ಕೊಂಡಿರ್ತಾರ, ಅವಾಗ ಏನ್ ಮಾಡ್ಬೇಕು ಅಂತ ಕೇಳದ್. ಸೊ ನಿಮಗೆ ಯಾವತ್ತು ಗೊತ್ತಾಯ್ತಲ್ಲ ಅವತ್ತಿಂದ ಲಿಮಿಟೇಷನ್ ಸ್ಟಾರ್ಟ್ ಆಗತ್ತೆ, ಆಯ್ತಾ? ಬಟ್ ಇಲ್ಲಿ ಇನ್ನೊಂದು ಆಸ್ಪೆಕ್ಟ್ ಇದೆ, ನಾವು ನಮ್ಮ ಆಸ್ತಿಯನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೇಕು, ಅಡ್ವರ್ಸ್ ಪೊಸೆಷನ್ ಅಂತ ಹೇಳ್ತೀವಿ. ಅದು 12 ವರ್ಷಗಳ ಕಾಲ ಯಾವುದೇ ವ್ಯಕ್ತಿ ಅಲ್ಲಿ ಇದ್ರೆ ಅವರು ಅಡ್ವರ್ಸ್ ಪೊಸೆಷನ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಕಾನೂನು ಬದ್ಧವಾಗಿದೆ ಅದು ಅಂತ ಹೇಳ್ಬಿಟ್ಟು ಕೂಡ ಕಾನೂನು ಇದೆ, ಆಯ್ತಾ? ನಾವು ಒಂದು ಆಸ್ತಿ ಗಳಿಸಿದೀವಿ ಅಂದ್ರೆ ಆ ಆಸ್ತಿಯನ್ನ ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಕರ್ತವ್ಯ ಇರುತ್ತೆ ನಮಗೆ. ಗಳಿಸೋಕೆ ಎಷ್ಟು ಪ್ರಯತ್ನ ಪಡ್ತೀವತ್ತು, ಈಗ ಸುಮಾರು ಜನ ಏನು ಅಂದ್ರೆ ಗಳಿಸಿರ್ತಾರೆ, ಪಾಪ ಗಳಿಸಿರೋದನ್ನ ಕಾಪಾಡ್ಕೊಳ್ಳೋದಿಲ್ಲ. ಅಥವಾ ತಂದೆ ತಾಯಿ ಗಳಿಸಿರ್ತಾರೆ, ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಇರ್ತಾರೆ, ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ಬಿಟ್ಟಿರ್ತಾರೆ. ತಂದೆ ತಾಯಿ ಮಾಡಿದಂತ ಆಸ್ತಿ ಈ ಮಕ್ಕಳಿಗೆ ಆಗದೆ ಬೇರೆಯವ್ನ ಯಾರೋ ಕಬಳಿಸ್ಕೊಂತಾ ಇರ್ತಾನೆ.
1: ಹೌದು, ಹೇಳದಂಗೆ ಒಂದು ಜಮೀನ್ ಆಗಿರ್ಬೋದು, ಒಂದು ಸೈಟ್ ಆಗಿರ್ಬೋದು, ಅಲ್ಲಿ ಸುಮಾರು ಗ್ಯಾಪ್ ಅನ್ನ
2: ಮಾಡಕ್ಕೆ
1: ಅಥವಾ ಅಲ್ಲಿ ಫೆನ್ಸಿಂಗ್ ಹಾಕಿ ರಕ್ಷಣೆ ಮಾಡ್ಕೋಬೇಕು ಬೇರೆಯವ್ರ ಮೂಲಕವಾಗಿ. ಇವತ್ತು ಸಂಪರ್ಕ ಮಾಧ್ಯಮ ಹೆಂಗಾಗಿದೆ ಅಂದ್ರೆ ಪ್ರತಿಯೊಂದನ್ನು ಕೂಡ ವಾಚ್ ಮಾಡಬಹುದು, ದಿನ ದಿನವೂ ಕೂಡ ನೋಡಬಹುದು, ಅದರ ಪರಿಶೀಲನೆ ಮಾಡ್ತಾ
2: ಇರಬೇಕಾಗುತ್ತೆ.
1: ಮತ್ತು ಕಾನೂನಿನ ಮೂಲಕವಾಗಿ ಅದನ್ನು ವಾಪಸ್ ಪಡೀಲಿಕ್ಕೆ
2: ಏನಾದ್ರೂ ಅವರು ಒಳಗೆ ಬಂದ್ಬಿಟ್ಟಿದ್ದಾರೆ ಸುಮಾರು ವರ್ಷದಿಂದ ಅವರು ಇದಾರೆ ಆ ಜಾಗದಲ್ಲಿ ಅಂದ್ರೆ ನಾವು ಅವರ ವಿರುದ್ಧ ಮ್ಯಾಂಡೇಟರಿ ಇಂಜಂಕ್ಷನ್ ಅನ್ನ ಕೇಸ್ ಅನ್ನ ಹಾಕಿ ಅವ್ರನ್ನ ಎವಿಕ್ಟ್ ಮಾಡ್ಲಿಕ್ಕೆ ಕೋರ್ಟ್ ಅನ್ನ ಮೊರೆ ಹೋಗ್ಬೇಕಾಗುತ್ತೆ.
1: ಅದು ಒಂದು ಹೋರಾಟ, ಕಾನೂನಿನ ಹೋರಾಟ
2: ನಡೆಸಬೇಕಾಗುತ್ತೆ.
1: ನಮ್ಮ ತಪ್ಪಿಗೆ ನಾವು ಗಮನ ಕೊಡದೆ ಇರೋ ಕಾರಣಕ್ಕೆ ಇಷ್ಟೆಲ್ಲ ಸಮಸ್ಯೆಯನ್ನ ಅನುಭವಿಸಬೇಕಾಗತ್ತೆ. ಅದಕ್ಕೆ ನಮ್ಮ ಆಸ್ತಿ ಆಗಿರ್ಬೋದು ಅಥವಾ ನಮ್ಮ ಯಾವುದೇ ಒಂದು ಕಾನೂನುಬದ್ಧವಾದಂತಹ ಒಂದು ಪ್ರಾಪರ್ಟಿ ಆಗಿರ್ಬೋದು, ಅದನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು.
2: ಖಂಡಿತ
1: ಕಾನೂನಿನ ಮೂಲಕ ನಮಗೆ ಸಹಾಯ ಸಿಗುತ್ತೆ ನಿಜ, ಆದ್ರೆ ಅದಕ್ಕೂ ಒಂದು ಮಿತಿ ಇರುತ್ತೆ.
2: ಮಿತಿ ಇರುತ್ತೆ. ಮತ್ತೆ ನಾವು ನಮ್ಮ ಟೈಮ್ ಅನ್ನ ಎನರ್ಜಿನ ಎಲ್ಲದನ್ನು ಅದಕ್ಕೆ ಕೊಡ್ಬೇಕಾಗತ್ತೆ. ಕಾನೂನಿನ ಮೊರೆ ಹೋಗೋದು ಅಂದ್ರೆ ಅಷ್ಟು ಈಸಿ ಅಲ್ಲ,
1: ಈಸಿ ಅಲ್ಲ.
2: ವಕೀಲರನ್ನ ಭೇಟಿ ಮಾಡ್ಬೇಕು, ಪಿಟಿಷನ್ಸ್ ನ ಡ್ರಾಫ್ಟ್ ಮಾಡ್ಕೋಬೇಕು, ಟೈಮ್ ಟೈಮಿಗೆ ಕೋರ್ಟಿಗೆ ಹೋಗ್ಬೇಕು, ಅಟೆಂಡ್
1: ಮಾಡಬೇಕು,
2: ವಿವರಣೆ ಕೊಡಬೇಕಾಗತ್ತೆ.
1: ಈ ರೀತಿಯಾಗಿ ಆಸ್ತಿಯ ವಿಚಾರಗಳಲ್ಲಿ ಸಾಕಷ್ಟು ವಿಚಾರಗಳಿವೆ, ಅಂದ್ರೆ ತುಂಬಾ ಸುಲಭವಾಗಿ 5 ನಿಮಿಷದಲ್ಲಿ ನಾವು ಹೇಳಕ್ಕೂ ಆಗಲ್ಲ. ಅದಕ್ಕೆ ಕಾನೂನುಬದ್ಧವಾಗಿ ನಮಗೆ ಸಹಾಯ ಸಿಗತ್ತೆ ಬಿಡು ಅಂತ ಹೇಳಿ ಸುಮ್ನೆ ಕೋರುವಂಗಿಲ್ಲ. ಯಾಕಂದ್ರೆ ಕೆಲವು ಸಲ ಕಾನೂನುಗಳು ಹೆಂಗ ತಯಾರಾಗಿದಾವೆ ಅಂದ್ರೆ, ತಾವು ಹೇಳಿದಂಗೆ 12 ವರ್ಷ ಆದ್ಮೇಲೆ ಅದು ಇದ್ದಂತ ವ್ಯಕ್ತಿಗೆ ಹಕ್ಕು ಬರುತ್ತೆ.
2: ಹೌದು, ಅಡ್ವರ್ಸ್ ಪೊಸಿಷನ್
1: ಬರುತ್ತೆ. ಅದನ್ನ ತಪ್ಪಿಸ್ಕೋಬೇಕಂತಂದಾಗ ಕೂಡ ನಾವು ಹೋರಾಟ ಮಾಡಬೇಕಾಗುತ್ತೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ವಕೀಲರಾದ ಸಂದರ್ಶಿನಿ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್

0: ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:50.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜ್
2: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್ ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
5: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ
7: ರೀ ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು
6: ಬೇಜಾರ್ ಮಾಡ್ಕೋಬಿಡ ಕಣೆ ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ
7: ಹಾಗಾದ್ರೆ ಇವತ್ತೇ ಹೋಗೋಣ
8: ವಿಲ್ಕೋ ಗೋಲ್ಡ್ ಬೈಚನಹಳ್ಳಿ ಕುಶಾಲನಗರ
9: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ ಸುಲಭ ಕಂತಿನ ಇಎಂಐ ಫೆಸಿಲಿಟಿ ಸುನಿತಾ ಫರ್ನಿಚರ್ ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು
10: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
11: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
10: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ

0: ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನ ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.
1: ಶ್ರೋತೃಗಳೇ, ಸಮಯ 6:55 ಆಗಲಿವೆ. ಇನ್ನು ಕೇಳೋಣ.

0: नेत्री पीवी सिंधु अद्य प्रातः टोक्यो नगरे जापान ओपन क्रीडायाः महिला एकलस्य उपांत्य चक्रीय स्पर्धायां चीन देशस्य चेन युफेई सम्मुखी करिष्यति इति वार्ताः।
1: आकाशवाणी मडिकेरी।
2: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು।
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% VAS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ। ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ।
5: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ। ಇದೇ ಜುಲೈ 17 ರಿಂದ 27 ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ। ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು।
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ। ಮಡಿಕೇರಿ ನಗರ ಕುಂಬಳಕೇರಿ ಉಕ್ಕಡದ ನಿವಾಸಿ ಎಚ್ಬಿ ಕೃಷ್ಣಪ್ಪ ಇವರು ತಮ್ಮ 74ನೇ ವಯಸ್ಸಿನಲ್ಲಿ ನಿನ್ನೆ ನಿಧನರಾಗಿರುತ್ತಾರೆ। ಎಚ್ಬಿ ಕೃಷ್ಣಪ್ಪ ಇವರ ಅಂತ್ಯಕ್ರಿಯೆ ಇಂದು ಕುಂಬಳಕೇರಿ ಉಕ್ಕಡದಲ್ಲಿ ನಡೆಯಲಿದೆ। ಕೂಡ್ಲೂರು ಚೆಟ್ಟಳ್ಳಿ ಗ್ರಾಮದ ಕರ್ಣಯ್ಯನ ದಿವಂಗತ ಪೊನ್ನಪ್ಪ ಅವರ ಮಗ ಪೂವಯ್ಯ ತಮ್ಮುಣಿ ಇವರು ಇಂದು ಮುಂಜಾನೆ ನಿಧನರಾದರು। 74 ವರ್ಷ ಪ್ರಾಯದ ಕರ್ಣಯ್ಯನ ಪೂವಯ್ಯ ತಮ್ಮುಣಿ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ। ಮೂರ್ನಾಡು ಮಾರ್ಕೆಟ್ ಹತ್ತಿರ ವಾಸವಿದ್ದ ರಾಮಕೃಷ್ಣ ಅವರ ಪತ್ನಿ ಶಾರದಾ ಅವರು ನಿನ್ನೆ ರಾತ್ರಿ ನಿಧನರಾದರು। 75 ವರ್ಷ ಪ್ರಾಯದ ಶಾರದಾ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೂರ್ನಾಡು ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ। ಇನ್ನಷ್ಟು ನಿಧನ ಸುದ್ದಿ 7:45 ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು। ಸಮಯ 7:02 ಆಗಲಿವೆ। ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ।

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಹಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ?
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನ ನಿಲ್ಲಿಸ್ತೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೂಟೋದು ಬೇಡವೇ ಬೇಡ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು. ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ ಶೇಕಡ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ, ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಈಗ ವಾರ್ತೆಗಳ ವಿವರ. ದಶಕದ ಹೊಸ್ತಿಲಲ್ಲಿರುವ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ 7ನೇ ಘಟಿಕೋತ್ಸವ ಇಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿತವಾಗಿದೆ. ಧಾರವಾಡ ಐಐಟಿಯ ಮೊದಲ ಗೌರವ ಡಾಕ್ಟರೇಟ್ ರಾಜ್ಯಸಭಾ ಸಂಸದರಾದ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಡಾ ಸುಧಾಮೂರ್ತಿ ಅವರಿಗೆ ಪ್ರದಾನಿಸಿ ಗೌರವಿಸಲಾಗುತ್ತಿದೆ. ಹೊಸದಿಲ್ಲಿಯ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮಸಿಂಗ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಘಟಿಕೋತ್ಸವದಲ್ಲಿ 2 ಚಿನ್ನದ ಪದಕ 10 ಬೆಳ್ಳಿ ಪದಕಗಳನ್ನು ನೀಡಲಾಗುವುದು ಎಂದು ಧಾರವಾಡ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಅಂಗವಾಗಿ ಮತಗಟ್ಟೆ ಅಧಿಕಾರಿಗಳ ಮೂಲಕ ಗಣತಿ ನಮೂನೆಗಳನ್ನು ವಿತರಿಸಿ ಶೇಕಡ 96.99% ಗುರಿ ಸಾಧಿಸಲಾಗಿದೆ ಎಂದು ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶೇಕಡ 46.67% ಅರ್ಜಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದರು.
1: ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪಟ್ಟಿ ಏನಿದೆ ಅದು ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಇದ್ದಾಗೆ ಇದು ಎಲ್ಲಾನು ಕೂಡ ಆನ್ಲೈನ್ ನಲ್ಲಿ ಲಭ್ಯ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಅರ್ಜಿದಾರರು ಏನಾದರೂ ಮಾಹಿತಿಯನ್ನ ಸರಿಯಾಗಿ ಫಿಲ್ ಮಾಡಿಲ್ಲ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅಂದ್ರೆ ಆ ಮತದಾರರಿಗೆ ನಾವು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್ ನಮ್ಮ ಬಿಎಲ್ಒಗಳು 8 ಆಗಸ್ಟ್ ವರ್ಗೂ ಮನೆ ಮನೆಗೆ ಹೋಗಿ ಫಾರ್ಮ್ಸ್ ಗಳನ್ನ ಕೊಟ್ಟು ಅದನ್ನ ವಾಪಸ್ ಕೂಡ ತೆಗೆದುಕೊಳ್ತಾರೆ. ಆದರೆ ಈ ಫಾರ್ಮ್ಸ್ ಗಳು ಏನವರು ಫಿಲ್ ಮಾಡಿ ಕೊಟ್ಟಿರ್ತಾರಲ್ಲ ಅವುಗಳ ಪರಿಷ್ಕರಣೆ ಆಗಿ ಡ್ರಾಫ್ಟ್ ಮತದಾರರ ಪಟ್ಟಿ 17 ಆಗಸ್ಟ್ ಗೆ ಪಬ್ಲಿಷ್ ಆಗುತ್ತೆ. 17 ಆಗಸ್ಟ್ ರಿಂದ 16.09 ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತ ಒಂದು ಪೀರಿಯಡ್ ಇರುತ್ತೆ. ಈ ಸಮಯದಲ್ಲಿ ಅವರು ಏನಾದರೂ ತಿದ್ದುಪಡಿಗಳ ಮಾಡಬೇಕಿದ್ರೆ ಮತದಾರರು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿರುವಂತಹ ಮಾಹಿತಿಯಲ್ಲಿ ಲೋಪದೋಷಗಳಿದ್ರೆ ನಮ್ಮ ಇಆರ್ಒ ಏನಿರ್ತಾರೆ ಚುನಾವಣಾ ಅಧಿಕಾರಿಗಳು ಏನಿರ್ತಾರೆ ಅವರು ಅವರಿಗೆ ನೋಟಿಸ್ ಅನ್ನ ಜನರೇಟ್ ಮಾಡಿ ಕಳಿಸ್ಕೊಡ್ತಾರೆ. ನೋಟಿಸ್ ಗೆ ಅವರು ಉತ್ತರ ಕೊಡುವಾಗ ಅವರು ಕೆಲವೊಂದು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ದಾಖಲೆಗಳೇನಿದೆ ಅದೆಲ್ಲೂ ಕೂಡ ಪಬ್ಲಿಕ್ ಆಗೋದಿಲ್ಲ, ಅದು ಗೌಪ್ಯವಾಗಿ ಇಡಲಾಗುತ್ತದೆ.
0: ಅಮೃತ ಯೋಜನೆ ಅಡಿ ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳ ಪೈಕಿ ಕೊಪ್ಪಳ ರೈಲು ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಮುನಿರಾಬಾದ್ ಕಾಡಾ ಅಧ್ಯಕ್ಷ ಹಸೇನ್ ಸಾಬ್ ತೋಟಿಹಾಳ ಹಾಗೂ ಪದ್ಮಶ್ರೀ ಭೀಮವ್ವ ಸಿಳ್ಳೆಖ್ಯಾತ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ ಹಾಗೂ ನೈಋತ್ಯ ರೈಲ್ವೆ ಪರವಾಗಿ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ರೈಲ್ವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಮೇಲ್ದರ್ಜೆಗೇರಿಸಲಾದ ಅಮೃತ್ ಭಾರತ್ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ತಿನ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಮೃತ್ ಯೋಜನೆ ಅಡಿ ಪುನರ್ ಅಭಿವೃದ್ಧಿಪಡಿಸಲಾದ ದೇಶದ 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆಗೊಳಿಸಿದರು. ಆಗುಂಬೆ ಘಟ್ಟದ ರಸ್ತೆ ಹಾಗೂ ಸುರಂಗ ಮಾರ್ಗ ಯೋಜನೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದಿದ್ದು ರಸ್ತೆಯ ವಿಸ್ತರಣೆಗೆ 420 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ.

0: ಶಿವಮೊಗ್ಗ ವಿಜ್ಞಾನ ಕೇಂದ್ರದ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಕೇಂದ್ರದಲ್ಲಿ ಜೀವ ವೈವಿಧ್ಯ, ಖನಿಜ ಸಂಪನ್ಮೂಲ, ಕಡಲ ಜೀವಶಾಸ್ತ್ರದ ವಸ್ತು ಪ್ರದರ್ಶಿನಿ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃತಕ ಬುದ್ಧಿಮತ್ತೆಯೊಂದಿಗೆ ಸಮನ್ವಯ ಸಾಧಿಸುವುದೊಂದೇ ಮಾರ್ಗ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ KR ವೇಣುಗೋಪಾಲ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ನಗರ ಡಾ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ, ಮೌಂಟ್ ಕಾರ್ಮೆಲ್ ಡೀಮ್ಡ್ ವಿಶ್ವವಿದ್ಯಾಲಯ ಹಾಗೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಸ್ಟಡೀಸ್ ಸಹಯೋಗದಲ್ಲಿ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ AI ಚಾಲಿತ ನಿರ್ವಹಣೆ ಮತ್ತು ಸುಸ್ಥಿರ ವ್ಯಾಪಾರ ಪರಿವರ್ತನೆ ವಿಷಯದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಸಂಘರ್ಷದಿಂದ ಸಹಕಾರ ಮತ್ತು ಸಹಭಾಗಿತ್ವದ ಹಂತ ದಾಟಿ ಇದೀಗ ಸ್ಪರ್ಧೆಯ ಘಟ್ಟ ತಲುಪಿದೆ. 2045 ವೇಳೆಗೆ ಮಾನವ ಯಂತ್ರ ಏಕರೂಪತೆಯ ಸನ್ನಿವೇಶ ಸೃಷ್ಟಿಯಾಗಲಿದೆ ಎಂದರು. ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಸ್ಥಗಿತಗೊಂಡಿವೆ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಗದಗ್ ನಗರದ ಹಿರೇಹಂದಿಗೋಳ ರಸ್ತೆಯ ಗಂಗಿಮಡಿ ಗ್ರಾಮದ ರೈತರ ಹೊಲಗಳಿಗೆ ತೆರಳಿ ಬರ ಪರಿಶೀಲಿಸಿ ಅವರು ಮಾತನಾಡಿದರು. ಬೆಳೆಗಳು ಒಣಗುತ್ತಿವೆ, ರಾಜ್ಯಾದ್ಯಂತ ಬರ ಆವರಿಸಿದೆ, ಅನೇಕ ಕಡೆ ರೈತರು ಬಿತ್ತನೆಯನ್ನೇ ಕೈಗೊಂಡಿಲ್ಲ, ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ, ಇನ್ನೂವರೆಗೂ ಪ್ರಾಥಮಿಕ ಸಮೀಕ್ಷೆಯನ್ನು ನಿಗದಿತ ಮಾನದಂಡಗಳಡಿ ರಾಜ್ಯ ಸರ್ಕಾರ ಆರಂಭಿಸಿಲ್ಲ, ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಆಗ್ರಹಿಸಿದರು. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ತಮ್ಮ ಕೃಷಿ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಹಿತ ಕಾಯುವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಮಾರ್ಗ ಹಾಗೂ ಚಿಕ್ಕಜಾಜೂರು ಬಳ್ಳಾರಿ ದ್ವಿಮಾರ್ಗ ಯೋಜನೆಯ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿ, ಜಿಲ್ಲೆಯ ರೈಲ್ವೆ ಮಾರ್ಗ ಯೋಜನೆಗೆ ಅಗತ್ಯವಿರುವ 1405 ಎಕರೆ ಭೂಮಿ ಪೈಕಿ 1211 ಎಕರೆ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಎಂದರು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಯೋಗ್ಯಾಸ್ ಘಟಕ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳಿಗೆ ಆದ್ಯತೆ ನೀಡಿದೆ ಎಂದು ನಬಾರ್ಡ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಡಾ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಬಾರ್ಡ್ ಪ್ರಾದೇಶಿಕ ಕಚೇರಿಯಲ್ಲಿ 45ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ 6300 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಿಸಿ ದಕ್ಷತೆ ಹೆಚ್ಚಿಸಲಾಗುತ್ತಿದೆ ಎಂದರು. ಬೀದರ್ ಜಿಲ್ಲೆಯಾದ್ಯಂತ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶ ಒದಗಿಸಲಾಗಿದ್ದು, ಉದ್ಯೋಗಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗದಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೋರಿದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ತಲೆದೋರಿರುವ ಹಿನ್ನೆಲೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿ 5 ಲಕ್ಷ ರೂಪಾಯಿವರೆಗಿನ ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಪ್ರಾವಧಾನ ಕಲ್ಪಿಸಲಾಗಿದೆ. ಆಸಕ್ತರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ಪ್ರಸ್ತಾವ ಸಲ್ಲಿಸಬಹುದು ಎಂದರು. ರಾಜ್ಯದ ವಿವಿಧ ಇಲಾಖೆಗಳ 72,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ

0: ಎರಡರಷ್ಟು ಹುದ್ದೆಗಳನ್ನು ಕ್ರೀಡಾಪಟುಗಳಿಗೆ ಮೀಸಲಿಡಲು ಸಚಿವ ಸಂಪುಟ ನಿರ್ಣಯಿಸಿದೆ. ಈಗಾಗಲೇ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳ ಸಲಹೆಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು. ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ ಶೇಕಡ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:16.

0: ಸ್ನೇಹಿತರೆ, ಇದು ಭಾನುವಾರ ಅಂದ್ರೆ ನಾಳಿನ ಯುವವಾಣಿ ಕಾರ್ಯಕ್ರಮದಲ್ಲಿ ದೇವಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗೆ, ಈ ಕುರಿತಾಗಿ ಮಾಹಿತಿಯನ್ನು ನೀಡುತ್ತಾರೆ ಕೊಡಗಿನ ಮಡಿಕೇರಿಯ ಕೆಎಸ್ಒಯು ಪ್ರಾದೇಶಿಕ ಕಚೇರಿಯ ನಿರ್ದೇಶಕಿಯಾದ ಮುಕ್ಕಟೀರ ಸ್ಮಿತಾ ಸುಬ್ಬಯ್ಯ.
1: ಡಿಪ್ಲೊಮಾ ಕೋರ್ಸ್ ಅಷ್ಟೇ, 10+12 ಬೇಸ್ಡ್ ಅಂದ್ರೆ ಸೆಕೆಂಡ್ ಪಿ ಯು ಆದವರಿಗೆ 1 ಇಯರ್ ಕೋರ್ಸ್ ಬರುತ್ತೆ. ಇದರಲ್ಲೂ 7,000, 8,000, 9,000 ಹೀಗೆ ಫೀಸ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಏರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಅಂತ DIP ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಅದಕ್ಕೆ ಮಾತ್ರ 19,660 ಆಗುತ್ತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ನಾಳೆ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ ದೇವಿಗೆ.
1: ಹವ್ಯಾಸದಲ್ಲಿ ನಾವು ಪುಸ್ತಕದ ಕಡೆ ಸ್ವಲ್ಪ ಒಲವನ್ನು ತೋರ್ಬೇಕಾಗುತ್ತೆ. ಒಳ್ಳೆ ಪುಸ್ತಕ ನಮ್ಮ ಜೀವನದ ದಾರಿಯನ್ನೇ

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು.
1: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: At Kurk Institute of Technology, Ponnambette, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
4: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
6: ಫೋನ್ 2255571.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
16: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ.

0: ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
0: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
0: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
0: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900092
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
6: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು. ಮಡಿಕೇರಿಯ SLA ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. LED ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ. SLA ಡಿಜಿಟಲ್ ಹಬ್ ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
7: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
8: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
2: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
10: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
11: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ July 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, BN ರೋಡ್, KSRTC ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
12: ಏನು ರಂಗ, ಕೈಗೆ ಬ್ಯಾಂಡೇಜು?
13: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
12: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
14: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
15: ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ್ತೆ ಎಲ್ಲ ಏರ್ಪಾಡು.

0: ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಐ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
4: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್, ಇನ್ಫ್ಯಾಕ್ಟ್ ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
5: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
6: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 7:27:45. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ದೊಡ್ಡರಂಗೇಗೌಡ ಅವರ ರಚನೆ, ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಭಾವಗೀತೆಯನ್ನು ಕೇಳಿದಿರಿ. ಶ್ರೋತೃಗಳೇ, ಈ ಬೆಳಿಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಚನ್ನುಲಾಲ್ ಮಿಶ್ರಾ ಅವರ ಗಾಯನವಿದೆ. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಎಫ್ಎಂ 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಪರಿ ಪರಿ ಪರಿ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟ್ರ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಸಂಜೆ ಪಂಜಾಬ್ನ ಜಲಂಧರ್ನಿಂದ ವರ್ಚುವಲ್ ಮೂಲಕ ದೇಶದ 20 ರಾಜ್ಯಗಳ 75 ಪುನರಾಭಿವೃದ್ದಿಗೊಳಿಸಲಾಗಿರುವಂತಹ ರೈಲ್ವೆ ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿದರು. ವಿಶ್ವದ ಅತಿದೊಡ್ಡ ನಿಲ್ದಾಣ ಪುನರಾಭಿವೃದ್ದಿ ಯೋಜನೆಗಳಲ್ಲಿ ಒಂದಾದಂತಹ ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯಲ್ಲಿ ಈ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಸುಮಾರು 1,570 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಿಲ್ದಾಣಗಳನ್ನು ಪ್ರಯಾಣಿಕ ಸ್ನೇಹಿ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಮರು ರೂಪಿಸಲಾಗಿದೆ. ಪರಂಪರೆಯೊಂದಿಗೆ ಅಭಿವೃದ್ದಿ ಎಂಬ ಪರಿಕಲ್ಪನೆಯೊಂದಿಗೆ ಈ ನಿಲ್ದಾಣಗಳನ್ನು ಅಭಿವೃದ್ದಿಪಡಿಸಲಾಗಿದ್ದು, ಇವುಗಳಲ್ಲಿ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ವಾಸ್ತುಶಿಲ್ಪದ ಸೊಗಡನ್ನು ಉಳಿಸಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಕರ್ತೋಲಿ ಅಂಬಾಲಾ ರೈಲು ಸೇವೆಗೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ದೇಶದ 2 ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾದಂತಹ ಅಮೃತಸರ ಮತ್ತು ವಾರಾಣಸಿ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಸಂತ ರವಿದಾಸ್ ಎಕ್ಸ್ಪ್ರೆಸ್ ರೈಲಿಗೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ನಿನ್ನೆ ಜಲಂಧರ್ನಲ್ಲಿ ಅವರು ಒಟ್ಟು 5,470 ಕೋಟಿಗೂ ಅಧಿಕ ಮೌಲ್ಯದ ರೈಲು ಮತ್ತು ರಸ್ತೆ ಮೂಲಸೌಕರ್ಯ ಯೋಜನೆಗೆ ಚಾಲನೆ ನೀಡಿದರು. 3 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಭಾರತ ಬಾಂಗ್ಲಾದೇಶ ಗಡಿಯ ಸಮೀಪವಿರುವಂತಹ ಜುಮಾಗಚ್ನಲ್ಲಿರುವಂತಹ ಬಿಎಸ್ಎಫ್ನ 18ನೇ ಬೆಟಾಲಿಯನ್ ಗಡಿ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಬಿಎಸ್ಎಫ್ ಯೋಧರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಹರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಗಿಡ ನೆಡುವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು, ಬಿಎಸ್ಎಫ್ಗೆ ಸಂಬಂಧಪಟ್ಟಂತಹ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಿನ್ನೆ ರಾತ್ರಿ ಸಿಲಿಗುರಿಯ ಬಾಲ್ಗೋದ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ವಾಗತಿಸಿದರು. ಇಂದು ಮಧ್ಯಾಹ್ನ ಗೃಹ ಸಚಿವರು ಸಿಲಿಗುರಿಯಲ್ಲಿ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ರಾಜ್ಯದ ಗಡಿ ನಿರ್ವಹಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಪರಾಮರ್ಶೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿ ಮತ್ತು ಜನನ ಮತ್ತು ಮರಣ ನೋಂದಣಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಸಚಿವರು ಇಂದು ಸಂಜೆ ಕೋಲ್ಕತ್ತಾಗೆ ತೆರಳಲಿದ್ದಾರೆ. ನಾಳೆ ಗೃಹ ಸಚಿವರು ಪಶ್ಚಿಮ ಬಂಗಾಳದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನಂತರ ಕೋಲ್ಕತ್ತಾದ ರಾಷ್ಟೀಯ ಗ್ರಂಥಾಲಯದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ವರ್ಲ್ಡ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಿರುವ ಅವರು, ಅಮೂಲ್ ಬೆಂಗಾಲ್ ಡೈರಿಯ ಹೊಸ ಮೊಸರು ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಐಐಎ ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಂತಹ 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಮಾವೇಶದಲ್ಲಿ ಭಾರತ, ಥೈಲ್ಯಾಂಡ್, ಇಸ್ರೇಲ್, ಆಸ್ಟ್ರಿಯಾ, ಬ್ರಿಟನ್, ಶ್ರೀಲಂಕಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ರಾಷ್ಟಗಳ ಶಿಕ್ಷಣ ತಜ್ಞರು, ಶಸ್ತ್ರಚಿಕಿತ್ಸಕರು ಮತ್ತು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು. ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯ ರಕ್ಷಣೆಯ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಅನುಭವ ಮತ್ತು ಪರಿಣಿತಿಯನ್ನು ತಜ್ಞರು ಇಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಜಂಟಿ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಎಐಐಎ ಸಂಸ್ಥೆ ಐಐಟಿ ದೆಹಲಿ ಜೊತೆಗಿನ ತನ್ನ ಒಪ್ಪಂದವನ್ನು ಮುಂದಿನ 5 ವರ್ಷಗಳ ಅವಧಿಗೆ ನವೀಕರಿಸಿದೆ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದ ಜೊತೆಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಸೌಶ್ರುತಂ 2026 ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ ಸಂಬಂಧಪಟ್ಟಂತಹ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಪಾನ್ ಈ 20 ರೈಲು ಸರಣಿಯನ್ನು ಭಾರತಕ್ಕೆ ಒದಗಿಸಲಿದೆ. ಆದರೆ ಈ ರೈಲು ಇನ್ನೂ ಅಭಿವೃದ್ದಿಯ ಹಂತದಲ್ಲಿ ಇರುವುದರಿಂದ 2030 ಅವಧಿಯಲ್ಲಿ ಮಾತ್ರ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಹೈಸ್ಪೀಡ್ ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ಸಾಗುತ್ತಿದ್ದು, ಮೊದಲ ಹಂತದ ಕಾರ್ಯಾಚರಣೆ 2027 ಆರಂಭವಾಗಲಿದೆ. ಉಭಯ ದೇಶಗಳು ಆರಂಭಿಕ ಹಂತದಲ್ಲಿ ಭಾರತೀಯ ಹೈಸ್ಪೀಡ್ ರೈಲಿನೊಂದಿಗೆ ಸೇವೆ ಆರಂಭಿಸಲು ಒಪ್ಪಿಕೊಂಡಿವೆ ಎಂದು

0: ಹೇಳಿದ್ದಾರೆ. ಚಾಬಹಾರ್ ಬಂದರು ಕುರಿತು ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಅಮೆರಿಕ ನೀಡಿದ ವಿನಾಯಿತಿ ಅವಧಿ ಕೆಲವು ಸಮಯದ ಹಿಂದೆ ಅಂತ್ಯಗೊಂಡಿದೆ. ಈ ವಿಷಯವನ್ನು ಮುಂದಕ್ಕೆ ಕೊಂಡೊಯ್ಯುವ ಕುರಿತು ಸಂಬಂಧಪಟ್ಟ ಎಲ್ಲಾ ಪಕ್ಷಗಳೊಂದಿಗೆ ಸಚಿವಾಲಯ ಚರ್ಚೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಚಾಬಹಾರ್ ಬಂದರಿನ ಮೇಲೆ ನಡೆದುದಾಗಿ ವರದಿಯಾಗಿರುವಂತಹ ದಾಳಿಯಿಂದ ಟರ್ಮಿನಲ್ಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗೂ ಮುನ್ನ ನಡೆಯುತ್ತಿರುವಂತಹ ಸರಣಿ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿಯ ಸಾವುಗಳ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಅವರು ಪಾಕಿಸ್ತಾನಕ್ಕೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯ ಮುಂಚೂಣಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಯನ್ನು ಭಯೋತ್ಪಾದನಾ ನಿರೋಧಕ ಕಾಯ್ದೆಯಡಿ ನಿಷೇಧಿಸಿ ಅದರ ನಾಯಕರನ್ನು ಬಂಧಿಸಿರುವ ಪಾಕಿಸ್ತಾನದ ಕ್ರಮವನ್ನು ವಿಶ್ವಸಂಸ್ಥೆ ಟೀಕಿಸಿದೆ. ನಾಗರಿಕ ಚಳವಳಿಯನ್ನು ಹತ್ತಿಕ್ಕುವುದು ಮತ್ತು ಸಾರ್ವಜನಿಕ ಸಭೆ ಹಾಗೂ ಅಂತರ್ಜಾಲ ಸಂಪರ್ಕದ ಮೇಲೆ ನಿರ್ಬಂಧ ಹೇರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದು ಎಚ್ಚರಿಸಿರುವ ಓಲ್ಕರ್ ಟರ್ಕ್ ತಕ್ಷಣವೇ ಅಂತರ್ಜಾಲ ಮರುಸ್ಥಾಪಿಸುವಂತೆ ಮತ್ತು ಬಂಧಿತರಿಗೆ ಕಾನೂನು ನೆರವು ನೀಡುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗತ್ ತಸ್ಕನ್ಕಾ ಅವರನ್ನ ಭೇಟಿಯಾಗಿ ವ್ಯಾಪಾರ ಹೂಡಿಕೆ ಡಿಜಿಟಲ್ ಪರಿವರ್ತನೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನ ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಯಶಸ್ವಿಯಾಗಿ ಮುಕ್ತಾಯದ ನಂತರ ಲಭ್ಯವಾಗಲಿರುವಂತಹ ನೂತನ ಅವಕಾಶಗಳ ಕುರಿತು ಉಭಯ ನಾಯಕರು ವಿಚಾರ ವಿನಿಮಯ ಮಾಡಿಕೊಂಡರು. ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್ ಭಾರತದ ಡಿಜಿಟಲ್ ಸಾಮರ್ಥ್ಯ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಚೌಕಟ್ಟು ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿನ ಪಾರದರ್ಶಕ ಮತ್ತು ಸ್ಪರ್ಧಾತ್ಮಕ ವಾಣಿಜ್ಯ ಪರಿಸರವನ್ನು ಉಲ್ಲೇಖಿಸಿದ ಅವರು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಎಸ್ಟೋನಿಯಾದ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. ಡಿಜಿಟಲ್ ಮೂಲಸೌಕರ್ಯ, ಇ ಆಡಳಿತ, ಬಂದರು, ಕೃಷಿ ಹಾಗೂ ರಕ್ಷಣಾ ತಂತ್ರಜ್ಞಾನ ವಲಯಗಳಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ನಿವೃತ್ತಿ ವೇತನ ವ್ಯಾಜ್ಯಗಳ ಎರಡನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ನಿವೃತ್ತಿ ವೇತನ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ನಿವೃತ್ತಿ ವೇತನ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಮತ್ತು ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವಂತಹ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಟ್ಪಥ ರಸ್ತೆ ಹಾಗೂ ಹಟ್ಸ್ಪರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಮತ್ತು ತಲೆಗಾಂವ್ ಚಾಕನ್ ಶಿಕ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗವನ್ನ ನೀಡಲಿವೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಇಂದು ಟೋಕಿಯೋದಲ್ಲಿ ನಡೆಯುತ್ತಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾದ ಚೆನ್ ಯುಫೆಯನ್ನ ಎದುರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳಿಗೆ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಇಂದು ಭಾರತದ ಪಿವಿ ಸಿಂಧು ಕಣದಲ್ಲಿ.

0: ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45. ನಿಧನ ಸುದ್ದಿ. ಸೋಮವಾರಪೇಟೆ ತಾಲೂಕು ಹೊಸಬೀಡು ಗ್ರಾಮದ ಎಚ್ಕೆ ಪೂವಯ್ಯ ಅವರು ನಿನ್ನೆ ನಿಧನರಾದರು. 93 ವರ್ಷ ಪ್ರಾಯದ ಎಚ್ಕೆ ಪೂವಯ್ಯ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಹೊಸಬೀಡು ಗ್ರಾಮದಲ್ಲಿ ನಡೆಯಲಿದೆ. ಮೂಲತ ಬೇಗೂರು ಕಾರಳನ ಇಕ್ಕ ಗೋಣಿಕೊಪ್ಪತು ವಾಸೈಂಜ, ಮಲ್ಲಂಡ ಸುರೇಶ್ ಅಯ್ಯಂಗಡಪೊಣ್ಣು, ಮಲ್ಲಂಡ ಆಶಾ ಅಯ್ಯಂಗ ನಿನಾಂದು ಮರಣಪಟ್ಟಿತ್ತು. ತಾಮನೆ ಮಾಯಮಡಿ ಬಲ್ಯಣ್ಣ, 58 ಬಯತ್ರ ಮಲ್ಲಂಡ ಆಶಾ ಅಯ್ಯಂಗಡ ಅಖಿರಿ ಕಾರ್ಯ ಇಂದು ಪೊಲಕ 11 ಗಂಟೆಗೆ ಬೇಗೂರ್ಲುಳ್ಳ ಒಕ್ಕ ಕ್ಯಾಕುಳತ್ತು ನಡಪ. ಬೆಂಗಳೂರು ವಾಸೆಂಜ ಪೌತಿ ಕೋಡಿಮಣಿಯಂಡ ಲವ ಅಯ್ಯಂಗಡ ಪೊಣ್ಣು, ಕೋಡಿಮಣಿಯಂಡ ಮನು ಅಯ್ಯಂಗ ನಿನಾಂದು ಮರಣಪಟ್ಟಿತ್ತು. 64 ಬಯತ್ರ ಕೋಡಿಮಣಿಯಂಡ ಮನು ಅಯ್ಯಂಗಡ ಅಖಿರಿ ಕಾರ್ಯ ಇಂದು ಮಜ್ಜನ 2 ಗಂಟೆಗೆ ಬೆಂಗಳೂರು ನಡಪ. ಮಡಿಕೇರಿ ಕುಂಬಳಕೇರಿ ಉಕ್ಕುಡದ ನಿವಾಸಿ ಎಚ್ಬಿ ಕೃಷ್ಣಪ್ಪ ಇವರು ತಮ್ಮ 74ನೇ ವಯಸ್ಸಿನಲ್ಲಿ ನಿನ್ನೆ ನಿಧನರಾಗಿರುತ್ತಾರೆ. ಎಚ್ಬಿ ಕೃಷ್ಣಪ್ಪ ಇವರ ಅಂತ್ಯಕ್ರಿಯೆ ಇಂದು ಕುಂಬಳಕೇರಿ ಉಕ್ಕುಡದಲ್ಲಿ ನಡೆಯಲಿದೆ. ಕೂಡ್ಲೂರು ಚೆಟ್ಟಳ್ಳಿ ಗ್ರಾಮದ ಕರ್ಣಯ್ಯನ ದಿವಂಗತ ಪೊನ್ನಪ್ಪ ಅವರ ಮಗ ಪೂವಯ್ಯ ತಮ್ಮುಣಿ ಅವರು ಇಂದು ಮುಂಜಾನೆ ನಿಧನರಾದರು. 74 ವರ್ಷ ಪ್ರಾಯದ ಕರ್ಣಯ್ಯನ ಪೂವಯ್ಯ ತಮ್ಮುಣಿ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂರ್ನಾಡು ಮಾರ್ಕೆಟ್ ಹತ್ತಿರ ವಾಸವಿದ್ದ ರಾಮಕೃಷ್ಣ ಅವರ ಪತ್ನಿ ಶಾರದಾ ಅವರು ನಿನ್ನೆ ರಾತ್ರಿ ನಿಧನರಾದರು. 75 ವರ್ಷ ಪ್ರಾಯದ ಶಾರದಾ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೂರ್ನಾಡು ರುದ್ರಭೂಮಿಯಲ್ಲಿ ನಡೆಯಲಿದೆ.
2: ಐಎಸ್ಒ 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ ಟೂ ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
7: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
6: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
7: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
9: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
10: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕು, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
11: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಏನಿದೆ ಅಂತದ್ದು?
11: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
11: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
12: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
11: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
12: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
11: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
12: 80% ಸಾಲ ಸೌಲಭ್ಯ ಸಿಗುತ್ತೆ.
11: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
12: 9900091282
11: ಆರ್ 9606084066.
13: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
14: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
15: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.

0: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
1: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
0: ಕೊರಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ನಲ್ಲಿ. ಸುಲಭಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
3: ಸುದ್ದಿ ಸಮಾಚಾರ ಓದೆಂಡುಳ್ಳ ತೆಲಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ. ಕಂಜ ಇರುವುದು ಕಾಲ ತೆಂಜ ಎದೆ ಬೊಳಚೆ ಕಾಂಗ ತೆಂಜ ರಸ್ತೆನ ಗ್ರಾಮಸ್ಥಗಳೇ ಕೂಡಿದ್ದು ದುಡ್ಡು ಇಡುವಂಚೆ ಚಾಯ್ ಕೊಟ್ಟೆನುಳ್ಳದು ಶನಿವಾರ ಸಂತಿರ ಪಕ್ಕ ಹಂಡ್ಲೆ ಗ್ರಾಮ ಪಂಚಾಯತಿಗೆ ಕೂಡುವನತ ತಾಳೂರು ಅನ್ನುವ ಗ್ರಾಮದಲ್ಲಿ ನಡೆದಿದ್ದು. ಈ ಗ್ರಾಮದಲ್ಲಿ 45 ಮನೆ ಉಂಡು. ಮಣಗಲಿ ಅನ್ನುವ ಗ್ರಾಮ ತೆಂಜ ಈ ಗ್ರಾಮಕ್ಕೆ ತನೇ 1 ಕಿಲೋಮೀಟರ್ ರಸ್ತೆ ಪೆರ್ತ ಪಾಳು ತರತ್ತೆ ಇಂಚದ್ದು. ಇಚ್ಚಕೋಕುರಿ ಸಂಬಂಧಪಟ್ಟ ಹೆಂಗಕ್ಕೆ ಮನವಿ ಮಾಡಿತೊಂಡಂಗೆಯೂ ಎದೇ ಪ್ರಯೋಜನ ಆಯ್ತಿಂಜಲೆ. ಇಕ್ಕ ಗ್ರಾಮಸ್ಥಗಳೇ ಕೂಡಿದ್ದು ರಸ್ತೆ ನಿರ್ಮಾಣ ಮಾಡಿಂಡು ಉಂಡು. ದಂಡೇರ್ತ 26-27 ಸಾಲಲು ನೆಲ್ಲು ಬೊಳೆ ಪೈಪೋಟಿಗೆ ರೈತಂಗಡ ಅರ್ಜಿಗಾಕಿದ್ದು. 1 ಎಕರೆ ಬೇಲಲು ಏರ ನೆಲ್ಲು ಬೊಳೆಯುವ ಕೃಷಿನ ಕ್ರಮಪೋಲೆ ಬಳಿದ ರೈತಂಗಕ್ಕೆ ನಗದಿ ನಂಬಿನ ಪ್ರಶಸ್ತಿ ಕಟ್ಟುವುದುಂಡು. ಆನ್ಲೈನ್ ಅರ್ಜಿಗೆ ಕಡೆ ತಾರೀಕು ಬಪ್ಪ ತಿಂಗ 31 ಆಯ್ತಿಪ್ಪ. ಏರ ವಿವರ ಬೋಂಡು ದಾಚಂಗಿ ಕೃಷಿ ಇಲಾಖೆಯ ಕಚೇರಿಯಲ್ಲಿ ಕೇಟಿದ್ದು ಅರ್ಜವಲು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕರಾದ ನೆಲೆ ಗ್ರಾಹಕಂಗಡ ಸಮಸ್ಯೆನ ಕೇಟರಿಂಜಿತ ಪರಿಹಾರ ಮಾಡುವಂಥ ಸಭೆ ನಿನ್ನಂದು ಬ್ಯಾಂಕರ್ ಅಧ್ಯಕ್ಷಗಳನ್ನು ಕೊಡಂದೇರ ಗಣಪತಿ ಅಂಗಡ ಕೊರವ ಕಾರ್ಯಕ್ರಮ ನಡೆದಿತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿಕಾರ ಬೆಳ್ತಂಗಡಿ ತಾಲೂಕು ಅರೆಭಾಷೆ ಅಭಿಮಾನಿ ಬಳಗ ಕರಡ ಸಹಕಾರದ್ದು ಇದೇ ತಿಂಗಳ 19 ತಾರೀಕು ಪೊಲಕ 10:30 ಬೆಳ್ತಂಗಡಿ ತಾಲೂಕು ಉಜಿರೆ ಗ್ರಾಮ ಪಂಚಾಯತಿ ಸಭಾವಾಡಿಲು ಆಟಿನ ನೆಂಪುಗ ಅನ್ನುವ ಕಾರ್ಯಕ್ರಮ ನಡಪಂದು ಅಕಾಡೆಮಿಯ ಅಧ್ಯಕ್ಷಗಳನ್ನು ಸದಾನಂದ ಮಾವಾಜಿ ಅರಿಚಿಟ್ಟಿತು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಯ್ತುಳ್ಳ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಯಡ ಮನೆ ಮನೆಗೆ ಪೋಪಂಜಿ ದಾಖಲೆ ಪರಿಶೀಲನೆ ಮಾಡುವ ಕಾರ್ಬಾರ ಇಕ್ಕಾಕಲೆ ಜಿಲ್ಲೆಯಲ್ಲಿ ನಡೆದುಕೊಂಡಂತೆ ಸೆಸ್ಕ್ ಕಾರ್ಯಪಾಲಕ ಅಭಿಯಂತರ ರಾಮಚಂದ್ರ ಅರಿಚಿಟ್ಟಿತು. ಜಿಲ್ಲೆಯಲ್ಲಿ ಗೃಹಜ್ಯೋತಿ ಯೋಜನೆ ಪಡೆದಿತ್ತುಳ್ಳ 147812 ಕುಟುಂಬದಲ್ಲಿ 31,055 ಕುಟುಂಬದರ ಸರ್ವೆ ಕಾರ್ಯ ತಂದಿತ್ತು. 21.15% ಸಾಧನೆ ಮಾಡಿತ್ತೆಂದು ಅರಿವಿಕೆ ತಂದಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ 13 ಕೊಡವ ಪುಸ್ತಕ ಪತ್ತಾಯ ತೊರಪ ಕಾರ್ಯಕ್ರಮ ಇಂದು ಪೊಲಕ 11:00 ಹಾಲುಗುಂದದ್ರ ಬೈರಂಬಾಡದಲ್ಲುಳ್ಳ ಫಾರ್ಮರ್ಸ್ ರಿಕ್ರಿಯೇಷನ್ ಕ್ಲಬ್ಲ್ಲಿ ನಡಪಂದು ಅಕಾಡೆಮಿಯ ಅಧ್ಯಕ್ಷ ಅಚ್ಚಿನಿಕಂಡ ಮಹೇಶ್ ನಾಚಯ್ಯ ಅರಿಚಿಟ್ಟಿತು. ಫಾರ್ಮರ್ಸ್ ಕ್ಲಬ್ರ ಅಧ್ಯಕ್ಷ ಪಂದಿಕಂಡ ದಿನೇಶ್ ಕುಶ ಕಾರ್ಯಕ್ರಮಕ್ಕೆ ಮೊಳೆಯಿಡುವ ಪುಸ್ತಕ ಪತ್ತ ಯತ್ನ ಊರುತಕ್ಕ ಮೇಕೇರಿರ ರಘು ನಾಣಯ್ಯವು ತರುಪಂದು ಅರಿಚಿಟ್ಟಿತು. ಮಡಿಕೇರಿಯ ಪ್ರಧಾನ ಅಂಚೆ ಕಚೇರಿಯಲ್ಲಿ ಇಂದು ಆಧಾರ್ ತಿದ್ದುಪಡಿ ಶಿಬಿರ ನಡಪ. ಸಾರ್ವಜನಿಕಂಗ ಈ ಶಿಬಿರದ ಪ್ರಯೋಜನ ಪಡೆದಂಡು ತಂಗಡ ಆಧಾರ್ ಕಾರ್ಡರ ವಿವರತ್ನ ಸರಿ ಮಾಡಿಕೊಂಡೊಂದು ಕೊಡಗು ಅಂಚೆ ವಿಭಾಗದ ಅಧೀಕ್ಷಕಂಗ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಗುಡ್ಡೆ ಹೊಸೂರು ವಲಯದ 7ನೇ ಹೊಸಕೋಟೆ ಗ್ರಾಮದಲ್ಲಿ ಸಾರ್ವಜನಿಕಂಗಕ್ಕೆ ಬಣ್ಣೆ ಆರೋಗ್ಯ ಶಿಬಿರ ಇಕ್ಕಾಯ್ತು ನಡೆದಿತ್ತು. ಕೇಂದ್ರ ಸರ್ಕಾರದ ಯೋಜನೆ ಆಯ್ತುಳ್ಳ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಾರ್ಯಕ್ರಮ ಪೊನ್ನಂಪೇಟೆ ತಾಲೂಕರ ಮಾಯಮುಡಿಪಿನ ದೇವರಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಕ್ಕೆ ಕೊಂಡಬಂದಿತ್ತು. ಪ್ರತಿ ರೈತಂಗಕ್ಕೆ ಗರಿಷ್ಠ 1 ಎಕರೆ ಜಾಗತ್ತು ಸಾವಯವ ಕೃಷಿ ಮಾಡುವ ಅವಕಾಶ ಉಂಟು. ಇಕ್ಕಕಲೆ ಇದಕ್ಕೆ ಸಂಬಂಧಪಟ್ಟನಕ್ಕೆ ಅರಿವಿಕೆ ಕೊಡಪನ್ನಂಥ ಕಾರ್ಯಕ್ರಮ ದಂಡ ಪಂಚಾಯತಿ ವ್ಯಾಪ್ತಿಯಲ್ಲೂ ನಡೆದನುಂಡು. ಏರ ವಿವರ ಬೋಂಡುದಾಚಂಗೆ ಪೊನ್ನಂಪೇಟೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕೇಟಿತು ಅರ್ಜವಲು. ಮಡಿಕೇರಿ ನಗರಸಭೆಗೆ ಇಕ್ಕಾಯ್ತು. ಜಿಲ್ಲಾಧಿಕಾರಿ ಸೋಮಶೇಖರ್ ಖುದ್ದು ಪೋಪಂಜಿ ಪರಿಶೀಲನೆ ಮಾಡಿತು. ಪೌರ ಕಾರ್ಮಿಕಂಗೆ ಕೊಡಪಂಥ ಗಂಬೂಟ್, ಲೆದರ್ ಶೂ, ರೈನ್ ಕೋಟ್ ಕೊಡದನಕ್ಕೆ ಬೋರೆ ಬೋರೆ ಹತ್ಯಾರನ ಪರಿಶೀಲನೆ ಮಾಡಿದ ಜಿಲ್ಲಾಧಿಕಾರಿ. ಶಾಸಕಂಗಡ ಮೂಲಕ ಇದನ್ನು ಪೌರ ಕಾರ್ಮಿಕಂಗಕ್ಕೆ ಕೊಡಪಕ್ಕೆ ತೊಡಿಕೆ ವ್ಯವಸ್ಥೆ ಮಾಡುವನಕ್ಕೆ ಪೌರಾಯುಕ್ತಕ್ಕೆ ಸೂಚನೆ ಕೊಡ್ತದೆ. ಅಲ್ಲಿಂಚೆ ತಕ್ಕ ಬರಂದವು ಬೋರೆ ಬೋರೆ ಕೆಲಸಕ್ಕೆ ನಗರಸಭೆಗೆ ಒಪ್ಪ ಸಾರ್ವಜನಿಕಗಳ ಮನವಿಗೆ ತೊಡಿಕೆ ಸ್ಪಂದನೆ ಮಾಡೊಂಡು ಗುಣಮಟ್ಟದ ಸೇವೆ

0: ಕೊಡ್ಕೊಂಡು ಏದೇ ಕಾರಣಕ್ಕೂ ತಡ ಮಾಡೋಕಾಗಂತ ಆಕೀತ ಮಾಡ್ಚಿ ಬಯ್ಯಂಜಿ ಜಿಲ್ಲಾ ಗ್ರಂಥಾಲಯಕ್ಕೆ ಪೋನ ಅಧಿಕಾರಿ ಅಲ್ಲೇತ್ರ ವ್ಯವಸ್ಥೆನ ಪರಿಶೀಲನೆ ನಡೆದಿದ್ದು ಅವಶ್ಯವುಳ್ಳ ಮಾಹಿತಿನ ಎಡ್ತಂಡಿತ್ತು. ಭಾರತೀಯ ವಾಯುಪಡೆರ ಅಗ್ನಿಪತ್ ಯೋಜನೆರಡಿಲ್ ಅಗ್ನಿವೀರ್ ವಾಯು ಪ್ರವೇಶ ಪರೀಕ್ಷೆ ಎಳೆದೋಕೆ ಕಣ್ಣು ಮಕ್ಕಡ ಪಿಂಜ ಮೂಡಿ ಮಕ್ಕಡ ಅಂಡು ಆನ್ಲೈನ್ರ ಮೂಲಕ ಅರ್ಜಿ ಹಾಕಿತ್ತು. ಜುಲೈ ಒಂದು ದಂಡೆರ್ತ ಅಂಚಲಿಂಜ ಜನವರಿ ಒಂದು ದಂಡೆರ್ತ ಪತ್ತಂಡ ಒಳಿಯ ಪುಟ್ಟಿನ ಮಕ್ಕ ಪಿ ಯು ಸಿರ ವಿಜ್ಞಾನ ವಿಭಾಗದ 50% ಶೇಕಡ ಮಾರ್ಕ್ಸ್ ಒಡೆ ಪಾಸ್ ಅನವು ಇಲ್ಲೆಂಗೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಕಂಪ್ಯೂಟರ್ ಸೈನ್ಸ್ ಇನ್ಸ್ಟ್ರೂಮೆಂಟ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಡಿಪ್ಲೊಮಾ ಮಾಡಿದ್ದು 50% ಮಾರ್ಕ್ಸ್ ಪಡೆದವು ಅರ್ಜಿ ಇಡೋಕೆ ಅರ್ಹರಂಗಳಾಯ್ತಿಪ್ಪ. ಅರ್ಜಿ ಒಪ್ಪಿಚಿಡೋಕೆ ಇದು 26 ಆಖೀರಿ ದಿನ. ಪೊನ್ನಂಪೇಟೆರ ಕಾನೂರು ರೋಡ್ಗೆ ಸ್ವಾತಂತ್ರ್ಯ ಹೋರಾಟಗಾರ ಕೋದೆಂಗಡ ಜಿ ಕಾರ್ಯಪ್ಪ ಎಂಗಡ ಪೆದಾಡೋಕೆ ತೀರ್ಮಾನ ಮಾಡಿದ ಪೋಲೆ ನಾಮಫಲಕತ್ನ ಬೊಳಿಪಡ್ತೋ ಕಾರ್ಬಾರ ಇಂದು ನಡಪಂದು ಕಗ್ಗಟ್ಟು ನಡುಪು ಹಿರಿಯ ನಾಗರಿಕಂಗಡ ವೇದಿಕೆರ ಅಧ್ಯಕ್ಷ ಕುಟ್ಟುಕತ್ತಿರ ಸೋಮಣ್ಣ ಅರಿಚಿಟ್ಟಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ತಂದವು ಇಂದು ಫಲಕ 10 ಗಂಟೆಗೆ ನಡಪ ಈ ಕಾರ್ಯಕ್ರಮದ ಶಾಸಕ ಅಜ್ಜಿ ಕುಟ್ಟಿರ ಪೊನ್ನಣ್ಣ ನಾಮಫಲಕತ್ನ ಬೊಳಿಪಡ್ತೋ ಅಂದು ಅರಿಚಿಟ್ಟಿತ್ತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
7: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ ₹117 ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7 ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ ₹13,900. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
10: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
11: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 8 ಆಗಲಿದೆ. ಇನ್ನು ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 8:30:20.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಮ್ಮ ಜೊತೆ ಮಣಿಪಾಲ್ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
5: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ಲ ಇದೆ.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
7: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
8: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

ಶ್ರೋತೃಗಳೇ, ಈ ಮಧ್ಯಾಹ್ನ 3 ಗಂಟೆಗೆ ನಮ್ಮ ನಿಲಯದಿಂದ ರೂಪಕ ಪ್ರಸಾರವಾಗಲಿದೆ ಕಾಲಗರ್ಭದೊಳಗೆ ತಾಯಿ. 3:30ಕ್ಕೆ ನಾಟಕ ಡಾಕ್ಟರ್ನ ಶೋಧ. ಸಂಜೆ 5 ಗಂಟೆಗೆ ಕ್ರೀಡಾಲಹರಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಗ್ಲಾಸ್ಗೋನಲ್ಲಿ ನಡೆಯುವ 23ನೆಯ ಕಾಮನ್ವೆಲ್ತ್ ಕ್ರೀಡಾಕೂಟದ ಕುರಿತು ಮಾಹಿತಿ ಇದೆ. ಸಂಜೆ 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಇದರಲ್ಲಿ ಧನನ್ ಆತ್ಮನಿರ್ಭರ ಕಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಮಿಷನ್, ಈ ಕುರಿತು ಡಾ ಶರಶ್ಚಂದ್ರ ರಾನಡೆ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 8:34:50. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ. ಹಾಡಿದ್ದಾರೆ ಡಾ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ಸಾಹಿತ್ಯ ಚಿ ಉದಯಶಂಕರ್ ಅವರದು.

ಇನ್ನು ಕೇಳೋಣ. ಎಸ್ ಜಾನಕಿ ಅವರು ಹಾಡಿರುವ ಬಯಲುದಾರಿ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್.

0: ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ,
1: ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ.
0: ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಶ್ರೋತೃಗಳೇ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ಇಳಿಯರಾಜ ಅವರ ಸಂಗೀತ ಹಾಗೂ ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು. ಇದರೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50 ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ಅದೂರಿ ಸ್ವಭಾವಾಂಶವಾಗಲ್. ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡದೇನು ವೃತ್ತಿಯೊಳ್ ಅದೂರಿ ಸ್ವಭಾವಾಂಶವಾಗಲ್. ಮತ್ತು ಮತ್ತನುವರ್ತಿ ಸುತಭಂಗವಾದಂದು ಯತ್ನಿಸಿನ್ನೊಮ್ಮರಳಿ ಮಂಕುತಿಮ್ಮ. ಮತ್ತು ಮತ್ತನುವರ್ತಿ ಸುತಭಂಗವಾದಂದು ಯತ್ನಿಸಿನ್ನೊಮ್ಮರಳಿ ಮಂಕುತಿಮ್ಮ.

0: ಮರಳಿ ಯತ್ನಿಸು ಮಂಕುತಿಮ್ಮ.
1: ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡ್ಡದೇನು? ಯಾವುದೋ ಒಂದು ವಿಷಯ ತುಂಬಾ ಉತ್ತಮವಾಗಿದೆ ಅಂತ ಬುದ್ಧಿಗೆ ಮತಿಗೆ ಅದು ಗೊತ್ತಾದ್ರೆ ಅದರಿಂದ ಏನ್ ಪ್ರಯೋಜನ? ಅದನ್ನ ಗೊತ್ತು, ಐ ನೋ ಅಂತ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಬಹಳ ಪ್ರಸಿದ್ಧವಾದ ಪದ ಇವತ್ತು, ಎಲ್ಲ ವಿಷಯಕ್ಕೂ ಐ ನೋ ಇಟ್, ಐ ನೋ ದಟ್ ಅಂತ ಹೇಳ್ತೀವಿ. ಆದ್ರೆ ಗೊತ್ತಿದ್ರೆ ಏನು ಉಪಯೋಗ ಇಲ್ಲ. ಗೊತ್ತಿದ್ದು ಡಿ ವಿಜಿ ಹೇಳ್ತಾರೆ, ಅದು ಊರಿ ಸ್ವಭಾವಾಂಶವಾಗಲ್ಲ, ನಮ್ಮ ಸ್ವಭಾವದಲ್ಲಿ ಸೇರ್ಕೋಬೇಕು. ನಮ್ಮ ಸ್ವಭಾವದಲ್ಲಿ ಸೇರ್ಕೊಳ್ಳದಿದ್ರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ. ಯಾವುದೇ ಒಳ್ಳೆಯ ಭಾವನೆಗಳು, ಉತ್ತಮವಾದ ಭಾವನೆಗಳು, ಉತ್ತಮವಾಗಿರೋ ವಿಚಾರಗಳು, ನಂಬಿಕೆಗಳು ನಮ್ಮ ಸ್ವಭಾವದಲ್ಲಿ ಬಂದು ಸೇರ್ಕೊಳ್ಬೇಕು ಅಂದ್ರೆ ನಾವೇ ಅದಾಗಬೇಕು. ಮತ್ತು ಅಷ್ಟು ಸುಲಭಕ್ಕೆ ಅದು ನಮ್ಮಲ್ಲಿ ಬರೋದಿಲ್ಲ, ಒಳ್ಳೇದು ಅನ್ನೋದು ಸುಲಭಕ್ಕೆ ಬರೋದಿಲ್ಲ. ಅದನ್ನ ಮತ್ತೆ ಮತ್ತೆ ಅನುವರ್ತಿಸುತ್ತ, ಅನುವರ್ತಿ ಅಂದ್ರೆ ಫಾಲೋ ಅಪ್ ಅಂತ ಹೇಳ್ತೀವಲ್ಲ. ಇವತ್ತು ಆಫೀಸ್ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಚೇರಿಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ಶಬ್ದ ಇವತ್ತು ಮ್ಯಾನೇಜ್ಮೆಂಟ್ ನಲ್ಲಿ, ಅನುವರ್ತಿ ಕೆಲಸಗಳು ಅಂದ್ರೆ ಫಾಲೋ ಅಪ್ ಆಕ್ಷನ್. ಯಾವುದೇ ಕೆಲಸ ಮಾಡುವಾಗ ಒಂದ್ಸರ್ತಿಗಾಗೋದಿಲ್ಲ, ಮತ್ತೆ ಹೇಳಿ ಮಾಡಿಸ್ಬೇಕಾಗುತ್ತೆ, ಆಗ ಅದರಲ್ಲೊಂದು ಸಿದ್ಧಿ ಅಥವಾ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಹೀಗೆ ಒಳ್ಳೆಯ ಗುಣಗಳು ಒಂದ್ಸರ್ತಿ ನಮ್ಮ ಮನಸ್ಸಿಗೆ ಬಂದರೂ ಮತ್ತೆ ಮತ್ತೆ ಮನಸ್ಸಿಗೆ ಅದನ್ನು ಪುನರಾವರ್ತನೆ ಮಾಡಿಸಿ ನೆನಪಿಸಿದಾಗ ಅದು ನಮ್ಮ ಸ್ವಭಾವದ ಒಂದು ಭಾಗವಾಗುತ್ತೆ, ನಾವೇ ಅದಾಗ್ತೀವಿ. ಇದನ್ನ ಮಾಡಬೇಕು. ಯಾವಾಗ ಮಾಡ್ತಿರ್ತೀವಿ ಆದ್ರೆ ಯಾವ್ದೋ ಕಾರಣಕ್ಕೆ ಬಿಟ್ಬಿಡ್ತೀವಿ ನಾವು. ಒಳ್ಳೇದನ್ನು ಒಂದಷ್ಟು ದಿವಸ ಮುಂದುವರಿಸ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಈ ವ್ಯಕ್ತಿತ್ವ ವಿಕಾಸದ ಒಂದು ತರಬೇತಿ ಕೊಡೋರು ಹೇಳ್ತಾರೆ, ಯಾವುದೇ ಒಳ್ಳೆ ಕೆಲಸವನ್ನು 21 ದಿವಸ ಮಾಡಿದ್ರೆ ಆಮೇಲೆ ಅದು ನಮ್ಮ ವ್ಯಕ್ತಿತ್ವದ ಭಾಗ ಆಗುತ್ತೆ ಅಂತ. ಆದ್ರೆ ಅಷ್ಟೊಳಗೆ ಏನೋ ಒಂದು ಆಮಿಷ ಬಂದ್ಬಿಡುತ್ತೆ, ಒಂದು ಆಸೆ ಬಂದ್ಬಿಟ್ಟು ನಾವು ಬಿಡಕ್ಕೆ ಹೋಗ್ತೀವಿ, ಹಾಗೆ ಮಾಡಿದಾಗ ಅದು ಭಂಗ ಆಗುತ್ತೆ. ಹೀಗೆ ಭಂಗವಾದರೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಹೇಗೆ ಜಡ್ರ ಬಲೆ ತನ್ನ ಬಲೆಯನ್ನು ಮತ್ತೆ ಕಟ್ತದೋ ಅದೊಂದು ಪ್ರಸಿದ್ಧವಾದ ಉದಾಹರಣೆ. ಆ ರೀತಿಯಲ್ಲಿ ನಾವು ಯತ್ನಿಸಿ ಇನ್ನೂ ಮರಳಿ, ಮತ್ತೆ ಮತ್ತೆ ಮರಳಿ ಯತ್ನವನ್ನು ಮಾಡಿ ಈ ಉತ್ತಮವಾದ ವಿಚಾರವು ಕೊನೆಗೂ ನಮ್ಮ ಸ್ವಭಾವದ ಭಾಗವಾಗಬೇಕು ಅನ್ನೋದನ್ನ ಗುಂಡಪ್ಪನವರು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ.

ಯಾರು ನಡೆಯ ಕಲಿತವನು ಮತಿ ನೀತಿಗತಿಯಂತೂ. ಎಡವದೆಯ ಮೈಗಾಯ ಒಡೆಯದೆಯ ಮಗುವಾರು ನಡೆಯ ಕಲಿತವನು ಮತಿ ನೀತಿಗತಿಯಂತೂ. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ.

0: ಒಂದು ಹರಿಶ್ಚಂದ್ರನ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಒಂದು ಮಾತು ನೆನಪಿಸುತ್ತೆ. ಅದರಲ್ಲೊಂದು ಮಾತು ಹೇಳ್ತಾನೆ, ನಡವರೆಡಹದೆ ಕುಳಿತವರು ಎಡಹುವರೆ. ಯಾರು ನಡೀತಿರ್ತಾರೋ ಅವ್ರು ಗಾಯ ಮಾಡ್ಕೋತಾರೆ, ಬಿದ್ದು ತಪ್ಪು ಮಾಡ್ತಾರೆ, ಕೂತ್ಕೊಂಡಿರೋರು ತಪ್ಪು ಮಾಡೋದಿಲ್ಲ. ನಾನು ತುಂಬ ತಪ್ಪೇ ಮಾಡಲಿಲ್ಲ ಜೀವನದಲ್ಲಿ, ಅಂದರೆ ನಾನು ಏನೂ ಮಾಡೇ ಇಲ್ಲ ಕೆಲಸ ಅಂತ. ಹಾಗಾಗಿ ನಾವು ಟ್ರಯಲ್ ಆ್ಯಂಡ್ ಎರರ್ನಲ್ಲೇ ಜೀವನವನ್ನು ಮಾಡೋದು. ಇದು ಈ ಪದ್ಯ ಟ್ರಯಲ್ ಆ್ಯಂಡ್ ಎರರಿಗೆ ಸಂಬಂಧಪಟ್ಟಿದ್ದು. ಎಡವದೆಯೇ ನಾವು ಎಡುವುದೆ ಅಥವಾ ಮೈಗೆ ಗಾಯ ಮಾಡ್ಕೊಳ್ಳದೇ ಇರುವಂಥ ಮಗು ಜಗತ್ತಿನಲ್ಲಿ ಯಾವ್ದಾದ್ರು ಇದೆಯಾ? ಯಾವ ಮಗುನೂ ಇಲ್ಲ, ಮೈ ಮೇಲೆ ಒಂದು ಗಾಯ ಇದ್ದೇ ಇರುತ್ತೆ. ಹಾಗೆ ನಾವು ನಡಿಬೇಕಾದ್ರೆ ಅನೇಕ ತಪ್ಪುಗಳನ್ನು ಮಾಡ್ತೀವಿ. ಅದೇ ರೀತಿ ಬುದ್ಧಿಗೆ ಸಂಬಂಧಪಟ್ಟಂತೆ, ನೀತಿಗೆ ಸಂಬಂಧಪಟ್ಟಂತೆ, ನಮ್ಮ ಜೀವನದ ಅನೇಕ ನಿರ್ಧಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಸತಿ ನಾವು ತಪ್ಪು ಮಾಡಬಹುದು. ಆದರೆ ಅದರ್ಥ ನಾವು ನೀತಿಯನ್ನು ಅನುಸರಿಸದೆ ಬಿಟ್ಬಿಡಬೇಕು ಅಂತಲ್ಲ, ಅಥವಾ ನಾವು ಜೀವನದಲ್ಲಿ ಯಾವುದು ನಿರ್ಧಾರವೇ ತಗೊಳ್ಳದೇ ಇರಬಾರ್ದು ಅಂತಲ್ಲ. ಹಾಗಿದ್ರೆ ನಾವು ಅಚ್ಚರಿನ ಇಚ್ಚರಿನ ಅಂತಿರುವಂಥ ವ್ಯಕ್ತಿಗಳಿಗೆ ಡೌಟ್ ಥಾಮಸ್ ಅಂತಾರೆ. ಆ ರೀತಿ ಡೌಟ್ ಥಾಮಸ್ ಆಗಿ ಉಳ್ಕೊಂಡ್ಬಿಡ್ತೀವಿ. ಆ ಇಲ್ದಲೇ ಸದ್ಯಕ್ಕೆ ನನ್ನ ಖಚಿತ ತೀರ್ಮಾನ ಇದು ಅಂತ ಹೇಳಿ ಒಂದು ವಿಚಾರಕ್ಕೆ ಬಂದು, ಒಂದು ನಿಲುವಿಗೆ ಬಂದು ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನು ನಾವು ಆಚರಣೆಗೆ ತರಬೇಕು. ತರೋದ್ರಲ್ಲಿ ತಪ್ಪುಗಳಿದ್ರೆ ತಪ್ಪು ಮಾಡದಿರೋ ಮನುಷ್ಯ ಯಾರು? ಅದಕ್ಕೆ ಹೇಳೋದು ಟು ಎರ್ ಇಸ್ ಹ್ಯೂಮನ್ ಟು ಫರ್ಗಿವ್ ಇಸ್ ಗಾಡ್ ಅಂತ ಹೇಳಿ, ಅದು ಡಿವೈನ್ ಅಂತ. ಡಿವೈನ್ ಅನ್ನುವುದು ನಮ್ಮನ್ನು ಕ್ಷಮಿಸ್ತದೆ ಅಂತ ಹೇಳ್ತಾ ನಾವು ತಪ್ಪು ಮಾಡುವುದಕ್ಕೆ ಸಿದ್ಧವಿರಬೇಕು. ಆದರೆ ಒಬ್ಬರು ಒಂದು ಮಾತು ಹೇಳ್ತಾರೆ, ನನ್ನ ಶಿಕ್ಷಕರೊಬ್ಬರಿಗೆ ಮಾತು ಹೇಳ್ತಿದ್ರು, ಮಗು ನೀವು ದಿನ ತಪ್ಪು ಮಾಡೋದ್ರೆ ಹೊಸ ತಪ್ಪು ಮಾಡು ಅಂತ. ಹಾಗೆ ನಾವು ಹೊಸ ತಪ್ಪನ್ನ ಬೇಕಾದ್ರೆ ಮಾಡ್ಬೋದು, ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆ ಎದ್ದು ಮೈ ದಡುವುಕೊಂಡು ಮುಂದಕ್ಕೆ ಹೋಗಬೇಕು. ಜೀವನದಲ್ಲಿ ತಪ್ಪು ಮಾಡುವುದು ತಪ್ಪಲ್ಲ, ಆದರೆ ತಪ್ಪನ್ನು ಸರಿಪಡಿಸ್ಕೋಬೇಕು. ತಪ್ಪು ಮಾಡದೆ ನಾನು ಕೆಲಸವನ್ನೇ ಮಾಡಲಿಲ್ಲ ಅನ್ನೋ ತಪ್ಪು, ತಪ್ಪು ಮಾಡೋಣ, ಆದರೆ ಆ ತಪ್ಪಿನಿಂದ ಪಾಠ ಕಲಿಯೋಣ. ಮತ್ತೆ ನಾವು ಬೇಜಾರು ಮಾಡ್ಕೊಳ್ಳದೆ, ಅವಮಾನ ಆಯಿತು ಅಂತ ಅನ್ಕೊಳ್ಳದೆ, ಮತ್ತೆ ಮೈ ಕೊಡುಕೊಂಡು ರಸ್ತೆಯಲ್ಲಿ ಬಿದ್ದರೆ ಹೇಗೆ ಮೈ ಕೊಡುಕೊಂಡು ಎದ್ದು ಹೋಗ್ತೀವೋ ಆ ರೀತಿ ಹೋಗೋಣ ಅನ್ನೋದನ್ನು ಡಿ ವಿ ಜಿ ಅವರಲ್ಲಿ ತಿಳಿಸ್ತಾರೆ. ಯಾಕೆಂದರೆ ಜೀವನದಲ್ಲಿ ಈ ತಪ್ಪು ಮಾಡುವುದು ಅನ್ನುವುದು ಮನುಷ್ಯನ ಬುದ್ಧಿಯು ದಿನದಿಂದ ದಿನಕ್ಕೆ ಬೆಳೆಯುತ್ತೆ, ಅವನು ಸಾಹಸಿಯಾಗಿದ್ದಾನೆ, ಅವನು ಪ್ರಾಮಾಣಿಕನಾಗಿದ್ದಾನೆ, ಮತ್ತು ಹೊಸದಕ್ಕೆ ತೆರೆಕೊಂಡಿದ್ದಾನೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಾಂದರೆ ನಾನು ತುಂಬ ಪರ್ಫೆಕ್ಟ್ ಇದ್ದೀನಿ, ಯಾಕೆ ಪರ್ಫೆಕ್ಟ್ ಇದ್ದೀನಿ ಅಂದರೆ ನಾನು ಯಾವ ಕೆಲಸವನ್ನು ಶುರುವೇ ಮಾಡಿಲ್ಲ ಅಂದರೆ ಅದನ್ನು ಪರ್ಫೆಕ್ಷನ್ ಅಂತ ಕರೆಯಕ್ಕೆ ಬರೋದಿಲ್ಲ. ಮಾಡ್ತಾ ಮಾಡ್ತಾ ತಪ್ಪನ್ನು ಅದರ ಮೂಲಕವಾಗಿಯೇ ನಾವು ಬೆಳಿಬೇಕು. ಈ ತಪ್ಪನ್ನು ನಾವು ಮಾಡುತ್ತಾ ಅಥವಾ ಎಡುತ್ತಾ ಗಾಯ ಮಾಡ್ಕೊಳ್ತಾ ಪೆಟ್ಟು ಮಾಡ್ಕೊಳ್ತಾ ಅದರ ಮೂಲಕ ನಮ್ಮ ಬೆಳವಣಿಗೆಯನ್ನು ನಾವು ಮಾಡ್ಕೊಳ್ತೀವಲ್ಲ, ಅದರಿಂದ ನನಗೂ ಉಪಯೋಗ, ನನ್ನ ಕುಟುಂಬಕ್ಕೂ ಉಪಯೋಗ, ಸಮಾಜಕ್ಕೂ ಉಪಯೋಗ ಅನ್ನೋದನ್ನು ಡಿ ವಿ ಜಿ ಅವರು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಡಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:59:53.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ?
2: ವೆರಿ ಇಂಪಾರ್ಟೆಂಟ್ ಐ ವುಡ್ ಸೇ, ಬಿಕಾಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡೋನರ್ ಪೂಲ್, ಯಾರು ಕಿಡ್ನಿ ಕೊಡ್ಲಿಕ್ಕೆ ಬಯಸ್ತಾರೆ ಅವ್ರದ್ದು ಪೂಲ್, ಅಂಡ್ ದ ರಿಸಿಪಿಯೆಂಟ್ ಪೂಲ್, ಯಾರಿಗೆ ಕಿಡ್ನಿ ಬೇಕು ಅವ್ರ ಪೂಲ್. ದ ಡಿಸ್ಕ್ರಿಪೆನ್ಸಿ ಇಸ್ ಸೋ ಮಚ್. ಕಿಡ್ನಿ ಬೇಕಾದವರು ಲಕ್ಷಗಟ್ಟಲೆ ಇದ್ದಾರೆ, ಬಟ್ ಕೊಡುವಂತವ್ರು ಬೇರೆ ಸಾವಿರದಲ್ಲಿದ್ದಾರೆ, ಮೇ ಬಿ 10,000 to 15,000. ಸೊ ಈ ಲಿಸ್ಟ್ ಎವ್ರಿ ಇಯರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ, ಸೊ ದಟ್ ವಿ ಹ್ಯಾವ್ ಮೋರ್ ಡೋನರ್ಸ್ ಕಮಿಂಗ್ ಇನ್ ಟು ದ ಪಿಕ್ಚರ್, ಅಂಡ್ ದ ಶಾರ್ಟೇಜ್ ಆಫ್ ಆರ್ಗನ್ ಏನಿದೆ ಎಷ್ಟು ಬೇಗ ಅದು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಒಳ್ಳೇದು. ಸೊ ನೀವು ಡೊನೇಟ್ ಮಾಡಿದ್ರೆ ಬೇಸಿಕಲಿ ಯು ಆರ್ ಸೇವಿಂಗ್ ಅ ಲೈಫ್.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ

0: ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900 9012 82
1: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ July 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, BN ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
8: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಮನುಷ್ಯನ ಸುಖ ಬಾಳ್ವೆಗೆ ಇರುವ ಏಕೈಕ ತಾಣ ಈ ಭೂಮಿ. ಜನಸಂಖ್ಯೆ ಹೆಚ್ಚಳ, ಮಣ್ಣಿನ ಸವಕಳಿ, ದುರ್ಬಲ ಪರಿಸರ, ಅರಣ್ಯನಾಶ, ಜಲಮಾಲಿನ್ಯ ಇವು ಭೂಮಿಯ ಹವಾಮಾನ ಬದಲಾಗಲು ಕಾರಣವಾಗುತ್ತಿವೆ. ಮನುಷ್ಯನ ಹಿತಬಾಳ್ವೆಗೆ ಪೂರಕ ಪರಿಸರ ಇಲ್ಲದ ಸ್ಥಿತಿ ನಿರ್ಮಾಣವಾಗುತ್ತಿದೆ. ನಮಗೆ ಬೇಕಾದ ಆರೋಗ್ಯಕರ ಪರಿಸರ ಇಲ್ಲದಂತಾಗಲು ಕಾರಣರಾರು? ನಾವೇ ತಾನೇ. ಮೋಜಿಗೆ, ಮೋಹಕ್ಕೆ, ಸುಖಭೋಗದ ಜೀವನಕ್ಕೆ ಒಗ್ಗಿ ಹೋಗಿರುವ ನಾವು ಪರಿಸರ ಸಂರಕ್ಷಣೆ ಒಂದು ಸವಾಲಾಗುವ ಮುನ್ನ, ಕಠಿಣ ತಪಸ್ಸಾಗುವ ಮುನ್ನ ಎಚ್ಚೆತ್ತುಕೊಳ್ಳೋಣ.
1: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.

0: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:05:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಈ ಕಾರ್ಯಕ್ರಮದಲ್ಲಿ
2: ಚಿಣ್ಣರ ಗೀತೆಗಳು.

ಕಿರುಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಪ್ರೀತಿಯ ಮಕ್ಕಳೇ, ನಾಳೆ ಬೆಳಗ್ಗೆ 10 ಗಂಟೆಗೆ ಚಿನ್ನರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ನಿಮಗೆ ಗೊತ್ತಿರುವಂತಹ ಕಥೆ ಹಾಡು ಎಲ್ಲವನ್ನ ನೀವು ಕರೆ ಮಾಡಿ ಹೇಳಬಹುದು.

0: ಭಾನುವಾರ ರಜೆ ಇರುತ್ತೆ, ಕರೆ ಮಾಡಬಹುದಲ್ವಾ? ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 2285558. ಹೊರಗಿನಿಂದ ಕರೆ ಮಾಡುವವರಿಗೆ ಕೋಡ್ ಸಂಖ್ಯೆ 08272. ಮಕ್ಕಳೇ,
1: ಹೇಳ್ತೀರಾ ಹಾಡು ಕಥೆ ಎಲ್ಲ?
2: ಎಂಡಿ ಅಂದ್ರೆ ಏನು?
3: ಮಸಾಲೆ ದೋಸೆ ಏನು?
2: ಎಂಡಿ ಅಂದ್ರೆ ಬಂಕ್ ದಿನ್ನ.
0: ಸಮಯ ಬೆಳಗ್ಗೆ 10:00.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:32:53. ಮುಂದಿನ ಕಾರ್ಯಕ್ರಮ ಇದೀಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ.

ಚಿತ್ರಚಿತಾರ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೂ ಸ್ವಾಗತ, ಜೊತೆಗೆ ನಮಸ್ಕಾರ. ನಾನು ರೇಷ್ಮಾ ತೀರ್ಥರಾಮ್. ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ಮತ್ತು ಅಷ್ಟೇ ಮೌಲಿಕವಾದ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದ್ಯಾವುದಂದ್ರೆ ಸೇವೆ ಅಥವಾ ಸೇವಾ ಮನೋಭಾವ. ಈ ಸೇವೆ, ತ್ಯಾಗ, ಸಹಾಯ, ಪರೋಪಕಾರ ಇವೆಲ್ಲ ಎಷ್ಟೊಂದು ಅಮೂಲ್ಯವಾದ ಮೌಲ್ಯಗಳು ನೋಡಿ. ನಮ್ಮ ಪುರಾಣ ಇತಿಹಾಸವನ್ನ ಓದಿದ್ರೆ ಈ ಮೌಲ್ಯಗಳನ್ನ ಪಾಲಿಸಿ ಶಾಶ್ವತವಾಗಿ ಹೆಸರು ಉಳಿಸಿ ಹೋದವರ ಬಹಳಷ್ಟು ಹೆಸರುಗಳನ್ನ ನಾವು ಓದ್ತೇವೆ, ಕೇಳ್ತೇವೆ ಕೂಡ. ಹಾಗಾದ್ರೆ ಬನ್ನಿ ಶ್ರೋತುಗಳೇ, ಈ ಸಮಾಜ ಸೇವೆ ಅಥವಾ ಪರೋಪಕಾರ ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಒಂದು ಸುಂದರವಾದ ಚಿತ್ರಗೀತೆಯನ್ನ ಕೇಳಿ ಬರೋಣ. ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ಇದು. ಈ ಗೀತೆಯನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್, ಸಂಗೀತ ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್.

ಪ್ರಪಂಚದಲ್ಲಿ ಇತರರಿಗಾಗಿಯೇ ಬದುಕುವವರು ಯಾರಾದರೂ ಇರಬಹುದಾ? ಉತ್ತರ ಕಷ್ಟ. ಆದರೆ ಸುತ್ತಲಿನ ಪ್ರಕೃತಿಯನ್ನೊಮ್ಮೆ ನೋಡಿ. ಮರ ಇತರ ಜೀವಿಗಳ ಬದುಕಿಗಾಗಿಯೇ ತನ್ನ ಬದುಕನ್ನು ಮೀಸಲಿಟ್ಟ ಹಾಗೆ ಕಾಣ್ತದೆ. ಅದು ಬಳಲಿದವರಿಗೆ ನೆರಳು ಕೊಡುತ್ತದೆ, ಹಸಿರು ಹಸಿರಾಗಿ ಕಣ್ಣಿಗೆ ತಂಪನ್ನ ಕೊಡುತ್ತದೆ, ಹಣ್ಣುಗಳನ್ನು ಕೊಟ್ಟು ನಮ್ಮ ಹಸಿವನ್ನು ಕೂಡ ನೀಗಿಸುತ್ತದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮರದ ಎಲೆ, ತೊಗಟೆ, ಸೊಪ್ಪು, ಕಟ್ಟಿಗೆ, ಬೇರು ಎಲ್ಲವೂ ಸಮಾಜದ ಜನರಿಗೆ ಮೀಸಲು. ಈಗ ನಾವು ಯೋಚನೆ ಮಾಡಬೇಕಾದದ್ದು ಏನು? ನಮ್ಮ ಬಾಳ್ವೆ ಬೇರೆಯವರ ಹಿತಕ್ಕಾಗಿ, ಬೇರೆಯವರ ಸೇವೆಗಾಗಿ ಎಷ್ಟರ ಮಟ್ಟಿಗೆ ಮೀಸಲಾಗಿದೆ? ಪ್ರಕೃತಿಯಿಂದ ಪಡೆದುದಕ್ಕೆ ಪ್ರತಿಯಾಗಿ ನಾವು ಸಮಾಜಕ್ಕೆ ಕೊಟ್ಟದ್ದಾದರೂ ಏನು? ನಾಗಮಂಡಲ ಚಿತ್ರದ ಗೀತೆ ಇದು. ಹಾಡಿದವರು ಸಂಗೀತ ಕಟ್ಟಿ.

ರೈತನನ್ನು ಒಬ್ಬ ಕೆಣಕ್ಲಿಕ್ಕೆ ಅಂತಾನೆ ಕೇಳ್ತಾನೆ. ಅಲ್ಲಪ್ಪ, ಎಷ್ಟು ವರ್ಷ ಬರೀ ಬೇಸಾಯ ಮಾಡ್ತಾ ಇರ್ತೀಯ, ಹೊರ ಜಗತ್ತು ಎಷ್ಟು ಬೆಳೆದಿದೆ, ನೀನ್ ಯಾವಾಗ ಇದರಿಂದ ಹೊರಗೆ ಬರೋದು? ಈ ಮಾತಿಂದ ರೈತ ಬೇಸರ ಮಾಡ್ಕೊಳ್ಳದೆ ಹೇಳ್ತಾನೆ, ಅಲ್ಲ, ನಾನು ಹೊಲದಲ್ಲಿ ದುಡಿಯದೆ ಇರ್ತಿದ್ರೆ ನೀನೇನ್ ತಿನ್ಬೇಕಾಗಿತ್ತು? ಲೋಕದ ಜನ ಹೊಟ್ಟೆ ತುಂಬಿಸಿಕೊಳ್ಳೋದು ಹೇಗೆ ಅಂತ. ಈಗ ಈ ಪ್ರಶ್ನೆ ಕೇಳಿದವನಿಗೆ ಉತ್ತರ ಇರಲಿಲ್ಲ. ಶ್ರೋತೃಗಳೇ, ನಮಗೆಲ್ಲ ತಿಳಿದಿರಬೇಕು, ಈ ಟೈಲರ್ ಕೆಲಸ, ಡ್ರೈವಿಂಗ್ ಕೆಲಸ, ಕೂಲಿ ಕೆಲಸ, ಮೇಸ್ತ್ರಿ ಕೆಲಸ, ಶಿಕ್ಷಕ ವೃತ್ತಿ, ಕಲಾವಿದನ ಕೆಲಸ, ಇವೆಲ್ಲವೂ ಸೇವೆಗಳೇ. ಪ್ರತಿಯೊಂದು ಕೆಲಸದಲ್ಲಿಯೂ ಸೇವೆಯ ಮಹಿಮೆ ಇದ್ದೇ ಇದೆ. ಪ್ರತಿ ಕೆಲಸಕ್ಕೂ ಅದರದೇ ಆದ ಮೌಲ್ಯ ಮತ್ತು ಗೌರವ ಕೂಡ ಇದೆ. ಯಾವುದೇ ಕೆಲಸವನ್ನು ಅದರಿಂದ ಬರುವ ಆದಾಯ ಮತ್ತು ಪರಿಶ್ರಮದ ಪ್ರಮಾಣವನ್ನು ಆಧರಿಸಿ ಅದು ಮೇಲೂ ಇದು ಕಡಿಮೆ ಅಂತ ನಾವು ನಿರ್ಣಯ ಮಾಡಬಾರದು.

0: ಮಧು ಬಾಲಕೃಷ್ಣ ಹಾಗೂ ಸಂಗಡಿಗರು ಹಾಡಿರುವ ವಂಶೋದ್ಧಾರಕ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ವಿ ಮನೋಹರ್ ಅವರ ಸಂಗೀತ ಹಾಗೂ ಕೆ ಕಲ್ಯಾಣ್ ಅವರ ಸಾಹಿತ್ಯವಿತ್ತು.
1: ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವ ಚಿತ್ರಸಿತಾರ ಕಾರ್ಯಕ್ರಮದಲ್ಲಿ ನಾವು ಸೇವಾ ಮನೋಭಾವದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಸಮಯ 9:49:53. ಶ್ರೋತೃಗಳೇ, ಒಬ್ಬ ಸಿರಿವಂತ ಒಂದು ಸಂಗೀತ ಕಚೇರಿ ನಡೆಸಲಿಕ್ಕೆ ನೆರವು ಕೊಟ್ರೆ ಅದು ಸೇವೆಯೇ. ಆ ಕಚೇರಿಯನ್ನು ನೋಡಿ ಆಸ್ವಾದಿಸಲಿಕ್ಕೆ ಬಂದವರಿಗೆ ಒಂದು ತುತ್ತು ಅನ್ನ ಅಥವಾ ಕುಡಿಯುವ ನೀರನ್ನು ಒದಗಿಸ್ತಾನೆ ಎಂದಾದರೆ ಅದೂ ಸೇವೆಯೇ. ಮಾನವನ ಜೀವನ ಪರಾವಲಂಬಿಯೇ ಹೊರತು ಪೂರ್ಣ ಪ್ರಮಾಣದಲ್ಲಿ ಸ್ವಾವಲಂಬಿ ಅಲ್ಲ. ನಮ್ಮ ಸುತ್ತಮುತ್ತಲಿನ ಜನ ಮಾಡುವ ಯಾವುದೇ ವೃತ್ತಿಯನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಅಲ್ಲೊಂದು ತ್ಯಾಗ ಸೇವೆ ಇದ್ದೇ ಇರ್ತದೆ. ನಾವು ನಮ್ಮ ದೋಷಯುಕ್ತ ಕಣ್ಣಿನಿಂದ ನೋಡದೆ ಧನಾತ್ಮಕ ದೃಷ್ಟಿಯಿಂದ ನೋಡಿದರೆ ನಮಗೆ ಎಲ್ಲದರಲ್ಲೂ ಒಳ್ಳೆದೇ ಕಾಣ್ತದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ ಇದು. ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಸಾಹಿತ್ಯ ವಿಜಯನಾರಸಿಂಹ.

ಶ್ರೋತೃಗಳೇ, ಸೇವೆ ಎನ್ನುವ ಪದದ ಮತ್ತು ಕೆಲಸದ ವ್ಯಾಪ್ತಿ ಬಹಳ ವಿಸ್ತಾರವಾದದ್ದು. ನಾವು ಹೊಟ್ಟೆಪಾಡಿಗಾಗಿ ಮಾಡುವ ವೃತ್ತಿಯಲ್ಲಿ ಇರುವ ಸೇವೆಯ ಮಟ್ಟಕ್ಕಿಂತಲೂ ಸಂಘ ಸಂಸ್ಥೆಗಳ ಮೂಲಕ ಮಾಡುವ ಸೇವೆ, ಅಸಹಾಯಕರಿಗೆ ನೆರವು, ದೇಶ ಸೇವೆ, ತರತಮ ಭಾವ ಇಲ್ಲದ ಧಾರ್ಮಿಕ ಸೇವೆ, ಇಂಥವುಗಳಿಗೆ ಇರುವ ಮೌಲ್ಯ ಹಿರಿದಾದದ್ದು, ಶಾಶ್ವತವಾದದ್ದು. ದಿನವೊಂದರಲ್ಲಿ ಒಂದು ಜೀವಕ್ಕೆ ಒಂದು ಸಣ್ಣ ಸಹಾಯ ಮಾಡಿದ್ರೂ ಆ ಸೇವೆಯ ಮೂಲಕ ನಮ್ಮ ಆ ದಿನ ಸಾರ್ಥಕ. ಅಂತೂ ಸಾರ್ಥಕ ಜೀವನದ ಸೂತ್ರ ಜನಸೇವೆ ಅಥವಾ ಸಮಾಜ ಸೇವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಗಿಡ, ಮರ, ಗಾಳಿ, ಬೆಂಕಿ, ನೀರು, ಈ ಪ್ರಕೃತಿಯ ಅಂಶಗಳು ನಾವಿರುವುದು ನಮಗಾಗಿ ಅಲ್ಲ ನಿಮಗಾಗಿ ಅಂತ ಸಾರ್ತಾ ಇರುವಾಗ ಮನುಷ್ಯವರ್ಗದ ನಾವು ಎಲ್ಲವೂ ತನಗೇ ಇರಲಿ, ತನ್ನೆಡೆಗೆ ಬರಲಿ ಅಂದರೆ ಸರಿಯಾಗ್ತದ? ಹಾಗಾಗಿ ನಮ್ಮ ಗಳಿಕೆಯ ಒಂದು ಭಾಗ, ದಿನದ 24 ಗಂಟೆಯ ಸ್ವಲ್ಪ ಭಾಗವನ್ನು ಸಮಾಜಕ್ಕೆ ಮೀಸಲಿಡೋಣ. ಅದು ಹಣದ ಸಹಾಯ ಇರಬಹುದು, ಬಡ ಮಕ್ಕಳ ಸೇವೆ ಇರಬಹುದು, ಶಾಲಾ ಕಾಲೇಜುಗಳ ನಿರ್ಮಾಣ ಇರಬಹುದು, ಆಸ್ಪತ್ರೆ, ಮಠ, ಮಂದಿರಗಳ ನಿರ್ಮಾಣ ಇರಬಹುದು, ಅಥವಾ ಅಲ್ಲಿ ಮಾಡುವ ಸರ್ವಿಸ್ ಇರಬಹುದು. ಈ ಬಗೆಯ ಸೇವೆಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

ಮೈಸೂರ್ ಕುಮಾರ್ ಅವರು ಹಾಡಿರುವ ಗರ್ಭದ ಗುಡಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ವಿಜಯ್ ಶ್ರೀನಿವಾಸ್ ಅವರ ಸಂಗೀತ ಹಾಗೂ ಕೇಶವಚಂದ್ರ ಅವರ ಸಾಹಿತ್ಯವಿತ್ತು. ಇದರೊಂದಿಗೆ ಚಿತ್ರಚಿತ್ತಾರ ಕಾರ್ಯಕ್ರಮ ಮುಗಿಯಿತು.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:01:38. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್.

ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಚನ್ನುಲಾಲ್ ಮಿಶ್ರಾ ಅವರ ಗಾಯನ. ರಾಗ ದರ್ಬಾರಿ, ತಾಲ್ ವಿಲಂಬಿತ್ ಏಕ್ತಾಲ್, ದ್ರುತ್ ತೀನ್ ತಾಲ್. ಪಕ್ಕವಾದ್ಯದಲ್ಲಿ ತಬಲ ರಾಮ್ಕುಮಾರ್ ಮಿಶ್ರಾ, ಸಾರಂಗಿ ಸಂತೋಷ್ ಕುಮಾರ್ ಮಿಶ್ರಾ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಚನ್ನುಲಾಲ್ ಮಿಶ್ರಾ ಅವರ ಗಾಯನ ಕೇಳಿದಿರಿ.
1: ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಲಿಯನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಸಮಯ 10:32 35 ಸೆಕೆಂಡುಗಳು. ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯ್ ಫಡ್ನೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ, ಈ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಮೊದಲಿಗೆ ಕೇಳಿ ಗಂದಿ ಟಾಕ್ಸ್ ಚಿತ್ರಕ್ಕಾಗಿ ಅರ್ಜಿತ್ ಸಿಂಗ್ ಹಾಡಿದ ಗೀತೆ. ಸಂಗೀತ ಎ ಆರ್ ರೆಹಮಾನ್, ಸಾಹಿತ್ಯ ಸಮೀರ್ ಸಮಂತ್.

ಅರಿಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಗಾಂಧಿ ಟಾಕ್ಸ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ದ ಗುಡ್ ಲೈಫ್. ಈ ಚಿತ್ರಕ್ಕಾಗಿ ಅನ್ಮನ್ ಮಲ್ಲಿಕ್, ಚಿನ್ಮಯ್ ಶ್ರೀಪಾದ, ರಕ್ಷಿತಾ ಹಾಡಿದ ಗೀತೆ. ಸಂಗೀತ ಎ ಆರ್ ರೆಹಮಾನ್, ಸಾಹಿತ್ಯ ಪ್ರಸನ್ನ ಜೋಶಿ.

ದ ಗುಡ್ ಲೈಫ್ ಚಿತ್ರದ ಗೀತೆಯನ್ನ ಕೇಳಿದಿರಿ ಮಡಿಕೇರಿ ಕೇಂದ್ರದಿಂದ. ಈಗ ಸಮಯ 10:44. ಗಾನ ಭಜನಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ತುಮ್ ಮೇರಿ ಪೂರಿ ಕಹಾನಿ ಚಿತ್ರದ ಗೀತೆ, ಆದಂದಿ ಜೋಶಿ ಅವರ ಧ್ವನಿಯಲ್ಲಿ. ಸಂಗೀತ ಅನು ಮಲ್ಲಿಕ್, ಸಾಹಿತ್ಯ ಶ್ವೇತಾ ಬೋತ್ರಾ.

ಆಜಾದ್ ಭಾರತ್ ಚಿತ್ರಕ್ಕಾಗಿ ಉಮೇಶ್ ಜೋಶಿ ವಿಜಯ್ ಧುರಿ ಹಾಡಿದ ಗೀತೆ. ಸಂಗೀತ ಗೌತಮ್ ಶ್ರೀವತ್ಸ. ಸಾಹಿತ್ಯ ಹರೀಶ್ ಕುಮಾರ್ ಪಟೇಲ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಶ್ರೋತೃಗಳೇ, ಇಂದು ಅಪರಾಹ್ನ 3 ರೂಪಕ ಕಾಲಗರ್ಭದೊಳಗೆ ತಾಯಿ, ರಚನೆ ಶಿವಾನಿ ಯು. 3:30 ನಾಟಕ ಡಾಕ್ಟರ್ನ ಶೋಧ, ಮೂಲ ತಮಿಳು ಅಯ್ಯಪ್ಪು ಕಣ್ಣ, ಕನ್ನಡಕ್ಕೆ ಅನುವಾದ ಎಂ ಎ ಹುಂಡೇಕರ್.

ನಾಲ್ಕು ಗಂಟೆಗೆ ಚಿಣ್ಣರ ಲೋಕ, ಸಂಜೆ 5 ಗಂಟೆಗೆ ಕ್ರೀಡಾಲಹರಿ. ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಕುರಿತು ಮಾಹಿತಿ ವಿನೋದ್ ಮುಡಗದ್ದೆ ಅವರಿಂದ. ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ದಲನ್ ಆತ್ಮನಿರ್ಭರ ಕಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಈ ಕುರಿತು ಡಾ ಶರಚಂದ್ರ ರಾನಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಸಮಯ 11:55. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಡಂಗುರ. ಮೊದಲಿಗೆ ಸಚಿನ್ ಚಿತ್ರಕ್ಕಾಗಿ ಅನುರಾಧ ಭಟ್ ಹಾಡಿದ ಗೀತೆ, ಸಂಗೀತ ರಾಜೇಶ್ ರಾಮನಾಥ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಆರ್ಯನ್ ಚಿತ್ರಕ್ಕಾಗಿ ಸಿದ್ಧಾರ್ಥ್ ಮಹಾದೇವನ್ ಹಾಡಿದ ಗೀತೆ, ಸಂಗೀತ ಜೆಸ್ಸಿ ಗಿಫ್ಟ್, ಸಾಹಿತ್ಯ ಚಂದನ್ ಶೆಟ್ಟಿ.

0: ವಾರ ಅಂದ್ರೆ ನಾಳಿನ ಯುವವಾಣಿ ಕಾರ್ಯಕ್ರಮದಲ್ಲಿ ದೇವಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗೆ ಈ ಕುರಿತಾಗಿ ಮಾಹಿತಿಯನ್ನು ನೀಡುತ್ತಾರೆ ಕೊಡಗಿನ ಮಡಿಕೇರಿಯ ಕೆಎಸ್ಒಯು ಪ್ರಾದೇಶಿಕ ಕಚೇರಿಯ ನಿರ್ದೇಶಕಿಯಾದ ಮುಕ್ಕಟೀರ ಸ್ಮಿತಾ ಸುಬ್ಬಯ್ಯ.
1: ಡಿಪ್ಲೊಮಾ ಕೋರ್ಸ್ ಅಷ್ಟೇ 10+12 ಬೇಸ್ಡ್ ಅಂದ್ರೆ ಸೆಕೆಂಡ್ ಪಿಯು ಆದವರಿಗೆ 1 ಇಯರ್ ಕೋರ್ಸ್ ಬರುತ್ತೆ. ಇದರಲ್ಲೂ 7,000, 8,000, 9,000 ಹೀಗೆ ಫೀಸ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಏರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಅಂತ DIP ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಅದಕ್ಕೆ ಮಾತ್ರ 19,660 ಆಗುತ್ತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ನಾಳೆ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ ದೇವಿಗೆ.
1: ಹವ್ಯಾಸದಲ್ಲಿ ನಾವು ಪುಸ್ತಕದ ಕಡೆ ಸ್ವಲ್ಪ ಒಲವನ್ನು ತೋರ್ಬೇಕಾಗುತ್ತೆ. ಒಳ್ಳೆ ಪುಸ್ತಕ ನಮ್ಮ ಜೀವನದ ದಾರಿಯನ್ನೇ

ಇನ್ನು ಮುಂದೆ ಕೇಳಿ. ಈ ಭೂಮಿ ಆ ಭಾನು, ಈ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿದ ಗೀತೆ, ಎಸ್ ಪ್ರೇಮ್ ಕುಮಾರ್ ಅವರ ಸಂಗೀತ, ಬಿ ಎಂ ಮಲ್ಲಿಕಾರ್ಜುನ್ ಅವರ ಸಾಹಿತ್ಯ.

0: ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಗಾನ ಡಂಗೂರ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ 143 ಈ ಚಿತ್ರಕ್ಕಾಗಿ ಅರವಿಂದ್ ಹಾಡಿದ ಗೀತೆ. ಸಂಗೀತ ವಿನು ಮನಸ್ಸು, ಸಾಹಿತ್ಯ ಚಂದ್ರಕಾಂತ್.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಈಗ ಕೇಳಿ ಇಂಗಳೆ ಮಾರ್ಗ. ಈ ಚಿತ್ರಕ್ಕಾಗಿ ಚಿಂತನ್ ವಿಕಾಸ್ ಹಾಡಿದ ಗೀತೆ. ಸಾಹಿತ್ಯ ಸತೀಶ್ ಕುಲಕರ್ಣಿ, ಸಂಗೀತ ವಿ ಮನೋಹರ್.

ಬಾಳಿದ ಮನೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಸಾಹಿತ್ಯ ದೊಡ್ಡರಂಗೇಗೌಡ.

ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಗಾನಡಂಗುರ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಸಮಯ 11:42. ಇನ್ನು ಮುಂದೆ ಕೇಳೋಣ ಸವಾರಿ 2 ಚಿತ್ರಕ್ಕಾಗಿ ಕಾರ್ತಿಕ್, ಹಂಸಿಕ ಅಯ್ಯರ್, ಯಜೀನ್ ನಜೀರ್ ಹಾಡಿದ ಗೀತೆ. ಸಂಗೀತ ಮಣಿಕಾಂತ್ ಕದ್ರಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಸತ್ಯ ಇನ್ ಲವ್ ಚಿತ್ರದ ಗೀತೆ ಇದು. ಹಾಡಿದವರು ಕಾರ್ತಿಕ್. ಸಂಗೀತ ಗುರುಕಿರಣ್, ಸಾಹಿತ್ಯ ಕವಿರಾಜ್.

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಶ್ರವಣ ದಿನ. ಪರಿಸರ ಜಾಗೃತಿ ಮೂಡಿಸಲು ನಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನು ಸೌಂಡ್ಸ್ಕೇಪ್ಸ್ ಆಲಿಸುವ ಕಲೆ ಪ್ರೋತ್ಸಾಹಿಸಿ ಶ್ರವಣ ಸಂಸ್ಕೃತಿಯ ಮೂಲಕ ಆಲಿಸುವಿಕೆ ಉದ್ದೀಪಿಸಲು ಈ ದಿನ ಮೀಸಲಿದೆ. ರಾಷ್ಟ್ರಭಕ್ತ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ, ತ್ಯಾಗ ಹಾಗೂ ಬಲಿದಾನದ ಹಿನ್ನೆಲೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಗೆ ಬೆದರಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಬ್ರಿಟಿಷ್ ಸಂಸತ್ತು ಒಪ್ಪಿಗೆ ಸೂಚಿಸಿದ ದಿನ ಜುಲೈ 18. ಈ ನಿರ್ಣಯದ ಅನುಸರಣೆಯಾಗಿ 1947 ಆಗಸ್ಟ್ 15 ಬೆಳಗಿನ ಜಾವ ಭಾರತ ಪಾರತಂತ್ರದಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು. ಮೈಸೂರು ಸಂಸ್ಥಾನದ ಕೊನೆಯ ದೊರೆ ಉದಾರದಾನಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜಯಂತಿ ಇಂದು. ಶಾಂತಿ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ನೊಬೆಲ್ ಶಾಂತಿ ಪುರಸ್ಕಾರದಿಂದ ಸನ್ಮಾನಿತರಾದ ನೆಲ್ಸನ್ ಮಂಡೇಲಾ ಸಂಸ್ಮರಣೆ ಅಂತಾರಾಷ್ಟ್ರೀಯ ದಿನವಿಂದು. ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂಗಸಂಸ್ಥೆ ಬೆಂಗಳೂರಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆವರಣದಲ್ಲಿ ಪ್ರಕೃತಿಯ ಔಷಧಾಲಯದ ಅನ್ವೇಷಣೆ, ಆರೋಗ್ಯ, ಜೀವನೋಪಾಯ, ಜೈವಿಕ ಅರ್ಥವ್ಯವಸ್ಥೆ ಮತ್ತು ಸಂರಕ್ಷಣೆಗಾಗಿ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಾಮರ್ಥ್ಯಗಳು ಎಂಬ ವಿಷಯದ ಕುರಿತ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಇಂದು ಸಂಪನ್ನಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಿಂದ 120 ಪ್ರತಿನಿಧಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಆಯುಷ್ ಇಲಾಖೆಯ 15 ಜನ ವೈದ್ಯಾಧಿಕಾರಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಜರುಗಿದ ಭಾರತ್ ಟೆಕ್ಸ್ 2026 ಜವಳಿ ಉದ್ಯಮದ ಹೂಡಿಕೆದಾರರ ವಿಶ್ವ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ 12 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದು ರಾಜ್ಯಕ್ಕೆ 2,821 ಕೋಟಿ ರೂಪಾಯಿ ಹೂಡಿಕೆ ಖಾತ್ರಿಯಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕಲಬುರಗಿ, ಚಿತ್ರದುರ್ಗ, ರಾಮನಗರ, ಮೈಸೂರು, ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಜವಳಿ ಪಾರ್ಕ್ಗಳಲ್ಲಿ ಹಣ ಹೂಡಿಕೆಯಾಗಲಿದ್ದು 11,020 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದಿದ್ದಾರೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು

0: ಮುನ್ನೆಲೆಗೆ ತರುತ್ತಿದೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ರಾಜ್ಯ ಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳನ್ನು ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮಲ್ಲಕಂಬ ಪಟು ಹಾಗೂ ತರಬೇತುದಾರ ಗದಗ ಜಿಲ್ಲೆ ಶಿರಹಟ್ಟಿಯ ಸೋಮಶೇಖರ್ ಕೊಡ್ಲಿ.
1: ಧಾರವಾಡದ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ನಡೀತಿರ್ತಕ್ಕಂತ ಮಲ್ಲಕಂಬ ಕ್ರೀಡೋತ್ಸವ 2 ದಿನಗಳಿಂದ ಪ್ರಾರಂಭ ಆಗಿದೆ. ಇದು 3ನೇ ಆವೃತ್ತಿ ಧಾರವಾಡದಲ್ಲಿ ನಡೀತಾ ಇದೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಭಾಗವಹಿಸ್ತಾ ಇದ್ದಾರೆ. ಸ್ಥಿರ ಮತ್ತು ರೋಪ ಮಲ್ಲಕಂಬ ನಡೀತಾ ಇದ್ದಾರೆ. ಸುಮಾರು 18ಕ್ಕೂ ಹೆಚ್ಚು ತಂಡಗಳು ಮಲ್ಲಕಂಬ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಧಾರವಾಡದ ಸುಮಾರು 6 ತಂಡಗಳು ಏಲಿವಾಳ, ಸಿರುಗುಪ್ಪಿ, ಅಣ್ಣಿಗೇರಿ, ಹರಳಾಪುರ, ಹುಬ್ಬಳ್ಳಿ, ಉಪ್ಪಿನಪೇಟಿಗೇರಿ, ಅದರ ಜೊತೆ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ರಾಮನಗರ, ಮೈಸೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಜಮಖಂಡಿ, ಹೀಗೆ 275ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಪಾರಿತೋಷಕ ಹಾಗೂ ನಗದು ಬಹುಮಾನವನ್ನು ಸಹಿತ ಕೊಡ್ತಾ ಇದ್ದಾರೆ.
0: ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ತಿಳಿಸಿದ್ದಾರೆ. ಆ ಪೈಕಿ 973,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಹಾವೇರಿ ಜಿಲ್ಲೆ ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿದೆ. ಮೈಸೂರಿನ ಡಾ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಪ್ರಾದೇಶಿಕ ಕೇಂದ್ರದ ಸಹಯೋಗದಲ್ಲಿ ನಾಟಕ ವಿಭಾಗದ ಸ್ನಾತಕೋತ್ತರ ಪದವಿಯ ಪ್ರದರ್ಶನದ ಭಾಗವಾಗಿ ವಾರ್ಷಿಕ ನಾಟಕೋತ್ಸವ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಚಿತ್ರದುರ್ಗದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕವಾಯತು ಮೈದಾನದಲ್ಲಿ ಮಾದಕ ದ್ರವ್ಯ ಸಾಗಣೆ ಮತ್ತು ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ, ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
1: ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ. ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾ ಬಾಯಿ ಪಡ್ನೀಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಆಯುರ್ವೇದ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇವತ್ತು ನಮ್ಗೆಲ್ಲರಿಗೂ ಸಾಕಷ್ಟು ರೀತಿಯ ತೊಂದರೆಗಳು ಬರ್ತಾ ಇದಾವೆ. ವಿಶೇಷವಾಗಿ ಆರೋಗ್ಯ ತೊಂದರೆಗಳು ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇದೆ ಅಂತ ಗೊತ್ತಿದೆ. ವಿಶೇಷವಾಗಿ ಆಹಾರದಿಂದಲೇ ಆರೋಗ್ಯದ ಸಮಸ್ಯೆಗಳು ತುಂಬಾನೇ ಕಾಡ್ತಿದ್ದಾವೆ ಅನ್ನುವಂಥದ್ದು. ತಿನ್ನುವ ಆಹಾರ ತುಂಬಾನೇ ಕಲುಷಿತವಾಗಿದೆ, ಕುಡಿಯುವ ನೀರು ಕಲುಷಿತವಾಗಿದೆ, ಜೊತೆಗೆ ಗಾಳಿನೂ ಕಲುಷಿತವಾಗಿದೆ. ಎಲ್ಲವೂ ಕಲುಷಿತವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಆಹಾರದ ಬಗ್ಗೆ ನಾವು ಇವತ್ತು ತುಂಬಾನೇ ಮಹತ್ವ ಕೊಡಬೇಕಾಗಿದೆ. ಯಾಕಂದ್ರೆ ಆಹಾರದಲ್ಲಿ ಇತ್ತೀಚೆಗೆ ಸಾಕಷ್ಟು ರೀತಿಯ ಕೆಮಿಕಲ್ ಬಳಸ್ತಾರೆ, ಎಲ್ಲಾ ರೀತಿಯ ಕೆಮಿಕಲ್ ಬಳಸ್ತಾರೆ. ಅದರಿಂದ ದೇಹಕ್ಕೆ ಸಾಕಷ್ಟು ರೀತಿಯ ರೋಗಗಳು ಬರ್ತಾ ಇದಾವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ಆಯುರ್ವೇದ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂತ ಒಂದು ಸೂಕ್ತವಾದ ಒಂದು ಪದ್ಧತಿಯಾಗಿದೆ. ಮೇಡಮ್ ನಮಸ್ಕಾರ. ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಈ ವಿಷಯಕ್ಕೆ ಬಂದಾಗ ನಿಜವಾಗ್ಲೂ ಆಯುರ್ವೇದದಲ್ಲಿ ತುಂಬಾನೇ ಒಳ್ಳೆ ಒಂದು ಸೂತ್ರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಯಾವ ತರ ಆಹಾರ ಸೇವನೆ ಮಾಡಬೇಕು, ಆಹಾರ ಅಂದ್ರೆ ಏನು, ಮತ್ತು ಆಹಾರವನ್ನು ತಗೊಳ್ಳುವಂತ ಪದ್ಧತಿ ಹೇಗೆ ಇರುತ್ತದೆ ಅನ್ನುವಂಥದ್ದು ತುಂಬಾ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಭಾರತೀಯರಾಗಿ ನಾವು ಹುಟ್ಟಿದ ಮೇಲೆ ಆಯುರ್ವೇದವನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನಗೂ ಕೂಡ ಅನಿಸ್ತದೆ. ಹೇಳಿ ಮೇಡಮ್ ಆಹಾರದ ಬಗ್ಗೆ.
3: ನೋಡಿ, ಈಗ ಆಯುರ್ವೇದದಲ್ಲಿ ಆಹಾರವನ್ನು ತ್ರಯೋಪಸ್ತಂಭಗಳು ಅಂತ ಹೇಳ್ತಾರೆ. ಆಹಾರ ನಿದ್ರಾ ಮೈಥುನ, ಈ ಅಂದ್ರೆ ಈ ಆಹಾರ ಚೆನ್ನಾಗಿದ್ರೆ, ನಿದ್ರೆಯನ್ನ ಚೆನ್ನಾಗಿ ಮಾಡ್ತಿದ್ರೆ, ಮತ್ತು ನಮ್ಮ ಜೀವನ ಲೈಂಗಿಕ ಒಂದು ಕ್ರಿಯೆ. ಇನ್ನು ಆಧುನಿಕ ಪದ್ಧತಿಯವರು ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆಹಾರ ವಿಹಾರ ವಿಚಾರ ಮತ್ತು ವಿಹಾರ ಹೀಗೆ ಸೇರ್ಕೊಂಡಿದ್ದಾರೆ. ಅಂದ್ರೆ ಅಲ್ಲೂ ಕೂಡ ಆಹಾರವನ್ನು ಬಿಡ್ಲಿಲ್ಲ ಅವರು. ಇವು ಮೂರು ನಮ್ಮ ಈ ಒಂದು ಸ್ತಂಭ ಕೂಡ ಸರಿಯಾಗಿರ್ಲಿಲ್ಲ, ಗಟ್ಟಿಯಾಗಿರ್ಲಿಲ್ಲ ಅಂದ್ರೆ ನಮಗೆ ಅನಾರೋಗ್ಯ ಶತ ಸಿದ್ಧ. ಯಾಕಂದ್ರೆ ನಮ್ಮ ಆಯುರ್ವೇದ ಪದ್ಧತಿ ಒಂದು ಹೇಳ್ತಾರೆ ಏನು

0: ಅಂದ್ರೆ ರೋಗಸ್ತು ದೋಷ ವೈಷಮ್ಯಂ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ನಮ್ಮ ಜೀವನದ ಮೂಲ ಉದ್ದೇಶ ಏನು, ಸ್ವಸ್ಥನಾಗಿರೋನು ಸ್ವಸ್ಥವಾಗಿ ಆರೋಗ್ಯವಾಗಿರಬೇಕು. ಆರ್ತಸ್ಯ ಅಂದ್ರೆ ಆಯುರ್ವೇದ ಹೇಳಿರೋದು ರೋಗವನ್ನ ಬಂದರೆ ಅಂದ್ರೆ ಆರೋಗ್ಯವಾಗಿ ಹೇಗಿರಬೇಕು ಮತ್ತು ರೋಗ ಬಂದರೆ ಏನು ಮಾಡಬೇಕು. ಆತುರಸ್ಯ ಅಂದ್ರೆ ರೋಗವನಿಗೆ ಏನು ಕೊಡಬೇಕು, ಇದನ್ನೇ ಹೇಳಿರೋ ಅದರ ಒಂದು ಆಧಾರದ ಮೇಲೆ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಆಹಾರವೇ ರೋಗಕ್ಕೆ ಕಾರಣ. ಯಾಕಂದ್ರೆ ಉಪನಿಷತ್ತಲ್ಲೂ ಹೇಳ್ತಾರೆ ಏನಂದ್ರೆ ನಿಜವಾದ ಮನುಷ್ಯನ ಆರೋಗ್ಯ ಆಹಾರವನ್ನ ಅವಲಂಬಿಸಿದೆ. ಹಾಗಾಗಿ ನಾವು ಮೊದಲು ಯಾಕಂದ್ರೆ ಒಂದು ಶ್ಲೋಕ ಆಯುರ್ವೇದದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ನಾನು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಮನ ಇಂದ್ರಿಯಾ ಸ್ವಸ್ಥ ಇತ್ಯವಿಧೀಯತೆ ಅಂತ. ಅಂದ್ರೆ ಸ್ವಸ್ಥನಾಗಿರಬೇಕಾದ್ರೆ ಇವೆಲ್ಲ ಸರಿ, ಇವೆಲ್ಲದೇ ಇರಬೇಕಂದ್ರೆ ಇವುಗಳನ್ನು ಪೋಷಣೆ ಮಾಡುವಂತಹ ಆಹಾರ ಸರಿಯಾಗಿರಬೇಕು. ಯಾಕಂದ್ರೆ ದೋಷ ಅಂದ್ರೆ ನಿಮ್ಮ ಶಾಬ್ದಿಕ ಅರ್ಥ ದೋಷ ಅಲ್ಲ, ವಾತ ಪಿತ್ತ ಕಫಗಳು ಏನು ಇವುಗಳಿಗೆ ಪೋಷಣೆ ಮಾಡೋದು ಆಹಾರ. ಹಾಗೆ ಧಾತುಗಳು ಸಪ್ತ ಧಾತುಗಳು ಅಂತ ಹೇಳ್ತಾರೆ, ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಮತ್ತು ಇವುಗಳ ಸಾರ ಹೊಂದಿದೆ ಓಜ, ಇದು ಕೂಡ ಆಹಾರದ ಮೇಲೆ ಅವಲಂಬಿಸಿದೆ. ಇನ್ನು ಏನಂದ್ರೆ ಮನ ಅನ್ನದಂತೆ ಮನ ಅಂತ ಒಂದು ಸರ್ವಜ್ಞನ ವಚನ ಇದೆ ನಮ್ಮಲ್ಲೂ ಹೇಳ್ತಾರೆ. ಯಾಕಂದ್ರೆ ಯಾವ ರೀತಿಯ ಅನ್ನವನ್ನು ಸೇವನೆ ಮಾಡ್ತಿ ಈ ರೀತಿಯ ಮನಸ್ಸು ನಮ್ದು ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಮನಸ್ಸು ಕೂಡ ಸತ್ವ ರಜತಮ ಗುಣಗಳಿಂದ ಕೂಡಿದೆ. ಆಹಾರವು ಸತ್ವಗಳ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತಿದೆ. ಹಾಗಾಗಿ ಸೇವಿಸುವ ಆಹಾರ ಕೂಡ ಮನಸ್ಸನ್ನ ಅವಲಂಬಿಸಿದೆ. ಹಾಗೆ ಇಂದ್ರಿಯಗಳು, ಈಗ ಎಲ್ಲ ಇಂದ್ರಿಯಗಳ ಕೆಲಸ ಮಾಡ್ಬೇಕಲ್ಲ, ಜೀವಕ್ಕೆ ಪೋಷಣೆನೆ ಒಂದು ಜೀವ. ಎಲ್ಲ ಜೀವಿಗಳು ಆಹಾರದಿಂದನೆ ಅನ್ನದಂದೇ ಮಾಡಿರುವಂತದ್ದು. ಹಾಗಿರುವಾಗ ಇಂದ್ರಿಯಗಳು ಸ್ವಾಸ್ಥ್ಯವಾಗಿರ್ಬೇಕಾದ್ರೆ ಜ್ಞಾನೇಂದ್ರಿಯ ಇರ್ಲಿ ಕರ್ಮೇಂದ್ರಿಯ ಇರ್ಲಿ ಯಾವುದೇ ಇರ್ಲಿ ಏನು ಇವುಗಳು ಚೆನ್ನಾಗಿರ್ಬೇಕ, ಆಹಾರ ಮುಖ್ಯ. ಇವುಗಳೆಲ್ಲ ಸಾರ, ಯಾಕಂದ್ರೆ ಪ್ರಸನ್ನ ಆತ್ಮ ಅಂತಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೂಡ ಹೇಳುತ್ತೆ. ಯಾಕಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಆರೋಗ್ಯ ಅಲ್ಲ, ಫಿಸಿಕಲ್ ಮೆಂಟಲ್ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್ ಇಸ್ ಕಾಲ್ಡ್ ಹೆಲ್ತ್. ಸೊ ಫಾರ್ ಆಲ್ ದೀಸ್ ಹೆಲ್ತ್ ಆತ್ಮ ಕೂಡ ನಿನ್ನ ಶುದ್ಧಿ ಆಗಿರಬೇಕಂದ್ರೆ ಆಹಾರ ಬೇಕು. ಈ ಎಲ್ಲ ನಾಲ್ಕು ನಮೂನೆಯ ಒಂದು ನಮ್ಮ ಒಂದು ಸಿಸ್ಟಮ್ ಆಫ್ ಆರೋಗ್ಯದ ಮೂಲ ಬೇಸ್ಡ್ ಅವೆಲ್ಲವೂ ಕೂಡ ಆಹಾರ ಮೇಲೆ ಅವಲಂಬಿಸಿದೆ.
1: ನೀವು ಹೇಳ್ತಕ್ಕಂತ ವಿಚಾರ ತುಂಬಾನೇ ಅರ್ಥಗರ್ಭಿತವಾದಂತ ವಿಚಾರ ಮೇಡಮ್. ಯಾಕಂದ್ರೆ ನಾವು ತಗೊಳ್ಳುವಂತ ಆಹಾರ ನಮ್ಮ ಮನೆ ಮೇಲೆ ಪರಿಣಾಮ ಬೀರ್ತದೆ, ನಾವು ತಗೊಳ್ಳುವಂತ ಆಹಾರ ನಾವು ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತದೆ. ಉತ್ತಮವಾದ ಸಾತ್ವಿಕ ಆಹಾರ ತಗೊಂಡ್ರೆ ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿ ಇರ್ತವೆ ಅನ್ನುವಂಥದ್ದು. ಸಾತ್ವಿಕ ಆಹಾರ ಅಂದ್ರೆ ಏನು ಮೇಡಮ್?
0: ಈಗ ಸಾತ್ವಿಕ ಆಹಾರ ಅಂದ್ರೆ ಆಹಾರದಲ್ಲಿ ಕೆಲವು ಆರು ರಸಗಳನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂದ್ರೆ ಒಬ್ಬ ಮನುಷ್ಯ ದಿನನಿತ್ಯ ತನ್ನ ಆಹಾರ ಸೇವನೆಯಲ್ಲಿ ಷಡ್ರಸಗಳಂದ್ರೆ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಅಂತ, ಇವು ಬಿಟ್ಟು ಬೇರೆ ಯಾವ ರಸಗಳು ಇಲ್ಲ. ಮೀನ್ಸ್ ಟೇಸ್ಟ್ ಆಫ್ ನಿಮ್ಮ ಆಹಾರಗಳು, ರುಚಿಯಾದ ಆಹಾರ ತುಂಬಾ ಚೆನ್ನಾಗಿದೆ ಅಂತಲೇ. ಅದರಲ್ಲಿ ಮಧುರ ಅಮ್ಲ ಲವಣಗಳ ರಸಗಳ ಆಹಾರ ಪದಾರ್ಥಗಳೇನಿದೆ ಅದು ಕಾಯಿಪಲ್ಲೆ ಇರ್ಬೋದು, ನೀವು ತಯಾರಿಸುವ ಭೋಜನದಲ್ಲಿ ಇರಬಹುದು, ಯಾವುದರಲ್ಲೇ ಅವೆಲ್ಲವೂ ಸಾತ್ವಿಕ ಆಹಾರ. ಕಾಯಿಪಲ್ಲೆ ಇದೆ, ಮಧುರ ರಸ, ಹಣ್ಣುಗಳಿವೆ, ಅಮ್ಲ ನೆಲ್ಲಿಕಾಯಿ ತಗೊಳ್ಳಿ, ವಿಶ್ವ ಅಂದ್ರೆ ಇಡೀ ವಿಶ್ವದಲ್ಲೇ ಅದರಲ್ಲಿ ಒಂದು ಉಪ್ಪು ಬಿಟ್ರೆ ಎಲ್ಲ ರಸಗಳಿವೆ. ಒಂದು ಅಲ್ಲ ತಗೊಳ್ರಿ, ವಿಶ್ವ ಭೇಷಜ ಅಂತ ಕರೀತಾರೆ. ಈ ಎಲ್ಲ ಆಹಾರ ಸಂಗ್ರಹ ಅಡಿಗೆ ಮನೆಯಲ್ಲೇ ಇದೆ. ಅದಕ್ಕೆ ನಮ್ಮ ಮಂಕುತಿಮ್ಮ ಒಂದು ಇದೇ ಹೇಳ್ತಾರ್ರಿ, ಔಷಧಿ ಸಂಗ್ರಹ ನಿಮ್ಮ ಮನೆ ಅಡಿಗೆ ಮನೆ. ಒಂದು ಸಣ್ಣ ಸ್ಲೋಗನ್ ಮಂಕುತಿಮ್ಮಂದು, ಮೆಣಸು ಪಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಪರಿ ಉಪ್ಪು ಇದ್ರೆ ಅಡಿಗೆ ಮನೆಯಲ್ಲಿ ರೋ ಅಂದ್ರೆ ಒಂದೊಂದು ರೋಗಕ್ಕೊಂದೊಂದು ನಿನಗಂತೆಯೇ 100 ಸೂತ್ರಗಳಿರಲು ಅವನರಿವುದಲ್ಲೇ ಜಾಣ. ಅದೆಲ್ಲ ಬಿಟ್ಟು ಎಲ್ಲೆಲ್ಲ ಹೋಗ್ತೀಯಲ್ಲ ನಿನ್ನ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಆಹಾರದ ಭಂಡಾರ ಸಂಗ್ರಹಗಾರ ಎಲ್ಲಿದೆ ಅಂದ್ರೆ ಅಲ್ಲೇ ಔಷಧಿ ಅಂದ್ರೆ ಔಷಧಿಗಳ ಸಂಗ್ರಹವೇ ನಮ್ಮ ಅಡಿಗೆ ಮನೆ. ಹಾಗಾಗಿ ಎಲ್ಲ ಸಾತ್ವಿಕ. ಭಾರತೀಯ ಸಂಸ್ಕೃತಿಯ ಒಂದು ಆಹಾರ ಪದ್ಧತಿ ಇದೆಯಲ್ಲ ಅದೆಲ್ಲವೂ ಸಾತ್ವಿಕ. ಈಗ ಬಂದಿರುವಂತ ನಮ್ಮ ವಿದೇಶಿ ಸಂಸ್ಕೃತಿ ಆಹಾರ ಪದ್ಧತಿಯಿಂದ ನಮ್ಮ ಭಾರತೀಯರಿಗೆ ಒಂದು ಮೋಹ ಫಾರಿನ್ ನಿಂದ ಬಂದಿದೆ ಅಂದ್ರೆ ಅದು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗಿ ಆ ವಿದೇಶಿ ಸಂಸ್ಕೃತಿ ಫಾಸ್ಟ್ ಫುಡ್ ಡ್ರಿಂಕ್ಸ್ ನಮ್ಮಲ್ಲಿ ಹೇಳಿಲ್ಲೇನು ಪಾನಕಗಳನ್ನ, ಆಹಾರ ಲೇಹಗಳನ್ನು ಹೇಳಿಲ್ಲೇನು ಗುಳಂಬ ಅಂತೆ, ಈಗ ನೋಡಿ ಮಾವಿನಹಣ್ಣಿನ ಸೀಸನ್ ಇವನ್ನೆಲ್ಲ ಮಾಡ್ತಾರೆ ಸಿಗುತ್ತಾ ಅವರಿಗೆ? ನಮಗೆ ಲಭ್ಯವಿರುವ ಯಾವುದೇ ಒಂದು ಭಾರತೀಯ ಸಂಸ್ಕೃತಿ ಆಹಾರ ಅವರಿಗಿಲ್ಲ. ಆದ್ರೆ ಈ ವೈವಿಧ್ಯತೆ ಇವತ್ತು ಮರೆಯಾಗಿ ಹೋಗ್ತಾ ಇದೆ. ನಮ್ಮ ಮನೆಗಳಿಂದಲೇ, ನಮ್ಮ ಅಡಿಗೆ ಮನೆಯಿಂದಲೇ ನಮ್ಮ ಮಕ್ಕಳಿಗೆ ನಮ್ದು, ಯಾಕಂದ್ರೆ ನಮ್ಮ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಇವತ್ತೊಂದಿತ್ತು ಏನ ಹಳೆದ ಅಜ್ಜಿದು ಮರ ಆಲದ ಮರಕ್ಕೆ ಏನ್ ನೆಣ ಹಾಕೋತಿ ಅಂತ, ಅದರ ಮಹತ್ವ ಗೊತ್ತಿಲ್ಲದೆ ಮಾತಾಡ್ತಿದ್ರು. ಹೊಳೆ ಬೇರು ಹೊಸ ಚಿಗುರು ಊಡಿರಲು ಮರ ಸೊಬಗು, ಎಲ್ಲ ನಮ್ಮ ಋಷಿ ಮುನಿಗಳು ಇದನ್ನ ಅಡುಗೆ ಮನೆಯಿಂದಲೇ ಪ್ರಾರಂಭ ಮಾಡಿದ್ರು. ಇವತ್ತು ನಮ್ಮ ತಾಯಿಯಂದ್ರಿಗೆ ನಾವು ಏನೇನು ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಸಾತ್ವಿಕ ಆಹಾರ ಪದ್ಧತಿ, ಮನೆಯಲ್ಲಿ ತಯಾರು ಮಾಡುವ ಎಲ್ಲ ಮಧುರ ಅಮ್ಲ ಲವಣ ರಸದ ಎಲ್ಲ ಆಹಾರಗಳು.

0: ಕೂಡ ಸಾತ್ವಿಕವೇ, ಅದರಲ್ಲೂ ಮನೆಯಲ್ಲೇ ತಯಾರಿಸಿದ ಆಹಾರ ಮೊದಲಿಗೆ ಸಾತ್ವಿಕ. ಯಾಕಂದ್ರೆ ತಯಾರಿಸುವಾಗ ಮನ ಆನಂದದಿಂದ, ತಾಯಿಯಾದವಳು ತಯಾರಿಸುವ ಎಷ್ಟು ಪ್ರೀತಿಯಿಂದ ತಯಾರಿಸ್ತಾಳೆ ಅದು ಕೂಡ ಅಲ್ಲಿ ಜೋಡಣೆ ಆಗತ್ತೆ, ಅದು ಸಾತ್ವಿಕ. ಏನೂ ಮನಸ್ಸಿಟ್ಕೊಂಡು ಬೇಜಾರಲ್ಲಿ ತುಂಬಾ ಕಹಾರ ಮಾಡೋದು, ತುಂಬಾ ಹುಳಿ ತಿನ್ನೋದು ಅತಿಯಾಗಿ ಹೇಳ್ತಾರಲ್ಲ ಒಂದು, ಇದಕ್ಕೂ ಒಂದು ಶ್ಲೋಕ ಆಯುರ್ವೇದದಲ್ಲಿ ಹೇಳ್ತಾರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯಾಸಕ್ತ ದಾತಾ ಸಮಹ ಸತ್ಯಪರ ಕ್ಷಮಾವಾನ್ ಆರೋಪ ಸೇವಿಚ ಭವತ್ಯ ರೋಗ. ಅಂದ್ರೆ ಅರ್ಥ ಏನು, ಯಾರು ನಿತ್ಯ ಹಿತವಾದ ಆಹಾರ ಯಾವುದು, ಸಾತ್ವಿಕ ಆಹಾರ, ಹಿತವಾಗಿ ಮಿತವಾಗಿ ವಿಹಾರ ವ್ಯಾಯಾಮಗಳನ್ನು ಮಾಡನೆ, ಹಾಗೆ ಸತ್ಯವಾಗಿರ್ತಾನೆ. ಆಪ್ತ ಉಪ ಸೇವಿಚ ಅಂದ್ರೆ ಆಪ್ತರು ಅಂದ್ರೆ ಅತಿಥಿಗಳು, ಬಂದಂತಹ ಅತಿಥಿಗಳು, ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅನ್ನೋ ಒಂದು ವಾಕ್ಯ ಇದೆಯಲ್ಲ ಪ್ರೇಮದ ಒಂದು ಮಾತು, ಅದು ಕೂಡ ನಮ್ಗೆ ಸಾತ್ವಿಕವನ್ನ ಮತ್ತು ಸಾತ್ವಿಕ ಮನಸ್ಸನ್ನ ಮಾಡ್ತದೆ. ಹಾಗೆ ದಾತಾಸಮ ದಾನವನ್ನು ಕೊಡುವವನು, ದಾನ ಏನ್ ಕೊಡ್ತೀರಿ, ಮನೆಗೆ ಬಂದ ಅತಿಥಿಗಳಿಗೆ ಊಟವನ್ನು ಕೊಡ್ತೀರಿ. ಸತ್ಯವಾನ್ ಕ್ಷಮಾವಾನ್ ಎಷ್ಟು ನೋಡಿ ಗುಣಗಳನ್ನು ಹೇಳಂದ್ರೆ ಆಹಾರದ ಜೊತೆ ಇದನ್ನೂ ಹೇಳಿದ್ರು, ಒಬ್ಬನು ಅನಾರ್ಥ ಮಾಡಿದ್ರೆ ಅವನಿಗೆ ಕ್ಷಮಿಸುವ ಗುಣ, ಸತ್ಯವಾಗಿರುವವನು ಆತನ ಸೇವಿಸುವನು. ಇವನು ಭವತ್ಯ ರೋಗ, ಇವನ ಜೀವನದಲ್ಲಿ ರೋಗನೇ ಬರುವುದಿಲ್ಲ, ಅವನು ಯಾವಾಗ್ಲೂ ಆರೋಗ್ಯ ಆಗಿರ್ತಾನೆ. ಆರೋಗ್ಯ ಅಂದ್ರೆ ಏನು, ಆರೋಗ್ಯವಾಗಿರ್ತಾನೆ ನೋಡಿ. ಹೀಗೆ ನಮಗೆ ಸಾತ್ವಿಕ ಆದ ಒಂದು ಮಹಿಮೆಯನ್ನು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ನಿಜವಾಗ್ಲೂ ತುಂಬಾ ಅದ್ಭುತ ಮೇಡಮ್. ಮೇಡಮ್, ಈಗ ಎಲ್ಲಾ ರೋಗಗಳಿಗೆ ಕಾರಣ ಆಯುರ್ವೇದದಲ್ಲಿ ಇರ್ತಾರೆ ವಾತ ಪಿತ್ತ ಕಫ,
0: ಹೌದು,
1: ಈ ಮೂರನ್ನು ಯಾರು ನಿಯಂತ್ರಣ ಕೊಂಡು ಹೋಗ್ತಾರೆ ಅವರು ದೀರ್ಘ ಆಯುಷಗಳಾಗ್ತಾರೆ ಅನ್ನುವಂಥದ್ದು
0: ಖಂಡಿತ.
1: ಈಗ ಆಹಾರದಲ್ಲಿ ಈ ಮೂರನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಯಾವ ಆಹಾರ ಸೇವನೆ ಮಾಡಿದ್ರೆ ಈ ಮೂರು ನಮಗೆ ನಿಯಂತ್ರಣದಲ್ಲಿ ಇರ್ತವೆ ಅನ್ನುವಂಥದ್ದು.
0: ದೋಷ ಸಾಮ್ಯಂ ಅರೋಗತಃ, ರೋಗಸ್ಥ ರೋಗ ಬರ್ಲಿಕ್ಕೆ ದೋಷಗಳ ಸಾಮ್ಯತೆ ಇಲ್ಲದಿದ್ದರೆ. ಯಾಕಂದ್ರೆ ಇವತ್ತು ನೋಡಿ ಒಬ್ಬ ವ್ಯಕ್ತಿ ಅಂದ್ರೆ ವಿಶ್ವದಲ್ಲಿ ವ್ಯಕ್ತಿಯ ಸೃಷ್ಟಿನೇ ಆಗ್ಬೇಕಂದ್ರೆ ದೋಷ ದಾತುಲ ಇವುಗಳು ಮತ್ತು ಪಂಚಮಹಾಭೂತಗಳು ಪಂಚ ನಮ್ದೆಲ್ಲ ಅಗ್ನಿಗಳು 13 ಅಗ್ನಿಗಳಿದೆ. ಹೇಗೆ ದೋಷ ದಾತು ಮಲಗಳನ್ನ ಹೇಳಿದೀನಿ, ಇವೆಲ್ಲಕ್ಕೂ ಒಂದೊಂದು ಅಗ್ನಿ ಉಂಟು. ಅದಕ್ಕೆ ಮೇನ್ ಅಗ್ನಿ ಪಾಚಕ ಅಗ್ನಿ, ಟೇಲಿರುವ ಅಗ್ನಿ, ಎಲ್ಲದಕ್ಕೂ ಕಾರಣ ಹೊಟ್ಟೆ. ಈ ಅಗ್ನಿ ಮೇನ್ ಸೋರ್ಸ್, ಈ ಅಗ್ನಿ ಸರಿ ಇತ್ತ ಎಲ್ಲ ಅಗ್ನಿಗಳು ಇಂದ್ರಿಯಗಳಲ್ಲಿರುವಂತ ದೋಷಗಳಲ್ಲೂ ಒಂದು ಅಗ್ನಿ ಉಂಟು. ಅವಕ್ಕೂ ಆಹಾರ ಬೇಕಲ್ಲ, ಅಂದ್ರೆ ಸಮನಾದ ಆಹಾರ. ಈಗ ಹೇಳದ್ ನಾನು, ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಎಲ್ಲ ರಸಗಳ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದ್ದೀನಿ. ಅದರಲ್ಲೂ ಬೆಳಗ್ಗೆ, ಈಗ ನೋಡಿ ಕೆಲವರಿಗೆ ಬೆಳಗ್ಗೆ ತಕ್ಷಣ ಚಹಾ ಕುಡಿಯೋ ಅಭ್ಯಾಸ, ಒಂದು ಸಣ್ಣದು ಉದಾಹರಣೆ. ದಿನಚರಿ ಅಂತ ಹೇಳಿದ್ದಾರೆ, ಬಹಳ ವಿಸ್ತಾರವಾದದ್ದು. ಅಷ್ಟಾಂಗ ಹೃದಯ ಅಂತ ಒಂದು ಪುಸ್ತಕ ಉಂಟು ನಮ್ದು, ಅದ್ರಲ್ಲಿ ಸೂತ್ರಸ್ಥಾನ ಅಂತ ಕೇವಲ ದಿನಚರ್ಯ ಮತ್ತು ಋತುಚರ್ಯಗಳನ್ನು ಹೇಳ್ತಾರೆ. ಯಾಕಂದ್ರೆ ಕಾಲಕ್ಕನುಸಾರ, ದೇಶಕ್ಕನುಸಾರ, ಪ್ರಕೃತಿಗನುಸಾರ ಎಲ್ಲ. ಯಾಕಂದ್ರೆ ಎಷ್ಟು ವ್ಯಕ್ತಿಗಳಿದ್ದಾರೆ ಅಷ್ಟೊಂದು ಪ್ರಕೃತಿ ಇದೆ, ಒಬ್ಬನಾಗಿ ಇನ್ನೊಬ್ಬಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ದೋಷ ಮತ್ತು ಇನ್ನೊಬ್ಬ ವ್ಯಕ್ತಿಯ ದೋಷ ಬೇರೆ. ಹಾಗಾಗಿ ನನಗೆ ಸಾತ್ಮ್ಯವಾದ, ನನಗೆ ಯಾವುದು ತಿಂದರೆ, ಇವತ್ತು ನೋಡ್ತೀರಿ ಅಲರ್ಜಿಗಳೇ ಜಾಸ್ತಿ, ನನಗೆ ಅದು ಸೇರುವುದಿಲ್ಲ, ನನಗೆ ಇದು ಅಲರ್ಜಿ. ಯಾಕಂದ್ರೆ ಅವನಿಗೆ ಸಾತ್ಮ್ಯವಾದ ಆಹಾರ ಯಾವ್ದು ಅಂತ ಗೊತ್ತಿಲ್ಲ. ಹೋ, ನಾನು ಇದನ್ನ ತಿಂದ್ರೆ, ಯಾಕಂದ್ರೆ ಇಂಥದೇ ಆಹಾರ ಇದಕ್ಕೆ ಹೀಗಿಲ್ಲ. ನನ್ನ ಪ್ರಕೃತಿಗೆ, ನಾನು ಯಾವ ದೇಶದಲ್ಲಿ ಇದ್ದೇನೆ, ನಾನು ಈಗ ನಮ್ದು ದೇಶ ಬಿಸಿಲಿನ ದೇಶ, ನಾನು ಚೆನ್ನಾಗಿ ಖಾರ ಉಪ್ಪು ಹುಳಿ ತಿಂದು ನನ್ನ ವಿಹಾರವನ್ನು ನಾನು ಬದಲಾವಣೆ ಮಾಡ್ಕೊಂಡು ಬಿಟ್ರೆ ನನಗೆ ವಾತ ಪಿತ್ತ ಕಫಗಳು ಹೇಗೆ ಸಮನಾಗಿರ್ತದೆ? ನಾನು ಅದನ್ನ ನೋಡ್ಕೊಳ್ಬೇಕು. ಇಂಥದೇ ಆಹಾರ ಹೀಗಿಲ್ಲ. ಆದ್ರೆ ಸಾತ್ವಿಕ ಆಹಾರದಲ್ಲಿ ಇದೇ ಸಾತ್ವಿಕ ಇದೆ. ಎಲ್ಲೇ ಪ್ರಪಂಚದ ಯಾವುದೇ ಊರಿಗೆ ಹೋದ್ರೂ ಸಾತ್ವಿಕಾರೇ. ಆದರೆ ದೋಷಗಳನ್ನ ಸಾಮ್ಯವಾಗಿಡಬೇಕು ಅಂದ್ರೆ ನಾನೇ ನನ್ನ ಜಡ್ಜ್ ಮಾಡ್ಕೋಬೇಕು, ನನಗೇನು ಸರಿ, ಹೌದು, ನನ್ನ ದೋಷ ಯಾವುದು, ನನಗಿವತ್ತು ನಾನು ಕಫ ಪ್ರಕೃತಿಯವನು, ಹಾಗಾದ್ರೆ ನಾನು ಕಫದ ಆಹಾರವನ್ನ ನನಗೆ ಬಹಳ ತಗೊಳ್ಬಾರ್ದು. ಆದರೆ ಸರ್ವೇ ಸಾಮಾನ್ಯ ಹೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀರು, ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ, ರಾತ್ರಿ ಮಲಗುವಾಗ ಹಾಲು. ಇದನ್ನೇ ವ್ಯಕ್ತಿ ಇಟ್ಕೊಂಡ್ಬಿಡ್ಬೇಕು ಕಾಲಕ್ಕೆ ಸರ. ಅಂದ್ರೆ ಎಲ್ಲ ವ್ಯಕ್ತಿಗಳಿಗೆ ಸರ್ವೇ ಸಾಮಾನ್ಯ, ನನ್ನ ವಾತ ಪಿತ್ತ ಕಫಗಳು ನಾನು ಸರಿಯಾಗಿ ಇಟ್ಕೋಬೇಕು, ನನ್ನ ಅಗ್ನಿಯನ್ನ ಸರಿಯಾಗಿ ಇಟ್ಕೋಬೇಕು. ಏನು ಅವಾಗ್ಲೇ ಹೇಳಿದೆ, ಹಿತವಾದ ಮಿತವಾದ. ಈಗ ಹಿತವಾಗಿದ್ದು ತಿನ್ಲಿಲ್ಲ, ಮಿತವಾಗಿದ್ದು ತಿನ್ಲಿಲ್ಲ, ದೋಷ ಪ್ರಕೋಪ ಸರಿ. ಈಗ ವಾತ ಜಾಹಾರಗಳಂತಿದೆ, ಎಲ್ಲ ರೂಕ್ಷ ಒಣಗಿದ್ದು ಏನು ಇವೆಲ್ಲ ತಿನ್ನು. ವಾತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಸ್ನಿಗ್ಧ ಅಂದ್ರೆ ಸ್ನೇಹನ ಉಪ್ಪು ತುಪ್ಪ ಚೆನ್ನಾಗಿರೋದು. ಯಾಕಂದ್ರೆ ರೂಕ್ಷ ಅಲ್ಲ ವಾತ ಅನ್ನೋದು, ಅಂದ್ರೆ ಸ್ವಲ್ಪ ಕಫದ ಆಹಾರವನ್ನ ತಂದ್ರೆ ಮೆತ್ತಿಗೆ ತುಪ್ಪ ಹಾಲು ಮಜ್ಜಿಗೆ ಇಂಥವು ತಿನ್ಬೇಕು. ಅವನಿಗೆ ಕಫವನ್ನ ಸರಿಯಾಗಿ ಇಟ್ಕೋಬೇಕಂದ್ರೆ ಸ್ವಲ್ಪ ರೂಪಾದ ಒಣಗಿದ್ದ ಬಿಸಿ ಬಿಸಿ ಆದ ತಿನ್ಬೇಕು. ಈಗ ಪಿತ್ತ ಪ್ರಕೃತಿಯನ್ನು ಇದ್ದಾನೆ, ಅವನಿಗೆ ಅವನ ಪಿತ್ತವನ್ನ ಸರಿಯಾಗಿ ಇಟ್ಕೋಬೇಕು. ಇಲ್ಲ ಚೆನ್ನಾಗಿ ತಿನ್ಬಿಟ್ರೆ ಅವನಿಗೆ ಪಿತ್ತ ಜಾಸ್ತಿ ಆಗಿ, ಎಸಿಡಿಟಿ ಜಾಸ್ತಿ ಆಗಿ, ತಲೆ ಚಕ್ಕರ್ ಬಂದು, ಮೈಗ್ರೇನ್ ಅಂತ ಬೇರೆ ಬೇರೆ ಕಾಯಿಲೆಗಳು. ಅವನು ತನ್ನ ದೋಷ ಮೇನ್ ಯಾವುದಿದೆ ತನಗೆ ಆಗದಿಲ್ಲ ಯಾವುದು, ಅದನ್ನ ಅವನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪಿತ್ತ ಶಮನವಾದ ಕಡಿಮೆ ಮಾಡ್ತಾನೆ. ಅವನ ಆಹಾರದಲ್ಲಿ ಸ್ವಲ್ಪ ತುಪ್ಪು ತುಪ್ಪ ಅನ್ನ ಮಜ್ಜಿಗೆ ಇಂತರ ತಿನ್ನುವಂಥದ್ದು. ಹೀಗೆ ಪ್ರಕೃತಿಗನುಗುಣವಾಗಿ ವಾತ ಪಿತ್ತಗಳಿರೋದ್ರಿಂದ ಕಫಗಳು, ಅವನು ತನ್ನ ಒಂದು ಶರೀರದ ಆರೋಗ್ಯವನ್ನ ತಾನೇ ಒಂದು ನಿರ್ಣಯ ಮಾಡ್ಕೋಬೇಕು. ಹಿಂದೆ ಹೇಳ್ತೀವಿ ಡಾಕ್ಟರ್ ಆದಾಗ, ನೋಡು ನಿಂದು ಪಿತ್ತ ಪ್ರಕೃತಿ, ನೀನು ತಿನ್ಬೇಡ ಹೇಳಿರ್ತಾರೆ, ಗೊತ್ತಿರ್ತದೆ. ನನ್ನ ಕಫ ಅದಪ್ಪ ನಾನು ತಿನ್ನೋದಿಲ್ಲ, ನಾನು ಇದು ಹೇಳ್ತಾರೆ, ಕೋಲ್ಡ್ ಜ್ಯೂಸ್ ಬೇಡ. ಹೌದಲ್ಲ, ಹಾಗೆ ಹೇಳ್ತಾರಲ್ಲ, ಗೊತ್ತಾಗೋಗಿ.

0: ಈಗ ಸ್ವಲ್ಪ ಒಂದು ವಯಸ್ಸಿಗೆ ಬಂದ ಮೇಲೆ ತನ್ನ ಪ್ರಕೃತಿಯನ್ನ ತಾನು ಜಡ್ಜ್ ಮಾಡ್ಕೊಂಡಿರ್ತಾನೆ, ಅದಕ್ಕನುಗುಣ. ಹೀಗೆ ಎಲ್ಲರದೂ ಸಮನಾಗಿರುತ್ತೆ ದೋಷ? ಖಂಡಿತ ಇಲ್ಲ. ಕಾಲಕ್ಕನುಗುಣ, ದೇಶಕ್ಕನುಗುಣ, ಎಲ್ಲ ಅದಕ್ಕನುಗುಣ ನಮ್ದು ಚೇಂಜ್ ಆಗ್ತಿರುತ್ತೆ. ಅದಕ್ಕನುಗುಣ ಋತುಗನುಗುಣ, ಋತು ಅನುಸಾರ. ಈಗ ಬಿಸಿಲುಗಾಲದಲ್ಲಿ ನಾನು ಹುಳಿ ಖಾರ ತಿಂತೀನಿ, ಹೋಗೋದು ಬಿಸಿಲು ಹೇಳ್ ಮಾಡ್ತಾರೆ, ಬಿಸಿಲಲ್ಲಿ ಇರುತ್ತೆ, ತಿರುಗಿ ಬರ್ತಾರೆ, ಇಲ್ಲಿ ಬಂದು ಎಸಿಲಿ ಕುತ್ಕೊಂಡು ನೀರು ಕುಡಿದು ಬಿಡ್ತಾರೆ, ಏನಾಗ್ತದ? ಹಾಗೆ ಪ್ರತಿಯೊಂದನ್ನು ನಾವು ಜಗತ್ತು ಪ್ರಕೃತಿ ನಮಗ್ ಕಲಿಸುತ್ತೆ, ಹಾಗೆ ನಾನು ಇರ್ಬೇಕು ಖಂಡಿತ. ಹಾಗೆ ದೋಷಗಳನ್ನ ಸಾಂಬಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕನುಸಾರ
1: ಮೇಡಮ್, ಈಗ ಸಾಕಷ್ಟು ಜನಗಳು ಈಗ ಅಲೋಪತಿ ತಗೋತಾರೆ, ಅಸಿಡಿಟಿ ಜಾಸ್ತಿ ಆಯ್ತು, ಈ ಸಮಸ್ಯೆಗಳು ಜಾಸ್ತಿ ಆದಾಗ ದೀರ್ಘವಾಗಿ ತಗೊಳ್ತಾನೆ ಹೋಗ್ತಾರೆ.
0: ಹೌದು,
1: ನೀವು ಆಯುರ್ವೇದದಲ್ಲಿನೇ ಸಾಕಷ್ಟು ಪರಿಹಾರಗಳು ಇದಾವೆ, ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸ್ಕೊಂಡ್ರೆ ಪರಿಹಾರ ಸಿಗ್ತದೆ ಅಂತ. ಆ ತರ ಅಸಿಡಿಟಿ ಸಮಸ್ಯೆಗಳು ಇದ್ದವರು ಆಹಾರ ಪದ್ಧತಿಯನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ.
0: ಭೋಜನ ತಯಾರಿಕೆ ವಿಧಾನ, ಭೋಜನವನ್ನು ಸೇವಿಸುವ ಕ್ರಮ ಇದನ್ನ ತಿಳ್ಕೊಂಡ್ರೆ ಖಂಡಿತ ಅಸಿಡಿಟಿ ಬರೋದೇ ಇಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಈಗ ಬಂದ ಮೇಲೆ ಅದಕ್ಕೆ ಆಯುರ್ವೇದ ತಗೊಳ್ಳ, ಅಲೋಪತಿ ತಗೊಳ್ಳ ಅನ್ನೋದಕ್ಕಿಂತ ನಮ್ಮ, ಯಾಕಂದ್ರೆ ನಮ್ಮ ಆಯುರ್ವೇದ ಹೇಳಿರೋದು ಹಾಗೆ, ರೋಗಿಗಳ ಅಂದ್ರೆ ರೋಗಿಗಳಾಗ್ಬೇಡಿ, ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಹೇಳಿದ್ದೀವಿ. ಅದರಲ್ಲಿ ಭೋಜನದ ಕ್ರಮ ಇದೆಯಲ್ಲ, ಅದನ್ನ ಪಾಲಿಸ್ಬೇಕು. ನಾ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಸೇವಿಸ್ತೀನಿ ಬೇಡ ಅಲ್ಲ, ಯಾಕಂದ್ರೆ ಸ್ವಲ್ಪ ಒಂದು ಗ್ಲಾಸ್ ಬೆಚ್ಚನ್ ನೀರು ಕುಡಿಯೋದು ಅಥವಾ ನೀರನ್ನೇ ಕುಡಿರಿ, ಸ್ವಲ್ಪ ನನ್ನ ಏನು ದೋಷ ಎಲ್ಲ ಕ್ರಮಕ್ಕೆ ಬರುತ್ತೆ. ಆಮೇಲೆ ನಿಮ್ಮ ಸೇವನೆ, ಅದರಲ್ಲೂ ಕಾಫಿ ಟೀ ನಮ್ಮದೇ ಪದ್ಧತಿಯೇ
1: ಅಲ್ಲ.
0: ಹಾಗಾಗಿ ನಮ್ಮಲ್ಲಿ ಕಷಾಯವನ್ನು ಹೇಳ್ತಿತ್ತು, ಧನಿಯ ಕಷಾಯ, ಬೇರೆ ಏನೂ ಇಲ್ಲ. ಯಾವುದೇ ಒಂದು ಕಾಲಕ್ಕೆ ದೇಶ ಅನುಗುಣವಾದ ಪಾನೀಯ ಅಂದ್ರೆ ಕಷಾಯ, ಏನಿಲ್ಲ. ಧನಿಯಾ ಜೀರಿಗೆ ಕಷಾಯ ಬಹಳ ಏನು ತಗೊಳ್ಬೇಡ್ರಿ, ಹೆಚ್ಚಂದ್ರೆ ಜ್ಯೇಷ್ಠ ಮಧು ಅಂತ ಒಂದು ಬರ್ತದೆ, ಒಂದು ಬೇರು, ದಿ ಬೆಸ್ಟ್ ಕಷಾಯ ಮನೆಯಲ್ಲಿ ತಯಾರ್ ಮಾಡಿದ್ರೆ ಎಲ್ಲ ಕಾಲಕ್ಕೂ. ಈಗಂತೂ ಗ್ರೀನ್ ಟೀ ಬಂದ್ಬಿಟ್ಟಿದೆ, ಇದನ್ನ ಕುಡಿಯಿರಿ. ಮೊದಲನೇದು ಬ್ರೇಕ್ ಯುವರ್ ಫಾಸ್ಟಿಂಗ್ ಅಂತ, ಏನೂ ತಿನ್ನಲಾರದೆ ಹೋಗುವಂತದ್ದು. ಅಂದ್ರೆ ವೃತ್ತಿ ಜೀವನಗಳು ಇವತ್ತು ಹೇಗಾಗಿದೆ ಅಂದ್ರೆ ಓಡೋಗ್ತಿದೆ. ಪ್ರತಿ ಹೆಣ್ಣಾಗ್ಲಿ ಗಂಡ ಆಗ್ಲಿ ಎಲ್ಲ ಉದ್ಯೋಗಗಳನ್ನ ಅರಸಿ ಹೋಗುವಂತ ಜನ ಏನ್ ಮಾಡ್ತಾರೆ, ತಿನ್ನುವುದೇ ಇಲ್ಲ. ಅಲ್ಪ ಆಹಾರವನ್ನಾದರೂ ಸೇವಿಸೋದಿಲ್ಲ, ಅದೆಲ್ಲ ಮಾಯದ ಹೇಳಿದ್ದಾರೆ. ಸ್ವಲ್ಪ ಆದ್ರೂ ಆಹಾರ ಸೇವಿಸಬೇಕು, ಆ ಆಹಾರ ಸೇವಿಸಿ ಜೀರ್ಣ ಆದ ನಂತರ ಇನ್ನೊಂದು ಆಹಾರವನ್ನ ಸೇವಿಸಬೇಕಂತ ಹೇಳ್ತಾರೆ. ಯಾಕಂದ್ರೆ ಒಂದು ಪಾರ್ಟಿ ಇತ್ತಂದ್ರೆ ಬೆಳಗ್ಗೆನೂ ತಿಂದಿರ್ತಾರೆ, ಇಲ್ಲ ತಿನ್ನೋದೇ ಇಲ್ಲ, ಇಲ್ಲ ಮಧ್ಯಾಹ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಮಾಡ್ಬೇಕಲ್ಲ ಭೋಜನ, ಯಾಕಂದ್ರೆ ಅಗ್ನಿ ದೀಪ್ತಿ ಆಗಿರುತ್ತೆ. ಯಾರನ್ನ ತಿನ್ಬೇಕದು, ಅಲ್ಲಿ ಆಹಾರವೇ ಇಲ್ಲದಿದ್ದಾಗ ಉಂಟಾದ ಆಮ್ಲ ರಸ, ಪಾಚಕ ಅಗ್ನಿ, ಆಸಿಡ್ ಇದು ಎಲ್ಲ ಹೇಳ್ತಾರೆ. ನಮ್ಮಲ್ಲಿ ಪಿತ್ತ, ಪಿತ್ತ ಜೀರ್ಣಶಯನ ಹೆಚ್ಚು ಮಾಡ್ಲಿಕ್ಕೆ ಭಗವಂತ ಕೊಟ್ಟಿರೋ ಒಂದು ಪ್ರಾಕೃತಿಕ ಪದಾರ್ಥ, ಅದು ಯಾರನ್ನ ಜೀರ್ಣ ಮಾಡಿಸ್ಬೇಕು?
1: ಅದಕ್ಕೆ ಆಹಾರ ಇದ್ರೆ
0: ಆಹಾರನೇ ಇಲ್ಲ ಅಂದಾಗ ಅಗ್ನಿ ದೀಪ್ತಿ ಆಗ್ಬಿಡುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಒಂದಕ್ಕೊಂದು ಕನೆಕ್ಷನ್ ಇಂದ ಅವನಿಗೆ ಆರೋಗ್ಯ ಮೇಲೆ ಖಂಡಿತ ಪರಿಣಾಮ ಬೀಳುತ್ತೆ. ಹಾಗಾಗಿ ನಮಗೆ ಬೆಳಗ್ಗೆ ಉಪಾಹಾರ ಅಲ್ಪಾಹಾರ ಸೇವಿಸಿದ ಒಂದು ಅದು ಜೀರ್ಣ ಆದ ಗಂಟೆ ಒಳಗೆ ಆಹಾರ ಇನ್ನೊಂದು, ಅದ ಜೀರ್ಣ ಆದ ಒಂದು ಸಂಜೆಗೆ ಒಂದು ಸ್ವಲ್ಪ ಅಲ್ಪ ಉಪಾಹಾರ, ಅದಾದ ಒಂದು ಎರಡ್ ಮೂರು ಗಂಟೆ ಒಳಗೆ ಮತ್ತೆ ನಾನು ನೆಕ್ಸ್ಟ್ ಆಹಾರ, ಹೀಗಿಸ್ಬೇಕಂತಿದೆ. ಹಾಗೆ ಊಟದ ನಂತರ ಊಟದಲ್ಲಿ ಏನು ಸೇವನೆ ಮಾಡಬೇಕು, ನಾ ಹೇಳದ್ನಲ್ಲ ಬೆಳಗ್ಗೆ ನೀರು ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಮೊಸರನ್ನು ಊಟ ಮಾಡ್ತಾರೆ ನಮ್ಮಲ್ಲಿ ಸರ್ವತ್ರ ವರ್ಜ್ಯಂ. ಹಾಗಾಗಿ ರಾತ್ರಿ ಹಾಲನ್ನೇ ಉಪಯೋಗಿಸಬೇಕು, ಒಳ್ಳೆಯ ನಿದ್ರಾಕಾರಕ, ಒಳ್ಳೆ ನಿದ್ರೆ ಬರ್ಬೇಕು
1: ಹೇಳಿದ್ವಲ್ಲ.
0: ಹೌದು, ಧ್ಯಾನ ನೀವು ಖಂಡಿತ ಮಜ್ಜಿಗೆಯನ್ನು ಉಪಯೋಗಿಸ್ರಿ, ರಾತ್ರಿಗೆ ಹಾಲು ಸೇವನೆ ಮಾಡಿಯೂ ಮಲ್ಗಂತಾರೆ. ಒಳ್ಳೆ ಜೀವನ ಆಹಾರ ಪದ್ಧತಿ, ಅಥವಾ ತುಂಬಾ ಲೇಟ್ ಆಗಿ ಊಟ ಮಾಡೋದು ಜೀರ್ಣ ಆಗ್ಲಿಕ್ಕೆ ಅದು ನಾವ್ ಹೇಳ್ತೀವಿ ಊಟದ ನಂತರ ಮಲ್ಕೊಳ್ಬೇಡ್ರಿ ಅಂತ. ಮಾಡುದು ಎಂತದ್ದು, ನಾವು ಬೆಳಗ್ಗೆ ಹೋದವ್ರು ರಾತ್ರಿ ಬರ್ತಾರೆ, ಊಟ ಮಾಡ್ತಾರೆ, ತಕ್ಷಣ ಮಲ್ಕೊಂಡು ಬಿಡ್ತಾರೆ. ಹಾಗಾಗಿ ಇದು 10 ಹೆಜ್ಜೆಯಾದ 100 ಹೆಜ್ಜೆಯಾದ್ರೂ ನಡೀರಿ. ಹಾಗಾಗಿ ಅದನ್ನೇನಾಗುತ್ತೆ, ಸ್ವಲ್ಪ ಕೆಳಗೆ ಹೋಗುತ್ತೆ ಜೀವನ ಶಕ್ತಿ, ಒಂದ್ ಸ್ವಲ್ಪ ಜೀವನ ಶುರು ಆಗುತ್ತೆ. ಆಮೇಲೆ ಅಟ್ಲೀಸ್ಟ್ 1-2 ಅವರ್ಸ್ ನಮ್ಗೆ ಗ್ಯಾಪ್ ಕೊಡ್ಲೇಬೇಕು. ಕೆಲವರು 7 ಗಂಟೆಗೆ ಊಟ ಮಾಡಿ ಬಿಡ್ತಾರೆ, ಒಂದು 2 ಗಂಟೆ ನಂತರ ಒಂದು ಹಾಲು ಹಣ್ಣನ್ನು ಸೇವನೆ ಮಾಡಿ ಮಲಗ್ತಾರೆ. ಕೆಲವರು ಜೀವನಶೈಲಿ ಪದ್ಧತಿ, ಯಾಕಂದ್ರೆ ನಮ್ಮ ಋಷಿ ಮನೆಗಳು ಅದನ್ನೇ ಹೇಳಿರೋರು, ಆಯುಷ್ಯ ಅಂದ್ರಿ ನೀವು 1000 ವರ್ಷವೇ ತೋರಿಸಿದ್ರು. ಆದ್ರೆ ಇವತ್ತು ಮನುಷ್ಯನ ಆಯುಷ್ಯ ಇದೇ ಕಾರಣಕ್ಕಾಗಿ, ಜೀವನ ಆಹಾರ ಪದ್ಧತಿ ಸರಿ ಇಲ್ಲ, ಕ್ರಮ ಸರಿ ಇಲ್ಲ, ತಯಾರಿಸುವಂತ ಆಹಾರ ಮನೆಯಲ್ಲೇ ಇಲ್ಲ, ಹೊರಗಿನದೇ ಆಹಾರ. ಹಾಗಾಗಿ ಅಲ್ಲಿ ಏನ್ ತಯಾರು ಮಾಡ್ತಾರಂತ ಗೊತ್ತಿದೆ ನಿಮ್ಗೆ, ವಿಷ ಪದಾರ್ಥಗಳನ್ನೇ ಹೆಚ್ಚಾಗಿ ಸೇವನೆ ಮಾಡುವಂತಹ ಒಂದು ಪದ್ಧತಿ. ಪಾನೀಯಗಳ ಸೇವನೆ, ವಿಚಿತ್ರ ಪಾನೀಯಗಳು, ನಾವು ಹೇಳೋದಿಲ್ಲ ಮದ್ಯ ಬಿಟ್ಟು ದೂರ ಇಟ್ಟು ಬೇರೆ ಬೇರೆ ಪಾನೀಯಗಳು ನಾವು ಹೇಳಬಾರ್ದು. ಅದನ್ನ
1: ಬೇರೆ ಬೇರೆ
0: ಕಂಪನಿಗಳ ಒಂದು ಪಾನೀಯಗಳನ್ನ ಜೊತೆಯಾಗಿ ಸೇವನೆ ಮಾಡ್ತಾರೆ. ಇಂದು ಪಾನಕ ಇಟ್ಕೊಳ್ತಿದ್ರು, ಪಾನಕಗಳನ್ನ ತಯಾರು ಮಾಡಿ ವರ್ಷಾನುಗಟ್ಟಲೆ ಇಟ್ಕೊತಿದ್ರು, ಅದು ಬೇಡ, ಇಟ್ಲಿ ಮನೆಯಲ್ಲೇ ತಯಾರು ಮಾಡಿದ ಪಾನೀಯ ಇವತ್ತು ಯಾವ ಒಬ್ಬ ವ್ಯಕ್ತಿ ಸೇವನೆ ಮಾಡ್ತಿಲ್ಲ. ಹಾಗಾಗಿ ಆರೋಗ್ಯದ ಮೇಲೆ ಸ್ಪೆಷಲಿ ನೀವಂದ್ರಿ ಪಿತ್ತ ಮತ್ತು ಎಸಿಡಿಟಿ, ಇದು ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋ. ಇದರ ನೆಕ್ಸ್ಟ್ ಸ್ಟೇಜ್ ಚರ್ಮ ರೋಗಗಳು, ಅಲರ್ಜಿಗಳು, ವ್ಯಾಧಿ ಕ್ಷಮತ್ವ ಕ್ರಮಗಳು ಇದಾಗೋದು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಆಹಾರ ಪದ್ಧತಿಯಿಂದ ಅವನ ವರ್ಣ, ಬಲ, ಓಜಸ್ಸು, ತೇಜಸ್ಸು, ಅವನ ಸ್ವರ, ಆಯುಷ್ಯ ಎಲ್ಲವೂ ಆಹಾರದ ಮೇಲೆ. ಒಳ್ಳೆಯ ಕ್ರಮ ಪದ್ಧತಿಯ ಆಹಾರ ಮನೆಯಲ್ಲಿ ತಯಾರು ಮಾಡಿದ್ದು, ಸಾತ್ವಿಕ ಆಹಾರವನ್ನ ತಿಂದರೆ

0: ಅವನ ಈ ಎಲ್ಲ ಏನು ಶಕ್ತಿ ಅವನಿಗೆ ಖಂಡಿತ ಲಭಿಸುತ್ತೆ, ಅವನ ಜೀವನ ಮತ್ತು ಆಯುಷ್ಯ ದೀರ್ಘವಾಗಿರುತ್ತೆ.
1: ಮೇಡಮ್, ಈಗ ತುಂಬಾ ಜನ ವೈದ್ಯರು ಹೇಳ್ತಾರೆ, ವಿಶೇಷವಾಗಿ ಆಯುರ್ವೇದ ವೈದ್ಯರು ಹೇಳ್ತಾರೆ, ಹೊಟ್ಟೆ ತುಂಬ ಮೆದುಳು ಅಂತ. ಹೊಟ್ಟೆ ಚೆನ್ನಾಗಿತ್ತಂದ್ರೆ ನಮ್ಮ ಆಲೋಚನಾ ಕ್ರಮಗಳು ಚೆನ್ನಾಗಿರ್ತಾವ ಅಂತೇಳಿ. ನಾವು ಹೊಟ್ಟೆ ಕೆಡಿಸಿಕೊಂಡು ಬಿಟ್ರೆ ಎಲ್ಲ ಕೆಟ್ಟೋದಂಗ. ಈಗಿನ ಜೀವನ ಶೈಲಿಯಲ್ಲಿ ನಿಮ್ಗೆಲ್ಲ ಗೊತ್ತು, ಯುವಕರು ಹೊರಗಿಂದು ಪಿಜ್ಜಾ ಬರ್ಗರು ನಾಜು ಏನನ್ನೆಲ್ಲ ಹೊಟ್ಟೆ ಎಲ್ಲ ಹಾಕೊಳ್ತಾರೆ. ಸಿಕ್ಕಾಪಟ್ಟು ಹೊಟ್ಟೆ ಎಲ್ಲ ಹಾಕೊಂಡು ಆದ್ಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ, ಆಮೇಲೆ ಕ್ರೌರ್ಯಗಳು ಹೆಚ್ಚಾಗ್ತಿರ್ತವೆ, ಸಿಟ್ಟು ಜಾಸ್ತಿ ಆಗ್ತದೆ, ಏನೆಲ್ಲ ಸ್ಟಾರ್ಟ್ ಆಗ್ತವೆ ನಿಮ್ಗೆ ಗೊತ್ತಿದೆ. ಇಂತಹ ಒಂದು ಹೊಟ್ಟೆಯನ್ನು ನಾವು ಹಾಳು ಮಾಡ್ಕೊಳ್ಳುವಂತ ಈಗ ದಿನಗಳು ನಾವೀಗ ಕಾಡ್ತಾ ಇದಾವೆ. ಇದಕ್ಕೆ ಪರಿಹಾರ ಅನ್ನೋದು ಹೇಗೆ, ನೀವು ವೈದ್ಯರಾಗಿ ಏನು ಹೇಳ್ತೀರಂತ?
0: ಇವತ್ತು ಜೀವನ ಶೈಲಿನೇ ಆಗಿದೆ. ಹೊಸದಾಗಿ ನಾವೇನಾದ್ರು ನೀವು ಹಾಗೆ ಹೊರಗೋಗಿ ತಿನ್ಬೇಡ್ರಿ ಮಾಡ್ಬೇಡ್ರಿ ಅಂತ ಹೇಳೋದು ಬಹಳ ಕಷ್ಟದ ಪರಿಸ್ಥಿತಿ ಯುವಕರಿಗೆ, ಇಂದಿನ ಯುವ ಪೀಳಿಗೆಗೆ. ಈಗ ನಾವೆಲ್ಲ ಒಂದು ಹಂತದಲ್ಲಿ ದಾಟಿ ಬಂದಿದೀವಿ. ಏನೇ ಆದ್ರೂ ಮನೆಯಿಂದ ಡಬ್ಬಿ ಕಟ್ಕೊಂಡು ಹೋಗುವಂತಹ ಒಂದು ಪದ್ಧತಿಯನ್ನ ತಂದೆ ತಾಯಿಗಳು ನಮಗ್ ಬೆಳೆಸಿದ್ರು. ಅದನ್ನೇ ನಾವು ಮಕ್ಕಳು ದೊಡ್ಡವರಾಗೋವರೆಗೂ ಮಾಡಿದೀವಿ. ಈಗ ಅವರಿಗೆ ದೊಡ್ಡವರಾದ್ಮೇಲೆ ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಮನೆಯ ಆಹಾರವನ್ನೇ ಪರವಾಗಿಲ್ಲ, ಒಂದು ಗಂಟೆ ಎರಡು ಗಂಟೆ ತಯಾರು ಮಾಡಿ ಇಟ್ಟಿದ್ದೀರಾ, ಮನೆಯ ಆಹಾರ ಕೆಡುವುದಿಲ್ಲ. ಇವತ್ತು ಯಾವುದೇ ಹೊರಗಿನ ಆಹಾರ ಚೆನ್ನಾಗಿರುತ್ತೆ ಇದು ಗ್ಯಾರಂಟಿ ಇಲ್ಲ. ಜೀವಂತವಾಗಿ ಇರ್ಲಿಕ್ಕೆ ಊಟ ಮಾಡಬೇಕು ಹೊರತು ತಿನ್ನುವುದಕ್ಕೆ ಜೀವಂತವಾಗಿರೋದಲ್ಲ ನಾವು. ಇದನ್ನ ಒಂದು ನಾವು ನೆನಪಿಟ್ಕೋಬೇಕು. ಸರ್ವಜ್ಞ ಹೇಳಿರೋದು ಹಸಿದು ಉಣ್ಣಬೇಕು, ಹಸಿವಿಲ್ಲದ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಗೂಡಿ ತಂಗರಬೇಡ, ವೈದ್ಯ ಬೆಸಲೇಬೇಡ, ವೈದ್ಯರನ್ನ ಕಾಣಲೇಬೇಡ ಸರ್ವಜ್ಞ. ಹಸಿವಿಲ್ಲದೆ ಊಟ ಮಾಡಬೇಡ, ಹಸ್ಕೊಂಡು ಇರಬೇಡ, ತಂಗಳುಣಬೇಡ. ಏನ್ ಮಾಡ್ಬಿಡ್ತಾರೆ, ನಾಲ್ಕು ದಿನಕ್ಕಾಗುವಷ್ಟು ಜಲ್ ಇಟ್ಟಿಡುವಂತದ್ದು. ನೀವು ಮನೇಲಿ ತಿನ್ನಿ ಏನ್ ಬಿಟ್ರಲ್ಲ, ನಮ್ಗೆ ನಾವು ಮಾಡಿ ಇಟ್ಬಿಡ್ತೀವಿ ಬಿಸಿ ಬಿಸಿ ಉಣು. ಅದಕ್ಕೆ ಹೇಳ್ತಾರೆ ಈಗ ತಯಾರು ಮಾಡಿದ್ದು ನಮ್ಮ ಅಜ್ಜಿಂದ್ರು ನೆನ್ಪ್ ಮಾಡ್ಕೋಬೇಕು. ನಾವು ಮಗ ಮಕ್ಳು ಬರ್ತಾರೆ ಅಂದ್ರೆ ಬಿಸಿ ಬಿಸಿ ಮಾಡಿ ಊಟ ಹಾಕ್ತಿದ್ರು. ಎಷ್ಟು ನಾವೆಲ್ಲ ನಿಜವಾಗ್ಲೂ ಇವತ್ತು ಗಟ್ಟಿಯಾಗಿದ್ದೇವೆ. ನಮ್ಮ ಮಕ್ಕಳು ನಮ್ಮಷ್ಟು ಇರ್ತಾರೆ ಅನ್ನೋ ಗ್ಯಾರಂಟಿ ನಮಗೂ ಇಲ್ಲ. ಇದು ಪರಿಸ್ಥಿತಿ ಆಗಿದೆ. ಸರ್ವಜ್ಞರಾಗಲಿ ಮಂಕುತಿಮ್ಮ ಆಗಲಿ ಮಂಕುತಿಮ್ಮ ಕಗ್ಗಲಿ ಆಹಾರದ್ದು ಬೇಕಾದೇಳಿದ್ದಾರೆ. ಸರ್ವಜ್ಞರು ಕೇವಲ ಅಧ್ಯಾತ್ಮವನ್ನು ಹೇಳಿಲ್ಲ, ಊಟದ ಪದ್ಧತಿಯನ್ನು ಕೂಡ ಹೇಳಿದರು. ಆಯುರ್ವೇದ ಅಂತೂ ಆಹಾರದ ಮೇಲೆ ಅವಲಂಬಿಸಿರುವಂತಹ ಪದ್ಧತಿಯನ್ನು ಹೇಳಿತು. ಹೀಗೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ಏನು ಸುಖವಾಗಿರ್ಬೇಕಂದ್ರೆ ನಾನು ಆಹಾರ ಪದ್ಧತಿಯನ್ನ ಕ್ರಮವಾಗಿ ಇಷ್ಟಾಗತ್ತಷ್ಟು. ಕಾಲ ಬದಲಾಗಿದೆ, ಕಲಿಯುಗ ಬಹಳ ಕಷ್ಟ, ಆದರೂ ನನ್ನ ಆರೋಗ್ಯವನ್ನ ನಾನೇ ನೋಡ್ಕೊಳ್ಬೇಕು, ಬೇರೆಯವರು ಯಾರು ಇಲ್ಲ. ಹಾಗಾಗಿ ಇದನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು, ಯಾಕಂದ್ರೆ ಇವತ್ತು ಸಂಘರ್ಷ ಜೀವನನೇ ಒಂದು ಸಂಘರ್ಷದಿಂದ ಹೋಗ್ತಾ ಇದೆ. ಯಾಕಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಮ್ಮಲ್ಲಿ ಹೇಳಿದ್ದಾರೆ ಇವರು ನಮ್ಮ ಜನ. ಅರ್ಥ ಮತ್ತು ಬರೀ ಕಾಮ, ಧರ್ಮ ಇಲ್ಲ ಮೋಕ್ಷ ಇಲ್ಲ, ಆಧ್ಯಾತ್ಮಿಕ ಜೀವನ ಅಂತೂ ಇಲ್ಲವೇ ಇಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ಆಹಾರ ಪದ್ಧತಿ ಬಹಳ ಕಷ್ಟ ಇದೆ, ಆದರೆ ಅಟ್ಲೀಸ್ಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಧ್ಯಾತ್ಮಿಕವಾಗಿ ನನ್ನ ಮನಸ್ಸು ತುಂಬಾ, ಯಾಕಂದ್ರೆ ಅನ್ನದಂತ ಮನ ಅಂದ್ವಿ, ಅನ್ನ ಅಂತೂ ಮನಕ್ಕೆ ಚೆನ್ನಾಗಿರೋ ಸಿಗ್ತಾ ಇಲ್ಲ ಅಲ್ಲ, ಅಟ್ಲೀಸ್ಟ್ ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು. ಮಕ್ಕಳು ಹೇಳ್ತೇವೆ ಏನ್ ಪುರುಷಾರ್ಥ ಕೊಟ್ಟಿದೀವಿ ಅಂತ, ಮೋಕ್ಷಕ್ಕಾಗಿ. ಮೋಕ್ಷ ಅಂದ್ರೆ ಎಲ್ಲೋ ಇಲ್ಲ, ಇಲ್ಲೇ ಸುಖವಾಗಿರ್ಲಿಕ್ಕೆ ನಾನು ನನ್ನ ಧರ್ಮಾಚರಣೆಯಿಂದ ಅರ್ಥವನ್ನ ಸಂಪಾದನೆ ಮಾಡಿ ನನ್ನ ಆಸೆ ಆಕಾಂಕ್ಷೆನ ಪೂರೈಸಿ ನನ್ನ ಮನಸ್ಸನ್ನ ಚೆನ್ನಾಗಿಟ್ಟು ನಾನು ಆನಂದದಲ್ಲಿರೋದು, ಇದು ಜೀವನ ಪದ್ಧತಿ. ಇದಕ್ಕೆ ನಾನು ಎಷ್ಟು ಸಾಧ್ಯ ಇದೆ ಅಷ್ಟು ಆಹಾರವನ್ನ ಪದ್ಧತಿಯನ್ನು ಬಳಸ್ಕೊಂಡು ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ಯೋಗ ಪದ್ಧತಿ ಹೇಳ್ತಾರಲ್ಲ, ಈ ಆತ್ಮವನ್ನ ಆ ಭಗವಂತನಲ್ಲಿ ಸೇರಿಸ್ಲಿಕ್ಕೆ ಸ್ವಲ್ಪ ಆದ್ರೂ ಪ್ರಯತ್ನ. ಮೋಕ್ಷ ಅಂದ್ರೆ ಆನಂದ, ಸುಖವಾಗಿರ್ಲಿಕ್ಕೆ, ಆನಂದ ಪ್ರಾಪ್ತಿಗಾಗಿ ಏನು ಪ್ರಯತ್ನ ಮಾಡ್ತೀನಲ್ಲ ಅದನ್ನ ಮಾಡ್ಬೇಕು. ಇವತ್ತು ವ್ಯಕ್ತಿಗಳು ಮನಸ್ಸು ಚೆನ್ನಾಗಿರುತ್ತೆ, ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್, ಯಾಕಂದ್ರೆ ಬರೀ ಫುಡ್ ಅಲ್ಲ ಮನಸ್ಸು ಕೂಡ ಕಾರಣ, ವಿಹಾರ ಕೂಡ ಕಾರಣ, ವಿಚಾರ ಕೂಡ ಅನ್ನದಂತೆ ಬರೋದ್ರಿಂದ ನಾನು ಸ್ವಲ್ಪವಾದ್ರೂ ಆಧ್ಯಾತ್ಮಿಕ, ಯಾಕಂದ್ರೆ ಹೇಳಿದಾರಲ್ಲ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್. ನೀನು ಎಲ್ಲ ಶರೀರ ಮನಸ್ಸು ಸಮಾಜ ಎಷ್ಟೇ ಚೆನ್ನಾಗಿಡು, ಸ್ಪಿರಿಚುವಲಿ ಚೆನ್ನಾಗಿಲ್ಲ, ಆಧ್ಯಾತ್ಮಿಕವಾಗಿ ಸುಖವಾಗಿಲ್ಲ, ಆರೋಗ್ಯವಂತನೂ ಅಲ್ಲ, ಯು ಆರ್ ನಾಟ್ ಸ್ವಾಸ್ಥ್ಯ.
1: ಮೇಡಮ್, ಈಗ ಕೊನೆಯದಾಗಿ ಎಲ್ಲಾ ಆಯುರ್ವೇದ ವೈದ್ಯರು ಹೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಬೋಹೈಡ್ರೇಟ್ ಇರತಕ್ಕಂತ ಆಹಾರ ಪದ್ಧತಿ ಜಾಸ್ತಿ ಬಳಸ್ತಾ ಇದ್ದಾರೆ, ಹಂಗಾಗಿ ಶುಗರ್ ಅಂತ ಕಾಯಿಲೆಗಳು ಬರ್ತಾ ಇದಾವೆ ಅನ್ನೋದು. ಹಾಗಾಗಿ ಈ ಸಿರಿಧಾನ್ಯಗಳು ಹೆಚ್ಚಾಗಿ ಬಳಸಿದ್ರೆ, ನಮ್ಮ ಇಂದಿನ ಒಂದು ಪದ್ಧತಿಯಲ್ಲಿ ಸಾಕಷ್ಟು ಹಿರಿಯರು ಸಿರಿಧಾನ್ಯಗಳು ಬಳಸ್ತಿದ್ರು, ಆರೋಗ್ಯವಂತರಾಗಿದ್ರು, ನೂರಾರು ವರ್ಷಗಳು ಬಾಳ್ತಿದ್ರು. ಭಾರತೀಯ ಪದ್ಧತಿನೇ ಅದು, ಅದನ್ನು ಬಳಸಿದ್ರೆ ನಾವು ಆರೋಗ್ಯವಂತರ ಆಗ್ತೀವಿ ಅನ್ನುವಂತ ಮಾತು ವೈದ್ಯರು ಎಲ್ಲ ಹೇಳ್ತಾರೆ. ಈ ಸಿರಿಧಾನ್ಯ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
0: ಯಾಕಂದ್ರೆ ನಮ್ಗೆ ಏನ್ ಸಿಕ್ತಿತ್ತು ಅವಾಗ, ಈಗ
1: ಸೋನಾಮಸ್ತಿ.
0: ಹಾಗಾಗಿ ಭಗವಂತ ಹೇಳಿದಾನೆ ದೇಶ ಕಾಲ ತಕ್ಕಂತೆ ಯಾವ ಆಹಾರ ಪದ್ಧತಿಗಳಿದ್ರು ಅವೆಲ್ಲವನ್ನ ಉಪಯೋಗಿಸಿ. ಸಿರಿಧಾನ್ಯಗಳು ಸಹಜೀವನ ನಮ್ಮ ಜೀವನದ ಹಾಸುಹೊಕ್ಕಾಗಿ ಅದೇ ಊಟ ಮಾಡಿ ಗಟ್ಟುಮುಟ್ಟಾಗಿ ಜೀವನವನ್ನ ಕಳೆದಂತಹ ನಮ್ಮ ಹಿರಿಯರು ಒಂದು ಆದರ್ಶ. ಆದರೆ ಇವತ್ತು ಅದು ಏನಾಗೋಗಿದೆ ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ, ಸುಲಭವಾಗಿ ಸಿಗುವಂತಹ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ. ಅದನ್ನೇನು ಕೆಟ್ಟದ್ದಲ್ಲ, ಅದನ್ನು ಹಿತವಾಗಿ ಮಿತವಾಗಿ ಬಳಸಿದ್ರೆ ಸರಿ. ಇವತ್ತು ಅದೇ ಬೇಕು ಇದೇ ಬೇಕು ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಇಂಥದೇ ಆಹಾರ ಅಂತ ಹೇಳಿಲ್ಲ, ಸಿರಿಧಾನ್ಯ ಕೂಡ ಅತ್ಯುತ್ತಮ ಅಂತ ಹೇಳಿದ್ರು ಆಯುರ್ವೇದದಲ್ಲಿ ಹೇಳಿದ್ದಾರೆ, ಒಂದೊಂದು ಆಹಾರ ದ್ರವ್ಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಖಂಡಿತ ಉಪಯೋಗಿಸ್ಲಿ, ಅದೇ ಉಪಯೋಗಿಸುವಂತಿಲ್ಲ. ಅಥವಾ ಬರೀ ಕಾರ್ಬೋಹೈಡ್ರೇಟ್

0: ಮನಸ್ಸಿಂದನೇ ಅಲ್ಲ, ಜೋಳದ ರೊಟ್ಟಿಯನ್ನು ತಿನ್ನಬೇಕು, ಚಪಾತಿಯನ್ನು ಬಳಸಬೇಕು. ನನ್ನ ಜೀವನಕ್ಕೆ ನನ್ನ ಪ್ರಕೃತಿಗೆ ಅನ್ನಲ್ಲ, ಈಗ ಸಿರಿಧಾನ್ಯಗಳು ಎಲ್ಲರಿಗೂ ಸೂಟ್ ಆಗುತ್ತೆ, ಅದರಲ್ಲೂ ನಾನು ಕಂಡ್ಕೊಳ್ಬೇಕು ನನ್ನ ಪ್ರಕೃತಿ. ಯಾವುದು ಕೂಡ ಅಷ್ಟೇ, ಅತಿ ಸೇವನೆ ವರ್ಜ್ಯ, ತಿನ್ನೋದನ್ನು ಬಂದಿರೋದು ಎಲ್ಲವೂ ಕೂಡ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಇವತ್ತು ಸಣ್ಣ ಸಣ್ಣವರಿಗೆ ಒತ್ತಡ, ಕೆಲವು ವ್ಯಾಧಿಗಳು ಜನ್ಮಜನ್ಯ ಬಂದಿದೆ ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ. ಆದರೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜನ ಕಾಲದಲ್ಲಿ ಎಲ್ಲಿತ್ತು ಶುಗರ್ ಬಿ ಪಿ? ಈಗಿನ ಒಂದು ಪೀಳಿಗೆ 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, ಬಿ ಪಿ, ಶುಗರ್ ಇದೆಲ್ಲ ಕಾಣ್ತಿರೋ ಇತ್ತಿನ ಜೀವನ ಶೈಲಿಯಿಂದ. ನನ್ನ ಜೀವನ ಶೈಲಿಯಲ್ಲಿ ನನ್ನ ವ್ಯಾಯಾಮ, ಆಹಾರ ಪದ್ಧತಿ, ನನ್ನ ಮನಸ್ಸನ್ನ ಚೆನ್ನಾಗಿಡುವಂತಹ ಎಲ್ಲ ಕ್ರಮವನ್ನ ನಾನು ಪಾಲಿಸಿದ್ರೆ ಆನಂದವಾಗಿರ್ತೀನಿ, ರೋಗ ರಹಿತನಾಗಿರ್ತೀನಿ, ಅವ ಇನ್ನೊಬ್ಬನಿಗೂ ನಾನು ಸದುಪಯೋಗವಾಗ್ತೀನಿ. ಇದು ಪರೋಪಕಾರ ಇದಂ ಶರೀರ, ನಾನೊಬ್ಬನೇ ಅಲ್ಲ ಅಲ್ಲ. ಹಾಗಾಗಿ ಈ ತರ ನಮ್ಮ ಜೀವನ ಶೈಲಿ ಇರಲಿ.
1: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಸುದೀರ್ಘವಾಗಿ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಸಾತ್ವಿಕ ಆಹಾರ ಅಂದ್ರೇನು, ಜೊತೆಗೆ ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೋಬೇಕು, ಜೊತೆಗೆ ಆಧ್ಯಾತ್ಮದಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅನ್ನುವಂಥದ್ದು, ಒಟ್ಟಾರೆಯಾಗಿ ಭಾರತೀಯ ಪದ್ಧತಿಯಲ್ಲಿ ಈ ಆಹಾರ ಪದ್ಧತಿಯನ್ನು ಆಯುರ್ವೇದದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಫಾಲೋಅಪ್ ಮಾಡಿದ್ರೆ ತುಂಬಾ ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರೆ, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು.
0: ನಮಸ್ಕಾರ.
2: ವಂದ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರು. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಕಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

ಕೇಳಿದರೆ ಇಂದು ಅಪರಾಹ್ನ 3 ಗಂಟೆಗೆ ರೂಪಕ, ಕಾಲಗರ್ಭದೊಳಗೆ ತಾಯಿ, ರಚನೆ ಶಿವಾನಿ, ಯು ನಿರ್ಮಾಣ ಟಿಬಿ ಲಸಿತಾ. 3:30 ನಾಟಕ ಡಾಕ್ಟರ್ನ ಶೋಧ, ಮೂಲ ತಮಿಳು ಅಯ್ಯಪ್ಪು ಕಣ್ಣ, ಕನ್ನಡ ಅನುವಾದ ಎಂಎ ಹುಂಡೆಕರ್, ನಿರ್ದೇಶನ ಶಶಿಧರ ನರೇಂದ್ರ. ಸಂಜೆ 5 ಗಂಟೆಗೆ ಕ್ರೀಡಾಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಗ್ಲಾಸ್ಗೋನಲ್ಲಿ ನಡೆಯುವ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಕುರಿತು ಮಾಹಿತಿ ವಿನೋದ್ ಮೂಲಗದ್ದೆ ಅವರಿಂದ. ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ. ದಲನ್ ಆತ್ಮನಿರ್ಭರ ಕಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಈ ಮಿಷನ್ ಕುರಿತು ಡಾಕ್ಟರ್ ಶರಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ.

ಪ್ರಕಟಣೆ. 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವಂತಹ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು 31 ಕೊನೆಯ ದಿನ. ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ sp.postmetric.karnataka.gov.in. ಕಾರ್ಯಕ್ರಮಗಳ ವಿವರ, ಸೌಲಭ್ಯ ಪಡೆಯಲು ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳು ಹಾಗೂ ಕಾರ್ಯಕ್ರಮಗಳ ಸರ್ಕಾರಿ ಆದೇಶಗಳಿಗಾಗಿ ಇಲಾಖೆಯ ವೆಬ್ಸೈಟ್ bcwd.karnataka.gov.in ಅನ್ನು ನೋಡಬಹುದು. ಸಹಾಯವಾಣಿ ಸಂಖ್ಯೆ 8050770004, ದೂರವಾಣಿ ಸಂಖ್ಯೆ 08272295628 ಸಂಪರ್ಕಿಸುವಂತೆ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕೊಡಗು ಜಿಲ್ಲೆ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12:35. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅತಿ ಹೆಚ್ಚಿನ ಗರ್ಭಧಾರಣೆ, ಸುರಕ್ಷಿತ ಹೆರಿಗೆ ಮತ್ತು ಬಾಣಂತಿಯ ಆರೈಕೆ ಈ ವಿಷಯ ಕುರಿತಂತೆ ಅನೇಕ ವೈಜ್ಞಾನಿಕ ಸಲಹೆಗಳು ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಂದು ನಮ್ಮೊಡನಿದ್ದಾರೆ ಹೊಸಪೇಟೆಯ ಸ್ತ್ರೀ ಪ್ರಸೂತಿ ತಜ್ಞರು ಹಾಗೂ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಎಸ್ ಗಂಗೋತ್ರಿ ಅವರು. ಡಾಕ್ಟರ್, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ.
1: ಮಹಿಳೆಯ ಜೀವನದಲ್ಲಿ ಈ ಗರ್ಭಧಾರಣೆ, ಪ್ರಸೂತಿ ಅಥವಾ ಈ ಹೆರಿಗೆ, ಇದು ಹೆಣ್ತನಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಡುವಂತಹ ಒಂದು ಮಹತ್ತರ ಕಾಲಘಟ್ಟವೂ ಕೂಡ ಹೌದು ಅನ್ನುವಂಥದ್ದನ್ನ ತಮ್ಮ ವೈದ್ಯಕೀಯ ಲೋಕ ಈಗಾಗಲೇ ಸಾಬೀತುಪಡಿಸಿದೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಗರ್ಭಧಾರಣೆ ಅಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಈ ವಾಕ್ಯವನ್ನು ಹೇಗೆ ತಾವು ವ್ಯಾಖ್ಯಾನಿಸ್ತೀರಿ ಡಾಕ್ಟರ್?
2: ಆಕ್ಚುಲಿ ನಾವು ಪ್ರೆಗ್ನೆನ್ಸಿನ ಟೂ ಟೈಪ್ಸ್ ಆಫ್ ಡಿವೈಡ್ ಮಾಡ್ತೀವಿ. ಏನು ಅಂತಂದ್ರೆ, ಒಂದು ಲೋ ರಿಸ್ಕ್, ಇನ್ನೊಂದು ಹೈ ರಿಸ್ಕ್ ಅಂತ. ಇವತ್ತು ನಾವು ಹೈ ರಿಸ್ಕ್ ಅಂದ್ರೆ ಏನು, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ಯಾರನ್ನ ಹೈ ರಿಸ್ಕ್ ಅಂತ ಹೇಳ್ತೀವಿ ಅನ್ನೋದು ನೋಡೋಣ. ಫಸ್ಟ್ ಥಿಂಗ್ ನಾವು ನೋಡೋದು ಏಜ್. ಏಜ್ ಆಫ್ ದ ಮದರ್ ಮೋರ್ ದನ್ 35 ಇಯರ್ಸ್ ಇದ್ರೆ, ಇಲ್ಲ ಅವ್ರದ್ದು ತೂಕ. ತೂಕನ ಯೂಶಲಿ ನಾವು BMI ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ 30 kg/m² ದೊಳಗೆ ಜಾಸ್ತಿ ಇದ್ರೆ, ಇಲ್ಲ ಅವರದ್ದು ಪ್ರೀವಿಯಸ್ ಹಿಸ್ಟ್ರಿನಲ್ಲಿ ಏನಾದರೂ BP ಇದೆ, ಶುಗರ್ ಇದೆ, ಇಲ್ಲ ಸರ್ಜರಿ ಡೆಲಿವರಿ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆಗಿದೆ, ಇಲ್ಲ ಈ ಪ್ರೆಗ್ನೆನ್ಸಿಲಿ ಏನಾದರೂ ಅವರಿಗೆ BP ಇದೆ, ಶುಗರ್ ಇದೆ ಅಂತಂತಂದ್ರೆ ಅವ್ರನ್ನ ನಾವು ಯೂಶುವಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಲಸ್ ಪ್ರೆಗ್ನೆನ್ಸಿ ಯಾವ ರೀತಿಯಿಂದ ಆಗಿದೆ, ನ್ಯಾಚುರಲ್ ಕನ್ಸೆಪ್ಷನ್, ಇಲ್ಲ ಏನಾದರೂ ಟೆಸ್ಟ್ ಟ್ಯೂಬ್ ಬೇಬಿಯಿಂದ ಕನ್ಸೀವ್ ಆಗಿದ್ರ, ಟೆಸ್ಟ್ ಟ್ಯೂಬ್ ಬೇಬಿ ಪೇಷಂಟ್ಸ್ನೆಲ್ಲ ನಾವು ಹೈ ರಿಸ್ಕ್ ಪೇಷಂಟ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ, ಇಲ್ಲ ತಾಯಿಗೆ ಅವ್ರ ಗರ್ಭಿಣಿನಲ್ಲಿ ಇದ್ದಾಗೆ, ಅಂದ್ರೆ ಈಗಿರೋ ಪ್ರೆಗ್ನೆನ್ಸಿ ಅವ್ರ ಪ್ರೆಗ್ನೆಂಟ್ ಲೇಡೀಸ್ ತಾಯಿಗಳು, ಅವ್ರ ತಾಯಿ ಏನಾದರೂ BP ಪೇಷಂಟ್ ಇದ್ರನ್ನ ಅವ್ರನ್ನೂ ನಾವು ಹೈ ರಿಸ್ಕ್ ಕ್ಯಾಟಗರಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ಆಕ್ಚುಲಿ ನಾವು ಗೌರ್ಮೆಂಟ್ ಮೂಲಕನೇ, ಅಂದ್ರೆ ನಮ್ದು ಫಾಕ್ಸಿ ಕಡೆಯಿಂದಾನೆ ಜಸ್ಟಿಸ್ ಸ್ಕೋರ್ ಅಂತ ನಾವೊಂದು ಕ್ರಿಯೇಟ್ ಮಾಡಿದ್ದೀವಿ. ಸೊ ದಟ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆಂಟ್ ಲೇಡೀಸ್ನ ನಾವು ಸಪರೇಟ್ ಮಾಡಿ ಅವರಿಗೆ ರೆಗ್ಯುಲರ್ ಚೆಕ್ಅಪ್ಸ್ ಆಗಲಿ, ಇಲ್ಲ ಹೆಚ್ಚು ದರದ ವಿಸಿಟ್ಸ್ನ ಮಾಡಲಿಕ್ಕೆ ಹೇಳ್ತೀವಿ. ಸೊ ಇಂಥ ಪೇಷಂಟ್ಸ್ನ ವಿ ಕನ್ಸಿಡರ್ ಆಸ್ ಹೈ ರಿಸ್ಕ್.
1: ಡಾಕ್ಟರ್, ತಾವು ಮಾತನಾಡ್ತಾ ಹೇಳ್ತಾ ಇದ್ರೆ ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿ ಅಂತ ಹೇಳಿ, ಈ ಒಂದು ಸ್ಥಿತಿ ಯಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಶ್ಯಕತೆ ಆಗಿರುತ್ತೆ ಮತ್ತು

0: ಪ್ರಸ್ತುತ ದಿನಗಳಲ್ಲಿ ಇದರ ಅವಶ್ಯಕತೆ ಎಷ್ಟು ಮಟ್ಟಿಗೆ ಇದೆ ಅಂತೀರಿ ಡಾಕ್ಟ್ರೆ?
1: ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಯಾರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮುಗಿದಿದೆ. ಅಂದ್ರೆ ನ್ಯಾಚುರಲ್ ಕನ್ಸೆಪ್ಷನ್ಗೂ ಟ್ರೈ ಮಾಡಿದ್ದಾರೆ, ಓವ್ಯುಲೇಷನ್ ಇಂಡಕ್ಷನ್ ಅಂತ, ಅಂದ್ರೆ ಮಾತ್ರೆ ಮೂಲಕ, ಇಂಜೆಕ್ಷನ್ ಮೂಲಕ, ಇಲ್ಲ IUI ಮೂಲಕ, ಇದ್ಯಾವುದು ಮೂಲಕನೂ ಕನ್ಸೀವ್ ಆಗಿಲ್ಲ. ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಇದ್ರು ಕನ್ಸೀವ್ ಆಗಿಲ್ಲ ಅಂದ್ರೆ ಅವ್ರನ್ನ ಅನ್ಎಕ್ಸ್ಪ್ಲೇನ್ಡ್ ಆಗಿ ಕನ್ಸಿಡರ್ ಮಾಡಿ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಇದಾವೆ ಅಂದವರಿಗೂ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಪುರುಷರ ಕಡೆಯಿಂದ ಏನ ವೀರಣ ಕಣತಿ ಬಹಳ ಕಡಿಮೆ ಇದ್ರೂ ಅವ್ರಿಗೆ ನಾವು ಟೆಸ್ಟ್ ಟ್ಯೂಬ್ ಬೇಬಿನ ಸಜೆಸ್ಟ್ ಮಾಡ್ತೀವಿ. ಹೆಚ್ಚೆಚ್ಚು ಕಾಲಿಗೆ ಮ್ಯಾರೇಜ್ ಏಜ್ ಶಿಫ್ಟ್ ಆಗಿರೋದ್ರಿಂದ ಏಜ್ ರಿಲೇಟೆಡ್ ಚೇಂಜಸ್ ಇದೆ ಬಾಡಿನಲ್ಲಿ, ಎಗ್ ಕೌಂಟ್ ಕಡಿಮೆ ಇದೆ, ವೀರಣ ಕೌಂಟ್ ಕಡಿಮೆ ಇದ್ದವ್ರಿಗೆ ಕೂಡ ಟೆಸ್ಟ್ ಟ್ಯೂಬ್ ಬೇಬಿ ನಾವು ಸಜೆಸ್ಟ್ ಮಾಡ್ತೀವಿ. ಮತ್ತೆ ಇತ್ತೀಚಿನ ಕಾಲದಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ರೇಟ್ ಆಸ್ ಇನ್ಕ್ರೀಸ್ಡ್, ಬಿಕಾಸ್ ಮುಂಚೆ ಕಾಲದಲ್ಲಿ ಅಷ್ಟು ನಮಗೆ ಜ್ಞಾನ ಇರಲಿಲ್ಲ. ಸಿ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಒಂದು ಪ್ರೊಸೀಜರ್ ಇದೆ, ನಮ್ಮ ಅದರಿಂದ ಪ್ರೆಗ್ನೆನ್ಸಿ ಮಾಡ್ಕೋಬಹುದು ಅನ್ನೋದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಎಷ್ಟೋ ಜನಕ್ಕೆ ನಾಲೆಜ್ ಕೂಡ ಗೇನ್ ಆಗಿರೋದ್ರಿಂದ ಪೇಷಂಟೇ ಬರ್ತಿದ್ದಾರೆ, ಮೇಡಮ್ 10 ವರ್ಷ ಆಯಿತು ಮದುವೆ ಆಗಿ, ಸೊ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಪ್ಲಾನ್ ಮಾಡ್ಕೋಬಹುದಾ ಅಂತ. ಸೊ ಅದು ಅವ್ರು ಟೆಸ್ಟ್ ಟ್ಯೂಬ್ ಬೇಬಿನ

0: ಮುಂಚೆ ಕಾಲದಲ್ಲಿ ಅಷ್ಟು ನಮಗೆ ಜ್ಞಾನ ಇರಲಿಲ್ಲ. ಸಿ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಒಂದು ಪ್ರೊಸೀಜರ್ ಇದೆ, ನಮ್ ಅದರಿಂದ ಪ್ರೆಗ್ನೆನ್ಸಿ ಮಾಡ್ಕೋಬಹುದು ಅನ್ನೋದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಎಷ್ಟೋ ಜನಕ್ಕೆ ನಾಲೆಜ್ ಕೂಡ ಗೇನ್ ಆಗಿರೋದ್ರಿಂದ ಪೇಷಂಟೇ ಬರ್ತಿದ್ದಾರೆ, ಮೇಡಮ್ 10 ವರ್ಷ ಆಯಿತು ಮದುವೆ ಆಗಿ, ಸೊ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಪ್ಲಾನ್ ಮಾಡ್ಕೋಬಹುದಾ ಅಂತ. ಸೊ ಅದು ಅವ್ರ ಟೆಸ್ಟ್ ಟ್ಯೂಬ್ ಬೇಬಿನ ಕನ್ಸೀವ್ ಆದಾಗ ಏನಾಗುತ್ತೆ, ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ನಾವು ಜಾಸ್ತಿ ಕೊಡ್ತೀವಿ. ಸೊ ಆ ಕಾರಣಕ್ಕೆ ಅವರು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಡಾಕ್ಟರ್, ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿನ ಎಷ್ಟು ವರ್ಷಗಳವರೆಗೆ ನಾವು ಕಾಯಬಹುದು ಡಾಕ್ಟರ್, ಇಂಥದೊಂದು ಪ್ರೆಗ್ನೆನ್ಸಿನ ಒಬ್ಬ ಮಹಿಳೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗಬೇಕಾದ ಸಂದರ್ಭ?
0: ಅಕಾರ್ಡಿಂಗ್ ಟು ಗವರ್ಮೆಂಟ್ ರೂಲ್ಸ್ ಪ್ರಕಾರನೇ ನಾವು ಹೋದ್ರೆ 50 ಇಯರ್ಸ್ ಕಟ್ ಆಫ್ ಕೊಟ್ಟಿದ್ದಾರೆ. ಸೊ 50 ಇಯರ್ಸ್ ತನೂ ನಾವು IVF ನ ಪ್ಲಾನ್ ಮಾಡಬಹುದು. ಬಟ್ ಏಜ್ ರಿಲೇಟೆಡ್ ಚೇಂಜಸ್ ಬಾಡಿನಲ್ಲಿ ಡೆಫಿನೆಟ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ ಒನ್ಸ್ 40 ಇಯರ್ಸ್ ಕ್ರಾಸ್ ಆದ್ಮೇಲೆ. ಸೊ 40 ಇಯರ್ಸ್ ಕ್ರಾಸ್ ಆದ್ಮೇಲೆ ನ್ಯಾಚುರಲ್ ಪ್ರೆಗ್ನೆನ್ಸಿನ ನಾವು ಹೈ ರಿಸ್ಕ್ ಅಂತ ತಗೋತೀವಿ. ಆದ್ರೆ ಇನ್ನು ಟೆಸ್ಟ್ ಟ್ಯೂಬ್ ಬೇಬಿನ ಇನ್ನ ಮೇಜರ್ ವೆರಿ ಹೈ ರಿಸ್ಕ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು.
1: ಡಾಕ್ಟರ್, ಇತ್ತೀಚಿನ ಯಂಗ್ ಜನರೇಷನ್ ಅಲ್ಲಿ ಈ ತರದ ಒಂದು ಸಮಸ್ಯೆ ಬಹಳಷ್ಟು ಎದ್ದು ಕಾಣ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ?
0: ಸ್ಟ್ರೆಸ್ ಫ್ಯಾಕ್ಟರ್ ಮೇನ್ಲಿ, ಮತ್ತೆ ಊಟ, ಮತ್ತೆ ನಿದ್ದೆ, ಇವು ಮೂರು ಯಾರು ಕರೆಕ್ಟ್ ಆಗಿ ಮಾಡ್ತಿಲ್ಲ. ಯಾಕಂದ್ರೆ ಮಿನಿಮಮ್ 8 ಅವರ್ಸ್ ಸ್ಲೀಪ್ ಅಂತೂ ಇಲ್ಲೇ ಇಲ್ಲ. ಏನು ಕೆಲಸ ಇಲ್ಲ ಅಂತಂದ್ರು ಇಚ್ಚಿಚ್ಚಿಗೆ ರೀಲ್ಸ್ ನೋಡೋದು ಜಾಸ್ತಿ ಆಗಿದೆ, ಮೊಬೈಲ್ ಯೂಸೇಜ್ ಜಾಸ್ತಿ ಆಗಿದೆ, ಮತ್ತೆ ಹಸ್ಬೆಂಡ್ ವೈಫ್ ನಡುವೆ ಇರೋ ಅನ್ಯೋನ್ಯತೆನೂ ಬಹಳನೇ ಕಡಿಮೆ ಆಗಿದೆ. ಪೇಷಂಟ್ಸ್ ಎಷ್ಟೋ ಜನ ಬರ್ತಾರೆ, ಮೇಡಮ್ ನಮಗೆ ಅನ್ಯೋನ್ಯತೆ ಇರಕ್ಕೆ ಆಗ್ತಿಲ್ಲ. ಈ ಕಾರಣದಿಂದ ಏನಾಗ್ತಿದೆ, ಅವ್ರದ್ದು ಪ್ರೆಗ್ನೆನ್ಸಿ ಡಿಲೇ ಆಗಿ ಲಾಸ್ಟಿಗೆ ಅವ್ರು ಎಂಡ್ ಅಪ್ ಆಗೋದು IVF ಅಲ್ಲಿ.
1: ಡಾಕ್ಟರ್, ಸಹಜ ಗರ್ಭಧಾರಣೆ ಮತ್ತೆ ಈ ಕೃತಕ ಗರ್ಭಧಾರಣೆ ಎರಡು ವ್ಯತ್ಯಾಸಗಳನ್ನ ತಾವು ಅರಿತಿದ್ದೀರಿ, ಮತ್ತೆ ಎಷ್ಟೋ ಜನರಿಗೆ ತಾವು ಮಾರ್ಗದರ್ಶನ ಮತ್ತು ಸಲಹೆ ಕೂಡ ನೀಡಿದ್ದೀರಿ. ತಮ್ಮ ಅನುಭವದ ಪ್ರಕಾರ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಸ್ ಅನ್ನ ಕಂಡುಕೊಂಡಂತ ಸಂದರ್ಭದಲ್ಲಿ ತಾವು ಹೆಚ್ಚಾಗಿ ಪ್ರಿಫೇರ್ ಮಾಡುವಂತ ಸಲಹೆ, ಸಾಮಾನ್ಯ ಜೀವನ ಶೈಲಿ?
0: ಮೇನ್ ಥಿಂಗ್ ಅಂತಂದ್ರೆ ನಿದ್ದೆ, 8 ತಾಸ್ ನಿದ್ದೆ ಕಂಪಲ್ಸರಿ. ಪ್ಲಸ್ ಸ್ಟ್ರೆಸ್, ಎಷ್ಟೇ ಇದ್ರು ಏನೇ ಇದ್ರು ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡ್ಬೇಕು. ಹೇಗೆ ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡಬಹುದು ಅಂದ್ರೆ, ನಿಮಗೆ ಏನಾದ್ರೂ ತೊಂದರೆ ಇದ್ರೆ ಬೆಟರ್ ಟು ನಿಮ್ಮ ಪಾರ್ಟ್ನರ್ ಜೊತೆಗೋ ಇಲ್ಲ ನಿಮ್ಮ ತಂದೆ ತಾಯಿಗೋ ನಿಮ್ಮ ಅತ್ತೆ ಮಾವ ಜೊತೆಗೆ ಶೇರ್ ಮಾಡಿಕೊಂಡು ಆ ಸ್ಟ್ರೆಸ್ ಲೆವೆಲ್ಸ್ ನ ನೀವು ಕಡಿಮೆ ಮಾಡ್ಕೋಬೇಕಾಗದ್ದು. ಇಲ್ಲ ನಿಮ್ಮ ಗೆಳತಿ ಜೊತೆಗೋ ಶೇರ್ ಮಾಡಿಕೊಂಡು ಸ್ಟ್ರೆಸ್, ಎಷ್ಟೋ ಜನಕ್ಕೆ ಪ್ರೊಫೆಷನಲ್ ಸ್ಟ್ರೆಸ್ ಇರ್ಬೋದು, ಪರ್ಸನಲ್ ಸ್ಟ್ರೆಸ್ ಇರ್ಬೋದು. ಬಟ್ ಮೇನ್ ಥಿಂಗ್, ನೀವು ಯಾವಾಗ ಅದನ್ನ ನೀವು ಶೇರ್ ಮಾಡ್ಕೋತಿರೋ ಆ ಸ್ಟ್ರೆಸ್, ಇಲ್ಲ ಯಾರೊಬ್ರು ಸಲಹೆ ಕೊಟ್ಟ ಮೇಲೆ ಆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಮತ್ತೆ ಆರೋಗ್ಯವಾದ ಊಟ, ಎಷ್ಟೋ ಜನ ನೋಡ್ತೀವಿ ಬರೀ ಫಾಸ್ಟ್ ಫುಡ್, ಫಾಸ್ಟ್ ಫುಡ್ ನಾವು ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ಅಟ್ಲೀಸ್ಟ್ ಫ್ರೂಟ್ಸ್, ವೆಜಿಟೇಬಲ್ಸ್ ತಿಂದಾಗ ಏನಾಗುತ್ತೆ, ಮತ್ತೆ ಪೌಷ್ಟಿಕ ಆಹಾರ ಅಂದ್ರೆ ಮೇನ್ಲಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ಎಗ್ ತಿಂತೀರಾ, ಸೊ ಬಾಯ್ಲ್ಡ್ ಎಗ್ ತಿನ್ನೋದ್ರಿಂದ ಇವೆಲ್ಲ ಏನಾಗುತ್ತೆ, ನಿಮ್ದು ರಿಸ್ಕ್ ಕ್ಯಾಟಗರಿನ ಕಡಿಮೆ ಮಾಡ್ಕೊಂತ ಹೋಗುತ್ತೆ. ಅಟ್ಲೀಸ್ಟ್ 8 ತಾಸ್ ನಿದ್ದೆ ಆಗಿಲ್ಲ, ಮಿನಿಮಮ್ 6 ಅವರ್ಸ್ ಸ್ಲೀಪ್, 6 ಅವರ್ಸ್ ಗುಡ್ ಸ್ಲೀಪ್ ನ ವಿ ಸಜೆಸ್ಟ್. ಮತ್ತೆ ರೆಗ್ಯುಲರ್ ವಿಸಿಟ್ ಟು ಹಾಸ್ಪಿಟಲ್, ಯಾಕಂದ್ರೆ ಅರ್ಲಿ ಸೈನ್ಸ್ ಏನಾದ್ರೂ ಇದ್ರೆ ನಾವು ಪಿಕ್ ಮಾಡಿ ನಿಮಗೆ ಅದ್ರ ತಕ್ಕಂಗೆ ಸಲಹೆ ಕೂಡ ಕೊಡಬಹುದು.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಪುರುಷ ಮತ್ತು ಮಹಿಳೆ ಇಬ್ರು ಕೂಡ ದುಡಿಲೇಬೇಕಾದಂತ ಪರಿಸ್ಥಿತಿ ಇದೆ. ಇಂಥೊಂದು ಸಂದರ್ಭದಲ್ಲಿ ಸಹಜವಾಗಿ ಇತ್ತೀಚೆಗೆ ಬಹಳಷ್ಟು ಯಂಗ್ ಜನರೇಷನ್ ಈ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಅರ್ಲಿಯಾಗಿ ಪ್ಲಾನ್ ಮಾಡ್ಕೊಳ್ತಾರೆ, ಕನಿಷ್ಠ ಪಕ್ಷ ಒಂದು 3-4 ವರ್ಷ ಆದ್ರೂ ಬೇಡ ಅಂತೇಳಿ. ಇಂಥವರು ಈ ಅರ್ಲಿ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗ ಅಲ್ಲಿ ಚಾನ್ಸಸ್ ಇದೆಯಾ ಅಂತ?
0: ಡೆಫಿನೆಟ್ಲಿ ಇದೆ, ಬಿಕಾಸ್ 3-4 ಇಯರ್ಸ್ ಗ್ಯಾಪ್ ಮಾಡಿದಾಗ ಏನಾಗುತ್ತೆ, ಅವ್ರ ಏಜು ಜಾಸ್ತಿ ಆಗುತ್ತೆ. ಪ್ಲಸ್ ಅವ್ರು ಒಂದ್ಸತಿ ವರ್ಕ್ ಹೋದ್ರು ಅಂದ್ಮೇಲೆ ಸ್ಟ್ರೆಸ್ ಫ್ಯಾಕ್ಟರು ಆಡ್ ಆನ್ ಆಗುತ್ತೆ. ಆ ಕಾರಣಕ್ಕೆ ಫಸ್ಟ್ ಮಗುನ ಯಾವಾಗ ಆಸ್ ಅರ್ಲಿ ಆಸ್ ಪಾಸಿಬಲ್ ನ ನೀವು ಪ್ಲಾನ್ ಮಾಡ್ಕೊಂಡು ಸೆಕೆಂಡ್ ನ ಬೇಕಾದ್ರೆ ಗ್ಯಾಪ್ ಕೊಟ್ಟು ಮಾಡಿ ಅಂತ ಹೇಳ್ತೀವಿ. ಒಂದು ಎರಡನೇದು, ಈಗ ಸಪೋಸ್ ಇಲ್ಲ ನಮಗೆ ಗ್ಯಾಪ್ ಬೇಕೇ ಬೇಕು, ಬಿಕಾಸ್ ಹಸ್ಬೆಂಡ್ ಬೇರೆ ಎಲ್ಲೋ ವರ್ಕ್ ಮಾಡ್ತಿರ್ತಾರೆ, ವೈಫ್ ಎಲ್ಲೋ ವರ್ಕ್ ಮಾಡ್ತಿದ್ ಹಂಗಿದ್ದಾಗ ನಾವೇನ್ ಹೇಳ್ತೀವಿ, ಸೋಷಿಯಲ್ ಫ್ರೀಸಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂತಂದ್ರೆ, ನಿಮ್ಮ ಅಂಡಾಶಯನ ನೀವು ಫ್ರೀಸ್ ಮಾಡಿಕೊಂಡು ಮುಂದೆ ಬಳಸಕ್ಕೆ ಅವಕಾಶ ಕೂಡ ಇದೆ.
1: ಬಂಜೆತನ ನಿವಾರಣೆಯನ್ನು ಮಾಡ್ಲಿಕ್ಕೆ ತಾವು ಆ ಮಹಿಳೆಗೆ ಅಥವಾ ಕುಟುಂಬದ ಸದಸ್ಯರಿಗೆ ನೀಡುವಂತ ಸಲಹೆ?
0: ಬಂಜೆತನ ನಿವಾರಣೆ ಹೇಗ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಥಿಂಗ್ ಅಡಿಯಲ್ ವೇಟ್, ಎಕ್ಸಸೈಸ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಪ್ಲಸ್ ಅವ್ರವ್ರದ್ದು ಸೈಕಲ್ ನ ಅಂದ್ರೆ ಮುಂಚಿತವಾಗಿ ಅವ್ರ ಸೈಕಲ್ ಹೇಗಿದೆ, ಅವ್ರದ್ದು ಓವ್ಯುಲೇಷನ್ ಆಗ್ತಿದೆನಾ ಇಲ್ಲನಾ ಅಂತಂದು ಮುಂಚೆತೇನೆ ಅಂದ್ರೆ, ಈಗ ಅಟ್ಲೀಸ್ಟ್ 1 ಇಯರ್ ಆದ ತಕ್ಷಣ ಟ್ರೀಟ್ಮೆಂಟ್ ಗೆ ಬರೋದು ಬೆಟರ್. ಅಂದ್ರೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಇಲ್ಲಾದ್ರೂ ಏನು ಸಮಸ್ಯೆ ಅಂತ ಕಂಡಿಡ್ಸ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ. ದೊಡ್ಡವ್ರು ಏನಂತಾರೆ, ಮನೆಯಲ್ಲಿ ನಮ್ಗೆ 5 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, 7 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, ಅಲ್ಲಿ ತಾವು ವೇಟ್ ಮಾಡಿ ಅಂತ ಬಹಳಷ್ಟು ಜನ ದೊಡ್ಡವ್ರು ಹೇಳ್ತಾರೆ. ಬಟ್ ಅವಾಗಿನ ಕಾಲನೂ ಬೇರೆ, ಈಗಿನ ಕಾಲನೂ ಬೇರೆ. ನಾವು ತಿನ್ನೋ ಆಹಾರ ಆಯ್ತು, ನಾವು ಸ್ಟ್ರೆಸ್ ಆಯ್ತು, ಅದು ಬಹಳನೇ ಇದೆ. ಆ ಒಂದ್ ಕಾರಣಕ್ಕೆ 1 ಇಯರ್ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಆಗ್ಲಿಲ್ಲಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬಂದು ಏನ್ ಸಮಸ್ಯೆ ಅನ್ನೋದು ಇಬ್ರು ಹಸ್ಬೆಂಡ್ ವೈಫ್ ನ ಎವಾಲ್ಯೂಯೇಷನ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಆಪ್ಷನ್ ಇರುತ್ತೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಇದಕ್ಕೆ ಒಳಗಾದಂತ ಮಹಿಳೆ ಅಥವಾ ಆ ಕುಟುಂಬದ ಎಲ್ಲ ಸದಸ್ಯರು ಆಕೆಗೆ ನೀಡಬೇಕಾದಂತ ಮಾನಸಿಕ ಮತ್ತು ಭೌತಿಕವಾದ ಸಲಹೆಗಳು ಅಥವಾ ಸಹಕಾರ ಹೇಗಿರ್ಬೇಕು ಅಂತೀರಿ ಡಾಕ್ಟರ್ ತಾವು?
0: ಅದೇ ಬಹಳ

0: ಆಗುತ್ತೆ, ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇಂದನೇ ಅವಳು ಹೈ ರಿಸ್ಕ್ ಪ್ರೆಗ್ನೆನ್ಸಿನ ಎದುರಿಸಲಿಕ್ಕೆ ಸಾಧ್ಯ. ಹೆಂಗೆ ಅಂತಂದ್ರೆ ರೆಸ್ಟ್ ಕೊಡೋದು, ಈಗ ಅಟ್ಲೀಸ್ಟ್ ಮಧ್ಯಾಹ್ನ ಒಂದ್ ತಾಸು ನಿದ್ದೆ ಬರ್ಲಿ ಬಿಡ್ಲಿ, ರೆಸ್ಟ್ ಮಾಡ್ಲಿ. ಸೊ ದಟ್ ಅವಳಿನಾಗುತ್ತೆ ಫಿಸಿಕಲಿ ಮೆಂಟಲಿ ಎರಡೂ ಕಾಮ್ ಆಗುತ್ತೆ ಬಾಡಿ. ಮತ್ತೆ ಎಕ್ಸಸಿವ್ ವರ್ಕ್, ಈಗ ಅಟ್ಲೀಸ್ಟ್ ಅವ್ರೇನ್ ಹೇಳ್ತಾರೆ, ಮಾಡಮ್ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ವರ್ಕ್ ಎಲ್ಲ ಮುಗಿಸ್ಬಿಡ್ತೀವಿ ಆಮೇಲೆ ಟಿಫನ್ ಮಾಡ್ತೀವಿ, ಹಂಗಿರೋದಿಲ್ಲ. ವರ್ಕ್ನ ಡಿವೈಡ್ ಮಾಡ್ಲಿ, ಸಪೋರ್ಟ್ ಹಸ್ಬೆಂಡ್. ಮೇನ್ಲಿ ನಾವ್ ಏನ್ ಹೇಳ್ತೀವಿ ಯೂಶಲಿ ನಮ್ ಕಡೆ ಬಂದಾಗ, ಹಸ್ಬೆಂಡ್ ಸಪೋರ್ಟ್ ಇಂಪಾರ್ಟೆಂಟ್. ಪ್ಲಸ್ ನಾನು ಪ್ರತಿ ಸತಿ ವಿಸಿಟ್ ಬಂದಾಗ ಹಸ್ಬೆಂಡ್ ಬಂದಿದಾರ ಅಂತ ಕೇಳ್ತೀನಿ. ಎದಕ್ಕೆ ಅಂತಂದ್ರೆ ಹಸ್ಬೆಂಡಿಗೆ ಹೇಳಿದಷ್ಟು ಏನಾಗುತ್ತೆ, ಅವರು ಕೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓ ಪ್ರೆಗ್ನೆನ್ಸಿ ಅಂದ್ರೆ ಅವಳದೊಂದೇ ಅಲ್ಲ, ನಂದು ಇದ್ರಲ್ಲಿ ರೋಲ್ ಇದೆ ಅನ್ನೋದು ಅವರಿಗೂ ತಿಳಿಯುತ್ತೆ. ಇವನ್ ಅವ್ರ ಪೇರೆಂಟ್ಸ್ ಬಂದ್ರು ಅದನ್ನ ಹೇಳೋದು, ನೀವು ಅವಳಿಗೆ ಸಪೋರ್ಟ್ ಮಾಡಿ, ಜೊತೆಗೆ ವಾಕಿಂಗ್ ಕರ್ಕೊಂಡು ಹೋಗಿ. ಇಲ್ಲ ಮೇಡಮ್, ನಾ ಬರೋದು 11 ಗಂಟೆ. 11 ಗಂಟೆಗೆ ಬಂದ್ರು ಅಟ್ಲೀಸ್ಟ್ ಸಾಯಂಕಾಲ ಒಂದ್ ತಾಸ್ ಗ್ಯಾಪ್ ಮಾಡಿದಾಗ ಹೊರಗೆ ಬಂದು ಕರ್ಕೊಂಡು ಹೋಗಿ ವಾಕಿಂಗ್. ಯಾಕಂದ್ರೆ ಇದೇನಾಗುತ್ತೆ, ಅವಳಿಗೆ ಮೆಂಟಲ್ ಚೇಂಜಸ್ ಬರಕ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅವಳಿಗೆ ಏನೇನು ಸಮಸ್ಯೆ ಇದ್ರೆ ಅವಳು ಶೇರ್ ಮಾಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪ್ರೆಗ್ನೆನ್ಸಿ ವಿಸಿಟ್ಸ್ ಒಳಗೆ ಅವಳು ಒಬ್ಬಳೆ ಕಳಿಸ್ಬೇಡ್ರಿ, ಇನ್ನೊಬ್ರು ಯಾರನ್ನ ಜೊತೆಗೆ ಬಂದ್ರೆ ಏನಾಗುತ್ತೆ, ಅವಳ ಕಂಡೀಷನ್ ಹೇಗಿದೆ ಅನ್ನೋದು ಕೂಡ ತಿಳಿತಾರೆ. ಮತ್ತೆ ನಾನು ಯೂಶಲಿ ನನ್ನ ಪೇಷಂಟ್ಸ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ, ಒಂದೇ ಏರಿಯಾದಲ್ಲಿ ಇದ್ರು ಇಲ್ಲ ಒಂದೇ ಊರಲ್ಲಿಂದ ಬಸ್ಸಿಗೆ ಬರ್ತಿದಾರಂದ್ರೆ, ಇಬ್ರು ಕೂಡಿ ಬನ್ನಿ ಮಾ. ಸೊ ದಟ್ ಇಬ್ರು, ಈಗ ನಾನು ವಿಸಿಟಿಗೆ ಹೋಗ್ತಿದ್ದೀನಿ, ನನ್ನ ಜೊತೆ ನಿಂದು ವಿಸಿಟ್ ಇದೆ, ಬಾ ಮಾ ಕಲ್ತೋಗೋಣ ಅಂತ ಹೇಳ್ತಾರೆ. ಸೊ ದಟ್ ಏನಾಗುತ್ತೆ, ರಿಸ್ಕ್ ಮಿಸ್ ಆಗಲ್ಲ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಯಾರು ಬರ್ತಿಲ್ಲ ಅಂತ ಅವ್ರಿಗೂ ಬೇಜಾರಿರೋದಿಲ್ಲ. ಸೊ ಮೇನ್ ಥಿಂಗ್ ಏನಿರುತ್ತೆ, ಫ್ಯಾಮಿಲಿ ಕಮ್ ಸೋಷಿಯಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರೆಗ್ನೆನ್ಸಿನ ಹೆದರ್ಸ್ಬೇಕು ಅಂತಂದ್ರೆ.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಬೇರೆ ಯಂತ್ರಗಳ ಮಧ್ಯೆ ಮಹಿಳೆ ಕೆಲಸ ಮಾಡುವಂತ ಪ್ರಸಂಗ, ಮತ್ತೆ ಬೇರೆ ಬೇರೆ ತಂತ್ರಜ್ಞಾನಗಳು, ಬೇರೆ ಬೇರೆ ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಂತ ಮಷಿನ್ಗಳ ಮಧ್ಯೆ, ಉದಾಹರಣೆಗೆ ಕಂಪ್ಯೂಟರ್ ಮತ್ತೆ ಬೇರೆ ಬೇರೆ ಬೃಹತ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯ ವಾತಾವರಣವು ಕೂಡ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಕಾರಣ ಆಗಬಹುದೇ ಡಾಕ್ಟರ್?
0: ಡೆಫಿನೆಟ್ಲಿ ಆಗ್ಬೋದು. ಬಟ್ ಕೋವಿಡ್ ಬಂದ ಮೇಲಿಂದ ನಮಗೊಂದು ಬೆನಿಫಿಟ್ ಏನಾಗಿದೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಎಷ್ಟೋ ಮಹಿಳೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗಿದೆ. ಆಫೀಸ್ಗೆ ಹೋಗ್ಬೇಕು, ಬಸ್ಸಲ್ಲಿ ಕೂಡ್ಬೇಕು, ಆ ಬಸ್ಸಲ್ಲಿ ಪ್ರಾಬ್ಲಮ್ಸ್, ಮತ್ತೆ ಎಲ್ಲೋ ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರ ತಂದೆ ತಾಯಿ ಊರಲ್ಲಿರ್ತಾರೆ. ಸೊ ಅವಕ್ಕೆ ಸಪೋರ್ಟ್ ಇರಂಗಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲಾ ಕಂಪನೀಸ್ ಕಡೆಯಿಂದ ಪೋಸ್ಟ್ ಕೋವಿಡ್ ಅದೊಂದು ಒಳ್ಳೆ ಬೆನಿಫಿಟ್ ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಅನ್ನೋದು ಬಂದಿದೆ. ಸೊ ಎಷ್ಟೋ ಜನ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ನಮಗೆ ಒಂದು ವರ್ಕ್ ಫ್ರಮ್ ಹೋಮ್ ವರ್ಕ್ ಸ್ಲಿಪ್ ಕೊಡ್ಬೋದಾ ಅಂತ. ಆ ಕಂಡೀಷನ್ ಸಸ್ಟೈನ್ ಮಾಡ್ತಿದ್ರೆ ನಾವು ವರ್ಕ್ ಫ್ರಮ್ ಹೋಮ್ ಕೊಡ್ತೀರಾ, ಅಂಡ್ ಪೇಷಂಟ್ ಆರ್ ಕಂಫರ್ಟಬಲ್, ವಿಸಿಟ್ಸ್ ಫ್ಯಾಮಿಲಿ ಜೊತೆ ಅವರು ಸ್ಪೆಂಡ್ ಮಾಡ್ದಂಗೆ ಕೂಡ ಟೈಮ್ ಇದೆ. ಪ್ಲಸ್ ಈಗ ಏನಾಗುತ್ತೆ ಅಂತ ನಾವು ಅದನ್ನೂ ಹೇಳ್ತೀವಿ, ಸಪೋಸ್ ನೀವು ಆಫೀಸ್ ಒಳಗೆ ಹೋಗ್ತಿಲ್ಲ ವರ್ಕ್ ಫ್ರಮ್ ಹೋಮ್ ಇದ್ರು, ಯು ಹ್ಯಾವ್ ಟು ಟೇಕ್ ಬ್ರೇಕ್ಸ್. ಯಾಕಂದ್ರೆ ಕೂತಲ್ಲೇ ಕೂತಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಬಾಡಿನಲ್ಲಿ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಏನಾಗುತ್ತೆ, ಬ್ಲಡ್ ಎಲ್ಲ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ ಕಾಲಲ್ಲಿ, ಅವಾಗ ರಿಸ್ಕ್ ಫ್ಯಾಕ್ಟರ್ನ ಜಾಸ್ತಿ ಮಾಡುತ್ತೆ. ಸೊ ಇನ್ ಕೇಸ್ ನೀವು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದೀರಾ ಅಂದ್ರೆ ಕೂಡ ಎವ್ರಿ 2 hours ಎದ್ದು ವಾಕ್ ಮಾಡಿ, ಅಟ್ಲೀಸ್ಟ್ 1-10 minutes ವಾಕ್ ಮಾಡಿ, ನೀರ್ ಕುಡಿದು ಫ್ರೈ ವಾಶ್ರೂಮ್ ಹೋಗಿ ಬಂದು ಮತ್ತೆ ವಾಪಸ್ ವರ್ಕಿಗೆ ಕೂಡಿ ಅಂತ ಹೇಳ್ತೀವಿ.
1: ಹಾಗಾದ್ರೆ ಡಾಕ್ಟರ್, ಕೋವಿಡ್ ನ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಈ ಕಾನ್ಸೆಪ್ಟ್ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಂದು ಸಲಹೆ ಮತ್ತು ಒಂದು ಗೈಡ್ ಲೈನ್ಸ್ ಆಯ್ತು?
0: ಯೆಸ್, ಒಂದು ಸಪೋರ್ಟಿವ್ ಆಗಿದೆ, ಅಟ್ ಲೀಸ್ಟ್ ಸಮ್ ಕಂಪನೀಸ್ ಅದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ, ಅಂಡ್ ಪೇಷಂಟ್ಸ್ ಕೂಡ ಹ್ಯಾಪಿ ಆಗಿದೆ. ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡೋರು ಇಲ್ಲೇ ಇದ್ದಾರೆ ಹಾಸ್ಪಿಟಲ್ಲಿ, ಸೊ ಅವರಿಗೊಂದು ಅದು ಹೆಲ್ಪ್ ಆದಂಗೆ ಆಗಿದೆ.
1: ಹಾಗಾದ್ರೆ ಡಾಕ್ಟರ್, ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ನಿಂದ ದಿಢೀರ್ನಂತೇಳಿ ಅವರನ್ನ ಮತ್ತೆ ಯಥಾವತ್ತಾಗಿ ಕೆಲಸಕ್ಕೆ ಬರುವಂತ ಆದೇಶ ಬರುತ್ತೆ ಅಥವಾ ಅಂತದೊಂದು ಪರಿಸ್ಥಿತಿ ಬಂದಾಗ ಹೇಗೆ ಆ ಪರಿಸ್ಥಿತಿ ದಿಢೀರ್ನಂತೇಳಿ ಆ ಮಹಿಳೆ ಅಥವಾ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಳಗಾದಂತ ಮಹಿಳೆ ಹೇಗೆ ಆ ವಾತಾವರಣದಲ್ಲಿ ಮತ್ತೆ ತನ್ನನ್ನು ತಾನು ಪುನಶ್ಚೇತನಗೊಳಿಸ್ಕೊಳ್ಬೇಕು ಅಂತ ಹೇಳಿ?
0: 99% ಆ ತರ ಇದ್ರೂ ಪೇಷಂಟ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ 15 days ಒಮ್ಮೆ ಹೋಗಿ ವಿಸಿಟ್ ಮಾಡಂತ ಬರ್ತಿದ್ದಾರೆ. ಸೊ ಇವ್ ಯಾಕಂದ್ರೆ ನಾರ್ಮ್ಸ್ ಏನಿದೆ ಆಫೀಸ್ ನಾರ್ಮ್ಸ್ ಅಂತೂ ಫಾಲೋ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅವ್ರಿಗೆ ಸಪರೇಟ್. ಬಟ್ ಸ್ಟಿಲ್ ಏನಾದ್ರೂ ತೀರಾ ಹೈ ರಿಸ್ಕ್ ಇತ್ತು, ಇಲ್ಲ IVF ಕನ್ಸೆಪ್ಷನ್ ಇತ್ತು, BP ಹೆಚ್ಚಾಗಿತ್ತು ಅಂತಂದ್ರು ಸ್ಟಿಲ್ ದ ಕಂಪನಿ ಇಸ್ ಸಪೋರ್ಟಿಂಗ್. ಇಲ್ಲ ಹಂಗಿದ್ರೆ ನೀವು ವರ್ಕ್ ಫ್ರಮ್ ಹೋಮೇ ಮಾಡಿ 15 days ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಪೇಷಂಟ್ಸ್ ಆರ್ ಹ್ಯಾಪಿ, ಅಟ್ಲೀಸ್ಟ್ 14 days ಮನೇಲಿ ಇರ್ತೀವಲ್ಲ ಅನ್ನೋ ಖುಷಿನಲ್ಲಿ ಇದ್ದಾರೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ ಜೊತೆಗೆ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಗಳನ್ನು ಹೊರತುಪಡಿಸಿ ಮತ್ತೆ ಯಾವ್ದಾದ್ರೂ ಕಾರಣಗಳು ಕಷ್ಟ ಆಗ್ಬೋದಾ ಡಾಕ್ಟರ್?
0: ಡಯಾಬಿಟಿಸ್ ಕೂಡ, ಯಾಕಂತಂದ್ರೆ ಇನ್ ಕೇಸ್ ಅವ್ರು ಹೊರಗಡೆನೆ ಇದ್ದಾಗಂದಾಗ ಊಟ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಮನೆಗಿದ್ದಾಗ ಏನಾಗುತ್ತೆ, ನಾವು ಕೊಟ್ಟಿರೋ ಡೈಟ್ ಚಾರ್ಟ್ ನ ಮೇಂಟೈನ್ ಮಾಡಬಹುದು, ಬಟ್ ಹೊರಗೆ ಅವ್ರು ಅಷ್ಟೇ ವರ್ಕ್ ಹೋಗ್ತಿದ್ದಾರೆ ಅಂತಂದಾಗ ಆ ಡೈಟ್ ನ ಮೇಂಟೈನ್ ಮಾಡಕ್ ಆಗಲ್ಲ. ಶುಗರ್ ಅನ್ನ ಕಂಟ್ರೋಲ್ ಮಾಡೋದು ಮೇನ್ ಥಿಂಗ್, ಒತ್ತಾಯಕ್ಕೆ ಇಡೋದು ಅನ್ನೋದು ಡೈಟ್ ಮೇಲೆ. ಪ್ಲಸ್ ಇನ್ಸುಲಿನ್, ಸಪೋಸ್ ನಾವು ಇನ್ಸುಲಿನ್ ಹಾಕಿದ್ರು ಆಫೀಸಿಗೆ ತೊಗೊಂಡು ಹೋಗಕ್ ಆಗ್ತಿಲ್ಲ, ಫ್ರಿಜ್ ಅಲ್ಲಿ ಇಡಕ್ ಆಗ್ತಿಲ್ಲ, ಆ ಮೈಂಟೆನೆನ್ಸ್ ಇಶ್ಯೂಸ್ ಕೂಡ ಇದೆ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸ್ ಅಲ್ಲಿ ಡಯಾಬಿಟಿ ಕೂಡ ಮೇಜರ್ ರೋಲ್ ಪ್ಲೇ ಮಾಡೇ ಮಾಡುತ್ತೆ.
1: ಹಳೆ ಕಾಲದಲ್ಲೆಲ್ಲ ಬೆಳಗಿನ ಜಾವ ಹೇಳ್ತಾ ಇದ್ರು ಎಲ್ಲ ಮಹಿಳೆಯರು ದೂರದ ದೂರ ಸ್ಥಳಗಳಿಗೆ ಹೋಗಿ ಕೊಡ ಹೊತ್ಕೊಂಡೋಗಿ ಬಿಂದಿಗೆಯಲ್ಲಿ ನೀರು ತರ್ತಾ ಇದ್ರು, ಬೀಸ್ತಾ ಇದ್ರು, ಮನೆಯಲ್ಲಿ ಕುಟ್ತಾ ಇದ್ರು, ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇವತ್ತೆಲ್ಲವೂ ಕೂಡ ಫಾಸ್ಟ್ ಫುಡ್ ಆಗಿ ಫಾಸ್ಟ್ ಆಗಿ ಜೀವನ ಶೈಲಿ ಕೂಡ ರೂಢಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅಂಥದೊಂದು ಜೀವನ ಶೈಲಿ ಇವತ್ತಿನ ವಾಸ್ತವ ಅಥವಾ ಇವತ್ತಿನ

0: ಜನತೆಗೆ ಅವಶ್ಯಕತೆ ಇದೆಯೇ ಅಂತ
1: ನಾ ಪ್ರತಿ ಪೇಷಂಟ್ ಹೇಳೋದು ಸಿ ಪ್ರೆಗ್ನೆನ್ಸಿ ಮೇಲೆ ಎಲ್ಲರೂ ಏನ್ ಮಾಡ್ತಾರೆ, ಪ್ರೆಗ್ನೆಂಟ್ ಆದ ತಕ್ಷಣ ತಂದೆ ತಾಯಿ ಆಗ್ಲಿ ಅತ್ತೆ ಮಾವ ಕೆಲಸ ಮಾಡು ಕೆಲಸ ಮಾಡು, ಮುಂಚೆ ಅವ್ರಿಗೆ ಅಭ್ಯಾಸನೇ ಇರೋದಿಲ್ಲ. ಸಡನ್ ಆಗಿ ಅವ್ರಿಗೆ ಕೆಲಸ ಮಾಡಿದಾಗ ಏನಾಗುತ್ತೆ, ಮಸಲ್ ಕ್ಯಾಚ್ ಅನ್ನೋದು ಆಗ ಚಾನ್ಸ್ ಇಲ್ಲ. ಅವಾಗ ಏನಾಗುತ್ತೆ, ಅವರು ಮೇಡಮ್ ನೆಕ್ಸ್ಟ್ ನಾವು ಡೆಲಿವರಿ ಟೈಮ್ ಅಲ್ಲಿ ಎಕ್ಸಸೈಸ್ ಮಾಡು ಅಂದಾಗೂ ಮಾಡಲ್ಲ. ಸೊ ನಾನು ಎಲ್ಲರಿಗೂ ಏನ್ ಹೇಳ್ತೀನಿ, ಫೋಟೋ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ಅಟ್ಲೀಸ್ಟ್ ಸಮ್ ಫಿಸಿಕಲ್ ಆಕ್ಟಿವಿಟಿ, ಹೊರಗೆ ಹೋಗಿ ಎಕ್ಸಸೈಸ್ ಮಾಡಬೇಕು, ಶಟಲ್ ಆಡಬೇಕು, ಅದಾಡಬೇಕು, ಸ್ವಿಮ್ಮಿಂಗ್ ಆತರದಲ್ಲ. ಮನೆ ಕೆಲಸ ಮಾಡಿದ್ರೆ ಅರ್ಧ ಫಿಸಿಕಲ್ ಆಕ್ಟಿವಿಟಿ ವರ್ಕ್ ಬರುತ್ತೆ. ಕೊಡಕ್ಕೆ ನೀರು ತಂದು ಹಾಕಿ ಅಂತ ನಾನು, ಯಾಕಂದ್ರೆ ಎಲ್ಲರ ಮನೇಲಿ ಬೋರ್ ಇದೆ, ಎಲ್ಲರ ಮನೇಲಿ ಫಿಲ್ಟರ್ ಇದೆ. ಅಟ್ಲೀಸ್ಟ್ ಮನೆಯಲ್ಲಿ ಕಸ ಗೂಡಿಸ್ಕೊಂಡು ಬಂಡೆ ವರ್ಷ ಕೆಲಸ ಸ್ಟಾರ್ಟ್ ಮಾಡಿದ್ರೇನೆ ಅರ್ಧ ವರ್ಕ್ ಲೋಡ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಾವು ಪ್ರೆಗ್ನೆನ್ಸಿನಾಗೂ ಕೂಡ ಹೆಲ್ದಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ.
0: ಡಾಕ್ಟರ್, ಇಂಥದ್ದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾದಂತ ಮಹಿಳೆಯರು ದಿಢೀರ್ನ ಅಂತೇಳಿ ಆ ಪಿರಿಯಡ್ ಮುಗಿದು ಹೋಗಿರುತ್ತೆ, ಅಂದ್ರೆ ಪ್ರಸವದ ದಿನಗಳು ಹತ್ರ ಆಗಿರ್ತವೆ, ಸಮಯ ಕೂಡ ಮೀರಿರ್ತದೆ, ಅಲ್ಲಿ ನಮ್ಮ ವೈದ್ಯರಿಗೆ ಒಂದು ಸವಾಲೇ ಸರಿ ಆ ಕ್ಷಣದ ಸಂದರ್ಭವನ್ನು, ಮತ್ತು ಆ ಮಹಿಳೆಯನ್ನ ಆ ಸುರಕ್ಷಿತ ಹೆರಿಗೆ ಮಾಡಿಸುವಲ್ಲಿ ವೈದ್ಯರ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಅಲ್ಲಿ ಅಂಥದೊಂದು ಪ್ರಸಂಗವನ್ನ ಹೇಗೆ ತಾವು ಒಬ್ಬ ನುರಿತ ತಜ್ಞರಾಗಿ ಹೇಗೆ ಪೇಷಂಟ್ ನ ಸಹಕಾರ ಅಂದ್ರೆ ಆ ಮಹಿಳೆಯ ಸಹಕಾರ ಹೇಗಿರಬೇಕು ಅಂತ ಬಯಸ್ತೀರಿ?
1: ಫಸ್ಟ್ ನಾವು ಹೇಳೋದು ಡೆಲಿವರಿ ತನ ಅಷ್ಟೇ ಕಾಯೋದಿಲ್ಲ, ಪ್ರೆಗ್ನೆನ್ಸಿನಲ್ಲಿ ಕೂಡ ರೆಗ್ಯುಲರ್ ವಿಸಿಟ್ಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಬರೀ ತಾಯಿನ ಅಷ್ಟೇ ನಾವು ರಿಸ್ಕ್ ಅಲ್ಲಿ ಇಟ್ಟಿರಲ್ಲ, ಇವನ್ ಮಗುನೂ ಶಿಶುನೂ ರಿಸ್ಕ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಬಿ ಪಿ ಒತ್ತಡ ಇತ್ತು, ಶುಗರ್ ಒತ್ತಡ, ಇವೆಲ್ಲನೂ ಬೇಬಿ ಮೇಲೆ ಸುಳ್ಳ ಎಫೆಕ್ಟ್ ಇರುತ್ತೆ. ಸೊ ರೆಗ್ಯುಲರ್ ವಿಸಿಟ್ ವಿತ್ ಫ್ಯಾಮಿಲಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಏನ್ ಕಾಂಪ್ಲಿಕೇಶನ್ಸ್, ಎಕ್ಸಾಂಪಲ್ ನಾವು ಬಿ ಪಿನೇ ತಗೊಂಡ್ವಿ ಅನ್ಕೊಳ್ಳಿ, ಬಿ ಪಿ ಹೆಚ್ಚಾಗಿ

0: ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ರೆಗ್ಯುಲರ್ ಫಾಲೋಅಪ್ ಮಾಡಿದಾಗ ಈ ರಿಸ್ಕ್ಗಳು ಏನಾದರೂ ಇದೇನಾ ಈ ಮಹಿಳೆಯಲ್ಲಿ ಅನ್ನೋದು ಒಂದು ಚೆಕ್ ಮಾಡ್ತೀವಿ. ಪ್ಲಸ್ ಏನಾಗುತ್ತೆ, ಯೂಶ್ವಲಿ ಈಗೂ ಅದೇ ಕಾಲ ಏನು ಅಂದ್ರೆ ನೀರು ಕೊಡೋದಿಲ್ಲ, ಪೋಸ್ಟ್ ಡೆಲಿವರಿ ನೀರು ಕೊಡಲಾರ ಕಾರಣಕ್ಕೆ ರಿಸ್ಕ್ನ ಇದ್ದಿದ್ನ ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಡಿಹೈಡ್ರೇಷನ್ ಹೋಗಿ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸ್ ಇರುತ್ತೆ. ಆ ಒಂದು ಕಾರಣಕ್ಕೆ ನಾವು ರೆಗ್ಯುಲರ್ ವಿಸಿಟ್ಸಿಗೆ ಕರಿತೀವಿ, ಏನಾದ್ರು ಡಿಹೈಡ್ರೇಟ್ ಆಗ್ತಿದ್ದಾಳ ತಾಯಿ ಅಂತಂದು. ಸೆಕೆಂಡ್ ಪಾಯಿಂಟ್, ನಾವು ಬಿ ಪಿ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಶುಗರ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಮೇಡಮ್ ಅವಳು ಏನೂ ತಿಂದಿಲ್ಲ ಅದಕ್ಕೆ ನಾವು ಬಿ ಪಿ ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಶುಗರ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂತ ಮಿಸ್ ಮಾಡೋ ಚಾನ್ಸಸ್ ತೀರಾ ಜಾಸ್ತಿ ಇರುತ್ತೆ. ಆ ಒಂದು ಕಾರಣಕ್ಕೆ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ 6 weeks ಅನ್ನ ರೆಗ್ಯುಲರ್ ವಿಸಿಟ್ಸಿಗೂ ಕರಿತೀವಿ.
1: ಡಾಕ್ಟರ್, ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಪಾರಾದ ನಂತರ ಮುಂದಿನ ಮಗುವಿಗೆ ಆ ತಾಯಿ ಮುಂದಿನ ಮಗುವಿಗಾಗಿ ಪ್ರಸವಕ್ಕಾಗಿ ಸಿದ್ಧತೆ ಆಗ್ಲಿಕ್ಕೆ ಎಷ್ಟು ಕಾಲಾವಧಿ ಬೇಕು ಅಂತೀರಿ ಡಾಕ್ಟರ್?
0: ನಾವು ಯೂಶ್ವಲಿ ಮಿನಿಮಮ್ ಆಫ್ 18 months ಅಂತೂ ಹೇಳ್ತೀವಿ. ಬಿಕಾಸ್ ಪೂರಾ ಬಾಡಿಲಿನ ರಿಕವರ್ ಆಗ್ಲಿಕ್ಕೆ 18 ತಿಂಗಳಂತೂ ಬೇಕಾಗತ್ತೆ. ಯಾವುದೇ ಹೈ ರಿಸ್ಕ್ ಅಷ್ಟೇ ಅಲ್ಲ, ಇವನ್ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಮಿನಿಮಮ್ 18 months ಗ್ಯಾಪ್ ಕೊಟ್ಟಾಗ ಬಾಡಿ ಚೇತರಿಸ್ಕೊಂಡು ಅದನ್ನ ಮತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ರೆಡಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ.
1: ಆಕೆ ಎರಡನೇ ಮಗುವನ್ನ ಕನ್ಸೀವ್ ಮಾಡಿದಾಗ ಅಲ್ಲಿ ಕೂಡ ಪುನಃ ಮತ್ತೆ ಅದೇ ತರನಾದಂತಹ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅದು ಕಂಟಿನ್ಯೂ ಆಗಿರುತ್ತೋ ಅಥವಾ ಸಹಜ ಹೆರಿಗೆಗೆ ಆಕೆ ಸಿದ್ಧವಾಗಿರ್ತಾಳ?
0: ಇಲ್ಲ, ಯೂಶ್ವಲಿ ಬಿ ಪಿ ಇತ್ತು ಅಂದ್ರೆ 30% ಪುನಃ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ರಿಸ್ಕ್ ಇರುತ್ತೆ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಯಾವ ಕಾರಣದ್ಲೇ ಅವ್ರು ಫಸ್ಟ್ ಪ್ರೆಗ್ನೆನ್ಸಿ ರಿಸ್ಕ್ ಆಗಿದ್ದಾರೆ ಅದ್ರ ಮೇಲೆ ಕೂಡ ಹೋಗುತ್ತೆ.
1: ಹಾಗಾದ್ರೆ ಎರಡನೇ ಪ್ರೆಗ್ನೆನ್ಸಿಗೆ ಎರಡನೇ ಪ್ರಸವಕ್ಕೆ ಹಳೆಯ ಇತಿಹಾಸ ಬಹಳ ಅಲ್ಲಿ ಮುಂದುವರಿಯೋ ಚಾನ್ಸಸ್ ಇರುತ್ತಂತೆ?
0: ಡೆಫಿನೆಟ್ಲಿ ಇರುತ್ತೆ.
1: ಹಾಗಾದ್ರೆ ಡಾಕ್ಟರ್, ಇಂಥ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಥವಾ ಈ ಅತಿ ಹೆಚ್ಚಿನ ಗರ್ಭಧಾರಣೆಯ ಸುರಕ್ಷಿತ ಪ್ರಸವದ ನಂತರ ಬಾಣಂತಿಯ ಆರೈಕೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾದ್ರೆ ಆ ಬಾಣಂತಿಯ ಆರೈಕೆ ಬಗ್ಗೆ ತಮ್ಮ ವೈದ್ಯಕೀಯ ಸಲಹೆಗಳು?
0: ನಾವು ಮೇನ್ಲಿ ವಿ ಕಾನ್ಸಂಟ್ರೇಟ್ ಆನ್ ಹೈಡ್ರೇಷನ್ ಅಂಡ್ ಫುಡ್. ಏನು ಅಂತಂದ್ರೆ ಪೌಷ್ಟಿಕ ಆಹಾರ, ಮೇನ್ಲಿ ಪ್ರೋಟೀನ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಚೆನ್ನಾಗಿ ತಿನ್ನಿ. ಎಷ್ಟೋ ಜನ ಬರೀ ಏನು ಇಲ್ಲಾಂದ್ರೆ ಬರೀ ಗಂಜಿ, ಉಪ್ಪಿಟ್ಟು ಇಂಥದ್ರಲ್ಲೇನೆ ಕೊಡ್ತಾರೆ, ಆ ಹಣ್ಣು ಯಾವ ತರಕಾರನೂ ಕೊಡೋದಿಲ್ಲ. ಒಂದು ಅದು ತಪ್ಪು ಮಾಡಬೇಡಿ, ಯಾಕಂದ್ರೆ ಎಲ್ಲದಕ್ಕೂ ಪೌಷ್ಟಿಕ ಆಹಾರ, ಮೊದಲೇ ನಮ್ಗೆ ತಿನ್ನೋ ಆಹಾರದಲ್ಲಿ ಅಷ್ಟಕ್ಕಷ್ಟೇ ನ್ಯೂಟ್ರಿಷನ್ ಇದೆ. ಸೊ ನಾವೇನಂತೀವಿ ಚೆನ್ನಾಗಿ ಕೊಡಿ, ಮತ್ತೆ ಮೆಡಿಸಿನ್ಸ್ ಕಂಪಲ್ಸರಿ ತಗೊಳ್ಳೇಬೇಕಾಗತ್ತೆ. ಮೇಡಮ್ ಡೆಲಿವರಿ ಆಯ್ತಲ್ಲ ಈಗ ಯಾಕೆ ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ಸಿ ಇಷ್ಟು ದಿವಸ ತಗೊಂಡಿರೋದು ತಾಯಿ ಮಗು ಸುರಕ್ಷ, ಈಗ ನೆಕ್ಸ್ಟ್ ಡೆಲಿವರಿ ನಂತರ ತಗೊಂತಿರೋದು ತಮ್ಮ ಸ್ವಂತ ಹೆಲ್ತ್ ಕೋಸ್ಕರ, ಯಾಕಂದ್ರೆ ಹೆರಿಗೆ ಟೈಮಲ್ಲಿ ಬ್ಲೀಡ್ ಎಲ್ಲ ಆಗಿ ಬ್ಲಡ್ ಎಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಅದನ್ನ ರಿಕವರಿ ಮಾಡಬೇಕು ಅಂತಂದ್ರೆ ನೀವು ಮೆಡಿಸಿನ್ಸ್ ತಗೊಳ್ಳೇಬೇಕಾಗತ್ತೆ. ಸೊ ಫುಡ್, ವಾಟರ್, ಮೆಡಿಸಿನ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಮತ್ತೆ ನಿದ್ದೆ, ರಾತ್ರಿ ಎಲ್ಲ ಮಗು ಅಳ್ತಾ ಇದೆ ಅಂತ ನಿದ್ದೆ ಕೆಡ್ಸ್ಕೊಂಡು ಕೂತು ಕುಡಿಸ್ತಿರ್ತಾರ ಹಾಲು, ಆ ತರ ಮಾಡಕ್ ಹೋಗ್ಬೇಡಿ. ಚೆನ್ನಾಗಿ ಫೀಡ್ ಮಾಡಿಸಿ ಯಾರ್ಗನ ಕೊಟ್ಟು ನೀವು ರೆಸ್ಟ್ ಮಾಡಿ. ಅದೇ ನಾನು ಯಾವಾಗ್ಲೂ ಎಲ್ಲಾ ಪೇಷಂಟ್ಗೂ ಹೇಳೋದು, ನಿಮ್ ರೆಸ್ಟ್ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಹೊರಬಂದ ಮಹಿಳೆ ಆಕೆಯ ಜೀವನ ಶೈಲಿ ಮತ್ತೆ ಸಹಜ ಜೀವನ ಶೈಲಿ ಹೇಗಿರ್ಬೇಕಂತೀರಿ, ಮತ್ತು ಆಹಾರ ಕ್ರಮ ಇದೆಲ್ಲದ್ರ ಬಗ್ಗೆ ತಮ್ಮ ಸಲಹೆ?
0: ಸೊ ಈಗಾಗ್ಲೇ ಅವಳು ಫಸ್ಟ್ ಪ್ರೆಗ್ನೆನ್ಸಿಗೆ ಅನುಭವಿಸ್ಬಿಟ್ಟಿರ್ತಾಳೆ, ಸೊ ಆ ನೋವು ಒಳಗಾಗ್ಲೇ ಗೊತ್ತಿರುತ್ತೆ. ಸೊ ಅವಳು ಸಪೋಸ್ ಇನ್ ಕೇಸ್ ವೇಟ್ ಜಾಸ್ತಿ ಇದ್ದಾಳೆ, ಇಲ್ಲ ಅವಳು ತಿನ್ನೋ ಫುಡ್ ಕರೆಕ್ಟ್ ಇಲ್ಲ, ಇಲ್ಲ ಎಕ್ಸಸೈಸ್ ಜೀರೋ ಇದೆ ಅಂತಂದ್ರೆ ಅವಳು ಬೆಟರ್ ಅವಳನ್ನ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಐಡಿಯಲ್ ವೇಟ್ ಬರಲಿದ್ದು ಬಹಳ ಬಹಳ ಮುಖ್ಯ ಆಗುತ್ತೆ. ಪ್ಲಸ್ ಫಾಸ್ಟ್ ಫುಡ್ ತಿಂತಿದ್ರೆ ಅದೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಆಹಾರವಂತ ಫುಡ್ನ ಕುಕ್ ಮಾಡಿಕೊಂಡು ತಿನ್ನೋದು ಬೆಟರ್ ಆಗುತ್ತೆ. ಸೊ ದಟ್ ಅವಳು ನೆಕ್ಸ್ಟ್, ಯಾಕಂದ್ರೆ ಒಂದ್ಸತಿ ಹೆಲ್ತ್ ಹೊಡೆತ ಬಿದ್ದ್ಮೇಲೆ ಸೆಕೆಂಡ್ ಟೈಮ್ ಆಗುತ್ತೆ ಅಂತಂತಂದ್ರೆ ಇನ್ನೂ ಅದರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ. ಸೊ ಮುಂಚೆ ಸೆಕೆಂಡ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಆಲ್ರೆಡಿ ಫಸ್ಟ್ ಪ್ರೆಗ್ನೆನ್ಸಿಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅನುಭವಿಸಿದಾಳಂದ್ರೆ ಅವಳು ಕರೆಕ್ಟ್ ವೇಟ್ ಬರಲಿಕ್ಕೆ, ಪ್ಲಸ್ ಅವಳದು ಫುಡ್ನ ಅವಳು ಕಂಟ್ರೋಲ್ ಮಾಡಿ ಅವಳ ಐಡಿಯಲ್ ವೇಟ್ ಅಚೀವ್ ಮಾಡಲಿಕ್ಕೆ ಏನು ಇಂಪಾರ್ಟೆಂಟು ಅದು ಮಾಡಿದ್ರೆ ಬಹಳ ಬಹಳ ಬಹಳ ಮುಖ್ಯ ಆಗುತ್ತೆ.
1: ಡಾಕ್ಟರ್, ಈ ಕೇಸ್ಗಳು ಹೆಚ್ಚಾಗಿ ನಾವು ಸಿಜರಿಯನ್ ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತೀರಾ?
0: ಹೌದು, ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ದೆಮ್ ಸಿಜರಿನ್ಗೆ ಹೋಗ್ತಾರೆ. ಯಾಕಂತಂದ್ರೆ ಒಂದು ಲಾಸ್ಟ್ ಮಂಟಿಗೆ ಬಿ ಪಿ ಆಲ್ಮೋಸ್ಟ್ ಜಾಸ್ತಿ ಇದ್ದಾಗ ನಾವು ನಾರ್ಮಲ್ ಡೆಲಿವರಿ ಕಾಯ್ಲಿಕ್ಕೆ ಟೈಮ್ ಬಹಳ ಬೇಕಾಗುತ್ತೆ. ಯಾಕಂದ್ರೆ ಅವ್ರು ತಾನಾಗಿ ನ್ಯಾಚುರಲ್ ಪೇನ್ಸ್ ಬಂತು ಅಂತಂದ್ರೆ ದಟ್ ಈಸ್ ನಾಟ್ ಎನ್ ಇಶ್ಯೂ, ಬಟ್ ಇನ್ನೂ ಪೇನ್ಸ್ ಬಂದಿಲ್ಲ, ಅವಾಗೆ ಬಿ ಪಿ ಜಾಸ್ತಿ ಇದೆ, ಇಲ್ಲ ಆ ಬಿ ಪಿ ಜಾಸ್ತಿ ಇರೋದ್ರಿಂದ ಪಾಪುಗೆ ಒಳಗೆ ತೊಂದರೆ ಇದೆ ಅಂತಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ಇಟ್ 70% ಅಂತ ಹೇಳ್ಬಹುದು ಅವು ಸೆಕ್ಷನ್ಗೆ ಸಿಜರಿನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಕಂಟ್ರೋಲ್ಡ್ ರೆಗ್ಯುಲರ್ ಟ್ರೀಟ್ಮೆಂಟ್ಲೆ ಬಿ ಪಿನೆಲ್ಲ ಕಂಟ್ರೋಲ್, ಶುಗರ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ರೆಗ್ಯುಲರ್ ವಿಸಿಟ್ಸ್ಲೆ ಅಂತಂದ್ರೂ ನಾರ್ಮಲ್ ಚಾನ್ಸಸ್ ಕೂಡ ಇದೆ.
1: ಇತ್ತೀಚಿನ ಯುವ ಜನತೆಯಲ್ಲಿ ಪ್ರಸವ ನೋವು ವೇದನೆಯನ್ನು ತಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಇದೆ ಅನ್ಸುತ್ತಲ್ಲ?
0: ಹೌದು ಹೌದು, ಅದು ಮಾತ್ರ ಕರೆಕ್ಟ್ ಹೇಳ್ತಿದ್ದೀರಾ. ಯಾಕಂತಂದ್ರೆ ಇತ್ತೀಚೆ ಅದೇ ಹೇಳಿದ್ದೇನಲ್ಲ, ಒಂದು ಕೆಲಸನೂ ಇಲ್ಲಾರೆ ಅವ್ರಿಗೆ ಆ ನೋವೇ ತಿಂದಿರಲಿಕ್ಕಿಲ್ಲ. ಆ ಒಂದು ಕಾರಣಕ್ಕೆ ಈ ಸಡನ್ ಆಗಿ ಹೆರಿಗೆ ನೋವು ಅಂತಂತಂದ್ರೆ ಹಾಡಿ ನಿಮ್ಗೆ ಗೊತ್ತಿದೆ, ಹೆರಿಗೆ ನೋವು ಅಂತಂದ್ರೆ ಎಷ್ಟೋ ಬಾಡಿನಲ್ಲಿ ಬೋನ್ಸ್ ಬ್ರೇಕ್ ಆಗಷ್ಟು ನೋವು ಇರುತ್ತೆ ಅಂತ. ಆ ಕಾರಣಕ್ಕೆ ಅದಕ್ಕೂ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂತಾನೂ ತಂದಿದೀವಿ. ಬಟ್ ಸ್ಟಿಲ್ ಅದನ್ನ ಇನ್ನ ಪೇಷಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಂಡು ತಗೊಳ್ಳೋದು ಇನ್ನ ಕಡಿಮೆ ಜನಾನೇ. ಬಟ್ ಸ್ಟಿಲ್ ನಾವಂತೂ ಅದನ್ನ ಪ್ರಮೋಟ್ ಮಾಡ್ತಿದೀವಿ, ಪೇನ್ಲೆಸ್ ಡೆಲಿವರಿ. ಸೊ ನಾರ್ಮಲ್ ಅಲ್ಲೂ ಕೂಡ ನೀವು ನೋವಿಲ್ಲಾರೆ ಕೂಡ ನಾರ್ಮಲ್ ಡೆಲಿವರಿನ ನೀವು ಮಾಡ್ಕೋಬಹುದು ಅನ್ನೋದು ಸಜೆಸ್ಟ್ ಮಾಡ್ತೀವಿ.

0: ಿದೀವಿ
1: ಡಾಕ್ಟರ್. ಈ ಸಿಜರಿನ್ ಒಳಗಾದಂತ ಮಹಿಳೆಯರ ಒಂದು ಕೂಗು ಅಂತಂದ್ರೆ ಈ ಬೆನ್ನು ಮೂಳೆಯನ್ನು ಅಥವಾ ಬೆನ್ನು ನೋವು ಬಳಸಲು ಬಾಧಿಸುವಂತದ್ದು. ಮತ್ತೆ ಸಹಜವಾಗಿ ಒಂದು 2-3 ವರ್ಷ ಅಥವಾ 4-5 ವರ್ಷ ಆದ ನಂತರ ಬಾಡಿ ಓವರ್ ವೈಟ್, ಅತಿ ಹೆಚ್ಚಿನ ದೇಹದ ತೂಕ ಹೆಚ್ಚಾಗೋದು, ಬೊಜ್ಜು ಬೆಳೆಯೋದು, ಈ ತರಕ್ಕೆಲ್ಲ ಕಾರಣಗಳು ಒಳಗಾಗ್ತಾರೆ. ಹಾಗಾದ್ರೆ ಅಂತ ಮಹಿಳೆಯರಿಗೆ ತಾವು ವೈಜ್ಞಾನಿಕವಾಗಿ ವೈದ್ಯರಾಗಿ ನೀಡುವ ಮಾರ್ಗದರ್ಶನ?
0: ಸೊ ಎಷ್ಟೋ ಜನ ಅನ್ಕೊಂಡ್ರೆ ಸಿಜರಿನ್ ಆದ ತಕ್ಷಣ ಬೆನ್ನು ಬರೋದು ಕಾಮನ್ನು ಅಂತ, ಆ ತರದ್ ಇರೋದೇ ಇಲ್ಲ. ಯಾಕಂದ್ರೆ ಸಿಜರಿನ್ ನಲ್ಲಿ ನಾವ್ ಯೂಸ್ ಮಾಡೋ ನೀಡಲ್ ಅಂದ್ರೆ ಸ್ಪೈನಲ್ ನೀಡಲ್ ಅಂತ ಹೇಳ್ತೀವಲ್ಲ, ಅದು ಅತಿ ಸಣ್ಣದಾಗಿರುತ್ತೆ. ಸೊ ಅದು ನಮ್ ಬಾಡಿ ಒಳಗೆ ಹೋಗೋದ್ರಿಂದ ಬೆನ್ನು ಬರುತ್ತೆ ಅನ್ನೋದೆಲ್ಲ ಇಲ್ಲ. ಅದು ಮೆಡಿಕಲಿನೂ ಅದು ಕನ್ಫರ್ಮ್ಡ್ ಆಗಿದೆ ಅದರಿಂದ ಅಲ್ಲ ಅಂತ. ಮೇನ್ ಥಿಂಗ್ ಅಂದ್ರೆ ಪೋಸ್ಟ್ ಡೆಲಿವರಿ ನಮ್ದು ಪೋಶ್ಚರ್. ಅಂದ್ರೆ ಈಗ ನಾವು ಹಾಲು ಕುಡಿಸೋ ತಮ್ಮ ನಮಗೆ ಬೆನ್ನಿಗೆ ಸಪೋರ್ಟ್ ಇಲ್ಲಾರೆ, ಇಲ್ಲ ಪಾಪು ನಮ್ ಮೇಲ್ ಹಾಕೊಂಡಾಗೆ ತೊಡೆಗೆ ಸಪೋರ್ಟ್ ಇಲ್ಲಾರೆ, ನಮ್ ಪೊಸಿಷನ್ ಹೇಗೆ ನಾವು ಹಾಲು ಕುಡಿಸೋದಕ್ಕೆ ತಗೋತೀವೋ ಅದ್ರ ಮೇಲೆ ಬೆನ್ನೋವು ಬರೋ ಚಾನ್ಸ್ ಇರುತ್ತೆ. ಈಗ ಪಾಪು ಅತ್ತ ತಕ್ಷಣ ತಾಯಿ ಏನ್ ಮಾಡ್ತಾಳೆ, ಎಲ್ಲಿ ಸಿಕ್ಕಿರುತ್ತೆ ಅಲ್ಲಿ ಕುಂತು ಕುಡ್ಸಕ್ ಸ್ಟಾರ್ಟ್ ಮಾಡ್ತಾಳೆ, ಅವಳು ಹೇಗ್ ಕೂತಿದ್ದಾಳೆ, ಯಾವ ಪೊಸಿಷನ್ ಕೂತಿದ್ದಾಳೆ ಅಂತ ಕೂಡ ನೋಡೋದಿಲ್ಲ. ಸೊ ಫಸ್ಟ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ನಿಮ್ದು ಪೊಸಿಷನ್ ಕರೆಕ್ಟ್ ಮಾಡಿಕೊಂಡು ಆಮೇಲೆ ಪಾಪುಗೆ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಒಂದಿಂದ ಒಂದು ವರ್ಷದ ತನಕ ಹಾಲು ಕುಡಿಸ್ತೀರ, ಅದೇ ಪೊಸಿಷನ್ ಅಲ್ಲಿ ಕೂತು ಕೂತು ಕೂತು ಬೆನ್ನೋ ಬರೋ ಚಾನ್ಸಸ್ ಇರುತ್ತೆ. ಬಾಣಂತಿ ಆರೈಕೆನಲ್ಲಿ ಫಸ್ಟ್ ಥಿಂಗ್ ವಾಟರ್ ಚೆನ್ನಾಗಿ ತಗೊಳ್ಳಿ, ಡಿಹೈಡ್ರೇಷನ್ ಆಗ್ಲಾರಂಗ್ ನೋಡ್ಕೊಳ್ಳಿ, ಮಿನಿಮಮ್ 3-4 ಲೀಟರ್ಸ್ ವಾಟರ್ ತಗೊಳ್ಳಿ. ನೀವು ಖುದ್ ಹಾಲು ಕುಡಿಬೇಕು, ಯಾಕಂದ್ರೆ ಕ್ಯಾಲ್ಶಿಯಂ ಅನ್ನೋದು ಹಾಲಲ್ಲಿ ಬಹಳ ಮುಖ್ಯ. ಸೊ ನೀವು ಫೀಡಿಂಗ್ ಮಾಡಿಸ್ತಿದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿದ್ದೀರಂತ ನೀವು ನಿಮ್ಮ ಆರೋಗ್ಯ ಕಡೆ ಊಟದ ಕಡೆ ಲಕ್ಷ್ಯ ಕೊಡ್ಬೇಕು, ಯಾಕಂದ್ರೆ ನಿಮಗೂ ಪೌಷ್ಟಿಕ ಆಹಾರವನ್ನು ನೀವು ತಗೋಬೇಕಾಗತ್ತೆ. ಅದ್ರ ಚಕ್ಕಂಗೆ ಹಾಲು ಕೂಡ ಅಟ್ಲೀಸ್ಟ್ ಮಾರ್ನಿಂಗ್ ಒಂದ್ ಗ್ಲಾಸ್, ನೈಟ್ ಒಂದ್ ಗ್ಲಾಸ್ ಹಾಲು ಕೂಡ ತಗೊಳ್ಳಿ. ಒಂದ್ 3 ಮಂತ್ಸ್ ನಂತರ ನೀವು ನಿಮ್ದು ನಾರ್ಮಲ್ ವಾಕಿಂಗು ಅವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ, ಅದು ಅರ್ಲಿ ಮಾರ್ನಿಂಗ್ ವಾಕ್. ಸೊ ದಟ್ ವಿಟಮಿನ್ D3, ಸನ್ ರೈಸ್ ಇಂದ ಸಿಗೋ ನಮಗೆ ವಿಟಮಿನ್ D3 ಕೂಡ ನಿಮ್ ಹೆಲ್ತ್ ನ ನಿಮ್ ದೇಹನ ಚೇತರಿಸಿಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲವಾಗುತ್ತೆ.
1: ಆರೋಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತು ಬಾಣಂತಿಯ ಆರೈಕೆ ಈ ಕುರಿತಾಗಿ ಡಾಕ್ಟರ್ ನಮ್ಮೆಲ್ಲ ಕೇಳುಗರಿಗೆ ಅನೇಕ ಸಲಹೆಗಳನ್ನ ಮತ್ತು ಮಾರ್ಗದರ್ಶನವನ್ನ ನೀಡಿದ್ದೀರಿ. ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
5: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1ನೇ ತಕ್ಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನ ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನ ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ

ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ, ಕಾರ್ಯನಿರತ ಬಂಡವಾಳ ಸಾಲ ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ವರೆಗೆ ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿ ವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವರೆಗೆ ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನ LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನ LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1, https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನ ಕ್ಲಿಕ್ ಮಾಡಬಹುದು. ಮೂರನೇ ಹಂತ, SV ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800110119 ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ, ಮೊದಲ ಸಾಲಕ್ಕೆ ಎ ಮತ್ತು ಬಿ ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. ಸಿ ಮತ್ತು ಡಿ ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ.

0: ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ಯುಎಲ್ಬಿಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರ ಡಾ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ವಿಕ್ರಮ್ 1 ಇಂದು ಶ್ರೀಹರಿಕೋಟಾದಲ್ಲಿರುವ ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಪ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ 7 ಅಂತಸ್ತಿನ ಎತ್ತರದ 4 ಹಂತಗಳ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಎಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಗ್ರಹ ಸ್ಪೇಸ್, ಕಾಸ್ಮೋಸರು, ಡಿ ಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಯುವ ವಿಜ್ಞಾನಿಗಳ ತಂಡದ ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದು ದೂರವಾಣಿ ಮೂಲಕ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಪಾಲಿಗೆ ಭಯೋತ್ಪಾದನೆ ವಿರುದ್ದದ ಶೂನ್ಯ ಸಹಿಷ್ಣುತೆ ಕೇವಲ ಹೇಳಿಕೆಯಲ್ಲ, ಬದಲಿಗೆ ದೃಢವಾದ ಕ್ರಿಯಾಯೋಜನೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಫೋರ್ಸಸ್ ಫಸ್ಟ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಅಗತ್ಯ ಬಿದ್ದರೆ ಭಾರತ ಶತ್ರುಗಳ ಹಡಗು ತಾಣಗಳಿಗೆ ನುಗ್ಗಿ ಭಯೋತ್ಪಾದಕರನ್ನು ಮಟ್ಟಹಾಕಲಿದೆ. ಆಪರೇಷನ್ ಸಿಂಧೂರ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ವಲಯದ ಸ್ವಾವಲಂಬನೆಗೆ ಗರಿಷ್ಠ ಆದ್ಯತೆ ನೀಡಿದೆ. ಸಶಸ್ತ ಪಡೆಗಳ ಆಧುನೀಕರಣಕ್ಕಾಗಿ ಬಜೆಟ್ನ ಶೇಕಡಾ 75%ನ್ನು ದೇಶೀಯ ಉದ್ಯಮಿಗಳಿಗೆ ಕಾಯ್ದಿರಿಸಲಾಗಿದ್ದು ಶೀಘ್ರದಲ್ಲೇ ನೂತನ ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. 2024ರಲ್ಲಿ 4,000 ಕೋಟಿ ರೂಪಾಯಿಗಳಿದ್ದ ದೇಶದ ರಕ್ಷಣಾ ಉತ್ಪಾದನೆ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿ

0: ತಲುಪಿದ್ದು, ಈ ವರ್ಷ 2 ಲಕ್ಷ ಕೋಟಿ ರೂಪಾಯಿ ಮೈಲಿಗಲ್ಲು ದಾಟುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಡ್ಪಥ ರಸ್ತೆ, ಹಡಪ್ಸರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಹಾಗೂ ತಲೆಗಾಂವ್ ಚಾಕನ್ ಶಿಖ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ದಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿವೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೊಹೊಲ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ, ಸುನೇತ್ರಾ ಪವಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ಇದೇ 25ರವರೆಗಿನ ಈ ಪ್ರವಾಸ ಆಯಾ ದೇಶಗಳ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಭೇಟಿಯು ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿದ್ದು, ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾ ದೇಶಗಳಿಗೆ ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಇನ್ನು ರೊಮೇನಿಯಾ ದೇಶಕ್ಕೆ 3 ದಶಕಗಳ ನಂತರ ಭಾರತದ ರಾಷ್ಟಪತಿಯೊಬ್ಬರು ಭೇಟಿ ನೀಡುತ್ತಿದ್ದು, ಇದಕ್ಕೂ ಮುನ್ನ 1994ರಲ್ಲಿ ಭಾರತದ ರಾಷ್ಟಪತಿಯವರು ಅಲ್ಲಿಗೆ ಪ್ರವಾಸ ಕೈಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಪಿಂಚಣಿ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ಪಿಂಚಣಿ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿವೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ಮೋಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದಂತೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ವಾಂಗ್ಚುಕ್ ಅವರು ಕಳೆದ ಹಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಈ ನಡುವೆ ವಾಂಗ್ಚುಕ್ ಅವರ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿರುವ ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಚಾರು ಬಂಬಾ, ವಾಂಗ್ಚುಕ್ ಅವರನ್ನು ನಿರಂತರ ವೈದ್ಯಕೀಯ ನಿಗಾದಲ್ಲಿಡಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರು ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದು ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದಿದ್ದಾರೆ. 4 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿರುವ ಜಾನ್ಸಿಬರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಎಮ್ಮಿನಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರೊಂದಿಗೆ ಜಾನ್ಸಿಬಾರ್ ಅಧ್ಯಕ್ಷರು ಮಾತುಕತೆ ನಡೆಸಲಿದ್ದು, ಭಾರತ ತಾನ್ಸಾನಿಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಹ ಜಾನ್ಸಿಬಾರ್ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದಾರೆ. ಜಾಗತಿಕ ದಕ್ಷಿಣದ ಪಾಲುದಾರ ರಾಷ್ಟಗಳಾದ ಭಾರತ ಮತ್ತು ತಾನ್ಸಾನಿಯಾ ವಿವಿಧ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಸ್ನೇಹ ಮತ್ತು ಸಹಕಾರದ ಸಂಬಂಧಗಳನ್ನು ಹೊಂದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಭೇಟಿ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಅನುಗುಣವಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಹೊಸ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಪನಾಮಾದ ವಿದೇಶಾಂಗ ಸಚಿವ ಜೇವಿಯರ್ ಎಡ್ವಾರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕ್ವೆಸ್ ಅವರು ನಾಳೆಯಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅವರು ನಾಡಿದ್ದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಇದೇ 22ರಂದು ನವದೆಹಲಿಯಲ್ಲಿ ಜೇವಿಯರ್ ಎಡ್ವಾರ್ಡೋ ಅವರು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತ

0: ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ವಿಶ್ವದ ನಾಲ್ಕನೇ ಶ್ರೇಯಾಂಕಿತ ಚೀನಾದ ಚೆನ್ ಯು ಫೈ ಅವರು ಗಾಯದ ಸಮಸ್ಯೆಯಿಂದಾಗಿ ಪಂದ್ಯದ ಮಧ್ಯದಲ್ಲೇ ನಿವೃತ್ತಿ ಪಡೆದಿದ್ದರಿಂದ ಸಿಂಧು ನೇರವಾಗಿ ಫೈನಲ್ ತಲುಪಿದರು. ಪಂದ್ಯದ ಮೊದಲ ಸೆಟ್ ಅನ್ನು ಸಿಂಧು 21-19 ಗೆದ್ದುಕೊಂಡಿದ್ದರು. ಎರಡನೇ ಸೆಟ್ನಲ್ಲಿಯೂ 15-10 ಮುನ್ನಡೆಯಲ್ಲಿದ್ದಾಗ ಚೀನಾ ಆಟಗಾರ್ತಿ ಆಟದಿಂದ ಹೊರನಡೆದರು. ಪ್ರಶಸ್ತಿಗಾಗಿ ನಾಳೆ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಪಿವಿ ಸಿಂಧು ಅವರು ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ ಮೂರನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಇನ್ನು ನಾಳೆ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಯಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:35.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಗೋಪಾಲಕೃಷ್ಣ ಹೆಗಡೆ ಅವರ ರಚನೆ ವೃಂದಗಾನದಲ್ಲಿ.

ಇದುವರೆಗೆ ದೇಶಭಕ್ತಿ ಗೀತೆಗಳನ್ನ ಕೇಳಿದ್ರಿ. ಇದೊಂದು ನಿಧನ ಸುದ್ದಿ. ಚಿಕ್ಕಮಗಳೂರು ವಾಸಾಂಜ ಬೊಪ್ಪಡ ತಂಡ ಭೀಮಯ್ಯ ಅಯ್ಯಂಗ ಇಂದು ಪೊಲಕ ಮರಣಪಟ್ಟದು. ಒಂಬದು ಬೈತ್ರ ಬೊಪ್ಪಡ ತಂಡ ಭೀಮಯ್ಯ ಅಂಡ ಚಾವು ಕುಟೋ ಮಡಿಕೇರಿ ಮೂರ್ನಾಡು ರಸ್ತೆಯಲ್ಲುಳ್ಳ ಮನೇಲಿ. ದಪನ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತು ನಡಪ. ಆಕಾಶವಾಣಿ ಮಡಿಕೇರಿ. ಸಮಯ 1:32. 10 ಸೆಕೆಂಡುಗಳು. ಈಗ ಕೇಳಿ ಕಾರ್ಯಕ್ರಮ ಪ್ರಚಲಿತ. ಕಾರ್ಯಕ್ರಮದ ಮೊದಲಿಗೆ ಅರಿಶಿನ ಕುಂಕುಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು. ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ದರಾ ಬೇಂದ್ರೆ.

0: 2019ರಲ್ಲಿ ಜಲಶಕ್ತಿ ಅಭಿಯಾನವನ್ನು ಆರಂಭಿಸಿತು. ಉದ್ದೇಶ ಮಳೆ ನೀರ ಕೊಯ್ಲು, ಅಂತರ್ಜಲ ಮರುಪೂರಣ, ಸಮುದಾಯದಲ್ಲಿ ನಡೆಸುವ ಕ್ರಿಯೆಗಳ ಮೂಲಕ ನೀರಿನ ಕೊರತೆಯನ್ನು ನೀಗಿಸುವುದಾಗಿದೆ. ನೀರಿನ ಸಂರಕ್ಷಣೆಯಲ್ಲಿ ಸಮುದಾಯದ ಭಾಗವಹಿಸುವಿಕೆ ಹಿರಿದು. ಮಳೆ ಕೊರತೆಯಿಂದಾಗಿ ನೀರಿನ ಸಮಸ್ಯೆ ಎದುರಾಗುವ ಇಂದಿನ ದಿನಗಳಲ್ಲಿ ಮಳೆ ಸುರಿಯುವಾಗ ಮಳೆ ನೀರಿನ ಕೊಯ್ಲು ಅತಿ ಅವಶ್ಯಕವಾಗಿ ಆಗಬೇಕಾದ ಕೆಲಸ. ಬರ ಎದುರಿಸಲು ಸಿದ್ಧರಾಗಿರಬೇಕಾದ ಸಂದರ್ಭವಿದು. ಬೀಳುವ ಮಳೆಯ ನೀರನ್ನು ಹಿಡಿದು ಭೂಮಿಗೆ ಇಂಗಿಸುವ ಮೂಲಕ ಅಂತರ್ಜಲವನ್ನು ಮುಂದಿನ ದಿನಗಳಿಗಾಗಿ ಕಾಪಿಟ್ಟುಕೊಳ್ಳಬೇಕಾಗಿದೆ. ಅದರ ಜೊತೆ ಜೊತೆಗೆ ಜಲಮೂಲಗಳು ಮಲಿನಗೊಳ್ಳದಂತೆ ನೋಡಿಕೊಳ್ಳುವುದು, ಅನಾವಶ್ಯಕವಾಗಿ ನೀರು ಪೋಲಾಗುವುದನ್ನು ತಡೆಯುವ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ.
1: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
2: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
3: ತಡೆಯೊಟ್ಟಿರೋ ಅಣ್ಣ ತಡೆಯೊಟ್ಟಿರೋ
1: ಮಳೆ ನೀರ ಸಂಗ್ರಹ.

0: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
1: ಓಡುವ ನೀರನ್ನು ನಡೆಯುವ ಹಾಗೆ
2: ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ
1: ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ
0: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ

ಮುಂದೆ ಎದುರಾಗಬಹುದಾದ ನೀರಿನ ಅಭಾವ ಮತ್ತು ಜಲ ಸಂರಕ್ಷಣೆಯನ್ನು ಉತ್ತೇಜಿಸಲು ಈ ಜಲಶಕ್ತಿ ಅಭಿಯಾನವನ್ನು ಆರಂಭಿಸಲಾಗಿದೆ. ಇದರ ಉದ್ದೇಶಗಳು ಮಳೆ ನೀರ ಕೊಯ್ಲು ವ್ಯವಸ್ಥೆಯನ್ನು ಬಲಪಡಿಸುವುದಾಗಿದೆ, ಅಂದರೆ ಹೆಚ್ಚು ಮಳೆ ನೀರು ಕೊಯ್ಲು ವ್ಯವಸ್ಥೆ ಆಗುವಂತೆ ನೋಡಿಕೊಳ್ಳುವುದು. ಇನ್ನು ಸಾಂಪ್ರದಾಯಿಕ ಜಲಮೂಲಗಳ ನವೀಕರಣ, ಅಂದರೆ ಕೆರೆಕಟ್ಟೆ, ಬಾವಿ ಇಂಥದ್ದುಗಳನ್ನು ಸ್ವಚ್ಛಗೊಳಿಸಿ ಅದರಲ್ಲಿ ತುಂಬಿರಬಹುದಾದ ಹೂಳನ್ನೆಲ್ಲ ತೆಗೆದು ಮತ್ತೆ ಅಲ್ಲಿ ನೀರು ನಿಲ್ಲುವಂತೆ ನೋಡಿಕೊಳ್ಳುವುದು, ನೀರನ್ನು ಸಂಗ್ರಹಿಸಲಿಕ್ಕೆ ಪ್ರಯತ್ನಿಸುವುದು. ಅಂತರ್ಜಲಗಳ ಮರುಪೂರಣ, ಬೋರ್ವೆಲ್ಗಳು ಮತ್ತು ಇಂಗುಗುಂಡಿಗಳ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶ. ಅರಣ್ಯೀಕರಣ, ಅಂದರೆ ನೀರಿನ ಸಂರಕ್ಷಣೆಗಾಗಿ ವ್ಯಾಪಕವಾಗಿ ಗಿಡಮರಗಳನ್ನು ನೆಡೆದು ಕೂಡ ಈ ಅಭಿಯಾನದಲ್ಲಿ ಬರುತ್ತದೆ. ನೀರನ್ನು ಉಳಿಸುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಚ್ ದಿ ರೈನ್, ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್, ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳಿ, ಅದು ಎಲ್ಲಿ ಬೀಳ್ತದೆಯೋ ಅಲ್ಲಿ, ಯಾವಾಗ ಬೀಳ್ತದೆಯೋ ಆಗ ಅನ್ನೋದು ಈ ಮಹತ್ವವನ್ನು ನಾವು ತಿಳಿಸುವಂಥದ್ದು. ಇನ್ನು ಮಳೆ ನೀರನ್ನು ವ್ಯರ್ಥವಾಗಿ ಹರಿದು ಹೋಗಲು ಬಿಡದೆ ಭವಿಷ್ಯದ ಬಳಕೆಗಾಗಿ ಸಂಗ್ರಹಿಸಿಕೊಳ್ಳುವ ಕೆಲಸ ಮತ್ತು ಅಂತರ್ಜಲಕ್ಕೆ ಅದನ್ನು ಸೇರಿಸುವ ಕೆಲಸವನ್ನು ಮಾಡಬೇಕು. ಮೇಲ್ಛಾವಣಿಯ ಕೊಯ್ಲು, ಅಂದರೆ ಮನೆಯ ಮಹಡಿಯ ಮೇಲೆ ಬೀಳುವ ನೀರನ್ನು ಅವುಗಳನ್ನು ಒಂದೋ ಸಂಗ್ರಹಿಸಿಡೋದು ಅಥವಾ ಅಂತರ್ಜಲ ಮರುಪೂರಣ ಮಾಡೋದು, ಇಂಗುಗುಂಡಿಗಳ ಮೂಲಕ ಅವುಗಳನ್ನು ಭೂಮಿಗೆ ಇಂಗಿಸೋದು. ಕೈಬಿಟ್ಟ ಅಥವಾ ಕೆಲವೊಮ್ಮೆ ಏನಾಗ್ತದೆ, ಕೆಲವು ಬಾವಿಗಳನ್ನು ಬೋರ್ವೆಲನ್ನು ನಾವು ಬಳಸ್ತಾ ಇರೋದಿಲ್ಲ, ಅಂತಹ ಬಾವಿಗಳಿಗೆ ನೀರನ್ನು ಶುದ್ಧೀಕರಣ ಮಾಡಿ ಬಿಡೋದು. ಶುದ್ಧೀಕರಣ ಮಾಡಲಿಕ್ಕೆ ಅದಕ್ಕೆ ಬೇಕಾದಂತಹ ಆ ಮೆಥಡ್ಗಳನ್ನು ಬಳಸಬೇಕಾಗ್ತದೆ.

ಪರಿಸರ ಮಾಲಿನ್ಯವಾಗದ ಜಲಜನಕ ಚಾಲಿತ ರೈಲಿಗೆ ಅಂದರೆ ಹೈಡ್ರೋಜನ್ ರೈಲಿಗೆ ಹರಿಯಾಣದ ಜಿನ್ನಲ್ಲಿ ನಿನ್ನೆ ಪ್ರಧಾನಮಂತ್ರಿಯವರು ಚಾಲನೆ ನೀಡಿದರು. ಹಸಿರು ಇಂಧನ ತಂತ್ರಜ್ಞಾನದ ಅಡಿಯಲ್ಲಿ ಈ ರೈಲು ಉತ್ತರ ರೈಲ್ವೆ ವ್ಯಾಪ್ತಿಯ ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚಾರ ಮಾಡುತ್ತದೆ. ಮೊದಲ ಬಾರಿಗೆ ಭಾರತದಲ್ಲಿ ಪರಿಸರ ಮಾಲಿನ್ಯ ಉಂಟು ಮಾಡುವ ಡೀಸೆಲ್ಗೆ ಪರ್ಯಾಯವಾಗಿ ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನವನ್ನು ಇಲ್ಲಿ ಬಳಸಲಾಗಿದೆ. ಜಲಜನಕದ ಇಂಧನ ಕೋಶ ತಂತ್ರಜ್ಞಾನವು ಜಲಜನಕವನ್ನು ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ನೀರಿನ ಆವಿ ಮಾತ್ರ ಉತ್ಪಾದನೆ ಆಗೋದ್ರಿಂದ ಯಾವುದೇ ಪರಿಸರ ಮಾಲಿನ್ಯ ಆಗೋದಿಲ್ಲ. ಶೂನ್ಯ ಇಂಗಾಲ ಹೊರಸೂಸುವುದೇ ಇದರ ಹೆಚ್ಚುಗಾರಿಕೆ. ಹೊರಗಿನಿಂದ ವಿದ್ಯುತ್ ಆಗಲಿ ಡೀಸೆಲ್ ಬಳಕೆ ಆಗದ ಕಾರಣ ಯಾವುದೇ ಮಾಲಿನ್ಯ ಉಂಟಾಗೋದಿಲ್ಲ. ವಿಶ್ವದಲ್ಲಿ ಅತಿ ಉದ್ದದ ಜಲಜನಕ ಚಾಲಿತ ರೈಲು ಸೇವೆ ಎಂಬ ಹೆಗ್ಗಳಿಕೆಯನ್ನು ಇದು ಪಡೆದಿದೆ. ಜಲಜನಕ ಚಾಲಿತ ರೈಲು ಕಾರ್ಯನಿರ್ವಹಿಸುವ ಆಯ್ದ ರಾಷ್ಟ್ರಗಳು ಅಂದರೆ ಕೆಲವು ರಾಷ್ಟ್ರಗಳಿವೆ, ಅವುಗಳ ಗುಂಪಿಗೆ ಈಗ ಭಾರತ ಕೂಡ ಸೇರಿದಂತಾಗಿದೆ. ಜರ್ಮನಿ, ಅಮೆರಿಕಾ, ಚೀನಾ, ಜಪಾನ್ನಲ್ಲಿ ಈ ಜಲಜನಕ ರೈಲು ಸೇವೆ ಇದೆ. ಜರ್ಮನಿಯು ವಿಶ್ವದಲ್ಲಿ ಮೊದಲ ಬಾರಿಗೆ ಇಂತಹ ರೈಲನ್ನು ಪರಿಚಯಿಸುತ್ತಿದ್ರು. ಆದರೆ ಜಾಗತಿಕವಾಗಿರುವ ಹೈಡ್ರೋಜನ್ ರೈಲುಗಳು ಕೇವಲ 2-3 ಬೋಗಿಗಳನ್ನು ಹೊಂದಿದ್ದರೆ ಭಾರತದ ಈ ರೈಲು ದಾಖಲೆಯ 10 ಬೋಗಿಗಳನ್ನು ಒಳಗೊಂಡಿದೆ. ವಿಶ್ವದಲ್ಲೇ ಅತ್ಯಂತ ಉದ್ದದ ಹೈಡ್ರೋಜನ್ ಪ್ಯಾಸೆಂಜರ್ ರೈಲು ಎಂಬ ಹೆಗ್ಗಳಿಕೆ ಕೂಡ ಇದು ಪಡೆದಿದೆ. ಸುಮಾರು 89 ಕಿಲೋಮೀಟರ್ ಪ್ರಯಾಣವನ್ನು ಇದು ಮಾಡ್ತದೆ. ಪ್ರಯಾಣದ ಅವಧಿ 2 ಗಂಟೆ. ಇದರ ಗರಿಷ್ಠ ವೇಗ 75 ಕಿಲೋಮೀಟರ್. ಈ ರೈಲಿನಲ್ಲಿ ಒಂದು ಬಾರಿಗೆ ಅಂದಾಜು 2,600 ಪ್ರಯಾಣಿಕರು ಪ್ರಯಾಣಿಸಬಹುದು.

0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ. ಇಂಗು ಗುಂಡಿಗಳನ್ನು ನಿರ್ಮಿಸಿ ನೀರು ಇಂಗುವಂತೆ ಮಾಡಿ ಅಂತರ್ಜಲ ಮಟ್ಟ ಹೆಚ್ಚುವಂತೆ ಮಾಡಿ.
1: ಈ ನೆಲ ಈ ಜಲ ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.
2: ಇದುವರೆಗೆ ಪ್ರಚಲಿತ ಕಾರ್ಯಕ್ರಮ ಪ್ರಸಾರವಾಯಿತು.

ಅಪರಾಹ್ನ 3 ಗಂಟೆಗೆ ರೂಪಕ, ಕಾಲಗರ್ಭದೊಳಗೆ ತಾಯಿ, ರಚನೆ ಶಿವಾನಿ ಯು. 3:30 ನಾಟಕ ಡಾಕ್ಟರ್ನ ಶೋಧ, ಮೂಲ ತಮಿಳು ಅಯ್ಯಪ್ಪುಕಣ್ಣ, ಕನ್ನಡಕ್ಕೆ ಅನುವಾದ ಎಂಎ ಹಂಡೇಕರ್. 5:00 ಕ್ರೀಡಾಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಗ್ಲಾಸ್ಗೋನಲ್ಲಿ ನಡೆಯುವ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಕುರಿತು ಮಾಹಿತಿ ವಿನೋದ್ ಮುಳಗದ್ದೆ ಅವರಿಂದ. 2:00 ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಜಿಲ್ಲಾಡಳಿತಕ್ಕೆ ತಲಾ 5 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ ಎಂದು ಹೇಳಿದ್ದಾರೆ.
1: ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೆವು. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿಸಿ ಹತ್ರ ಪಿಡಿ ಅಕೌಂಟ್ ಅಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೀವಿ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ.
0: ಕುಡಿಯುವ ನೀರಿಗಾಗಿ 329 ಕೋಟಿ ರೂಪಾಯಿ ಲಭ್ಯವಿದ್ದು, ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗಳಲ್ಲಿ ಸುಮಾರು 600 ಕೋಟಿ ರೂಪಾಯಿ ಲಭ್ಯವಿದೆ. ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು, ಪ್ರತಿಪಕ್ಷಗಳು ರಾಜ್ಯಕ್ಕೆ ಶೀಘ್ರವೇ ಹಣ ಕೊಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡಲು ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆ ಚರ್ಚೆ ನಡೆಸಿದ್ದರು. ಬಳಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದರು. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿ ಅವರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ನಗರದ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳಲ್ಲಿನ ಅನಾಥ ವಾಹನಗಳನ್ನು ತೆರವುಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಇಂದು ಚಾಲನೆ ನೀಡಲಾಗಿದೆ. ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಲ್ಲೇಶ್ವರಂನಲ್ಲಿದ್ದು ಈ ಕಾರ್ಯಾಚರಣೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಈಗಾಗಲೇ 2700 ಅನಾಥ ವಾಹನಗಳನ್ನು ಪಟ್ಟಿ ಮಾಡಲಾಗಿದೆ. ಇಂತಹ ವಾಹನಗಳಿಗೆ ನೋಟಿಸ್ ನೀಡಲಾಗಿದ್ದು, ಮಾಲೀಕರು ಬಂದು ವಾಹನ ಪಡೆಯದಿದ್ದರೆ ಟೋಯಿಂಗ್ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳನ್ನು ಹರಾಜು ಹಾಕಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ರಸ್ತೆಗಳನ್ನು ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡದಂತೆ ಅವರು ಮನವಿ ಮಾಡಿದ್ದಾರೆ.
2: ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನ ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು, ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ, ಅದನ್ನ ಒತ್ತುವರಿ ಮಾಡಿ ಪಾದಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಬಾರದು.
0: ಈ ವೇಳೆ ಸ್ಥಳೀಯ ಶಾಸಕ ದಿನೇಶ್ ಗುಂಡೂರಾವ್,

0: ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾರಿಷಸ್ ರಿಪಬ್ಲಿಕ್ನ ವಿದೇಶಾಂಗ ವ್ಯವಹಾರಗಳು, ಪ್ರಾದೇಶಿಕ ಏಕೀಕರಣ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಸಚಿವ ನರಸಿಂಗೇನ್ ಹಾಂಬಿರಾಜನ್ ಅವರ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಸಿ ಭಗವಾನ್ ಹಾಗೂ ಐಬಿಎಂ ಆರ್ಥಿಕ ಸಲಹೆಗಾರರಾದ ಅನನ್ಯ ರಾಧಾಕೃಷ್ಣನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಜಿಲ್ಲೆಯ ಶಿರಾ ಬಳಿ ನಿರ್ಮಾಣ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದಾರೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ಮಾಡುವುದರಿಂದ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಗತಿಗೆ ಸಹಾಯಕವಾಗಲಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು, ರಾಜ್ಯವು ಈಗಾಗಲೇ ಬೆಂಗಳೂರು ಕೇಂದ್ರಿತವಾಗಿ ಅಭಿವೃದ್ಧಿ ಸಾಧಿಸಿದೆ. ಮತ್ತೊಂದು ವಿಮಾನ ನಿಲ್ದಾಣವನ್ನು ಬೆಂಗಳೂರು ಸಮೀಪ ನಿರ್ಮಿಸಿದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ನ್ಯಾಯ ಸಂದಂತೆ ಆಗುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಶಿರಾ ಬಳಿ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಭೂಮಿ ಲಭ್ಯವಿದ್ದು ಭದ್ರಾ ಮೇಲ್ದಂಡೆ ಕಾಲುವೆ, ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ನೀರಿನ ಲಭ್ಯತೆಯೂ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಭಾಗದಲ್ಲಿ ವಿಮಾನ ನಿಲ್ದಾಣವಾದರೆ ಕೈಗಾರಿಕೆ, ಉದ್ಯೋಗ, ಹೂಡಿಕೆ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರಕಲಿದ್ದು ರಾಜ್ಯದ ಸಮತೋಲಿತ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಗದಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಇಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಿದ್ದಾರೆ. ನರಗುಂದ ತಾಲೂಕಿನ ಕಲಕೇರಿ ಹಾಗೂ ಹದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು, ರೈತರು ಬೆಳೆದ ಹೆಸರು, ಉದ್ದು, ಶೇಂಗಾ, ಮೆಕ್ಕೆಜೋಳ, ಈರುಳ್ಳಿ ಹಾಗೂ ಹತ್ತಿ ಜಮೀನುಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವ ಬೆಳೆಗಳನ್ನು ಪರಿಶೀಲಿಸಿದರು. ರೈತರೊಂದಿಗೆ ಸಂವಾದ ನಡೆಸಿದ ಅವರು, ಜಿಲ್ಲೆಯಲ್ಲಿ ಬೆಳೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರದೇಶದ ನಿಖರ ಮಾಹಿತಿ ಪಡೆಯಲು ಜಿಲ್ಲೆಯ ಎಲ್ಲಾ ರೈತರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 13,35,000 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಗಣಕೀಕರಣದಲ್ಲಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,30,037 ಮತದಾರರಿದ್ದು ಪ್ರತಿಯೊಬ್ಬರಿಗೂ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಜಿಲ್ಲೆಯಾದ್ಯಂತ 8,33,365 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಇದುವರೆಗೆ 9,02,939 ಗಣತಿ ನಮೂನೆಗಳನ್ನು ವಿತರಿಸಿದ್ದಾರೆ. 5,75,478 ಎನ್ಯುಮರೇಷನ್ ಫಾರಂಗಳು ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೇಣ್ಯಂನಲ್ಲಿ ಮನೆ ಮುಂದೆ ಕುಳಿತಿದ್ದ ಅಜ್ಜಿ ಮೊಮ್ಮಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ. ಮೇಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟೆಕೆರೆ ದೊಡ್ಡಿ ಹಾಡಿಯಲ್ಲಿ ಶಿವಮ್ಮ ಹಾಗೂ ಹರ್ಷಿತಾ ಎಂಬ ಅಜ್ಜಿ ಮೊಮ್ಮಗಳ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನು ಇರಿಸಿ ನಿರಂತರ ಕಾರ್ಯಾಚರಣೆ ಕೈಗೊಂಡಿದ್ದರು. ಇಂದು ಬೆಳಿಗ್ಗೆ ಆಹಾರದಾಸಿಗೆ ಬಂದ ಚಿರತೆ ಬೋನಿಗೆ ಬಿದ್ದಿದ್ದು, ಪಶುವೈದ್ಯರ ಪರಿಶೀಲನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕರು 40 ವರ್ಷ ಮೇಲ್ಪಟ್ಟ ನಂತರ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಂದು

ಪರಿಸರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ರೈತರಿಗೆ ಕಡಿಮೆ ಅವಧಿಯಲ್ಲಿ ಇಳುವರಿ ನೀಡುವ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮಾವು ಬೆಂಬಲ ಬೆಲೆ ಯೋಜನೆಯಡಿ ತೋತಾಪುರಿ ಮಾವು ಮಾರಾಟ ಮಾಡುತ್ತಿರುವ ಹಾಗೂ ಈಗಾಗಲೇ ಮಾರಾಟ ಮಾಡಿರುವ ಎಲ್ಲಾ ರೈತರು ವ್ಯಾಪಾರಿಯಿಂದ ಮಾರಾಟ ಬಿಲ್ಲನ್ನು ಕಡ್ಡಾಯವಾಗಿ ಪಡೆದು ಗೇಟ್ ಎಂಟ್ರಿ ಚೀಟಿ, ತೂಕದ ಚೀಟಿ, ಆನ್ಲೈನ್ ನೋಂದಣಿ ಪ್ರತಿಯೊಂದಿಗೆ ಅದೇ ದಿನ ಅಥವಾ ಮರುದಿನವೇ ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಗೆ ಸಲ್ಲಿಸಬಹುದು ಎಂದು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟ್ರೀಯ

0: ನೋಡು ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್ ಏನು ರಂಗ ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೆ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ

ಹಕ್ಕಿ ಬೆಳಗ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರು ಪೂರ್ಣಿಮೆ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಶ್ರೀಲಕ್ಷ್ಮಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು. ಈಗ ಗಣೇಶನ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.

0: ಪುರಂದರದಾಸರ ಕೀರ್ತನೆಯನ್ನು ಹಾಡಿದ ಮಕ್ಕಳಿಗೆ ಧನ್ಯವಾದಗಳು.
1: ಏ ಹರ್ಷಿತ್, ಏನೋ ಈ ದಿನ ಶಾಲಾ ಆವರಣದಲ್ಲಿ ಸಡಗರ ಸಂಭ್ರಮ ಕಾಣುತ್ತಿದೆ.
2: ಏ ಶ್ರೇಯಸ್, ನಿನಗೆ ಗೊತ್ತಿಲ್ಲವೇ, ಈ ದಿನ ಗುರುಪೂರ್ಣಿಮೆ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ದಿನವಾಗಿದೆ.
1: ಗುರುಪೂರ್ಣಿಮೆ ಹಾಗಂದರೆ?
2: ಅಂದರೆ ಈ ದಿನವನ್ನು ಗುರುಗಳಿಗೆ ಗೌರವ, ಕೃತಜ್ಞತೆ ಮತ್ತು ಭಕ್ತಿಯನ್ನು ಸಲ್ಲಿಸುವ ದಿನವಾಗಿ ಆಚರಿಸಲಾಗುತ್ತದೆ. ಆಷಾಢ ಮಾಸದ ಹುಣ್ಣಿಮೆಯಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ.
1: ಯಾಕೆ, ಪೂರ್ಣಿಮೆ ಪ್ರತಿ ತಿಂಗಳು ಬರುತ್ತದಲ್ಲವೇ?
2: ಬರುತ್ತದೆ, ಆದರೆ ಇದು ದ್ವಾಪರ ಯುಗದಲ್ಲಿ ಕುಲಪಾಂಡವರ ಗುರುಗಳು ಮಹಾಭಾರತ ಗ್ರಂಥವನ್ನು ಬರೆದ ಮಹರ್ಷಿ ವೇದವ್ಯಾಸರ ಜನ್ಮದಿನ. ಇದಕ್ಕೆ ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ.
1: ಓಹೋ, ಹೌದು, ನನಗೆ ನಮ್ಮ ತಾಯಿ ಹೇಳುತ್ತಿದ್ದರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂದು.
2: ಖಂಡಿತವಾಗಿಯೂ, ಪ್ರತಿಯೊಬ್ಬರ ಬದುಕಿನಲ್ಲಿ ಈ ಮೂವರು ಪ್ರತ್ಯಕ್ಷ ದೇವರುಗಳು. ಅದಕ್ಕಾಗಿಯೇ ಈ ದಿನ ತಂದೆ ತಾಯಿಗಳಿಗೆ, ಗುರುಗಳಿಗೆ ಮಾರ್ಗದರ್ಶನ ನೀಡಿದ ಪ್ರತಿಯೊಬ್ಬರಿಗೂ ನಮನಗಳನ್ನು ತಿಳಿಸಬೇಕು.
1: ಹಾಗಾದರೆ ಸರಿ, ನಡೆ, ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳಿಗೆ ನಮನಗಳನ್ನು ತಿಳಿಸೋಣ.
2: ಅಗೋ, ಆ ಕಡೆ ನೋಡು, ರವಿ, ದಾನಿ ಹಾಗೂ ಜೋಸೆಫ್ ಬರುತ್ತಿದ್ದಾರೆ. ತಡೆ, ಜೊತೆಗೂಡಿ ಹೋಗೋಣ.
1: ಹೇ, ಬೇಗ ಬಾರೋ ರವಿ.
3: ಏನ್ರಪ್ಪ ಎಲ್ಲ ಹೊರಟಂತಿದೆ?
1: ಇವತ್ತು ಗುರು ಪೂರ್ಣಿಮೆ ಅಲ್ವಾ, ಗುರುಗಳಿಗೆ ನಮನಗಳನ್ನು ತಿಳಿಸೋಣವೆಂದು ಹೋಗುತ್ತಿದ್ದೇವೆ.
3: ಲೇ, ನೀನಿವಾಗ ಕಾಲೇಜ್ ವಿದ್ಯಾರ್ಥಿ ಕಣೋ, ಶಾಲೆ ಕಡೆ ಯಾಕೆ?
2: ಹಾಗಾದರೆ ಕಾಲೇಜಿನ ಉಪನ್ಯಾಸಕರು ಮಾತ್ರ ಗುರುಗಳ?
3: ಹೌದು.
2: ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತ ಗೊತ್ತಿಲ್ಲವೇ?
1: ಅಂದರೆ
2: ನಮ್ಮ ಜೀವನದಲ್ಲಿ ಒಂದಕ್ಷರವನ್ನು ಕಲಿಸಿದವರು ಸಹ ಗುರುಗಳೇ. ಅಂದರೆ ನಾವು ಯಾರಿಂದ ಯಾವ ವಿದ್ಯೆ ಕಲಿತರು ಅವರೆಲ್ಲ ನಮ್ಮ ಗುರುಗಳೇ.
4: ಹಾಗಾದರೆ ಪಿ ಮಾಸ್ಟರ್, ಡ್ರಾಯಿಂಗ್ ಮಾಸ್ಟರ್, ಸಂಗೀತ ಶಿಕ್ಷಕರು, ಕರಾಟೆ ಕಲಿಸಿದವರು ಗುರುಗಳೇ.
2: ಹೌದು, ನಮ್ಮ ಜೀವನ ಪರ್ಯಂತ ನಮಗೆ ಮಾರ್ಗದರ್ಶನ ನೀಡಿದ ಪ್ರತಿಯೊಬ್ಬರು ಗುರುಗಳೇ. ಬನ್ನಿ, ಹೋಗೋಣ.

0: ಶರಣಂ.
1: ಗೀತೆಯನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಶಾಲಾ ಕನ್ನಡ ಶಿಕ್ಷಕರು ಗುರು ಪೂರ್ಣಿಮೆ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ವೇದಿಕೆಗೆ ಅವರನ್ನು ಬರಮಾಡಿಕೊಳ್ಳೋಣ.
2: ಗುರುಭ್ಯೋ ನಮಃ. ನಗುರೋರಧಿಕಂ. ಪೂಜ್ಯ ತಂದೆ ತಾಯಿ ಹಾಗೂ ನನ್ನ ಬದುಕಿನ ಎಲ್ಲಾ ಗುರುಗಳ ಪಾದಾರವಿಂದಕ್ಕೆ ಪೊಡಮಟ್ಟು. ಮಕ್ಕಳೇ, ಈ ದಿನ ಗುರು ಪೂರ್ಣಿಮೆ, ಗುರುಗಳ ಬಗ್ಗೆ ಯಾರಾದರೂ ಹೇಳುತ್ತೀರಾ?
3: ಸರ್, ಗುರುಗಳು ನಮ್ಮ ಜೀವನದ ದಾರಿದೀಪ. ಅವರು

0: ನಮಗೆ ಜ್ಞಾನ, ಸಂಸ್ಕಾರ ಮತ್ತು ಉತ್ತಮ ಬದುಕಿನ ದಾರಿಯನ್ನು ತೋರಿಸುತ್ತಾರೆ.
1: ಅಯ್ಯೋ, ಓದ್ಸೋದೇ ಕೆಲಸ, ಅದಕ್ಕೆ ಇಷ್ಟೊಂದು ಗೌರವ ಯಾಕೆ?
2: ರವಿ, ಈಗ ನೀನು ಸುಮ್ಮನಿರು, ಮುಂದೆ ನಿನಗೆ ಅದರ ಅರ್ಥ ತಿಳಿಯುತ್ತದೆ.
1: ನೋಡೋಣ ಸರ್ ಅವಾಗ, ಇವಾಗ್ಲೇ ಯಾಕೆ?
2: ಮಕ್ಕಳೇ, ನಮ್ಮ ಪರಂಪರೆಯಲ್ಲಿ ಗುರು ಶಿಷ್ಯರ ಬಾಂಧವ್ಯಕ್ಕೆ ಯಾವುದಾದರೂ ಉದಾಹರಣೆ ಹೇಳುವಿರಾ?
3: ಸರ್, ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರು,
4: ಪಂಡಿತ ಪಂಚಾಕ್ಷರಿ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳು,
0: ಶಿವಾಜಿ ಇತಿಹಾಸದ ಪುಟದಲ್ಲಿ ಉಳಿಯಬೇಕಾದರೆ ಗುರುಗಳಾದ ದಾದಾಜಿ ಕೊಂಡದೇವರ ಮಾರ್ಗದರ್ಶನ,
5: ಭಗವಾನ್ ಶ್ರೀಕೃಷ್ಣರ ಗುರುಗಳು ಸಾಂದೀಪಿನಿ ಮುನಿಗಳು,
0: ಧರ್ಮಾತೀತವಾಗಿ ಜಗತ್ತಿಗೆ ಮಾದರಿಯಾದ ಗುರು ಗೋವಿಂದ ಭಟ್ಟರು ಹಾಗೂ ಸಂತ ಶಿಶುನಾಳ ಶರೀಫರು,
6: ಜಗತ್ತಿನ ಸಂಪದ್ಭರಿತ ಸಾಮ್ರಾಜ್ಯಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹಕ್ಕಬುಕ್ಕರ ಗುರುಗಳು ವಿದ್ಯಾರಣ್ಯರು.
2: ಹೌದು ಮಕ್ಕಳೇ, ನೀವೆಲ್ಲರೂ ತಿಳಿಸಿದ ಆ ಗುರು ಶಿಷ್ಯರೆಲ್ಲರೂ ಈ ಪರಂಪರೆಗೆ ಮಾದರಿಯಾಗಿ, ಗುರು ಅದ್ಭುತವೆಂದರೆ ಶಿಷ್ಯ ಪರಮಾದ್ಭುತರೆಂಬಂತೆ ಬೆಳೆದವರು. ಇವರೆಲ್ಲರ ಬದುಕಿನಲ್ಲಿ ಗುರುಗಳ ಮಹತ್ವ ಅತ್ಯಂತ ಪ್ರಮುಖವಾದುದು ಹಾಗೂ ಪ್ರತ್ಯಕ್ಷ ದೇವರುಗಳೆಂದು ತಿಳಿದು ನಡೆದವರು. ಒಮ್ಮೆ ನರೇಂದ್ರನಾಥರಾಗಿದ್ದ ಸ್ವಾಮಿ ವಿವೇಕಾನಂದರು, ನನಗೆ ದೇವರನ್ನು ಕಾಣಬೇಕೆಂಬ ಹಂಬಲವಿದೆ, ದೇವರನ್ನು ಕಾಣುವುದು ಸಾಧ್ಯವೇ ಎಂದಾಗ ಪರಮಹಂಸರು, ಖಂಡಿತ ಸಾಧ್ಯ, ಶ್ರದ್ಧೆ ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯಿಂದ ದೇವರನ್ನು ಅನುಭವಿಸಬಹುದು ಎಂದರು. ಸದ್ಗುರುವಿನ ಮಾರ್ಗದರ್ಶನವು ಶಿಷ್ಯರ ಜೀವನವನ್ನು ರೂಪಿಸುತ್ತದೆ. ಗುರು ಶಿಷ್ಯರ ಬಾಂಧವ್ಯವು ಜ್ಞಾನ, ಭಕ್ತಿ ಮತ್ತು ಸೇವೆಯನ್ನು ಅವಲಂಬಿಸಿರುತ್ತದೆ.
1: ಸರ್, ನಾನು ತಪ್ಪಾಗಿ ಯೋಚಿಸಿದೆ, ಕ್ಷಮಿಸಿ. ಇವರೆಲ್ಲರ ಬಗ್ಗೆ ಕೇಳಿದ ಮೇಲೆ ತಿಳಿಯಿತು, ಗುರುಗಳಿಲ್ಲದೆ ಜ್ಞಾನ ಸಿಗುವುದಿಲ್ಲ ಎಂದು.
3: ಗುರುವೇ ಜೀವನದ ಬೆಳಕು, ಗುರುವೇ ಯಶಸ್ಸಿನ ದಾರಿ.
6: ನಮ್ಮಲ್ಲಿಯ ಜ್ಞಾನದ ಮೂಲಕವೇ ವ್ಯಕ್ತಿಯ ಬದುಕಿಗೆ ಗುರು ಎಷ್ಟು ಅವಶ್ಯಕ ಹಾಗೂ ಶ್ರೇಷ್ಠ ಎಂಬುದನ್ನು ತಿಳಿಸಿದ ಕನ್ನಡ ಶಿಕ್ಷಕರಿಗೆ ಧನ್ಯವಾದಗಳು.
7: ಈಗ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಗುರು ಪೂರ್ಣಿಮೆ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
8: ಗೌರವಾನ್ವಿತ ಅತಿಥಿಗಳೇ, ನನ್ನ ಪ್ರೀತಿಯ ಶಿಕ್ಷಕರ ಬಂಧುಗಳೇ, ಆತ್ಮೀಯ ಪೋಷಕರೇ ಹಾಗೂ ಪ್ರಿಯ ಮಕ್ಕಳೇ, ಎಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರವಾದ ದಿನವಾದ ಗುರು ಪೂರ್ಣಿಮೆಯನ್ನು ಆಚರಿಸಲು ಒಂದಾಗಿದ್ದೇವೆ. ಈ ದಿನವು ಕೇವಲ ಹಬ್ಬವಲ್ಲ, ಜ್ಞಾನವನ್ನು ನೀಡಿದ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿದೆ. ಗುರು ಎಂದರೆ ಕೇವಲ ಪಾಠ ಕಲಿಸುವ ವ್ಯಕ್ತಿಯಲ್ಲ, ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಬೆಳೆಸಿ ಉತ್ತಮ ನಾಗರಿಕನಾಗಿ ರೂಪಿಸುವ ಶಿಲ್ಪಿ. ತಾಯಿ ನಮ್ಮ ಬದುಕನ್ನು ನೀಡಿದರೆ, ತಂದೆ ನಮ್ಮನ್ನು ಬೆಳೆಸಿದರೆ, ಗುರು ನಮ್ಮ ಜೀವನಕ್ಕೆ ದಿಕ್ಕು ಮತ್ತು ಗುರಿಯನ್ನು ನೀಡುತ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಯುಗದಲ್ಲಿ ಮಾಹಿತಿಯನ್ನು ಪಡೆಯುವುದು ಸುಲಭ, ಆದರೆ ಯಾವುದೇ ಸತ್ಯ, ಯಾವುದು ಮೌಲ್ಯಯುತ, ಯಾವುದು ಜೀವನವನ್ನು ರೂಪಿಸುತ್ತದೆ ಎಂಬ ವಿವೇಕವನ್ನು ಕಲಿಸಿದವರು ಗುರುಗಳು. ಆದ್ದರಿಂದ ನಿಮ್ಮ ಶಿಕ್ಷಕರನ್ನು ಗೌರವಿಸಿ, ಅವರ ಮಾರ್ಗದರ್ಶನವನ್ನು ಜೀವನದ ಸಂಪತ್ತಾಗಿ ಸ್ವೀಕರಿಸಿ. ಗುರು ನೀಡಿದ ಜ್ಞಾನ ಎಂದಿಗೂ ಕಡಿಮೆಯಾಗುವುದು, ಗುರು ಕೊಟ್ಟ ಸಂಸ್ಕಾರ ಎಂದಿಗೂ ನಾಶವಾಗುವುದಿಲ್ಲ. ಗುರುವಿನ ಆಶೀರ್ವಾದವೇ ಜೀವನದ ಯಶಸ್ಸಿನ ನಿಜವಾದ ಬಲ. ಧನ್ಯವಾದಗಳು. ಜೈ ಹಿಂದ್.
7: ಹಿತವಚನ ತಿಳಿಸಿದ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು.
6: ಎಲ್ಲರೂ ಒಟ್ಟಾಗಿ ನಮ್ಮ ಎಲ್ಲಾ ಗುರುಗಳಿಗೆ ನಮನಗಳನ್ನು ತಿಳಿಸೋಣ.
9: ಗುರುವೇ ಜ್ಞಾನದ ದೀಪವು, ಗುರುವೇ ಬದುಕಿನ ರೂಪವು, ಅಜ್ಞಾನದ ಕತ್ತಲೆಯ ಕಳೆದು ಬೆಳಕಿನ ಹಾದಿಯ ತೋರಿದವರು, ನಿಮ್ಮ ಋಣವನ್ನು ತೀರಿಸಲಾರೆವು, ನಿಮ್ಮ ಆಶೀರ್ವಾದವೇ ಸಂಪತ್ತು, ಗುರು ಪೂರ್ಣಿಮೆಯ

0: ಜಯಂತಿದ್ದಾನೆ.
1: ಜಯಂತ್ ಕಾಯ್ಕಿಣಿ ರವರ ಗೀತೆಯನ್ನು ಹಾಡಿದ ಮಕ್ಕಳಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಲಕ್ಷ್ಮಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು, ನಾವು ನಿರೂಪಕಿ ಶ್ರೀನಿಧಿ ಚಂದ್ರ,
2: ರವಿಶಂಕರ್,
3: ಬದ್ರಿನಾಥ್ ಎಲ್,
4: ಹರ್ಷಿತ್ ಗೌಡ,
5: ಶಶಾಂಕ್ ಎಸ್ ಭಟ್,
6: ಶ್ರೇಯಸ್ ಎಚ್,
7: ಧಾನಿ ರಾಜ್ ಪುರೋಹಿತ್,
8: ಶ್ರೀಜಾ ಎಸ್ ಭಟ್,
9: ಕಶಿಶ್, ವಾಸವಿ ಎಸ್ ಹೆಗಡೆ.
1: ಮಾರ್ಗದರ್ಶಕರು ಶ್ರೀಮತಿ ಜಾಸ್ಮಿನ್, ಶ್ರೀ ಲೋಕೇಶ್ ಹಾಗೂ ಮಂಜುನಾಥ್.
0: ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಧನ್ಯವಾದಗಳು.

ಇದು ಆಕಾಶವಾಣಿ ಬೆಂಗಳೂರು 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಕ FM 103.1 MHz. ಈಗ ಸಮಯ 3:10. ಈಗ ರೂಪಕ
1: ಆಕಾಶವಾಣಿ ತಾಯಂದಿರ ದಿನದ ಅಂಗವಾಗಿ ರೂಪಕ ಕಾಲಗರ್ಭದೊಳಗೆ ತಾಯಿ. ರಚನೆ ಶಿವಾನಿ ಯು. ನಿರ್ಮಾಣ ಟಿಬಿ ಲಸಿತ. ಕೇಳಿ ರೂಪಕ ಕಾಲಗರ್ಭದೊಳಗೆ ತಾಯಿ.
2: ಹೆಣ್ಣಿಗೆ ಪ್ರಕೃತಿ ನೀಡಿರುವ ಅತ್ಯಮೂಲ್ಯ ಉಡುಗೊರೆ ಎಂದರೆ ಗರ್ಭಧಾರಣೆ, ತಾಯ್ತನ. ಈ ತಾಯ್ತನವನ್ನ ಕೀಟ ಪಕ್ಷಿ ಪ್ರಾಣಿ ಇಂದ ಹಿಡಿದು ಮನುಷ್ಯರವರೆಗೆ ಸ್ತ್ರೀಲಿಂಗದಲ್ಲಿ ಮಾತ್ರವೇ ಕಾಣಬಹುದಾಗಿದೆ. ತಾಯ್ತನದ ಅನುಭೂತಿಯೇ ಅತ್ಯಂತ ಆನಂದ ನೀಡುವಂಥದ್ದು. ಸಾವು ಬದುಕಿನ ನಡುವೆಯ ಹೋರಾಟ ನಡೆಸಿ ನವ ಮಾಸಗಳು ಕಳೆದು ಮಡಿಲಿಗೆ ಮಗು ಬಂದಾಗ ನೋವುಗಳೆಲ್ಲ ನಲಿವಾಗಿ ಅರಳುವ ಸಮಯವದು. ಅದರಲ್ಲೂ ಕಂದನಿಗೆ ಹಾಲೂಡುವಾಗ ಅನುಭವಿಸುವ ಭಾವ ವರ್ಣಿಸಲು ಸಾಧ್ಯ. ಗರ್ಭದಲ್ಲಿ ಭ್ರೂಣ ಬಂದಾಗಲೇ ತಾಯಿಯಾಗುವಿಕೆ ಮೊಗ್ಗು ಅರಳುತ್ತಾ ಮಮತೆ ವಾತ್ಸಲ್ಯಗಳ ಮಧುರವಾದ ಸವಿಜೇನನ್ನ ಉಣಿಸುತ್ತದೆ. ಮಗುವಿಗೆ ಜನ್ಮ ನೀಡುತ್ತಲೇ ಕರುಳ ಸಂಬಂಧವು ಅಗಾಧವಾದ ಬಾಂಧವ್ಯ ಬೆಸೆಯುತ್ತದೆ. ಹೆಣ್ಣಿನಲ್ಲಿರುವ ತಾಯ್ತನವನ್ನ ಅವಳಿಗೆ ಅರಿವಿಲ್ಲದಂತೆ ಪರಿಚಯಿಸುತ್ತಾ ಹೋಗುತ್ತೆ. ಜೀವನದಲ್ಲಿ ಒಂದು ಹೊಸತನ, ಉತ್ಸಾಹ, ಸಂಭ್ರಮ, ಜವಾಬ್ದಾರಿಗಳು ಒಟ್ಟಿಗೆ ಮೊಳಕೆಯೊಡೆಯುತ್ತವೆ. ಒಬ್ಬ ಮನುಷ್ಯನಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಅಖಂಡವಾದ ಅನಂತ ಪ್ರೀತಿ ವಾತ್ಸಲ್ಯಗಳನ್ನ ಹರಿಸುವವಳೇ ತಾಯಿ. ಜಗತ್ತಿಗೆ ಮಗು ಬರುವ ಮೊದಲೇ ತಾಯಿಯೊಡನೆ ತನ್ನ ಸಂಬಂಧವನ್ನ ಪ್ರಾರಂಭಿಸುತ್ತದೆ. ತಂದೆಯ ಪ್ರೀತಿಯನ್ನ ಕಂದನಿಗೆ ಪರಿಚಯಿಸುವವಳೇ ತಾಯಿ. ಹಾಗಾಗಿ ತಾಯಿಯೇ ದೇವರು, ಮೊದಲ ಗುರು ಅಂತೆಲ್ಲ ಹೇಳುವುದು. ತಾಯಿ ಮಮತೆಯ ಸ್ಪರ್ಶ ಸುಮಧುರ, ಅವರ್ಣನೀಯ ಚೈತನ್ಯ ಉಣಿಸಿ ಕೆಟ್ಟದ್ದು ಮಗುವಿನ ಹತ್ತಿರ ಸುಳಿಯದಂತೆ ಶ್ರೀರಕ್ಷೆಯಾಗಿ ಕಾಪಾಡುತ್ತದೆ. ಹೆಣ್ಣು ತನ್ನ ಕಂದನನ್ನ ಪೋಷಿಸುವ ಜವಾಬ್ದಾರಿ ಹೊತ್ತುಕೊಂಡೇ ತಾಯಿಯಾಗಲು ತಯಾರಿ ನಡೆಸುತ್ತಾಳೆ. ತನ್ನ ಮಗುವಿನ ಬಗ್ಗೆ ಅಪಾರವಾದ ಕನಸುಗಳ ಬೀಜಗಳನ್ನು ಮನದಾಳದಲ್ಲಿ ಬಿತ್ತುತ್ತಾಳೆ. ಆ ದಿಕ್ಕಿನಲ್ಲಿ ಮಗುವು ಕೂಡ ಅನೇಕ ಗುಣಗಳನ್ನ ತಾಯಿಯಲ್ಲಿ ಪರಿಚಯಿಸುತ್ತದೆ. ಹುಡುಗಾಟದ ಹುಡುಗಿಯಾಗಿದ್ದವಳಿಗೆ ಸಹನೆ, ತ್ಯಾಗ, ಮಮತೆ, ಕಾಳಜಿ, ಪ್ರೀತಿ ಹಂಚುವಿಕೆ ಇವುಗಳೊಂದಿಗೆ ಅವಳ ವ್ಯಕ್ತಿತ್ವದ ಅರಳುವಿಕೆಗೆ ಮತ್ತಷ್ಟು ಮೆರುಗು ನೀಡುತ್ತದೆ.

ಮಗುವಿನ ಬಗೆಗಿನ ತನ್ನ ಕನಸುಗಳನ್ನ ಸಾಕಾರಗೊಳಿಸಲು ತಾಯಿ ಎಂಥ ತ್ಯಾಗಕ್ಕೂ ಸಿದ್ಧವಾಗುತ್ತಾಳೆ. ಮಕ್ಕಳನ್ನ ಎದೆಗವಚಿಕೊಂಡ ತಾಯಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಎದುರಾದರೂ ಅವುಗಳ ವಿರುದ್ಧ ತನ್ನೆಲ್ಲಾ ಶಕ್ತಿಯನ್ನ ಒಂದುಗೂಡಿಸಿ ಹೋರಾಡುತ್ತಾಳೆ, ಮಕ್ಕಳಿಗೆ ನೆರಳಾಗಿ ಕಾಪಾಡುತ್ತಾಳೆ. ಅದಕ್ಕೆ ಅಲ್ಲವೇ ಹೇಳುವುದು, ಬಳ್ಳಿಗೆ ಕಾಯಿ ಭಾರವೇ, ಹೆತ್ತ ತಾಯಿಗೆ ಮಗುವು ಭಾರವೇ ಎಂದು. ತಾನು ತಿನ್ನದಿದ್ದರೂ ಉಡದಿದ್ದರೂ ಮಗುವಿಗೆ ಯಾವ ಕೊರತೆಯೂ ಆಗಬಾರದೆಂಬ ಅವಳ ವಾತ್ಸಲ್ಯಕ್ಕೆ ಎಣೆಯುಂಟೆ? ಆ ದಿಸೆಯಲ್ಲಿ ನಮ್ಮ ಸುತ್ತಮುತ್ತ ಅನೇಕ ತಾಯಂದಿರು ನಮ್ಮ ಕಣ್ಮುಂದೆ ನಿಲ್ಲುತ್ತಾರೆ.

ಕಾಲಗರ್ಭದೊಳಗೆ ಸಿಲುಕಿದ ತಾಯಿ ಅಂದಿಗೂ ಇಂದಿಗೂ ಅನೇಕ ಬದಲಾವಣೆಗೆ ತನ್ನನ್ನ ಒಡ್ಡಿಕೊಂಡಿದ್ದಾಳೆ. ಅವುಗಳಲ್ಲಿ ಹಲವು ಬೇಕೋ ಬೇಡವೋ ಪರಿಸ್ಥಿತಿಯ ಸುಳಿಯಲ್ಲಿ ಸುತ್ತುವಂತೆ ಮಾಡಿದೆ. ಅಮ್ಮನೋ ಹಡಿಬೇಕು, ಅಪ್ಪನೋ ದುಡಿಬೇಕು ಎಂಬ ಸಿದ್ಧಾಂತ ಕಾಲದಿಂದ ಹಿಡಿದು ತಾನೂ ದುಡಿಯುತ್ತಾ ಹಲವು ಸನ್ನಿವೇಶಗಳಲ್ಲಿ ತಾಯಿ ತಂದೆಯ ಎರಡು ಪಾತ್ರಗಳನ್ನೂ ಒಬ್ಬಳೇ ನಿರ್ವಹಿಸುತ್ತಾ ಬರುತ್ತಿದ್ದಾಳೆ. ಒಮ್ಮೊಮ್ಮೆ ಮಗುವಿಗಾಗಿ ತಾಯ್ತನವೇ ಮೊದಲು ಎಂದು ಆದ್ಯತೆ ನೀಡಿ ತನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಕೆಲಸ ಅಧಿಕಾರಗಳನ್ನ ತ್ಯಾಗ ಮಾಡಿದ್ದಾಳೆ. ಮತ್ತೊಂದು ಕಡೆ ಎಲ್ಲ ಸಂಬಂಧಗಳನ್ನ ಮೀರಿ ತನ್ನ ಕಂದನೇ ತನ್ನ ಸರ್ವಸ್ವ ಪ್ರಪಂಚವೆಂದು ತಿಳಿದು ಮಣಿದಿದ್ದಾಳೆ. ಅಜ್ಜಿ, ನನ್ನ ತಾಯಿ ಹಾಗೂ ನಾನು ತಾಯಿಯಾಗಿರುವ ಈ ಕಾಲಚಕ್ರದೊಳಗೆ ಏನೇನೆಲ್ಲ ಕಣ್ಮರೆಯಾಗುತ್ತಿವೆ, ಮತ್ತದೆಷ್ಟು ನವೀನತೆಗಳು ಸೇರಿಕೊಂಡಿವೆ ಎಂದು ದೃಷ್ಟಿಹರಿಸಿದಾಗ ಪರಿವರ್ತನೆ ಜಗದ ನಿಯಮ.

0: ವೆಂದು ಅನ್ನಿಸಿದ್ದು ಉಂಟು. ಅಂದಿನ ಅಮ್ಮಂದಿರು ಮಕ್ಕಳಿಗೆ ತುಂಬಾ ಸಮಯ ಕೊಡುತ್ತಿದ್ದರು. ಈಗಿನವರು ಅಷ್ಟು ಸಮಯ ಕೊಡಲಾಗದಿರಬಹುದು, ಅಥವಾ ಕೊಡಲು ಹವಣಿಸಿ ಸೋಲುತ್ತಿದ್ದಾರೇನೋ ಎಂದು ತಿಳಿದರು. ಇಲ್ಲ, ಈಗ ಆಕೆ ಇನ್ನೂ ಹೆಚ್ಚಿನ ಕಾಲ ಮೀಸಲಿಡುವ ಸಮಯ ಬಂದೊದಗಿದೆ ಎನ್ನಿಸಿದ್ದು ಉಂಟು. ಮನಸ್ಸಿದ್ದರೆ ಮಾರ್ಗ ಎಂದು ಹಿರಿಯರು ಹೇಳುವಂತೆ ಇಂದಿನ ಅಮ್ಮ ತನ್ನ ಮಕ್ಕಳಿಗೆ ಸಿಕ್ಕ ಸಮಯದಲ್ಲೇ ಮಕ್ಕಳೊಂದಿಗೆ ತನ್ನ ಒಡನಾಟ ಬಾಂಧವ್ಯವನ್ನ ವೃದ್ಧಿಸಿಕೊಳ್ಳಬಹುದು. ನಮ್ಮ ನೆಲದ ಸಂಸ್ಕೃತಿ ಎಲ್ಲಕ್ಕಿಂತ ಮೊದಲು ಮಾತೃದೇವೋಭವ ಅಂತ ಹೇಳಿ ತಾಯಿಗೆ ವಿಶಿಷ್ಟವಾದ ಪೂಜ್ಯ ಸ್ಥಾನವನ್ನ ನೀಡಿದೆ. ಹಾಗಿದ್ಮೇಲೆ ಆಕೆ ಯಾವ ರೀತಿ ತನ್ನ ಮಕ್ಕಳ ಪೋಷಣೆ ಮಾಡಬೇಕು, ಅವಳ ಮಾತೃತ್ವದ ಉದ್ದೇಶ ಏನಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಸ್ವಯಂ ಉದ್ಯಮಿ ಹಾಗೂ ತಾಯಿ ಚಂದ್ರ ಕೆ ಹರ್ಷ.
1: ನಾನು ತುಂಬಾ ಸಂತೋಷದಿಂದ ಇರೋ ಒಬ್ಳು ತಾಯಿ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ತಾಯಿ ಅನ್ನೋಳು ಒಬ್ಳು ವ್ಯಕ್ತಿ ಅಲ್ಲ, ತಾಯಿ ಈ ನಿಜವಾದ ಮಗುವಿನ ಶಕ್ತಿ. ಯಾಕೆ ಅಂತ ಹೇಳಿದ್ರೆ, ನಾವ್ ಅನ್ಕೊಳ್ತೀವಿ ಏನಂತ ಹೇಳಿದ್ರೆ, ತಾಯಿ ಮಗುಗೆ ಸಮಯ ಕೊಡ್ಬೇಕು ಮತ್ತೆ ತಾಯಿ ಮಗು ಜೊತೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಅವರಿಬ್ರು ಕೂಡ ಎರಡು ಜೀವ ಒಂದೇ ಪ್ರಾಣ ಅಂತನೋ ಹಾಗೆ. ಯಾಕೆ ಅಂತ ಹೇಳಿದ್ರೆ, ಮೊದಲನೇ 10 ವರ್ಷ ತನಕ ಯಾವುದೇ ಮಗು ತನ್ನ ತಾಯಿಯ ಇನ್ಫ್ಲೂಯೆನ್ಸ್ ಅಲ್ಲೇನೆ ಕೂಡ ಬೆಳೆಯುತ್ತೆ. ಅದಾದ ನಂತರ ಮಾತ್ರನೇ ಅದು ತನ್ನ ಹೊರಗಿನ ಜಗತ್ತನ್ನ ತನ್ನ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಹೋಗುತ್ತೆ. ಇಲ್ಲಿ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಒಬ್ಳ ತಾಯಿ ತನ್ನ ಮಗುಗೆ ಏನ್ನ ಕೊಡ್ತಾಳೋ ಅದೇ ದೃಷ್ಟಿಯಲ್ಲಿ ಮಗು ಪ್ರಪಂಚನ ನೋಡ್ಲಿಕ್ಕೆ ಹೋಗುತ್ತೆ, ಮತ್ತೆ ತನಗೇನ್ ಸಿಕ್ಕಿದೆಯೋ ತನ್ನ ತಾಯಿಯಿಂದ ಅದನ್ನೇ ಮಗು ಪ್ರಪಂಚಕ್ಕೆ ಕೊಡ್ಲಿಕ್ಕೆ ಹೋಗುತ್ತೆ. ಬಟ್ ಇವತ್ತಿಗೆ ಏನಾಗಿದೆ ಅಂತ ಹೇಳಿದ್ರೆ, ತನ್ನೆಲ್ಲ ಬಿಸಿ ಸ್ಕೆಡ್ಯೂಲ್ಸ್ ಮಧ್ಯ, ತನ್ನೆಲ್ಲ ಬೇರೆ ಜವಾಬ್ದಾರಿಗಳ ಮಧ್ಯ, ತನ್ನೆಲ್ಲ ಬೇರೆ ಕಮಿಟ್ಮೆಂಟ್ಸ್ ಗಳ ಮಧ್ಯದಲ್ಲಿ ತಾಯಿ ಮಗುಗೆ ಸಮಯ ಕೊಡುವಂತಹ ಪರಿಸ್ಥಿತಿ ಬಂದಿದೆ. ಇದು ಇಬ್ಬರಿಗೂ ಕೂಡ ಹೊರೆ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಬರೀ ಫಿಸಿಕಲ್ ಪ್ರೆಸೆನ್ಸ್ ಇದೆಯಲ್ಲ, ಅದು ಮಗುಗೆ ಯಾವುದೇ ಉಪಯೋಗಕ್ಕೆ ಬರದೇ ಇರುವಂತಹ ಒಂದು ಕೆಲಸಗಳಾಗುತ್ತೆ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ತಾನು ತುಂಬಾ ಸಂತೋಷದಿಂದ ಮಗುವಿನ ಜೊತೆ ತೊಡಗಿಸ್ಕೊಂಡು ಆ ಸಮಯದಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಗುವುದು ಎಮೋಷನಲ್ ಮತ್ತೆ ಸೋಷಿಯಲ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ತಾಯಿದು ಎಷ್ಟು ಇಂಪಾರ್ಟೆಂಟ್ ರೋಲ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆಯಲ್ಲಿ ನಾನು ಒಂದು ದೃಷ್ಟಾಂತನ ತಗೊಂಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮಹಾಭಾರತದ ಯುದ್ಧ ಮುಗ್ದಾಗ ಕೌರವರು 100 ಜನ ಮಕ್ಕಳು ಕೂಡ ತೀರು ಹೋಗಿರ್ತಾರೆ. ಅವರನ್ನ ಕೊನೆ ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳಿ ಸ್ಮಶಾನದಲ್ಲಿ ತಂದಿರ್ತಾರೆ. ಈ ಕಡೆ ಪಾಂಡವರು ಮತ್ತೆ ಕುಂತಿ ಒಂದ್ ಕಡೆ ನಿಂತಿರ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಕೂಡ ಅಲ್ಲಿಗೆ ಬರ್ತಾರೆ. ಗಾಂಧಾರಿ ಏನು ಆಕಾಶ ಭೂಮಿ ಒಂದಾಗೋಷ್ಟು ದುಃಖದಲ್ಲಿ ಗೋಳಾಡ್ತಾ ಇರ್ತಾಳೆ, ನನ್ನ 100 ಮಕ್ಕಳು ತೀರು ಹೋದ್ರು, ನಾನು ನೋಡಲು ಬರದಾಯ್ತು ಅಂತ ಹೇಳಿ ಮತ್ತೆ ಆ ಕೋಪನ ತೆಗೆದು ಕೃಷ್ಣ ಪರಮಾತ್ಮರ ಮೇಲೆ ತೋರಿಸ್ತಾರೆ. ಅವರು ಈ ಎಲ್ಲ ಅನಾಹುತಕ್ಕೆ ನೀನಪ್ಪ ಕಾರಣ ಅಂತ ಹೇಳ್ಬಿಟ್ಟು, ಈ ಯುದ್ಧನ ನೀನ್ ನಿಲ್ಲಿಸಬಹುದಾಗಿತ್ತು ಅಂತ ಹೇಳ್ಬಿಟ್ಟು. ಆಗ ಕೃಷ್ಣ ಪರಮಾತ್ಮ ಒಂದ್ ಮಾತು ಹೇಳ್ತಾರೆ, ನಾನು ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅದನ್ನೆಲ್ಲ ಮಾಡಿದೆ, ಆದ್ರೆ ನಿಮ್ಮ ಮಗ ದುರ್ಯೋಧನ ನನ್ನ ಮಾತನ್ನ ಕೇಳಲಿಲ್ಲ. ನನ್ನ ಮಾತಲ್ಲ, ಅವ್ರು ಯಾರ ಮಾತನ್ನು ಕೇಳೋ ಅಂತ ಒಂದು ಸ್ವಭಾವ ಅವ್ರದ್ದಾಗಿರ್ಲಿಲ್ಲ. ಈ ಎಲ್ಲ ಅನಾಹುತಕ್ಕೆ ನಾನಾಗ್ಲಿ ದುರ್ಯೋಧನ ಆಗ್ಲಿ ಕಾರಣ ಅಲ್ಲ, ನೀವು ಕಾರಣ ಅಂತ ಗಾಂಧಾರಿಗೆ ವಾಪಸ್ ಹೇಳ್ತಾರೆ. ನಾನ್ ಕಾರಣನ ಯಾಕೆ ಅಂತ ಗಾಂಧಾರಿ ಕೇಳ್ತಾರೆ. ಆಗ ಗಾಂಧಾರಿಗೆ ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ ಧೃತರಾಷ್ಟ್ರನ್ನ ನೀವು ಮದ್ವೆ ಆಗಿ ಅರಮನೆಗೆ ಬಂದಾಗ ತನ್ನ ಗಂಡನ್ಗೆ ಕಣ್ಣಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ರಿ. ನಾನು ಪತಿವ್ರತೆ ಆಗ್ಬೇಕು ಅಂತನೋ ಆತರದಲ್ಲಿ ಒಬ್ಳು ಒಳ್ಳೆ ತಾಯಿ ಆಗೋ ಅವಕಾಶನ ನೀವು ಕಳ್ಕೊಂಡ್ಬಿಟ್ರಿ. ಆಯ್ತಾ, ನೀವು ಕಣ್ಣನ ಬಟ್ಟೆನ ತೆಗೆದು ಒಬ್ಳ ತಾಯಿಯಾಗಿ ಅವ್ರನ್ನ ಚಿಕ್ಕ ವಯಸ್ಸಿಂದನೆ ತಿದ್ದಿ ಅವ್ರಿಗೆ ಅವಶ್ಯಕತೆ ಇದ್ದಂತಹ ಪ್ರೀತಿ, ವಾತ್ಸಲ್ಯ, ಮಮತೆ, ಗೈಡ್ ಲೈನ್ಸ್ ಎಲ್ಲವನ್ನು ಕೊಟ್ಟಿದ್ದಿದ್ರೆ, ಅವ್ರು ಮಾಡ್ತಿದ್ದಂತಹ ತಪ್ಪುಗಳನ್ನ ತಿದ್ದಿ ಬೆಳೆಸಿದ್ರೆ ಇವತ್ತಿಗೆ ಖಂಡಿತ ದುರ್ಯೋಧನ ಇಂಥ ಒಂದು ಅಹಂಕಾರನ ಬೆಳೆಸ್ಕೋತಾ ಇರ್ಲಿಲ್ಲ, ಇಂಥ ದುಷ್ಟರ ಜೊತೆ ಸೇರಿ ತನ್ನ ವ್ಯಕ್ತಿತ್ವನ ಹಾಳು ಮಾಡ್ಕೋತಾ ಇರ್ಲಿಲ್ಲ. ಇಲ್ಲಿ ತಪ್ಪು ನಂದು ಅನ್ನೋದಕ್ಕಿಂತ ಹೆಚ್ಚಾಗಿ, ದುರ್ಯೋಧನಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ದಾಗಿದೆ ಈ ತಪ್ಪು. ಅದೇ ಕುಂತಿಯನ್ನ ನೋಡಿ, ಪಾಂಡುರಾಜ ತೀರು ಹೋಗಿದ್ರು ಕೂಡ ತಾಯಿ ಅಲ್ಲೇ ತಂದೆ ಸ್ಥಾನದಲ್ಲೂ ನಿಂತು 5 ಜನ ಮಕ್ಕಳನ್ನ ಎಷ್ಟು ಅದ್ಭುತವಾಗಿ ಬೆಳೆಸಿದ್ದಾರೆ ನೋಡಿ. ಧರ್ಮರಾಯಂಗೆ ಯುಧಿಷ್ಠಿರ ಅನ್ನೋ ಹೆಸರು ಹೋಗಿ ಧರ್ಮರಾಜ ಅಂತನ್ನೋದೇ ಹೆಸರು ಬಂದಿದೆ. ಅಂದ್ರೆ ಇದರಲ್ಲಿ ತಾಯಿ ಪಾತ್ರ ಎಷ್ಟು ಮುಖ್ಯವಾಗಿದೆ ಅಂದ್ರೆ, ತಾಯಿ ಅನ್ನೋಳು ಹಾಗೇನೆ ತನ್ನ ಮಕ್ಕಳ ಏಳಿಗೆಗೋಸ್ಕರ. ಯಾಕೆಂದ್ರೆ ಒಂದ್ ಮಗು ಹುಟ್ಟಿದ ತಕ್ಷಣ ತಾಯಿಗೆ ತನ್ನ ಮಗುವಿನ ವ್ಯಕ್ತಿತ್ವ ರೂಪಿಸೋದ್ರಲ್ಲಿ ತಾಯಿ ಜವಾಬ್ದಾರಿ ತುಂಬಾನೇ ಇರುತ್ತೆ. ಸೊ ಆ ಕಾರಣದಿಂದ ಏನಪ್ಪ ಅಂತ ಹೇಳಿದ್ರೆ, ನಮ್ಮೆಲ್ಲ ಜವಾಬ್ದಾರಿಗಳ ಮಧ್ಯ ತಾಯಂದ್ರಾಗಿ ನಾವು ಮಗುವಿನ ಸಂಪೂರ್ಣ ಅಭಿವೃದ್ಧಿಗೆ, ಅದು ಮನೋವಿಕಾಸ ಆಗಿರಬಹುದು, ದೈಹಿಕ ಅನ್ನೋ ಬೆಳವಣಿಗೆಗಳಾಗಿರಬಹುದು, ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಒಂದು ಭಾವನಾತ್ಮಕ ಅವಶ್ಯಕತೆಗಳಿರ್ಬೋದು, ಇದೆಲ್ಲವನ್ನ ಕೊಡುವಂತಹ ತಾಯಂದ್ರ ನಾವಾಗ್ಬೇಕು ಅಂತನೋ ಹಾಗೆ ಕಳಕಳಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಇನ್ನೂ ಒಂದು ಮದ್ವೆ ಆಗಿದೆ, ಇನ್ನೋ ಜನ ಕೇಳ್ತಾರೆ, ಒಂದು ಮಗು ಬೇಕು, ನಮ್ಮ ವಂಶ ಬೆಳಗಿಸ್ಲಿಕ್ಕೆ ಮಗು ಬೇಕು, ನಾವು ವಯಸ್ಸಾದ್ಮೇಲೆ ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಒಂದ್ ಮಗು ಬೇಕು, ಅದರಲ್ಲೂ ಗಂಡು ಮಗುನೇ ಬೇಕು. ಈ ತರ ಒಂದು ಸಂಕುಚಿತವಾದಂತಹ ಮನೋಭಾವನೆ ನಮ್ಮ ಭಾರತೀಯ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಆದ್ರೆ ನಾನ್ ಏನ್ ಹೇಳೋದು ಅಂತ ಹೇಳಿದ್ರೆ, ಈ ಒಂದು ಮಗು

0: ಅದು ಮಗು ಆಗಿರತ್ತೆ. ಮತ್ತೆ ಅದು ತಾಯಿಯಿಂದ ಏನು ಸಂಸ್ಕಾರನ ತಗೊಳುತ್ತೋ ಅದ್ರ ಮೂಲಕ ಅದ್ರದ್ದು ವ್ಯಕ್ತಿತ್ವ ಬೆಳೀತಾ ಇದ್ದ ಹಾಗೆ ಡೆವಲಪ್ ಆಗ್ತಾ ಹೋಗುತ್ತೆ. ನಾವು ಹೆತ್ತಂತ ಮಕ್ಕಳನ್ನ ಸಮಾಜಕ್ಕೆ ಮಾದರಿಯಾದಂತಹ ಒಂದು ವ್ಯಕ್ತಿತ್ವ ರೂಪಿಸೋದಕ್ಕೆ ನಮ್ಗೆ ಇಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಮಕ್ಕಳನ್ನ ಹೆರೋದೇ ತಪ್ಪು ಅಂತ ಅನ್ಸುತ್ತೆ ನಂಗೆ ನಿಜವಾಗ್ಲು. ನೋಡಿ, ಇವತ್ತಿಗೆ ಸಮಾಜದಲ್ಲಿ ಇಷ್ಟೊಂದು ಅತ್ಯಾಚಾರಗಳಾಗ್ತಿದೆ, ಅನಾಚಾರಗಳಾಗ್ತಿದೆ. ಒಬ್ಬಳು ತಾಯಿ ಆದವಳು ಒಂದು ಮಗುಗೆ ಸಣ್ಣ ವಯಸ್ಸಿಂದ ಇದ್ದಾಗಿಂದನೆ ಕೂಡ ಮತ್ತೆ ಹೆಣ್ಮಕ್ಳುಗಳ ಕಷ್ಟಗಳೇನು ಮತ್ತೆ ಅವರ ಜವಾಬ್ದಾರಿಗಳೇನಿದೆ ಅದನ್ನ ಗಂಡು ಹೇಗೆ ರೆಸ್ಪೆಕ್ಟ್ ಮಾಡ್ಬೇಕು ಇದನ್ನೆಲ್ಲವನ್ನು ಕೂಡ ಹೇಳ್ಕೊಡ್ಬೇಕಾಗತ್ತೆ ತಾಯಿ ಆದವಳು. ಆಗ ಮಾತ್ರ ಒಂದು ಸುಸಂಸ್ಕೃತವಾದಂತಹ ವ್ಯಕ್ತಿತ್ವ ಮಗು ಒಳಗಡೆ ಡೆವಲಪ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇದಾಗಿಲ್ಲ ಅಂತ ಹೇಳಿದಾಗ ಮಾತ್ರ ಸಮಾಜದಲ್ಲಿ ನಿಜವಾಗ್ಲೂ ಅಧಃಪತನನೆ ಶುರುವಾಗುತ್ತೆ. ಫಾರ್ಮಲ್ ಎಜುಕೇಶನ್ ಅಕಾಡೆಮಿಕಲ್ ಎಜುಕೇಶನ್ ಬೇರೆ, ಆದ್ರೆ ಒಂದು ಮಗುವುದು ವಿಕಸನ ಎಲ್ಲಿ ಶುರುವಾಗುತ್ತೆ? ಮಾರಲ್ ಎಜುಕೇಶನ್ ಆಗಿರಬಹುದು, ಸೋಷಿಯಲ್ ಎಜುಕೇಶನ್ ಆಗಿರಬಹುದು, ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಎಮೋಷನಲ್ ಬ್ಯಾಲೆನ್ಸ್ ಗಳಾಗಿರಬಹುದು, ಇದೆಲ್ಲವೂ ಮಗು ಎಲ್ಲಿಂದ ಕಲಿಯುತ್ತೆ ಅಂತ ಹೇಳಿದ್ರೆ ತನ್ನ ತಾಯಿಯಿಂದ ನೋಡಿ ಕಲಿಯುತ್ತೆ. ಆ ಕಾರಣದಿಂದ ಒಬ್ಬಳು ತಾಯಿ ಆದವಳು ಸಮಾಜದ ಏಳಿಗೆಗೆ ಶ್ರಮಿಸುವಂತಹ ಒಂದು ಮಗುನ ಕೊಡ್ಬೇಕು. ಆಗ ಮಾತ್ರವೇ ಒಂದು ದೇಶಕ್ಕೆ ಅದು ಹ್ಯೂಮನ್ ರಿಸೋರ್ಸ್ ಆಗಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ಅ ಪಾಪ್ಯುಲೇಷನ್ ಆಡೆಡ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಮಕ್ಳು ನಾವು ಹೇಳಿದ್ದನ್ನ ಕೇಳಲ್ಲ, ಆದ್ರೆ ನಾವು ಮಾಡಿದ್ದನ್ನ ನೋಡ್ಕೊಂಡು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಪ್ರತಿ ಮಗುನು ಕೂಡ ತನ್ನ ತಾಯಿನ ತುಂಬಾ ಅನುಕರಿಸುತ್ತೆ. ಆ ಕಾರಣದಿಂದ ಒಬ್ಬಳು ತಾಯಿ ಆದವಳು ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ಒಂದು ಸಿಟಿಜನ್ಸ್ ನ ನಾವು ತಯಾರು ಮಾಡಬಹುದು ಅಂತ ನಾವ್ ಅನ್ಕೋತೀವಿ. ಸೊ ನಾವೆಲ್ಲರೂ ಕೂಡ ತಾಯಂದ್ರಾಗಿ ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಸೊ ಲೆಟ್ಸ್ ಬಿ ಅ ವೆರಿ ಸೆನ್ಸಿಬಲ್ ಅಂಡ್ ರೆಸ್ಪಾನ್ಸಿಬಲ್ ಮದರ್ ಟುವರ್ಡ್ಸ್ ಕಾಂಟ್ರಿಬ್ಯೂಟಿಂಗ್ ಬೆಸ್ಟ್ ಟು ಅವರ್ ನೇಷನ್.
1: ಕಾಲದ ಸುಳಿಯಲ್ಲಿ ಆದ ಬದಲಾವಣೆಗಳ ಪಟ್ಟಿ ಮಾಡುತ್ತಾ ಹೋದರೆ ಅಪರಿಚಿತರನ್ನ ಕಂಡಾಗ ನಾಚಿಕೆಯಿಂದ ಹೆದರಿಕೆಯಿಂದ ಅಮ್ಮನ ಸೆರಗಿನಲ್ಲಿ ಅವಿತುಕೊಳ್ಳುತ್ತಿತ್ತು ಕಂದ. ಬೆವೆದಾಗ ಬೀಸಣಿಗೆಯಾಗುತ್ತಿತ್ತು ಸೆರಗು. ಹಸಿದಾಗ ಎದೆಗವಚಿ ಹಾಲುಣಿಸಲು ಪರದೆಯಾಗುತ್ತಿತ್ತು ಸೆರಗು. ಬಿದ್ದಾಗ ಕಣ್ಣೀರು ಒರೆಸುವ ಕರವಸ್ತ್ರವಾಗಿತ್ತು ಅಮ್ಮನ ಸೆರಗು. ಮಡಿಲಲ್ಲಿ ಮಲಗಿದಾಗ ಮಮತೆಯ ಹೊದಿಕೆಯಾಗಿತ್ತು. ಆಗೆಲ್ಲ ಮಗುವನ್ನು ಸೊಂಟದಲ್ಲಿ ಹೆಗಲ ಮೇಲೆ ಎತ್ತಿಕೊಳ್ಳುತ್ತಿದ್ದ ತಾಯಿ ಈಗ ಸುಲಭವಾಗಿ ಎತ್ತಿಕೊಳ್ಳಲು ಚೀಲಗಳು ಬಂದಿವೆ, ಅದರೊಂದಿಗೆ ಟ್ರಾಲಿಗಳು ಕಾಣಬಹುದಾಗಿದೆ. ಆರು ಹೆತ್ತರು ವರ್ಷಗಟ್ಟಲೆ ಹಾಲೂಡಿಸಿ ಬೆಳೆಸಿದ ಅಮ್ಮ ಇಂದು ಒಂದೋ ಎರಡೋ ಮಕ್ಕಳಿಗೆ ಆರು ತಿಂಗಳು ಹಾಲೂಡಿಸಲು ಸೌಂದರ್ಯ ಪ್ರಜ್ಞೆ ಕಾಡುತ್ತಿದೆ. ಆದರೂ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಆಕೆ ಹಾಲೂಡಿಸಲು ಸಿದ್ಧಳಾಗಬೇಕಿದೆ. ಅಂದು ಜೋಲಿಯಲ್ಲಿ ಕಂದನನ್ನ ಮಲಗಿಸಿ ಮಧುರವಾದ ಜೋಗುಳ ಹಾಡುತ್ತಿದ್ದಳು ತಾಯಿ. ಈಗ ಮೊಬೈಲ್ನಲ್ಲೊಂದು ಹಾಡು ಹಾಕಿ ಮಲಗಿಸುತ್ತಿದ್ದಾಳೆ.
2: ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ.
1: ಕಾಗೆ ಗುಬ್ಬಕ್ಕನ ಕಥೆಗಳನ್ನ ಹೇಳಿ ಕೈತುತ್ತು ನೀಡಿ ಎರಡೆರಡು ಬಟ್ಟಲು ಅನ್ನ ತಿನ್ನಿಸುತ್ತಿದ್ದ ಅಮ್ಮನಿಗೆ ಇಂದು ಅರ್ಧ ಬಟ್ಟಲು ಉಣ್ಣಿಸುವ ಹೊತ್ತಿಗೆ ಸೋತು ಹೋಗುತ್ತಾಳೆ. ಅತ್ತಾಗ ಮುತ್ತುಕೊಟ್ಟು ಪರಿಸರದಲ್ಲಿನ ಪ್ರಾಣಿ ಪಕ್ಷಿಗಳನ್ನ ತೋರಿಸಿ ಚಂದಮಾಮನನ್ನ ಅಂಗಳಕ್ಕೆ ಕರೆಸಿ ರಮಿಸುತ್ತಿದ್ದ ತಾಯಿ ಈಗ ಕಂದನ ಕೈಗೆ ಮೊಬೈಲ್ ಕೊಟ್ಟು ಇಡೀ ಪ್ರಪಂಚವನ್ನೇ ಅಂಗೈಯೊಳಗೆ ಇಳಿಸುತ್ತಿದ್ದಾಳೆ. ನೀರಿನಲ್ಲಿ ಈಜುವ, ಮರಗಳನ್ನು ಹತ್ತಿಳಿಯುವ, ಮಣ್ಣಿನೊಡನೆ ಬಿದ್ದೇಳುವ ಜಾನಪದ ಆಟಗಳನ್ನು ಆಡಿ ಜೀವನದ ಸೋಲು ಗೆಲುವುಗಳನ್ನ ಕಲಿಸುವ ಗುರುವಾದ ಅಮ್ಮ ಇಂದೇಕೋ ಬದಲಾಗುತ್ತಿದ್ದಾಳೆ ಎನಿಸುತ್ತಿದೆ. ಸಂಜೆ ದೀಪ ಬೆಳಗಿಸಿದೊಡನೆ ಬೀದಿಯಲ್ಲಿ ಕುಣಿವ ಮಕ್ಕಳನ್ನ ಕರೆದು ಕೈಕಾಲ್ ತೊಳಿಸಿ ಶ್ಲೋಕ ಧ್ಯಾನಗಳನ್ನ ಕಲಿಸಿ ತನ್ನ ಕೈಯೊಳಗೆ ಕಂದನ ಕೈ ಸೇರಿಸಿ ಬರೆಸುವ ಅಮ್ಮ ಇಂದು ಬೇಕೆನಿಸುತ್ತಿದೆ. ಸರಿ ತಪ್ಪುಗಳನ್ನು ತಿಳಿ ಹೇಳುವ ಮಡಿಲೊಳಗೆ ಬೆಚ್ಚನೆಯ ಭಾವ ನೀಡಿ ರಕ್ಷಿಸುವ ಅಮ್ಮ ಜರೂರು ಬೇಕಿದೆ. ಸಂಸ್ಕಾರವೇ ಉತ್ತಮ ನಾಗರಿಕರ ಮೂಲ ಬುನಾದಿ ಎಂದು ತಿಳಿದು ಸಂಭ್ರಮದಿಂದ ಸಣ್ಣ ಪೆಟ್ಟು ಕೊಟ್ಟು ಕಲಿಸುವ ಗುರು ಅಮ್ಮನಾಗಿ ಈಗ ಖಂಡಿತ ಬೇಕಿದೆ. ಶಾಲೆಯಿಂದ ಬಂದ ಮಕ್ಕಳಿಗೆ ಬಟ್ಟೆ ಬದಲಿಸಿ ಸ್ವಚ್ಛತೆಯ ಪಾಠ ಕಲಿಸಿ ಘಮಘಮಿಸುವ ರುಚಿ ಶುಚಿಯಾದ ಅಡುಗೆ ಮಾಡಿ ತನ್ನ ಅಪ್ಪುಗೆಯ ಪ್ರೀತಿಯೊಂದಿಗೆ ಉಣಿಸುವ ತಾಯಿ ಮಕ್ಕಳಿಗಿಂದು ಅಗತ್ಯ ಅವಶ್ಯವಿದೆ. ಆದರೆ ಅಮ್ಮ ತನ್ನ ಕಂದನಿಗೆ ಹಣ ಕೂಡಿಸಲು, ಮಹಲು ಕಟ್ಟಲು, ಬೇಕು ಬೇಡಗಳನ್ನೆಲ್ಲ ಕೊಂಡು ತರಲು ಬಹಳ ಬಹಳ ನಿರತಳಾಗಿದ್ದಾಳೆ ದುಡಿಮೆಯಲ್ಲಿ. ಆರೋಗ್ಯವಂತ ದೇಹ ಮನಸ್ಸು ತಾಯಿಗೆ ಇದ್ದಾಗ ಮಾತ್ರ ಅವಳು ಮಕ್ಕಳ ಹಾಗೂ ಕುಟುಂಬದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸೋಕೆ ಸಾಧ್ಯ.

0: ಹಾಗೆ ಸಮಯ ಪ್ರಜ್ಞೆ, ಒತ್ತಡ ನಿರ್ವಹಣೆಗಳು ಆಕೆಯನ್ನ ಉತ್ತಮ ತಾಯಿಯಾಗಿಸಬಲ್ಲವು ಅಂತ ಹೇಳ್ತಾ ಇದ್ದಾರೆ. ಸಮಾಧಾನ ಆಪ್ತ ಸಲಹಾ ಕೇಂದ್ರದಲ್ಲಿ ಆಪ್ತ ಸಮಾಲೋಚಕರಾದ ಶ್ರೀಮತಿ ಬಿಜಿ ಗಾಯತ್ರಿ.
1: ಇಂದಿನ ದಿನಗಳಲ್ಲಿ ಉದ್ಯೋಗಸ್ಥ ಮಹಿಳೆಗೆ ಮಕ್ಕಳು ನೋಡ್ಕೊಳ್ಳೋದು ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬಹುದು. ಶುಚಿ ರುಚಿಯಾದ ಪೌಷ್ಟಿಕಾಂಶದಿಂದ ಕೂಡಿದ ಸಮತೋಲನ ಆಹಾರವನ್ನ ಮಕ್ಕಳಿಗೆ ಒದಗಿಸಬೇಕು. ಮತ್ತೆ ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಮಕ್ಕಳೊಂದಿಗೆ ಅವರ ಆಟಪಾಠಗಳಲ್ಲಿ ಸಂಪೂರ್ಣ ಇನ್ವಾಲ್ವ್ ಆಗ್ಬೇಕಾಗತ್ತೆ. ಇದು ಮಕ್ಕಳಲ್ಲಿ ಭದ್ರತಾ ಮನೋಭಾವ ಮತ್ತು ಆತ್ಮವಿಶ್ವಾಸವನ್ನ ಬೆಳೆಸುತ್ತದೆ ಮತ್ತು ಅಮ್ಮ ಮನೆಯಲ್ಲಿ ಇಲ್ಲದೆ ಇರೋ ಸಮಯವನ್ನು ಪಾಸಿಟಿವ್ ಆಗಿ ಒಪ್ಪಿಕೊಳ್ಳಲು ಸಹಕಾರಿಯಾಗುತ್ತೆ ಮತ್ತು ತಮ್ಮನ್ನು ತಾವು ನೋಡಿಕೊಳ್ಳುವ ಮನೋಭಾವವು ಬೆಳೆಯುತ್ತೆ. ಮಕ್ಕಳಿಗೆ ಒಂದು ಇಂಡಿಪೆಂಡೆಂಟ್ ಆಗಿ ಬಿಹೇವ್ ಮಾಡುವಂತದ್ದು ಒಂದು ಬರುತ್ತೆ. ನಮ್ಗೆಲ್ಲ ಗೊತ್ತೇ ಇದೆ ಇದು ಸ್ಪರ್ಧಾತ್ಮಕ ಯುಗ, ಆದ್ರೂ ಮಕ್ಕಳ ಬುದ್ಧಿವಂತಿಕೆ ಆಸಕ್ತಿಗೆ ತಕ್ಕಂತೆ ಅವರನ್ನು ಪ್ರೋತ್ಸಾಹಿಸಬೇಕು. ಯಾವುದೇ ಕಾರಣಕ್ಕೂ ಅಂದ್ರೆ ಬೇರೆ ಮಕ್ಕಳೊಂದಿಗೆ, ಈವನ್ ಮನೆಯ ಇತರ ಮಕ್ಕಳೊಂದಿಗೆ ಅಂದ್ರೆ ಅಣ್ಣ ತಮ್ಮಂದಿರಬಹುದು, ಅಕ್ಕ ತಂಗಿರಿರಬಹುದು, ಅವ್ರ ಜೊತೆ ಕೂಡ ಹೋಲಿಕೆ ಸಲ್ಲದು. ಅವರನ್ನು ಯಾವುದೇ ಷರತ್ತಿಲ್ಲದಂತೆ ಒಪ್ಪಿಕೊಂಡು ಬೆಳೆಸಬೇಕಾಗತ್ತೆ. ಆದ್ರೆ ಇಂದಿನ ಕರೋನಾ ಸ್ಥಿತಿಯಿಂದಾಗಿ ಮಕ್ಕಳಿಗೆ ಶಾಲೆಗೆ ಹಾಗೂ ಹೊರಗಡೆ ಎಲ್ಲೂ ಹೋಗದೇ ಇರುವಂತ ಪರಿಸ್ಥಿತಿ ಬಂದಿದೆ. ಮನೆಗಳಿಗೂ ಯಾರು ಬರದೆ ಮತ್ತು ಆನ್ಲೈನ್ ಕ್ಲಾಸ್ಗಳಿಂದಾಗಿ ಮಕ್ಕಳಲ್ಲಿ ಮೊಬೈಲ್ ಕಂಪ್ಯೂಟರ್ ಬಳಕೆ ಹೆಚ್ಚಾಗಿದೆ. ತಾಯಿಯಾದವರು ಈ ವಿಷಯವನ್ನು ತುಂಬಾ ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗತ್ತೆ. ಏಕೆಂದ್ರೆ ಟೆಕ್ನಾಲಜಿಯಿಂದ ಅನುಕೂಲಗಳ ಜೊತೆಗೆ ಅನಾನುಕೂಲಗಳು ಇವೆ. ಮತ್ತೆ ಮಕ್ಕಳನ್ನು ಮೊಬೈಲ್ ಟಿವಿ ಹೊರತಾಗಿಯೂ ಸೃಜನಾತ್ಮಕವಾಗಿ ಎಂಗೇಜ್ ಮಾಡಬಹುದು. ಹೇಗಂದ್ರೆ ಅಂತ್ಯಾಕ್ಷರಿಯ ತರಹ ತರಕಾರಿಗಳನ್ನು ಹೆಸರು ಹೇಳಿಕೊಳ್ಳೋದು, ಹಣ್ಣುಗಳ ಹೆಸರುಗಳನ್ನು ಹೇಳೋದು, ಸೊ ಒಟ್ಟಾರೆ ಮಕ್ಕಳನ್ನು ತುಂಬಾ ಶಿಸ್ತಾಗಿಯೂ ಅಲ್ಲದೆ ಹಾಗೆ ತುಂಬಾ ಉದಾಸೀನತೆಯೂ ಇಲ್ಲದಂತೆ ಬ್ಯಾಲೆನ್ಸ್ ಮಾಡಿಕೊಂಡು ಬೆಳೆಸೋದು ಇಂದಿನ ಹೆಣ್ಮಕ್ಳಿಗೆ ಒಂದು ಸವಾಲು ಹೌದು, ಹಾಗೆ ತಲೆಯೂ ಹೌದು. ಇದೆಲ್ಲ ಮಕ್ಕಳ ಬಗ್ಗೆ ಅವಳು ಕೇರ್ ತಗೊಳ್ಬೇಕು, ಫ್ಯಾಮಿಲಿ ಬಗ್ಗೆ ಕೇರ್ ತಗೊಳ್ಬೇಕು ಅಂದಾಗ ಅವಳಿಗೂ ಸಾಕಷ್ಟು ಒತ್ತಡಗಳಿರುತ್ತೆ. ಈ ಕಡೆ ಕೆಲಸದ ಒತ್ತಡ, ಈ ಕಡೆ ಮನೆಯ ಒತ್ತಡ, ಆಮೇಲೆ ಈಗ ಹೊರಗಡೆ ಹೋಗಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ, ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಇದೆಲ್ಲದ್ರ ಜೊತೆಗೆ ತನ್ನ ಕೇರ್ ಅನ್ನು ತಾನು ನೋಡ್ಬೇಕಾಗತ್ತೆ. ಆ ತನಗಾಗಿ ತಾನು ಏನ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೂ ಅವಳು ಗಮನ ಕೊಡ್ಬೇಕಾಗತ್ತೆ. ಏಕೆಂದ್ರೆ ಹೆಣ್ಣು ತಾನೊಬ್ಳು ಆರೋಗ್ಯವಾಗಿದ್ರೆ ಇಡೀ ಕುಟುಂಬವನ್ನೇ ಆರೋಗ್ಯವಾಗಿ ಇಟ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದೆ. ಹಾಗಾಗಿ ಅವಳು ತನ್ನಿಗೆ ಏನೇನ್ ಮಾಡ್ಕೊಳ್ಬಹುದು, ತನ್ನ ಆರೋಗ್ಯದ ಕಡೆಗೆ ಗಮನ ಕೊಡ್ಲಿಕ್ಕಾಗಿ ಯೋಗ ಮಾಡಬಹುದು, ಮೆಡಿಟೇಷನ್ ಮಾಡಬಹುದು, ತನ್ನದೇ ಆದಂತ ಒಂದು ಟೈಮ್ ಅನ್ನು ಫಿಕ್ಸ್ ಮಾಡ್ಕೊಂಡು ಆ ಟೈಮಲ್ಲಿ ಅವಳಿಗೆ ತನಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ತಾನು ಆಲೋಚನೆ ಮಾಡ್ಕೊಂಡು ಪಾಲಿಸ್ಕೊಂಡು ಹೋಗುವಂತದ್ದು, ಆಮೇಲೆ ಮಕ್ಕಳ ಜೊತೆಗೆ ಹೊಂದಾಣಿಕೆ ಆಗುವಂತಹ ಟೈಮ್ ಅನ್ನ ಮಾಡಿಕೊಂಡು ಅದ್ರಲ್ಲೂ ಅವಳು ಎಂಜಾಯ್ ಮಾಡಬಹುದು. ಯಾಕೆಂದ್ರೆ ಈ ಟೈಮಲ್ಲಿ ಕೆಲವು ಮಕ್ಕಳು ಹೆಣ್ಮಕ್ಳಿಗೆ ಪ್ರೀ ಮೆನ್ಸ್ಟ್ರಲ್ ಸೈಕಲ್ ಅಂತದ್ದೆಲ್ಲ ಕೆಲವು ಪ್ರಾಬ್ಲಮ್ಸ್ ಬರಬಹುದು. ಸೊ ಆ ತರ ಅವಳಿಗೆ ತನ್ನದೇ ಆದಂತಹ ಆರೋಗ್ಯದ ಕಡೆನೂ ಗಮನ ಕೊಡ್ಬೇಕಾಗತ್ತೆ. ಹಾಗಂತ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ತನ್ನ ಒಂದು ಮಾನಸಿಕ ಸ್ಥಿತಿ ಬಗ್ಗೆನೂ ಯೋಚನೆ ಮಾಡ್ಬೇಕಾಗತ್ತೆ. ತುಂಬಾ ಟೆನ್ಷನ್ ಅಂತ ಮಾಡ್ಕೊಂಡು ವರ್ಕ್ ಫ್ರಮ್ ಹೋಮ್ ಇದೆ, ಮಕ್ಕಳು ನೋಡ್ಕೊಳ್ಬೇಕು, ಈ ಟೈಮಲ್ಲಿ ಮನೆ ಕೆಲಸದವರು ಕೂಡ ಸಾಮಾನ್ಯವಾಗಿ ಯಾರು ಬರೋದಿಲ್ಲ, ಇಡೀ ಮನೆ ಕೆಲಸ ಎಲ್ಲ ತನ್ನ ಮೇಲೆ ಹೇಳ್ಕೊಂಡು ಅಷ್ಟೆಲ್ಲ ಮಾಡುವಾಗ ಫಿಸಿಕಲಿ ಮೆಂಟಲಿ ಅವಳು ಬರ್ನ್ ಔಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇಂಥದಕ್ಕೂ ಅವಳು ಅವಕಾಶ ಮಾಡ್ಕೊಡದಲೆ ತನ್ನದೇ ಆದಂತಹ ಒಂದು ರೂಪುರೇಷನ್ಗಳನ್ನ ರೂಪಿಸ್ಕೊಂಡು ಹೇಗೆ ಸ್ಟ್ರೆಸ್ ಅನ್ನು ಮ್ಯಾನೇಜ್ ಮಾಡ್ಕೊಳ್ಬಹುದು, ಆಮೇಲೆ ತನಗೆ ಬೇಕಾದಂತಹ ಕೆಲವು ಲೀಜರ್ ಟೈಮ್ ಇಟ್ಕೊಂಡು ಆಗ ಒಂದು ಓದುವಂತದ್ದು ಇರಬಹುದು, ಸಂಗೀತ ಕೇಳುವಂತದ್ದು ಇರಬಹುದು, ತನ್ನದೇ ಆದಂತಹ ಇಂಟ್ರೆಸ್ಟ್ ಇರುವಂತ ಹಾಬೀಸ್ ಗಳನ್ನ ಮಾಡ್ಕೊಂಡು ತನ್ನ ಒಂದು ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಕೊಳ್ಳಕ್ಕೆ ಏನ್ ಮಾಡಬಹುದು ಅದನ್ನ ಅವಳು ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಈಗ ಇನ್ನೂ ಒಂದು ಅಡ್ವಾಂಟೇಜ್ ಅಂದ್ರೆ ಆನ್ಲೈನ್ ಕೆಲವು ಕೋರ್ಸಸ್ ಇದೆ, ಹೆಲ್ತ್ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಕಲೀಲಿಕ್ಕೆ ಇರಬಹುದು, ಮಕ್ಳಿಗೆ ಹೇಗೆ ಆ ರೀತಿ ಒಂದು ಅನುಕೂಲ ಇದೆಯೋ ಅವಳಿಗೂ ಇದೆ, ಅದನ್ನು ಕೂಡ ಉಪಯೋಗ ಮಾಡ್ಕೊಳ್ಬಹುದು. ಬಟ್ ಇದಕ್ಕೆಲ್ಲದಕ್ಕೂ ಟೈಮ್ ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕಾಗತ್ತೆ ಅವಳು. ಆಮೇಲೆ ಅಟ್ ದಿ ಸೇಮ್ ಟೈಮ್ ಎಲ್ಲದನ್ನು ಮೈ ಮೇಲೆ ಹೇಳ್ಕೊಂಡು ಮಾಡ್ತೀನಿ ಅಂದ್ರೆ ಕಷ್ಟ. ಸೊ ಹಾಗಾಗಿ ಮನೆಯಲ್ಲಿ ಇನ್ನು ಬೇರೆ ಇರೋರು ಗಂಡ ಇರಬಹುದು ಅಥವಾ ಅತ್ತೆ ಮಾವ ಯಾರಾದ್ರೂ ಇದ್ರು ಅವರೇ ಒಂದು ಸಹಾಯನು ಪಡ್ಕೊಂಡು ತನಗೆ ಒಂದು ಟೈಮ್ ಮಾಡ್ಕೊಂಡು ಎಲ್ಲರ ಹಿತವನ್ನು ರಕ್ಷಿಸ್ಕೊಂಡು ತನ್ನ ಹಿತವನ್ನು ರಕ್ಷಿಸ್ಕೊಂಡು ಅವಳು ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಇಲ್ದಿದ್ರೆ ಆರೋಗ್ಯ ಯಾರಿಗೂ ಸಿಗೋದಿಲ್ಲ ಕೊನೆಗೆ. ಸೊ ಹಾಗಾಗಿ ಅವಳು ಅದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಮಾಡ್ತಿರುವಾಗ ನಿಜವಾಗ್ಲು ಹೆಣ್ಮಕ್ಳದ್ದು ಇಲ್ಲಿ ತ್ಯಾಗಮಯಿ ಅಂತ ಹೇಳಬಹುದು, ಫ್ಯಾಮಿಲಿಗಾಗಿನೇ ತನ್ನನ್ನೇ ತಾನು ಅರ್ಪಿಸ್ಕೊಂಡಿದ್ದಾಳೆ ಅಂತನಾದ್ರೂ ಹೇಳಬಹುದು. ಅಷ್ಟೆಲ್ಲ ಮಾಡ್ಕೊಂಡು ಅವಳದ್ರಲ್ಲಿ ಖಂಡಿತ ಹಾಗಂತ ಯಾವ ಹೆಣ್ಮಕ್ಳು ಕೊರಗೋದಿಲ್ಲ, ಖುಷಿಯಾಗೇ ಇರ್ತಾರೆ ತನ್ನ ಫ್ಯಾಮಿಲಿಗೆ ಇಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀನಿ ಅಂತ ಅನ್ನೋದು ಅದು ನಿಜವಾಗ್ಲೂ ನಮ್ಮ ಒಂದು ಸಮಾಜದ

0: ಹೆಣ್ಮಕ್ಳ ಬಗ್ಗೆ ನಾವು ಎಲ್ಲರೂ ಹೆಮ್ಮೆ ಪಡಬೇಕಾದಂತ ವಿಷಯ. ಯಾವ ತಾಯಿನು ಮಕ್ಕಳಿಗಾಗಿ ಮಾಡದೆ ನಾನು ತಗೊಂಡೆ ಅಂತ ಹೇಳ್ಕೊಳ್ಳೋದಿಲ್ಲ, ಅದ್ರಲ್ಲಿ ಖುಷಿ ಕಾಣ್ತಿದ್ದಾಳೆ. ಸೊ ಅದನ್ನ ನಾವು ಗುರುತಿಸ್ಬೇಕಾಗಿದೆ. ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು, ಮತ್ತೆ ಅವ್ರಿಗೆ ಯಾವ ರೀತಿಯ ಒಂದು ಸಮಾಜದಿಂದ ಸಹಾಯ ಬೇಕು ಅದನ್ನ ನಾವು ಪ್ರೊವೈಡ್ ಮಾಡುವಂತಹ ಒಂದು ಅವಕಾಶ ಇರ್ಬೇಕಾಗತ್ತೆ. ಅವ್ರಿಗೆ ಯಾವ ರೀತಿಯ ಒಂದು ಎಮೋಷನಲ್ ಸಪೋರ್ಟ್ ಇರಬಹುದು ಅಗತ್ಯ ಇತ್ತು ಅಂದಾಗ ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸ್ಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಎಲ್ಲಾ ಕುಟುಂಬಗಳಲ್ಲೂ ಸಂತೃಪ್ತಿಯಾದಂತಹ ಆರೋಗ್ಯಕರವಾದಂತಹ ಜೀವನ ಶೈಲಿ ಇರುವಂತದನ್ನ ನಾವು ನೋಡಬಹುದು.
1: ಈಗಿನ ತಂತ್ರಜ್ಞಾನಗಳು ಅಮ್ಮ ಮಗುವಿನ ನಡುವೆ ದೊಡ್ಡದಾದ ಕವಲನ್ನ ಸೃಷ್ಟಿಸಿದೆ. ಆದರೆ ಕಾಲ ಮೀರಿಲ್ಲ. ಯಾವುದು ನನ್ನ ಮೊದಲ ಆದ್ಯತೆ ಎಂಬುದನ್ನ ಈಗಿನ ತಾಯಿ ತಿಳಿಯಬೇಕಿದೆ. ಈಗಿನ ಅಮ್ಮಂದಿರು ಯಾವುದಕ್ಕೂ ಕಡಿಮೆ ಇಲ್ಲ. ಮೋಟಾರು ಓಡಿಸುವ ಅಮ್ಮ ತನ್ನ ಮಕ್ಕಳಿಗೆ ಅನೇಕ ರೀತಿಯ ಕಲೆಗಳನ್ನ ಕಲಿಸುತ್ತಿದ್ದಾಳೆ. ತನ್ನ ಆರೋಗ್ಯ ಆಹಾರ ವಿಹಾರಗಳನ್ನ ಲೆಕ್ಕಿಸದೆ ಅಮ್ಮನ ಪಥದಲ್ಲಿ ಬರುವ ಅನೇಕ ಸವಾಲುಗಳನ್ನ ಸಕಾರಾತ್ಮಕವಾಗಿ ನಿರ್ವಹಿಸುತ್ತಿದ್ದಾಳೆ. ಬದುಕಿನ ಬವಣೆಗಳನ್ನೆಲ್ಲ ಬದಿಗೊತ್ತಿ ಬಳ್ಳಿಯಾಗಿ ತನ್ನ ಕುಡಿಗಳಿಗೆ ಆಸರೆಯಾಗಿದ್ದಾಳೆ. ಅಪ್ಪನನ್ನು ಕೂಡ ಮಕ್ಕಳಿಗೆ ಅಮ್ಮನಾಗಿಸುವ ಪರಿಪಾಠ ಬೆಳೆಸುತ್ತಿದ್ದಾಳೆ. ಇವುಗಳೆಲ್ಲ ಭವಿಷ್ಯದ ಆಶಾದೀಪವೇ ಸರಿ. ಅಮ್ಮನಿಗೆ ಅಮ್ಮನೇ ಸರಿಸಾಟಿ.

0: ಈಗಿನ ತಾಯಿಗೆ ಅನೇಕ ಸವಾಲುಗಳು ಎದುರಾದರೂ ತಾಯಿತನಕ್ಕೆ ಆಕೆ ಮೊದಲ ಆದ್ಯತೆ ಕೊಡ್ತಾಳೆ. ತಾಯಿ ಮಗುವಿಗೆ ಶಕ್ತಿಯಾಗಿ, ಸ್ನೇಹಿತೆಯಾಗಿ, ಮಾರ್ಗದರ್ಶಕಿಯಾದ್ರೆ ಎಷ್ಟು ಚೆನ್ನ ಅಂತ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ವೈದ್ಯ ಸಿಆರ್ ರಚನಾ.
1: ಸುಪುತ್ರ ಜಾಯೇತ ಸ್ವಚಿದಪಿ ಸುಮಾತ ನ ಭವತಿ. ಕೆಟ್ಟ ಮಕ್ಕಳು ಇರಬಹುದು, ಆದ್ರೆ ಕೆಟ್ಟ ತಾಯಿ ಎಂದಿಗೂ ಇರಲಾರಳು ಎನ್ನತ್ತೆ ಸಂಸ್ಕೃತದ ವಾಕ್ಯ. ಹೌದು, ತಾಯಿ ಎಂಬುವಳು ಯಾವತ್ತಿಗೂ ಒಳಿತನ್ನೇ ಬಯಸುವಳು. ಆದ್ರೆ ಇಂದಿನ ಧಾವಂತದ ಬದುಕಿನಲ್ಲಿ ತಾಯಿಗೂ ಕೂಡ ಮಕ್ಕಳ ಸರಿಯಾದ ಪಾಲನೆ ಪೋಷಣೆ ಕಷ್ಟ ಆಗ್ತಿದೆಯೇನೋ ಅನ್ಸುತ್ತೆ. ಮಕ್ಕಳನ್ನ ಎಷ್ಟೊತ್ತಿಗೆ ಶಾಲೆಗೆ ಕಳಿಸ್ತೀನಪ್ಪ ಅನ್ನೋದ್ರಿಂದ ಪ್ರಾರಂಭವಾಗುವ ದಿನ ಎಷ್ಟೊತ್ತಿಗೆ ಮಕ್ಕಳನ್ನ ಮಲಗಿಸ್ತೀನಪ್ಪ ಅನ್ನೋದ್ರಲ್ಲಿ ಮುಗಿದು ಹೋಗುತ್ತೆ. ಹೊರಗಿನ ದುಡಿತದಿಂದ ಹೈರಾಣಾಗಿ ಮನೆಗೆ ಬರೋ ತಾಯಿಗೆ ಮನೆ ಕೆಲಸಗಳನ್ನು ಮಾಡಿ ಮಕ್ಕಳಿಗೆ ಸಮಯ ಕೊಡೋದು ಸಾಧ್ಯ ಆಗ್ತಿಲ್ಲ. ಇನ್ನು ಹೊರಗೆ ಉದ್ಯೋಗಕ್ಕೆ ಹೋಗದೇ ಇರುವಂತಹ ತಾಯಂದಿರು ಮನೆ ಕೆಲಸ ಮುಗಿಸಿ ಟಿವಿಯಲ್ಲಿ ಬರುವಂತಹ ಧಾರಾವಾಹಿಗಳನ್ನು, ಅಡಿಗೆ ಕಾರ್ಯಕ್ರಮಗಳನ್ನು ಇವುಗಳನ್ನ ನೋಡ್ತಾ ಕಾಲ ಕಳೆದು ಬಿಡ್ತೀವಿ. ಇದ್ರ ಮಧ್ಯೆ ಅಕ್ಕಪಕ್ಕದವರಿಗೂ ಮಾತಿಗೆ ನಿಂತಂತೂ ನಮಗೆ ಸಮಯದ ಪರಿವೆಯೇ ಇರಲ್ಲ. ಸಾಮಾಜಿಕವಾಗಿಯೂ ಬೆರೀಬೇಕು, ಆರ್ಥಿಕವಾಗಿಯೂ ಸಬಲಳಾಗ್ಬೇಕು. ಆದ್ರೆ ಇದೆಲ್ಲದರ ಮಧ್ಯೆ ತಾಯಿಯನ್ನು ಹೊಣೆಗಾರಿಕೆಗೆ ನಾವು ನ್ಯಾಯ ಒದಗಿಸ್ತಿದೀವ ಅನ್ನೋದು ಪ್ರಶ್ನೆ. ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿತ್ತು, ಮನೆಯಲ್ಲಿ ಜನ ಹೆಚ್ಚಿದ್ರು, ಮಹಿಳೆಯರಿಗೂ ಮನೆ ಕೆಲಸ ಹೆಚ್ಚಿತ್ತು, ಮಕ್ಕಳಿಗೆ ಸಮಯವನ್ನ ಕೊಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಮಕ್ಕಳಿಗೆ ಒಂಟಿ ಅನ್ನೋ ಭಾವನೆ ಕಾಡ್ತಾ ಇರ್ಲಿಲ್ಲ. ಅಜ್ಜ ಅಜ್ಜರು ಇರ್ತಿದ್ರು, ಊರಿಗೆ ಮಕ್ಕಳು ಇರ್ತಿದ್ರು. ಆದ್ರೆ ಇವತ್ತು ಎಲ್ಲ ಕೆಲಸಗಳು ಸುಲಭ ಆಗಿವೆ, ಪ್ರತಿ ಕೆಲಸಕ್ಕೂ ಯಂತ್ರಗಳಿವೆ, ರೆಡಿಮೇಡ್ ಸಿಗುತ್ತೆ. ಇಂದಿನ ವಿಭಕ್ತ ಕುಟುಂಬಗಳಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ, ಇವರೂ ಮಕ್ಕಳಿಗೆ ಸಮಯ ಕೊಡದೇ ಇರೋದ್ರಿಂದ ಮಕ್ಕಳು ಅನಾಥ ಭಾವವನ್ನ ಅನುಭವಿಸ್ತಾ ಇವೆ. ಮಕ್ಕಳಿಗೆ ಅನೇಕ ಪ್ರಶ್ನೆಗಳಿರುತ್ತೆ, ನಡೆದಿದ್ದೆಲ್ಲವನ್ನ ಹೇಳ್ಕೊಳ್ಬೇಕು ಅನ್ನೋ ತುಡಿತಾ ಇರುತ್ತೆ. ಆದ್ರೆ ತಾಯಂದಿರು ಅಂತ ಅವಕಾಶವನ್ನೇ ಕೊಡೋದಿಲ್ಲ. ತಾಯಿ ಮಡಿಲು ಹೊಂಗೆ ನೆರಳು ಅನ್ನೋ ಗಾದೆ ಇದೆ. ಆದ್ರೆ ತಾಯಂದಿರು ಮಕ್ಕಳನ್ನ ಮಡಿಯಲ್ಲಿ ಕೂರಿಸ್ಕೊಂಡು ಶ್ರೇಷ್ಠ ವ್ಯಕ್ತಿಗಳ ಬಗೆಗೂ ಜೀವನದ ಮೌಲ್ಯಗಳ ಬಗೆಗೂ ಹೇಳಿಕೊಡುವಂತ ಸಂಗತಿ ಅಪರೂಪ. ಇವತ್ತು ತಾಯಂದಿರು ಒಂದರ್ಧ ಗಂಟೆ ಮಗುವಿನ ಜೊತೆ ಮಾತಾಡ್ತಾ ಇದೀವಿ ಅಂದ್ರೆ ಒಂದು ಮಾರ್ಕ್ಸ್ ಕಡಿಮೆ ಬಂದಿರಬೇಕು, ಇಲ್ಲ ಯಾವುದೋ ಕಂಪ್ಲೇಂಟ್ ಬಂದಿರಬೇಕು ಶಾಲೆಯಿಂದ. ಅಷ್ಟಿನ ಮಟ್ಟಿಗೆ ತಾಯಿ ಮಗುವಿನ ಸಂಬಂಧ ಬಂದಿದೆ. ಮಕ್ಕಳ ಶೈಕ್ಷಣಿಕ ಸಾಧನೆಗಳ ಹೊರತಾಗಿಯೂ ನಿನ್ನ ಜೊತೆ ನಾನಿದ್ದೀನಿ ಅನ್ನೋ ಭರವಸೆಯನ್ನ ತಾಯಂದ್ರು ಮೂಡಿಸಬೇಕಿದೆ. ಮಕ್ಕಳು ಕೂಡ ತಾಯಂದಿರ ತ್ಯಾಗವನ್ನ, ಆಕೆ ಉದ್ಯೋಗಸ್ಥ ಮಹಿಳೆಯಾದ್ರೆ ಕೆಲವೊಂದ್ಸಲ ಕೆಲಸವನ್ನ ಬಿಟ್ಟು ಮಕ್ಕಳ ಕಡೆಗೆ ಗಮನ ಕೊಡುವಂತಹ ಉದಾಹರಣೆಗಳಿವೆ. ಸೊ ಅವರಿಗೆ ಗೌರವವನ್ನ ಕೊಡೋದನ್ನ ಮಕ್ಕಳು ಕೂಡ ಇವತ್ತು ಬೆಳೆಸ್ಕೊಳ್ಬೇಕಾಗಿದೆ. ನಾವು ಯಂತ್ರಗಳಾಗಿ ಮಕ್ಕಳನ್ನೂ ಯಂತ್ರಗಳನ್ನಾಗಿ ಮಾಡೋ ಬದಲು ಒಬ್ಬ ತಾಯಿಗೆ ದೇಶಕ್ಕೆ

0: ತಮ್ಮ ಪ್ರಜೆಯನ್ನ ಕೊಡಬೇಕಾದಂತಹ ಗುರುತರ ಜವಾಬ್ದಾರಿಯನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಬ್ಬ ಉತ್ತಮ ತಾಯಿ 100 ಗುರುಗಳಿಗಿಂತಲೂ ಶ್ರೇಷ್ಠಳಂತೆ. ಇದನ್ನ ಎಲ್ಲ ತಾಯಂದಿರು ಉಳಿಸ್ಕೊಳ್ಳೋಣ. ಇಂದಿನ ವೇಗದ ಬದುಕಿನಲ್ಲಿ ನಮ್ಮ ಸಮಯವನ್ನ ಮಕ್ಕಳಿಗೆ ಮೀಸಲಿರಿಸಿ ಮಕ್ಕಳ ಜೊತೆ ಮಕ್ಕಳಾಗೋಣ.
1: ವಿಶ್ವೇಶ್ವರಯ್ಯನವರಿಗೆ ತಾಯಿಯೇ ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಪ್ರೋತ್ಸಾಹಿಸಿದ್ದು. ಶಿವಾಜಿಯವರಿಗೆ ಕೂಡ ಆತನ ತಾಯಿಯೇ ರಾಷ್ಟ್ರಭಕ್ತಿಯನ್ನ, ಧೈರ್ಯ, ಸಾಹಸವನ್ನ ಕಲಿಸಿದ್ದು. ನೆಲಕ್ಕೆ ಬಿದ್ದ ಮಕ್ಕಳನ್ನ ತೆವಳಲು, ಕೂರಲು, ನಡೆಯಲು, ಆಗಸದೆತ್ತರಕ್ಕೆ ರೆಕ್ಕೆ ಕಟ್ಟಿ ಹಾರಲು ಕಲಿಸುವ ಗುರುವೇ ತಾಯಿ. ಇಷ್ಟೆಲ್ಲಾ ನೀಡುವ ತ್ಯಾಗಮಯಿ ತಾಯಿಗೆ ಮಕ್ಕಳು ನೀಡಬಹುದಾದ ಅತ್ಯುತ್ತಮ, ಅತ್ಯಮೂಲ್ಯ, ಅಮೋಘ ಉಡುಗೊರೆಯೆಂದರೆ ಆಕೆಯ ವೃದ್ಧಾಪ್ಯದಲ್ಲಿ ಊರುಗೋಲಾಗಿ ಆಸರೆಯಾಗುವುದು. ಇಂದು ತಾಯಿ ಕಾಲಗರ್ಭದೊಳಗೆ ಸಿಲುಕಿದ್ದಾಳೆ. ಕುಟುಂಬ, ಉದ್ಯೋಗ, ಆರ್ಥಿಕ ಹಿನ್ನಡೆ, ಆಕೆಯ ಆರೋಗ್ಯ, ಇವೆಲ್ಲ ಬಂಧನಗಳಿಂದ ಸುಖ ಪ್ರಸವವಾಗಿ ಆರೋಗ್ಯವಂತ ತಾಯಿಯ ಜನನ ಇಂದು ಜಗತ್ತಿಗೆ ತುರ್ತು ಅಗತ್ಯವಿದೆ. ತನ್ನ ನರನಾಡಿಗಳಲ್ಲಿ ಪ್ರೀತಿ ವಾತ್ಸಲ್ಯದ ಸಂಚಾರ ಹರಿಬಿಡುವ ಎಲ್ಲಾ ತಾಯಂದರಿಗೆ ಕೋಟಿ ನಮನಗಳು.

0: ತಾಯಂದಿರ ದಿನದ ಅಂಗವಾಗಿ ಇದುವರೆಗೂ ಕಾಲಗರ್ಭದೊಳಗೆ ತಾಯಿ ರೂಪಕ ಕೇಳಿದಿರಿ. ರಚನೆ ಶಿವಾನಿ ಯು, ಸಂಕಲನ ಎಂಎಸ್ ಭಾರತಿ, ನಿರ್ಮಾಣ ಟಿಬಿ ಲಸಿತ.
1: ಕೇಳಿದರೆ ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಆಕಾಶವಾಣಿ ಮಡಿಕೇರಿ. ಇನ್ನು ಮುಂದೆ ನಾಟಕ.
2: ಆಕಾಶವಾಣಿ ಡಾಕ್ಟರ್ನ ಶೋಧ, ಮೂಲ ತಮಿಳು ಅಯ್ಯಪ್ಪು ಕಣ್ಣ, ಹಿಂದಿ ಅನುವಾದ ಸಿ ಹರಿಶಂಕರ್, ಸಂಪಾದನೆ ಅಂಜಲಿ ಶರ್ಮಾ, ಕನ್ನಡ ಅನುವಾದ ಎಂಎ ಹುಂಡೇಕರ್, ನಿರ್ದೇಶನ ಶಶಿಧರ್ ನರೇಂದ್ರ. ಡಾಕ್ಟರ್ನ ಶೋಧ.
3: ವಿದ್ಯಾ,
4: ಬರ್ರಿ ಬರ್ರಿ ಡಾಕ್ಟರ್ ಸಾಹೇಬ್ರು ಬರ್ಬೇಕು. ಏನ್ರಿಪ ಎಷ್ಟೊತ್ತ ಆತ್ ನಿಮ್ಮನ್ ಹದಿ ಕಾಯ್ಲಿಕ್ಕೆ ಹತ್ತು ಏನ್ತಾನ? ಅಲ್ಲ, ನೀವು ಕ್ಲಿನಿಕ್ ನಿಂದ ಯಾವಾಗ ಬರ್ತೀರೋ ನಾನ್ ನಿಮಗ್ ಸಿಹಿ ಯಾವಾಗ ಕೊಡ್ತೀನೋ ಅಂತ ಹಾದಿ ನೋಡ್ಕೊತ ಕೂತೀನಿ, ನೀವರ ಬರವಲ್ರಿ.
3: ಏನು ಸಿಹಿ
4: ಇಡ್ರಿಲ್ಲೇ, ತಗೋರಿ ಬಾಯಿ ಮೊದ್ಲು ಸಿಹಿ ಮಾಡ್ಕೊರಿ, ಆಮೇಲೆ ಏನನ್ನೋದು ಹೇಳ್ತೀನಿ.
3: ವಿದ್ಯಾ ವಿದ್ಯಾ, ಸಿಹಿ ಸುದ್ದಿ ಏನದ ಹೇಳಿ ಬಿಡಲ್ಲ.
4: ಇದು ಮಾಮೂಲಿ ಸಿಹಿ ಸುದ್ದಿ ಅಲ್ರಿ, ಡಬಲ್ ಸ್ವೀಟ್ ನ್ಯೂಸ್ ಅದ.
3: ಡಬಲ್ ಸ್ವೀಟ್?
4: ಈಗರೇ ಅಪ್ಪಾಜಿ ಫೋನ್ ಬಂದಿತ್ತು, ಪಕ್ಕಗ ಗಂಡ ಹುಟ್ಟದಂತ.
3: ಓಹೋ, ಗಂಡ ಹುಟ್ಟದಂತ? ವಾ ವಾ ವಾ ವಾ, ಅಡ್ಡಿಲ್ಲ ಅಲ್ಲ ಅದಕ್ಕ ಇದು ಡಬಲ್ ಸ್ವೀಟ್ಸ್.
4: ಅಲ್ರಿ, ನಮ್ಮಪ್ಪಗ ಮೂರ್ ಹೆಣ್ಮಕ್ಳು, ಅವ್ರಿಗ ಕಷ್ಟ ಅಂತೂ ನಿಮಗ್ ಗೊತ್ತದನ. ಅದ ಈ ಸಮಾಜದಾಗ ಹೆಣ್ಣಾಗಿ ಹುಟ್ಟಕ್ಕಿಂತ ಹೆಚ್ಚಿನ ಪಾಪ ಬೇರೆ ಯಾವ್ದು ಇರ್ಲಿಕ್ಕಿಲ್ಲ ಅಂತ ನನಗ ಅನಿಸ್ತದ. ಸ್ತ್ರೀಯನ್ನ ಅಂಬೆ ಮಾತೆ ದುರ್ಗೆಯ ರೂಪ ಅಂತ ತಿಳಿಯೋ ಸಮಾಜ ಸ್ತ್ರೀಗೆ ಅಪಮಾನ, ಅವಳ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೂ ಹಿಂಜರಿಯೋದಿಲ್ಲ ನೋಡ್ರಿ. ಅಲ್ರಿ, ಏನ ನಾ ಇಷ್ಟು ಸೀರಿಯಸ್ ಆಗಿ ಒಂದ ಸಮ ಮಾತಾಡ್ಲಿಕ್ ಹತ್ತೀನಿ, ನೀವರ ನಗೋದ ಬಿಡವಲ್ರಿ.
3: ಅಲ್ಲ ವಿದ್ಯಾ, ನಿನ್ನ ಮಾತು ಕೇಳಿ ನಗಲಿಕ್ಕಂದ್ರ ಮತ್ ಏನ್ ಮಾಡ್ಲಿ? ಇದ ಈಗ ನೀ ಸ್ತ್ರೀ ಮೇಲೆ ಅತ್ಯಾಚಾರ ಆಗ್ತದ, ಅವಳು ಅಪಮಾನ ಮಾಡ್ತಾರ ಅಂತ ಹೇಳಿದೆ. ಆದ್ರ ಹೆಚ್ಚಾಗಿ ಸ್ತ್ರೀನ ಸ್ತ್ರೀ ಶೋಷಣ ಮಾಡುವಂತೀವ್ ಸತ್ಯ, ನೀ ಒಪ್ತಿಯಲ್ಲ?
4: ಶಾಣಾರಿದ್ದೀರ, ಬರ್ರಿ ಬರ್ರಿ, ಚಾ ತಯಾರ ತಗೋಳೋರಿ.
3: ತಗೋತೀನಿ.

0: ಒಂದ್ ನಿಮಿಷ. ಹಲೋ ಹಲೋ ಮುರಳಿಗೆ, ಯಾರು?
1: ನಾನು ರವಿ ಮಾತಾಡುದು.
0: ಓ ಡಾಕ್ಟರ್ ರವಿ, ಏನ್ ಸಮಾಚಾರಪ್ಪ? ಹಾಗಿದೆ
1: ಮುರಳಿ. ಆ ನಮ್ ಕಂಪೌಂಡರ್ ಕರಿಯಪ್ಪ ತೀರ್ಕೊಂಡ.
0: ಏನ ಕಂಪೌಂಡರ್ ಕರಿಯಪ್ಪ? ಅಲ್ಲೂ ಅವ ಬಹಳ ಆರಾಮಿದ್ನಲ್ಲ.
1: ಹೌದು, ಬಟ್ ಇಟ್ ಇಸ್ ಹಾರ್ಟ್ ಅಟ್ಯಾಕ್.
0: ಅರೆ ಅರೆ,
1: ಆ ಸುದ್ದಿ ತಿಳಿದ ತಕ್ಷಣ ನಾವು ಓಡಿ ಹೋದೆ. ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಪಾಪ. ಆಸ್ಪತ್ರೆಯ ಸಿಬ್ಬಂದಿನ ಎಲ್ಲಾ ತಯಾರಿ ಮಾಡ್ಲಿಕ್ಕೆ.
0: ಅಂದಾಗ ಡಾಕ್ಟರ್ ರವಿ ಅವನ ತಾಯಿಗೆ ಸುದ್ದಿ ತಿಳಿಸಿದ್ರೇನು? ಅಲ್ಲ, ಅವನ್ ಹೇಳ್ತಿ ಮೀನ ಸುದ್ದ ಇದ್ದಿದ್ದಿಲ್ಲ, ತಗೊಂಡು ಹೋಗಿದ್ಲು.
1: ಡೋಂಟ್ ವರಿ, ನಾ ಎರಡು ಕಡೆ ಸುದ್ದಿ ಮುಟ್ಸೇನಿ.
0: ಹೌದಲ್ಲ,
1: ನೀ ಬರ್ಲಿಕ್ಕತ್ತೀಯಲ್ಲ?
0: ಹೌದೌದು,
1: ಬಂದ್ಬಿಡು.
0: ಎಸ್, ಬಂದ್ರೆ ಹತ್ತು ನಿಮಿಷನೇ ಬಂದೆ.
2: ವಿದ್ಯಾ,
0: ಕಂಪೌಂಡರ್ ಕರಿಯಪ್ಪ ತೀರ್ಕೊಂಡಂತ.
2: ಹೌದ? ಅಯ್ಯೋ ದೇವ್ರ, ಇಷ್ಟು ಸಣ್ಣ ವಯಸ್ಸಿನಾಗ ಹೋಗ್ಬಿಟ್ನ ಪಾಪ. ಛೇ ಛೇ ಛೇ ಛೇ ಛೇ, ಆ ಮೀನಾನ್ ಪರಿಸ್ಥಿತಿ ಏನಾಗ್ಬೇಕು ಅಂತೀನಿ. ನಾಲ್ಕು ಸಣ್ಣ ಸಣ್ಣ ಮಕ್ಕಳು ಹ್ಯಾಂಗ್ ಸಂಭಾಳಿಸ್ತಾಳೋ ಏನೋ ಪಾಪ. ಛೇ, ಭಾಳ ಕೆಟ್ಟ ಆತ್ರಿಪ್ಪ. ಅಲ್ರಿ, ಲಗ್ನ ಆಗಿ ಬರೀ 5 ವರ್ಷ ಆಗಿದ್ದೂರಿ. ಅಷ್ಟಾಗ
0: ನಾ ಈಗ ಸದ್ಯ ಹೋಗ್ಬೇಕು, ನಮ್ ಸ್ಟಾಫ್ ಅಂತ್ಯ ಸಂಸ್ಕಾರದ ಸಿದ್ಧತೆ ನಡೆಸ್ಯಾರ.
2: ಹಂಗಾರ ಹೋಗ್ರಿ. ಅಲ್ಲ ಅಂದಂಗ ಮತ್ತ ಸ್ವಲ್ಪ ರೊಕ್ಕ ತಗೊಂಡ್ ಹೋಗ್ರಿ, ಹರ್ಕತ್ ಆದ್ಗಿದಿತ್ತು.
0: ಅಡ್ಡಿಲ್ಲ ಅಡ್ಡಿಲ್ಲ, ನಾ ಬರ್ತೇನೆ ಹಂಗಾರ.
2: ಹಾ ಹೋಗ್ರಿ.
3: ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ.
4: ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ. ಬರ್ರಿ ಬರ್ರಿ, ಕೊಡ್ರಿ. ಹಾ ಕೊಡ್ ಕೊಡ್ರಿ. ಈಗ ನಿಮ್ ಆರೋಗ್ಯ ಹೆಂಗದ
3: ಡಾಕ್ಟರ್? ಈಗ ನಾ ಬಹಳ ಆರೋಗ್ಯದಿಂದ ಇದ್ದೇನೆ ಡಾಕ್ಟರ್. ನೀವಂತೂ ನನ್ನ ಪಾಲಿಗೆ ಪ್ರಾಣದಾತ, ಭಗವಂತ. ಎಷ್ಟೋ ಡಾಕ್ಟರು ನನ್ನ ಕೇಸ್ ನೋಡಿ ಆಗುದಿಲ್ಲ ಅಂತ ಕೈ ಬಿಟ್ರು, ಆದ್ರೆ ನೀವು ನನ್ನ ಆಪರೇಷನ್ ಮಾಡಿ ಬದುಕಿಸ್ಬಿಟ್ರಿ. ವಯಸ್ಸಿನಾಗ ನೀವು ನನಗಿಂತ ಕಿರಿಯರು, ಆದ್ರೆ ನೀವು ಜನ್ಮ ಕೊಟ್ಟ ತಂದೆಗೆ ಸಮಾನರು. ನಮಸ್ಕಾರ ಮಾಡ್ತೇನೆ.
0: ಅಲ್ಲ, ಇದೇನ್ ಮಾಡ್ಲಿಕ್ಕತ್ತೀರಿ ಅಲ್ರಿ ಯಜಮಾನ್ರ? ನಿಮ್ ಆಪರೇಷನ್ ಮಾಡೋದು ನನ್ನ ಕರ್ತವ್ಯ ಆಗಿತ್ತು.
4: ಡಾಕ್ಟ್ರೆ, ನೀವು ಇವ್ರ ಜೀವ ಉಳಿಸಿದಷ್ಟೇ ಅಲ್ಲ, ನನ್ನ ಜೀವನದಾತನು ನೀವ. ಊರಾಗ ವಿಧವೆ ಹಂಗಿರೋದನ್ ತಪ್ಪಿಸಿ ಇವತ್ತ 4 ಮಂದಿಯೊಳಗ ಸುಮಂಗಲಿಯಾಗಿದ್ದೆ ನಾನು. ಇದ್ರ ಮೂಲ ಕಾರಣರು ನೀವ.
0: ನೋಡ್ರಿ ನೋಡ್ರಿ, ಅಂತದ್ದೇನಿಲ್ಲ. ಡಾಕ್ಟರ್ಗಂತೂ ಬರೀ ರೋಗ ಗುರುತಿಸಿ ಔಷಧ ಕೊಡೋದಷ್ಟೇ ಕೆಲಸ, ಉಳಿಸಮ್ಮ ಆ ಭಗವಂತ. ನಿಮ್ಮ ರೋಗ ಗುರುತಿಸಿ ನಾನಂತೂ ಔಷಧ ಕೊಟ್ಟೆ, ನಿಮ್ಮ ದೈವದಾಗ ಜೀವಿಸೋದು ಬರ್ತದ, ಅದಕ್ಕೆ ಇವತ್ತು ನೀವು ಜೀವಂತ ಅದೀರಿ.
4: ಅಲ್ ಡಾಕ್ಟರ್, ಎಷ್ಟೋ ಜ್ಯೋತಿಷಿಗಳು ಇವ್ರ ಜನ್ಮ ಕುಂಡಲಿ ನೋಡಿ ಇವ್ರ ಅಲ್ಪಾಯುಗಳು ಅಂತ ಹೇಳಿದ್ರು, ಆದ್ರೆ ನೀವಂತೂ ಇವ್ರ ದೈವಾನ ಬದಲಿಸ್ಬಿಟ್ರ ನೋಡ್ರಿ.
3: ಡಾಕ್ಟರ್ ಸಾಹೇಬ್ರ, ನಿಮ್ಮ ಕೈಗುಣದಿಂದ ನಾನು ಆರಾಮಾಗೇನಿ, ಏನು ತೊಂದರೆ ಇಲ್ಲ. ಖರೆ ಹೇಳ್ಬೇಕಂದ್ರ ಆರಾಮ್ ಜೀವನ ನಡೆಸ್ಲಿಕತ್ತೀನಿ.
0: ವೆರಿ ಗುಡ್.
3: ಅಂದಂಗ ಇಷ್ಟು ದಿವಸಗಳಿಂದ ನಾ ನಿಮಗ್ ಕೊಟ್ಟ ಫೀ ಕಡಿಮೆ ಬಿತ್ತು ಅಂತ ಅನಿಸ್ತದೆ. ಡಾಕ್ಟರ್ ಸಾಹೇಬ್ರ, ದಯಮಾಡಿ ಇದನ್ನ ತಗೋತೀರೇನು?
0: ಅಲ್ಲ, ನೀವಂತೂ ನನ್ನ ಪೂರ್ತಿ ಕೊಟ್ಟೀರಿ.
4: ಡಾಕ್ಟರ್ ಸಾಹೇಬ್ರ, ನೀವ್ ಇದನ್ ತಗೊಂಡ್ರ ನನ್ ಮನಸ್ಸಿಗೆ ಬಹಳ ಸಂತೋಷ ಆಗ್ತದ.
0: ನೋಡ್ರಿ, ಒಂದ್ ವೇಳೆ ನಿಮ್ ಇಚ್ಛೆ ಇದೇ ಇದ್ರ ಈ ಹಣ ಯಾವ್ದಾದ್ರು ಅನಾಥಾಲಯಕ್ಕ ದಾನ ಅಂತ ಕೊಡ್ರಿ, ಇದರಿಂದ ನಮ್ಮೆಲ್ಲರಿಗೂ ಸಂತೋಷ ಆಗ್ತದೆ. ನಾನು ಫೀ ಎಷ್ಟ ತಗೋತೀನಿ
4: ಡಾಕ್ಟರ್? ಆ ದೇವರು ನಿಮಗ್ ಒಳ್ಳೇದ್ ಮಾಡ್ಲಿರಿ.
3: ಡಾಕ್ಟರ್, ನೀವು ಯಾವ ರೀತಿ ನನ್ನ ಜೀವ ಉಳಿಸಿದ್ರಲ್ಲ, ಅದೇ ರೀತಿ ಬಹಳಷ್ಟು ಜನರ ಜೀವವನ್ನ ಉಳಿಸ್ರಿ ಅಂತೇಳಿ ಆ ಭಗವಂತನ ಕಡೆ ನಾ ಬೇಡ್ಕೋತೇನ್ರಿ. ನಾವೀಗ ಬರ್ತೀವಿ ಡಾಕ್ಟರ್. ನಮಸ್ಕಾರ.
4: ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ. ಹೋಗ್ ಬರ್ರಿ. ವಿದ್ಯಾ, ನೀನು ಇಲ್ಲಿ ನಿಂತಿದ್ದೆ ಅಲ್ಲ, ಅವರಿಬ್ಬರ ಮಾತು ಕೇಳಿದಿ?
2: ಹ್ಮ್ ಕೇಳಿದೆ. ನಿಮ್ಮನ್ನ ಯಾಕೋ ಬಹಳ ಹೊಗಳಿಕ್ ಹತ್ತಿದ್ರಲ್ಲ ಅವರು.
0: ವಿದ್ಯಾ ವಿದ್ಯಾ, ಅವ್ರ ಮಾತು ನನ್ನ ಮನಸ್ಸಿನಾಗ ಕೋಲಾಹಲ ಎಬ್ಸ್ಯಾವ. ಮೀನಾ ತನ್ನ ದೈವ ಬದಲಿಸ್ಕೊಳ್ಳಿಕ್ ಆಗ್ಲಿಲ್ಲ ಅಂತ ನೀ ಹೇಳಿದ್ದಿ, ಆದ್ರ ಇವ್ರು ಏನ್ ಹೇಳಿದ್ರು ಕೇಳಿದನು? ನಾನು ಆ ವ್ಯಕ್ತಿ ದೈವನ ಬದಲಾಯಿಸಿದ್ನಂತ. ಬಹುಶಃ ಎಲ್ಲಾ ವೈದ್ಯರು ಮನಸ್ಸು ಮಾಡಿದ್ರೆ ಮಾನವ ಜನಾಂಗದ ಭಾಗ್ಯನ ಬದಲಾಯಿಸ್ಬೋದಲ್ಲ.
2: ಅಲ್ಲ, ಇದನ್ನೇನ್ ಹೇಳಿಕತ್ತೀರ ನೀವು?
0: ಅಲ್ಲಿ ನೋಡು, ಅಲ್ಲೇ ಮ್ಯಾಲ ಫೋಟೋ ಅದಲ್ಲ, ಅದ್ ಯಾರ್ದು ಹೇಳಿ ನೋಡೋನು?
2: ಲೂಯಿ ಪಾಶ್ಚರ್ ಎಂದು.
0: ಇವರು ಯಾವ ಸಂಶೋಧನೆ ಮಾಡಿದ್ರು ನಿಂಗ ಗೊತ್ತದಲ್ಲ. ವಿದ್ಯಾ, ಒಂದ್ ಕಾಲ ಹಿಂಗಿತ್ತಲ್ಲ, ಜನ ಸಾಮಾನ್ಯ ರೋಗಗಳಿಂದಲೂ ಸಾಯ್ತಿದ್ರು, ಮತ್ತ ಇದನ್ನ ವಿಧಿ ಕೈವಾಡ ಅಂತ ತಿಳಿದಿದ್ರು. ಈ ಲೂಯಿ ಪಾಶ್ಚರ್ ರೋಗಗಳ ಕೀಟಾಣುಗಳ ಬಗ್ಗೆ ಪತ್ತೆ ಹಚ್ಚಿದ, ಆಂಟಿಬಯೋಟಿಕ್ ಔಷಧಗಳ ಬಗ್ಗೆ ಸಂಶೋಧನೆ ಮಾಡಿ ಜನರನ್ನ ವ್ಯಾಧಿಗಳಿಂದ ರಕ್ಷಿಸಿದ. ಹೌದಲ್ಲ?
2: ಹೌದೌದು, ಇದಂತೂ ಖರೆ ಅದ. ಆದ್ರೆ ನೀವೇನ್ ಹೇಳ್ಬೇಕಂತೀರಿ
0: ವಿದ್ಯಾ? ನಾವು ವೈದ್ಯರು ಸ್ವಲ್ಪ

0: ಎಷ್ಟು ಪ್ರಯತ್ನ ಪಟ್ಟು ಸೀರಿಯಸ್ ಆಗಿ ರಿಸರ್ಚ್ ಮಾಡಿದ್ರೆ ಮನುಷ್ಯರನ್ನ ಮೃತ್ಯುವಿಂದ ಉಳಿಸುವ ಔಷಧನ ಕಂಡುಹಿಡಿಬಹುದು.
1: ಅಲ್ಲ ಏನ್ ಹೇಳಕತ್ತೀರಿ ನೀವು? ಮೃತ್ಯುವಿನಿಂದ ಮನುಷ್ಯನ ರಕ್ಷಣೆನ? ಇದು ಅಸಂಭವ, ಜಸ್ಟ್ ಹ್ಯೂಮನ್ಲಿ ಇಂಪಾಸಿಬಲ್.
0: ಪರ್ಹಾಪ್ಸ್ ಮಾನವನಿಂದ ಸಾಧ್ಯ ಯಾಕಾಗಬಾರ್ದು? ಯಾವ ರೀತಿ ವೈದ್ಯರು ವಿಜ್ಞಾನಿಗಳು ಬೇರೆ ಬೇರೆ ರೋಗಗಳಿಗೆ ಔಷಧಗಳನ್ನು ಕಂಡು ಹಿಡಿತಾರಲ್ಲ, ಅದೇ ರೀತಿ ಮೃತ್ಯುವನ್ನು ಗೆಲ್ಲುವ ಟ್ರೀಟ್ಮೆಂಟ್ ಅನ್ನ ಒಂದಿಲ್ಲ ಒಂದಿನ ಕಂಡು ಹಿಡಿಬಹುದು. ಇದಕ್ಕ ನೀವೇನಂತಿ?
1: ನಿಮ್ ಮಾತೇನೋ ಲಾಜಿಕಲ್ ಆಗ್ಯದ ಖರೆ, ಆದ್ರ ಮನುಷ್ಯ ಮೃತ್ಯುನ ಗೆಲ್ತಾನ ಅಂತ ನನಗೇನ್ ಅನ್ಸುದಿಲ್ರಪ್ಪ.
0: ನೋಡ್ ವಿದ್ಯಾ ನೋಡು, ಯಾವ್ದ್ರ ಬಗ್ಗೆ ನಮಗ ನಿರೀಕ್ಷೆ ಕನಸು ಇರ್ತಾವೋ ಅದನ್ನ ಮಾಡಿ ತೋರಿಸೋದಕ್ಕನ ಸಂಶೋಧನೆ ಆವಿಷ್ಕಾರ ಅಂತಾರ. ಟೈಫಾಯ್ಡ್, ಟಿಬಿ, ಕ್ಯಾನ್ಸರ್, ಲೆಪ್ರಸಿ ಹಂಗನ ಮೃತ್ಯು. ಒಂದ್ ವೇಳೆ ಇದನ್ನ ಸೀರಿಯಸ್, ಮೋಸ್ಟ್ ಸೀರಿಯಸ್ ಅಂತ ತಿಳ್ಕೊಂಡ್ರ ಬೇರೆ ವ್ಯಾಧಿ ಹಂಗನೂ ಈ ಮೃತ್ಯುಗೂ ಔಷಧ ಸಿಗಬಹುದು.
1: ಏನಂತೀರೇನಪ್ಪ? ನನಗೇನ್ ಅನ್ಸೋದಿಲ್ಲ.
2: ಹಲೋ ಮುರಳಿ, ಏನೋ ಬಹಳ ಗಂಭೀರವಾಗಿ ಮಾತಾಡ್ಲಿಕ್ಕೆತ್ತಿರಲ್ಲ ಡಾಕ್ಟರ್ ರವಿ.
0: ಬಾಬಾ ಕೂಡ್ ಕೂಡ್ ರವಿ, ಮೆಡಿಕಲ್ ಸೈನ್ಸ್ ಬಗ್ಗೆ ಮಾತಾಡಿ ಮಾತಾಡಿ ವಿದ್ಯಾರ್ಥಿ ಬೋರ್ ಹೊಡಿಸ್ಲಿಕ್ಕೆ.
2: ನನ್ನ ಜೊತೆನು ಅದನ್ನ ಮಾತಾಡಿ ಮಾತಾಡಿ ನನಗ್ ಬೋರ್ ಹೊಡಿಸ್ತಿದ್ದಿ, ಈಗ ಅತ್ಗಿ ಸಿಕ್ರ ನೀವ್ ಕೊರಿಲಿಕ್ಕೆ.
1: ಅಲ್ರಿ ರವಿ ಅಣ್ಣ, ನಿಮಗ ನಾವೊಂದ್ ಸಂಕ್ತಿ ಹೇಳ್ತೇನ್ರಿಪ. ಅಲ್ರಿ ಆ ಕಂಪೌಂಡರ್ ಕರಿಯಪ್ಪ ಸತ್ತಾಗಿಂದ ಇವ್ರು ಮೃತ್ಯುನ್ ಮೇಲೆ ಶಿಟ್ಟಿಗೆ ಎದ್ಬಿಟ್ಟಾರ. ಈ ಮೃತ್ಯುನ ಜಯಿಸ್ತೀನಿ ಅಂತ ಅನ್ಲಿಕ್ಕತ್ತಾರ.
2: ಏನು ಮೃತ್ಯುನ್ ಜಯಿಸ್ತಾನಂತ? ಆದ್ ನೋಡು.
0: ಐ ಆಮ್ ಸೀರಿಯಸ್, ಐ ಆಮ್ ಸೀರಿಯಸ್ಲಿ ಸ್ಪೀಕಿಂಗ್. ಇಲ್ಲಿ ನೋಡು, ಈಗ ಒಬ್ಬ ಮನುಷ್ಯ ನೀರಾಗ ಮುಳುಗಿ ಪ್ರಜ್ಞಾ ತಪ್ಪಿ ಮಲ್ಗ್ಯಾನ ಅಂತ ಇಟ್ಕೋ, ಉಸಿರಾಟಿಲ್ಲ, ಮಾತಿಲ್ಲ, ಎಲ್ಲಾರು ಈ ಮನುಷ್ಯ ತೀರ್ಕೊಂಡಾನ ಅಂತ ತಿಳಿತಾರ. ಆದ್ರೆ ವೈದ್ಯ ಅವಾಗ ಮ್ಯಾಲಿಂದ ಶ್ವಾಸೋಚ್ಛಾಸ ಮಾಡಿಸ್ತಾನ.
2: ಹೌದು,
0: ಆಗ ಮನುಷ್ಯ ಉಸಿರಾಡ್ತಾನ, ಜೀವಂತ ಆಗ್ತಾನ. ಅದೇ ರೀತಿ ಹೃದಯ, ಶ್ವಾಸಕೋಶಗಳು ನಿಷ್ಕ್ರಿಯ ಆದಾಗ ಒಂದು ಔಷಧದ ಮೂಲಕ ಮತ್ತ ಅವನ್ನ ಸಕ್ರಿಯಗೊಳಿಸ್ಲಿಕ್ಕೆ ಯಾಕಾಗ್ಲಿಕ್ಕಿಲ್ಲ? ಮನುಷ್ಯನ ಮೃತ್ಯು ರೂಪಿ ಮಹಾರೋಗದಿಂದ ಉಳಿಸಬಹುದು ಅಂತ ನಾ ನಂಬ್ತೇನೆ, ಮತ್ತ ಅದ ದಿಕ್ಕಿನಾಗ ಸಂಶೋಧನೆ ಮಾಡ್ಬೇಕಂತೇನೆ. ರವಿ ನೀನ್ ವಿಚಾರ ಏನು?
2: ನೋಡ್ ಮುರಳಿ, ನೀ ಏನೋ ಸಂಶೋಧನೆ ಮಾಡ್ಬೇಕಂತೀಯಲ್ಲ, ಅದರೊಳಗ ನನಗೇನು ವಿಶ್ವಾಸ ಇಲ್ಲ. ನಿನ್ನ ಈ ಸಂಶೋಧನೆಯಲ್ಲಿ ನಿನಗ ಯಶಸ್ ಸಿಗ್ತದೋ ಅಥವಾ ಇಲ್ಲೋ ನನಗ್ ಗೊತ್ತಿಲ್ಲ, ಆದ್ರೆ ನಿನ್ನ ಸಂಶೋಧನೆಯಿಂದ ನಿನಗ ಹೆಸರು ಮತ್ತು ಯಶಸ್ಸು ಸಿಗ್ತದ ಅಂತ ನನಗೆ ನಂಬಿಕೆ ಐತಿ. ಗೋ ಅಹೆಡ್ ಮುರಳಿ, ಮೈ ಬೆಸ್ಟ್ ವಿಶಸ್ ಟು ಯು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ರವಿ. ರವಿ, ಮೊಲಕ್ಕೆ ಗುರಿಯಾಗಿಟ್ಟು ಹೊಡೆಯೋ ಬಾಣಕ್ಕಿಂತ ಗುರಿ ತಲುಪ್ಲಿ ಬಿಡ್ಲಿ, ಆನೆಗೆ ಗುರಿ ಇಟ್ಟು ಹೊಡೆಯೋದು ಲೇಸ್ ನೋಡು. ನನ್ನ ಉದ್ದೇಶ ಉನ್ನತ ಇದ್ರೆ ಸಾಕು, ಇದ್ರೊಳಗೆ ನಾ ಸೋತ್ರು ಗೌರವಪೂರ್ಣನ.
2: ಅದಕ್ಕೆ ನಾ ಹೇಳಿಕ್ ಹತ್ತೀನಿ, ನೀನು ಸಂಶೋಧನೆ ಶುರು ಮಾಡು, ಹೆಸರು ಗಳಿಸು. ಆಲ್ ದಿ ಬೆಸ್ಟ್, ನಾ ಇನ್ ಬರ್ತೇನೆ.
1: ಅಲ್ಲಲ್ಲ ರವಿ ಅಣ್ಣ, ಚಾ ಕುಡಿದು ಹೋಗ್ಬೋದಲ್ಲ?
2: ಇಲ್ಲ ಅದಕ್ಕೆ ಅಮ್ಮ, ನಾ ಇನ್ನೊಂದ್ಸಲ ಬರ್ತೀನಿ, ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸದ. ನಾ ಇನ್ ಬರ್ಲೆ?
1: ಹಂಗೆ ಮಾಡಿ ಹೋಗ್ರಿ.
3: ನಮಸ್ಕಾರ ವಿದ್ಯಾ.
1: ಬರ್ರಿ ಬರ್ರಿ ಪ್ರೊಫೆಸರ್.
3: ಮುರಳಿ
1: ಇದಾರೆ, ಅವರು ತಮ್ಮ ರಿಸರ್ಚ್ ನ ಮಗ್ನ ಆಗಿರೋದು ತಮಗೆ ಗೊತ್ತಿರ್ಬೇಕಲ್ಲ.
3: ಹೌದು, ಡಾಕ್ಟರ್ ರವಿ ನನಗೆ ಹೇಳಿದ.
1: ಓಹೋಹೋ,
3: ಮುರಳಿ ಮೃತ್ಯುವನ್ನು ಗೆಲ್ಲುವ ಔಷಧ ಸಂಶೋಧನೆಯಲ್ಲಿ ಮಗ್ನಿದ್ದಾರಂತೆ.
1: ಹೌದಾ, ನೀವು ಕೂಡ್ರಿ, ನಾ ಅವ್ರನ್ನ ಕರಿತೀನಿ. ರೀ ಡಾಕ್ಟರ್ ಸಾಹೇಬ್ರ, ಅಲ್ಲ ನಿಮ್ ಮಿತ್ರ ತತ್ವಜ್ಞಾನಿ ಪ್ರೊಫೆಸರ್ ಶಿವಕುಮಾರ್ ಬಂದಾರ, ಬರ್ರಿ.
4: ಬಂದೆ.
0: ಹಲೋ ಹಲೋ ಮಿಸ್ಟರ್ ತತ್ವಜ್ಞಾನಿ.
3: ಹಲೋ,
0: ಯಾವಾಗ ಬಂದಿ? ಒಂದ್ ವಾರದಿಂದ ನಿನ್ನ ನೋಡೇ ಇಲ್ಲ. ಅಲ್ಲೋ, ನಡುವ ಗಪ್ಪ ಆಗ್ಬಿಡೋದು ರೂಢಿ ಆಗ್ಬಿಟ್ಟದ ನಿನಗೆ?
3: ಹಂಗೇನಿಲ್ಲ, ವಾರಣಾಸಿಯೊಳಗ ಒಂದು ಕಾನ್ಫರೆನ್ಸ್ ಇತ್ತು, ಅಲ್ಲಿ ಒಂದು ಲೆಕ್ಚರ್ ಕೊಡ್ಲಿಕ್ಕೆ ಹೋಗಿದ್ದಪ್ಪ. ನಿನ್ನೆ ತಿರುಗಿ ಬಂದೆ. ವಿಶ್ವದ ಮೂಲೆ ಮೂಲೆಗಳಿಂದ ಪ್ರತಿನಿಧಿಗಳು ವಿದ್ವಾಂಸರು ಬಂದಿದ್ರು, ಎಲ್ಲರೂ ತಮ್ಮ ಸಂಶೋಧನಾ ಪ್ರಬಂಧವನ್ನ ಮಂಡಿಸಿದ್ರು. ಮುರಳಿ, ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್.
0: ಅಲ್ಲ
3: ಅಲ್ಲೋ ಮುರಳಿ, ನೀ ಏನೋ ಸಂಶೋಧನೆ ಮಾಡ್ಲಿಕ್ಕೆ ಹತ್ತಿದ್ಯಂತ ರವಿ ಹೇಳಿದ.
0: ಶಿವಕುಮಾರ್, ಮನುಷ್ಯಾಗ ಬರುವ ವಿಭಿನ್ನ ರೋಗಗಳಿಗೆ ನಾವು ಔಷಧ ಹುಡುಕಿವಿ, ಆದ್ರೆ ಅಗದಿ ಕ್ರೂರ ರೋಗ ಆದ ಮೃತ್ಯು ಸಲುವಾಗಿ ಇನ್ನೂ ತನ ಯಾರು ಔಷಧ ಕಂಡು ಹಿಡಿದಿಲ್ಲ. ಅದನ್ನ ಹುಡುಕೋದಕ್ಕನ ನಾ ಸಂಶೋಧನೆ ನಡೆಸ್ತೀನಿ. ಎಷ್ಟೋ ವರ್ಷದಿಂದ ವೈದ್ಯ ಮತ್ತ ಮೃತ್ಯುವಿನ ನಡುವೆ ಯುದ್ಧ ನಡೀತಾನ ಅದ, ಆದ್ರೆ ಪ್ರತಿ ಸರಿ ಈ ಮೃತ್ಯುವಿನ ಗೆಲ್ತದ. ಸರಿಯಾದ ವೇಳಕ್ಕೆ ಟ್ರೀಟ್ಮೆಂಟು ಮತ್ತು ಔಷಧ ಸಿಕ್ಕರೆ ಮೃತ್ಯುವನ್ನು ಸ್ವಲ್ಪ ಹೊತ್ತಿನವರೆಗೆ ಮುಂದೆ ಹಾಕ್ಬೋದು, ಆದರೆ ವೈದ್ಯರಿಗೆ ಇನ್ನೂ ತರ ಅದು ಪೂರ್ಣ ಹೆಸರು ಸಿಕ್ಕಿಲ್ಲ.
3: ಡಾಕ್ಟರ್ ಮುರಳಿ ಕೇಳಿಲಿ, ಜನನ ಮತ್ತು ಮರಣ ಇವೆರಡೂ ಮಾನವನ ಆಧೀನದಲ್ಲಿ ಇಲ್ಲ. ಇದಂತೂ ಪ್ರಾಕೃತಿಕ ನಿಯಮ.

0: ಏನಪ್ಪ, ವಿದ್ವಾಂಸರು ಪ್ರಕೃತಿಯ ರಹಸ್ಯಗಳನ್ನು ಶೋಧಿಸಿ ಇರೋದನ್ನು ತಿಳ್ಕೋಬಹುದು. ಆದ್ರೆ ಪ್ರಕೃತಿ ನಿಯಮವನ್ನ ಮುರಲಿಕ್ಕೆ ಆಗುದಿಲ್ಲ.
1: ಶಿವಕುಮಾರ್ ಶಿವಕುಮಾರ್, ಪ್ರಾಕೃತಿಕ ರೂಪದಿಂದ ಮನುಷ್ಯ ಅಸಭ್ಯ ವಸ್ತ್ರಹೀನ ಕಾಡು ಪ್ರಾಣಿ ಹಂಗಿದ್ದ. ಆದ್ರೆ ಇವತ್ತು ವೈಜ್ಞಾನಿಕ ಪ್ರಗತಿಯಿಂದ ಅವ ಸಭ್ಯ ಆಗಿ ವಸ್ತ್ರ ಧರಿಸಿ ಎಲ್ಲಾ ಸೌಲಭ್ಯ ಪಡೆದು ಇದ್ದಾನಲ್ಲ ಮನುಷ್ಯ. ಎಷ್ಟು ಮುಂದುವರೆದಾನಂದ್ರ ಅವ ಚಂದ್ರ ಮತ್ತ ಬ್ಯಾರೆ ಗ್ರಹಕ್ಕನು ಹೋಗಿ ಬಂದಾನ, ಮತ್ತ ಇನ್ನೂ ಹೋಗವಿದ್ದಾನ. ಇವೆಲ್ಲ ಪ್ರಕೃತಿ ಮೇಲೆ ಮನುಷ್ಯನ ವಿಜಯ ಅಲ್ಲನು?
0: ನೋ ನೋ ನೋ ನೋ, ಯು ಆರ್ ಮಿಸ್ಟೇಕನ್ ಮುರಳಿ. ಮನುಷ್ಯ ಪ್ರಕೃತಿಯ ಶಕ್ತಿ ತಿಳ್ಕೊಂಡು ಅದನ್ನ ತನ್ನ ಅನುಕೂಲಕ್ಕಾಗಿ ಮಾಡಿಕೊಂಡಾನ. ಯಾವ ರೀತಿ ಮಂಗ್ಯನ ಆಡ್ಸಾಮ ಮಂಗ್ಯನ ಕುಣಿಸ್ತಾನ, ಅದೇ ಪ್ರಕಾರ ಭಗವಂತ ಮನುಷ್ಯಗ ಬಹಳ ಸ್ವಾತಂತ್ರ್ಯ ಕೊಟ್ಟು ಆಡ್ಲಿಕ್ಕೆ ಬಿಟ್ಟಾನ. ಸೊ ಮನುಷ್ಯಗ ಒಂದು ಲಿಮಿಟ್ ಅದ, ಆದ್ರೆ ಆತ ಲಿಮಿಟ್ ದಾಟ ಹೋಗುದಿಲ್ಲ. ತಿಳ್ಕೊದನ್ನ
1: ಪ್ರೊಫೆಸರ್. ಪ್ರೊಫೆಸರ್, ನೀನು ಈ ಮನುಷ್ಯನ ಲಿಮಿಟ್ ಇಷ್ಟದಂತ ಘಟ್ಟ ಹೇಳ್ತೀಯನು? ನೋಡು, ನಿನ್ನೆ ತನ

0: ಭಗವಂತ ಮನುಷ್ಯಗ ಬಹಳ ಸ್ವಾತಂತ್ರ್ಯ ಕೊಟ್ಟು ಆಡ್ಲಿಕ್ಕೆ ಬಿಟ್ಟಾನ
1: ಪ್ರೊಫೆಸರ್.
0: ಸೊ ಮನುಷ್ಯಗ ಒಂದು ಲಿಮಿಟ್ ಅದ, ಆದ್ರೆ ಆತ ಲಿಮಿಟ್ ದಾಟ ಹೋಗುದಿಲ್ಲ. ತಿಳ್ಕೊದನ್ನ
1: ಪ್ರೊಫೆಸರ್. ಪ್ರೊಫೆಸರ್, ನೀನು ಈ ಮನುಷ್ಯನ ಲಿಮಿಟ್ ಎಷ್ಟದ ಅಂತ ಘಟ್ಟಾಗಿ ಹೇಳ್ತೀಯನು. ನೋಡು, ನಿನ್ನೆ ತನ ಟಿವಿ ಇದ್ದಿದ್ದಿಲ್ಲ, ಇವತ್ತ ಅದ. ನಿನ್ನೆಯ ಅಸಾಧ್ಯ ಕ್ಯಾನ್ಸರ್ಗೆ ಇವತ್ತು ಭಾಗಶಃ ಉಪಚಾರ ಸಾಧ್ಯದ. ಅದೇ ರೀತಿ ಮೃತ್ಯುವನ್ನು ಗೆಲ್ಲಿಕ್ಕೆ ದೇವರು ಒಂದು ಅವಕಾಶ ಅಂತ ಇಟ್ಟಿರ್ಬೇಕಲ್ಲ, ಇದಕ್ಕೆ ನೀನೇನಂತಿ?
0: ಡಾಕ್ಟರ್ ಮುರಳಿ, ಈ ಜನ್ಮ ಮತ್ತು ಮೃತ್ಯು ಇವೆರಡೂ ಆತ್ಮಗಳ ನಿರಂತರ ಕಾರ್ಯಕಲಾಪಗಳು ಅಂತ ನೀ ಯಾಕೆ ತಿಳ್ಕೋದಿಲ್ಲ? ಜನ್ಮ ಪಡೆದ ಪ್ರತಿಯೊಬ್ಬ ಮನುಷ್ಯ ಮೃತ್ಯು ಹೊಂದಬೇಕು, ಮೃತ್ಯು ಹೊಂದಿದ ಪ್ರತಿಯೊಬ್ಬ ಜನ್ಮ ಪಡೆಯಲೇಬೇಕು.
1: ಹೌದು,
0: ಇದು ಜೀವನ ಚಕ್ರ. ಈ ಚಕ್ರವನ್ನ ಸರಳ ರೇಖೆಯಾಗಿ ನೀ ಮಾಡ್ಲಾರೆ ಮುರಳಿ, ನಾ ಹೇಳಿದ್ದಷ್ಟ ಕೇಳು. ಈ ಮೂರ್ಖ ಮತ್ತು ಅಸಂಭವ ಸಂಶೋಧನೆ ಬದಲಾಗಿ ನಿನ್ನ ಬುದ್ಧಿನ ಮತ್ತು ಜ್ಞಾನನ ಮತ್ತಾವುದೋ ಒಳ್ಳೆ ಕಾರ್ಯದಲ್ಲಿ ತೊಡಗಿಸಿದ್ರೆ ಬಹಳ ಚಲೋ ನೋಡಪ್ಪ.
1: ಶಿವಕುಮಾರ್, ಶಿವಕುಮಾರ್, ನೀ ಹೇಳಿದ್ದು ಖರೆ ಅದ. ನನ್ನ ಮನಸ್ಸಿನಾಗೂ ಬಹಳಷ್ಟು ಇಂಪಾಸಿಬಿಲಿಟೀಸ್ ಎದ್ದಿದ್ವು, ಆದ್ರೆ ಆದ್ರೆ ನನ್ನ ಮನಸ್ಸು ನನಗೆ ಯಶಸ್ ಸಿಗ್ತದ ಅಂತ ಹೇಳ್ತದೆ. ಅಲ್ಲೋ, ನಿನ್ನ ಗೆಳೆಯ ಒಂದು ಅಸಾಧ್ಯ ಕಾರ್ಯನ ಸಾಧ್ಯ ಮಾಡಿ ತೋರಿಸಿದ ಅಂತ ನಿನಗೆ ಗರ್ವ ಅನಿಸೋದಿಲ್ಲೇನು?
0: ಅಫ್ಕೋರ್ಸ್, ವೈ ನಾಟ್ ಮುರಳಿ. ಒಂದ್ ವೇಳೆ ಈ ಕೆಲಸದಾಗ ನೀ ಸೋತು ದಣಿದ್ರೆ ನಾನು ನಿನಗೆ ಮೊದಲೇ ಎಚ್ಚರಿಸಲಿಲ್ಲ ಅಂತ ನನ್ನ ಮೇಲೆ ಆರೋಪ ಹೊಸಬಾರ್ದ ಮತ್ತೆ?
1: ಶಿವಕುಮಾರ್, ಶಿವಕುಮಾರ್, ನಾನು ನಿನ್ನ ಯಾವುದೇ ಮಾತನ್ನ ಖಂಡಿಸೋದಿಲ್ಲೋ. ಭಗವಂತ ಮನುಷ್ಯಾಗ ಬುದ್ಧಿ ಕೊಟ್ಟಾನ, ಉದ್ದೇಶ ಸಾಧನೆಗೆ ಅದನ್ನು ಉಪಯೋಗಿಸಿದ್ರೆ ಅದು ದೋಷ ಅಂತ ಹೆಂಗಾಗ್ತದೋ. ಇಲ್ಲೋಡು, ನಾ ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಒಂದ್ ವೇಳೆ ನನ್ನ ದಾರಿ ಮಸಕಾದ್ರೆ, ನನಗೆ ಹೆದರಿಕೆ ಆದ್ರೆ, ಆಗ ಈ ನಿನ್ನ ಮುರಳಿ ತನ್ನ ಹಳೆಯ ರೂಪದಾಗ ಎಲ್ಲಿಂದ ಪ್ರಾರಂಭಿಸಿದ್ನೋ ಅಲ್ಲಿಗೆ ಬರ್ತಾನೆ. ಆಯ್ತಾ?
0: ಆಗ್ಲಿಪ್ಪ, ನಿನ್ನ ಜೊತೆಗೆ ನನ್ನ ಶುಭಕಾಮನೆಗಳು ಇದ್ದೇ ಇರ್ತವು. ಓಕೆ,
1: ಓಕೆ,
0: ವಿಶ್ ಯು ಆಲ್ ದಿ ಬೆಸ್ಟ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಶಿವಕುಮಾರ್. ಆಸ್ಪತ್ರೆಯಾಗ ರಸ್ತೆದಾಗ ಜನ ಸಾಯುದನ್ನ ನೋಡಿದ್ರೆ ನನ್ನ ಮನಸ್ಸಿನಾಗ ಒಂದು ಆಂದೋಲನ, ಒಂದು ಉತ್ತೇಜನ ಹೇಳ್ತದೆ. ನಾನು ಈ ಜನರನ್ನು ಉಳಿಸಬೇಕು, ಮೃತ್ಯುವನ್ನು ನಾಶ ಮಾಡುವಂತ ಔಷಧ ಕಂಡು ಹಿಡಿಬೇಕು, ಕಂಡು ಹಿಡಿಯಬೇಕು ಅಂತ.
2: ಡಾಕ್ಟರ್ ಮುರಳಿ,
1: ಯಾರು? ರವಿ ಅಣ್ಣ.
2: ಏನ್ ಮಾಡ್ತಾ ಇದೆಯೋ, ನಿನ್ನ ಸಂಶೋಧನೆ ಎಲ್ಲಿವರೆಗೆ ಬಂದದ?
1: ಬಾ ರವಿ, ಸಂಶೋಧನೆ ನಡೆದದ. ರವಿ, ನಿನ್ನೆ ಒಂದು ವಿಶೇಷ ಘಟನೆ ನಡೀತು.
2: ಹೌದಾ? ಏನದ?
1: ನಾನು ಒಂದು ಸಾಯು ಮಂಗ್ಯಾನ್ ತಂದೆ. ಸತ್ತ ನಂತರ ಅದರ ಹೃದಯ, ಶ್ವಾಸಕೋಶಗಳು ಹೆಂಗ ನಿಷ್ಕ್ರಿಯ ಆಗ್ತಾವ, ಮತ್ತ ಅವನ್ನ ಹೆಂಗ ಸಕ್ರಿಯಗೊಳಿಸಬಹುದು ಅಂತ ನಾ ಕಂಡುಕೊಂಡೇನಿ. ಇಲ್ಲಿ ನೋಟ್ಸ್ ಬರ್ದೆ ನೋಡು. ಏ ರವಿ, ಇದೇ ರೀತಿ ಸಾಯುತ್ತಿರುವ ಮನುಷ್ಯನ ಶರೀರ ನನಗೆ ದೊರಕಿದ್ರೆ ಈ ಹೃದಯ, ಶ್ವಾಸಕೋಶ, ಮಿದುಳು ಹೆಂಗ ಬದಲಾವಣೆ ಆಗ್ತಾವ ಅನ್ನೋದನ್ನ ತಿಳ್ಕೊಬಹುದು. ಈ ಸಂಬಂಧದೊಳಗೆ ನಾನು ಹೆಡ್ ಸರ್ಜನ್ ಜೊತೆ ಮಾತಾಡೇನಿ. ಮೊದ್ಮೊದ್ಲ ಅವರು ಇದು ನನ್ನ ಹುಚ್ಚತನ ಅಂದ್ರು, ಆದ್ರೆ ನಾ ಅವ್ರಿಗೆ ನನ್ನ ಎಲ್ಲ ನುಡಿಸು ತೋರಿಸಿದ್ನೇನಪ್ಪ. ಆಗ ಅವ್ರಿಗೆ ನನ್ನ ಸಂಶೋಧನೆ ಮೇಲೆ ವಿಶ್ವಾಸ ಬಂತು, ನನಗೆ ಪ್ರೋತ್ಸಾಹ ಕೊಟ್ಟು ನನಗೆ ಎಲ್ಲಾ ರೀತಿ ಸಹಾಯ ಮಾಡ್ತೇನೆ ಅಂತ ಹೇಳ್ಯಾರ.
2: ಅಲ್ಲ, ಈ ಮಂಗ್ಯಾನ ಮೇಲೆ ನೀ ಹೆಂಗ್ ಪ್ರಯೋಗ ಮಾಡಿದೆಯಲ್ಲ, ಅದೇ ರೀತಿ ನಾ ಈ ಬೆಕ್ಕು ಇಲಿಗಳ ಮೇಲೆ ಸಂಶೋಧನೆ ಮಾಡಿದ್ರೆ ನನಗನ್ನಿಸ್ತದ ಇನ್ನೂ ವಿಶೇಷವಾದ ಪರಿಣಾಮ ದೊರಕಬಹುದು ಅಂತ.
1: ಹೌದೌದು, ಅದನ್ನು ಮಾಡಿ ನೋಡೋಣಂತೆ.
2: ಆಗ್ಲಿ ಮುರಳಿ, ನನಗೀಗ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ನಾ ಬರ್ತೇನೆ. ಅಲ್ಲ, ನಿನ್ನ ಸಂಶೋಧನೆ ಮತ್ತು ಕ್ಷೇಮ ಸಮಾಚಾರ ಕೇಳಲಿಕ್ಕೆ ಬಂದಿದ್ದೆ ನಾನು, ಬರ್ಲೆ? ಅಂದಂಗ ಅತ್ತಿಗೆ ತವರಿನಿಂದ ಬರ್ಲಿಲ್ಲನ?
1: ಆಕೆ ಇವತ್ತು ಬರ್ಬೇಕು.
2: ಆಯ್ತು, ನಾನು ಸಾಯಂಕಾಲ ಬಿಟ್ಟಾಗ್ತೀನಿ ತಗೋಣ.
1: ಬರ್ಲಿ, ಅಡ್ಡಿಲ್ಲ ಅಡ್ಡಿಲ್ಲ.
2: ಹಲೋ ಮುರಳಿ.
1: ಹಲೋ ರವಿ, ಎಲ್ಲಿಂದ ಬಂದಿ?
2: ಅದ ನೀ ಏನ ಫಾರ್ಮುಲ ಕೊಟ್ಟಿದ್ಯಲ್ಲ, ಅದರಂಗನ ಆ ರಾಜಣ್ಣ ಅವ್ರ ಕಡೆಯಿಂದ ಇಂಜೆಕ್ಷನ್ ತಯಾರು ಮಾಡಿಸ್ಕೊಂಡು ಬಂದ್ಬಿಟ್ಟಿನಿ.
1: ಹೌದಾ?
2: ತಗೋ ಈ ಬಾಟ್ಲಿ ತಗೋ.
1: ರವಿ, ಇಷ್ಟು ದಿನ ನಾ ಏನು ಶೋಧನೆ ಆವಿಷ್ಕಾರ ಮಾಡಿದ್ನಲ್ಲ, ಅದು ಈ ಬಾಟ್ಲಿ ಒಳಗದ.
2: ಹೌದಾ?
1: ಮೊದ್ಲ ನಾ ಈ ಕೋತಿಗೆ ಇದನ್ನ ಕೊಟ್ಟು ಟೆಸ್ಟ್ ಮಾಡಿ ನೋಡ್ಬೇಕು. ಇದರ ನಂತರ ಈ ಔಷಧದ ಫಾರ್ಮುಲಾ ಇಂಪ್ರೂವ್ ಮಾಡಿ ಇದನ್ನ ಮತ್ತಷ್ಟು ಶಕ್ತಿಶಾಲಿ ಮಾಡಬಹುದು. ಯಾರು? ಬರ್ರಿ ಬರ್ರಿ, ಒಳಗ್ ಬರ್ರಿ.
3: ಡಾಕ್ಟರ್ ಗುಣಶೇಖರ್ ಅವರು ಈ ನಾಯಿನ ನಿಮ್ಗೆ ಕೊಡಕ್ ಹೇಳ್ರಿ. ಈ ನಾಯಿ ಸ್ವಲ್ಪ ಹೊತ್ನಾಗ ಸಾಯ್ದೈತ್ರಿ.
2: ಹೌದಾ?
3: ಹ್ಞೂ,
2: ಆಯ್ತು. ಈ ಟೇಬಲ್ ಮೇಲೆ ಇಟ್ಬಿಡಿ, ಹೋಗ್ಬಹುದು. ಮುರಳಿ, ಮುರಳಿ, ಇಲ್ಲಿ ನೋಡಿ, ಇಲ್ಲಿ ಏ, ಈ ನಾಯಿ ಶ್ವಾಸ ಹೊರಟದ. ಏ ಮುರಳಿ, ನೀನು ಸಿರೀಸ್ ತಗೊಂಡು ರೆಡಿ ಇರು. ಅಯ್ಯೋ, ಏ ಅಲ್ಲಿ ನೋಡು, ಅದ್ರ ಕಾಲು ಸಿಟ್ಟಾಗತ್ತೆ, ಅದು ಸಾಯ್ತದ ಈಗ.
1: ಹೌದು.

0: అయ్యో మురళి, ఇట్ ఈస్ డెడ్, ఇట్ ఈస్ డెడ్.
1: ಹೌದು,
0: క్విక్ ఇంజెక్షన్ మేడం, ఇంజెక్షన్ మేడం,
1: ఇంజెక్షన్ మాడితే. ನಾನು ಜೀವಂತ
0: ಸಕ್ಸಸ್, ಗ್ರೇಟ್ ಸಕ್ಸಸ್
1: ರವಿ. ನಾ ಈ ಮತ್ ಸತ್ತು ಸಕ್ಸಸ್ ರವಿ, ಸಕ್ಸಸ್.
0: ಕಾಂಗ್ರ್ಯಾಚುಲೇಷನ್, ಕಾಂಗ್ರ್ಯಾಚುಲೇಷನ್
1: ರವಿ. ನಮ್ಮ ಇಂಜೆಕ್ಷನ್ ಪ್ರಭಾವ ಕೇವಲ 20 ಸೆಕೆಂಡ್ ಅಷ್ಟು ಮಾತ್ರ ಇತ್ತು.
0: ಆದ್ರೆ ಏನಾಯ್ತು, ಔಷಧದ ಫಾರ್ಮುಲಾ ಅಂತೂ ಸರಿಯಾದಲ್ಲ. ಈಗ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಅದರ ಶಕ್ತಿ ಹೆಚ್ಚಿಸಬೇಕು. ಮುರಳಿ, ಈ ಗ್ರೇಟ್ ಸಕ್ಸಸ್ ಇದನ್ನ ಈಗಿಂದ ಈಗ ಪಬ್ಲಿಷ್ ಮಾಡಬೇಕು.
1: ರವಿ ರವಿ, ಇಷ್ಟು ಅವಸರ ಯಾಕೆ ಮಾಡ್ತಿ? ತಡಿ, ಮನುಷ್ಯನ ಜೀವಂತ ಮಾಡೋದು ನಮ್ಮ ಮುಖ್ಯ ಉದ್ದೇಶ. ಅದನ್ನಂತೂ ನಾವಿನ್ನು ಮಾಡಿಲ್ಲಲ್ಲ.
0: ಅದನ್ನು ಮಾಡೋಣಲ್ಲ.
2: ಡಾಕ್ಟರ್ ಸಾಹೇಬ್ರೇ, ಡಾಕ್ಟರ್ ಸಾಹೇಬ್ರೆ.
1: ಏನು ಬಾ ಕಂಪೌಂಡರ್, ಏನ್ರ ಎಮರ್ಜೆನ್ಸಿ ಅದನ್ನು?
2: ಡಾಕ್ಟರ್ ಸಾಹೇಬ್ರೆ, ಬಳಗಾಲ್ ಪೇಟ್ದಿಂದ ಒಬ್ರು ತಮ್ಮ ನೌಕರನ್ ಕೂಡ ಸಂಬಂಧಿಕರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ರಂತೆ. ಬಿಸ್ಲಾಗ ಒಮ್ಮಿಂದೊಮ್ಮಿಗ್ಲೇ ತಲೆ ಸುತ್ತಿ ಬಿದ್ದ ಬಿಟ್ರಂತೆ.
1: ಹೌದೇನಾ?
2: ಈಗ ಪ್ರಜ್ಞಾ ಕಳ್ಕೊಂಡದ. ಕನ್ಸಲ್ಟಿಂಗ್ ಟೈಮ್ ಅಂತೂ ಈಗ ಮುಗ್ದದ. ಎಮರ್ಜೆನ್ಸಿ ಅನಿಸ್ತದ, ಬಿಡ್ಲೇನು ಒಳಗ?
1: ಅಡ್ಡಿ ಇಲ್ಲ, ಅವ್ರಿಗೆ ಲಗುನ ಒಳಗೆ ಕರ್ಕೊಂಡ್ಬರ್ರಿ.
2: ಹ್ಞೂನ್ರಿ.
0: ಡಾಕ್ಟರ್ ಸಾಹೇಬ್ರ, ನಮ್ ಸಾಹೇಬ್ರಿಗೆ ಏನಾಗೈತ ನೋಡಿ ಹೇಳ್ರಿ ಅಪ್ಪ.
1: ಅಲ್ಲಿ ಅಲ್ಲಿ ಮಲಗಿಸ್ರಿ, ಆ ಟೇಬಲ್ ಮಲಗಿಸ್ರಿ. ರವಿ, ಪೇಷಂಟ್ ಚೆಕ್ ಮಾಡು. ನೋಡಪ್ಪ, ಇಲ್ಲಿ ಇವರಂತೂ ಉಳಿಯೋದಿಲ್ಲ. ಇವ್ರಿಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗ್ಯದ. ನಾಳೆ ಬಿಡ್ತಾನ ಕಡಿಮೆ ಆಗ್ಲಿಕ್ಕತ್ತದ.
2: ಇದೇನು ಹೇಳಾಕತ್ತೀರಿ ಸಾಹೇಬ್ರ? ಈಗ ನಾ ಏನ್ ಮಾಡ್ಲಿ ಸಾಹೇಬ್ರ?
1: ಅಂದಂಗ ಇಲ್ಲೋಡು, ಇವ್ರ ಸಂಬಂಧಿಕರು ಯಾರ ಇದ್ದಾರೇನು?
2: ಅದಾರ, ಇವ್ರ ಬಿಗ್ರ ಮನಿ ಇಲ್ಲೇ ಸಮೀಪದಾಗ ಐತ್ರಿ. ನಾವು ಅವ್ರನ್ನ ಕರ್ಕೊಂಡ್ ಬರ್ಲೇನ್ರಿ ಸಾಹೇಬ್ರ?
1: ಅಷ್ಟು ಮಾಡು.
0: ಹ್ಞೂನ್ರಿ. ಈ ಮನುಷ್ಯ ಸಾಯೋದಂತೂ ಗ್ಯಾರಂಟಿ. ಅಲ್ಲ, ಸತ್ತ ಮೇಲೆ ಇವನಿಗೆ ನಮ್ಮ ಇಂಜೆಕ್ಷನ್ ಕೊಟ್ಟು ನೋಡೋಣ. ಹ್ಞೂ, ಆ ನೌಕರ ತಿರುಗಿ ಬರೋ ಅಷ್ಟೊತ್ತಿಗೆ ಮತ್ತೆ ನಮ್ಮ ಟೆಸ್ಟ್ ಮುಗೀತದಲ್ಲ.
1: ಮುಗೀತದಲ್ಲ
0: ಮುರಳಿ. ಏ ಮುರಳಿ, ಇವನು ಉಸಿರಾಟ ನಿಂತು.
1: ಹೌದು,
0: ಇಂಜೆಕ್ಷನ್ ಕೊಡ್ಬೋದೀಗ ನೀನು. ಕೊಡು ಕೊಡು. ಅಯ್ಯೋ ಮುರಳಿ, ನೋಡಲಿ ಅವನ ಕೈ ಕೈ ಅಡಿಗಾಡ್ಲಿಕ್ಕತ್ತಾವ.
1: ಹೌದು,
0: ಕೈ ಕೂಡ.
1: ಹೌದು
0: ಅಕ್ಕ ನೋಡು, ಕಣ್ಣು ಕೂಡ ತೆಗೆದಂಗ್ ಕಾಣಿಸ್ತದೆ.
1: ರವಿ, ತುಟ್ಟಿ ಅಡಿಗಾಡ್ಲಿಕ್ಕತ್ತಾವ.
0: ಹೌದಲ್ಲ,
1: ಇವ ಏನೋ ಮಾತಾಡ್ಬೇಕಂತಾನಲ್ಲ.
0: ಹೌದು,
1: ನಾನು ನಾ ಎಲ್ಲಿದ್ದೀನಿ ಈಗ? ನೀವೀಗ ಆಸ್ಪತ್ರೆ ಒಳಗಿದ್ದೀರಿ, ದಾರಿಯೊಳಗ ಎಚ್ಚರ ತಪ್ಪ ಬಿದ್ದಿದ್ರಿ, ನೀವೀಗ ಆರಾಮಾಗಿರಿ. ಹೌದಾ? ನಾನು ಈಗಿಂದೀಗ ಊರಿಗೆ ಹೋಗ್ಬೇಕು. ಅಲ್ಲೇ ನನ್ನ ಜಮೀನಿನ ಮೇಲೆ 4-5 ಪರಿವಾರದವರು ಗುಡಿಸಲ ಹಾಕ್ಯಾರಂತೆ. ಅವ್ರನ್ನ ಓಡಿಸ್ಬೇಕಾಗಿ. ನಾನು ಅವ್ರ ಮಕ್ಕಳನ್ನ ರೋಡ್ ಮೇಲೆ ನಿಲ್ಲುವಂಗ್ ಮಾಡ್ತೀನಿ. ಆಗ ಬುದ್ಧಿ ಬರೋದು ಅವ್ರಿಗೆ. ಬಡವರು ದರಿದ್ರರು ಅಂತ ಇವ್ರನ್ನ ಬಿಡಬಾರ್ದು. ಪಾಪ ಪುಣ್ಯ ನೋಡಿದ್ರೆ ಹಣ ಗಳಿಸೋದು ಹೆಂಗ? ಈ ಕುರುಪ್ಪನ್ನು ಎಲ್ಲಿ ಹೋದ? 7-8 ಮಂದಿಗೆ ಲಾಠಿ ತಗೊಂಡು ಬರಕ್ ಹೇಳ್ಬೇಕು. ಈಗ ಈ ಗುಡಿಸಲ ಮಂದಿನ ಇವರೆಲ್ಲ ಗುಡಿಸಲ ತಡಬೇಕಾಗಿ ನಾನು.
0: ನೋಡ್ಲಿ, ಸಕ್ಸಸ್, ಗ್ರೇಟ್ ಸಕ್ಸಸ್. ಅಲ್ಲ, ಸತ್ತ ಮನುಷ್ಯನ ಜೀವ ಮತ್ತು ತಿರುಗಿ 1 ನಿಮಿಷದವರೆಗೆ ಬಂತಲ್ಲ, ಕಾಂಗ್ರ್ಯಾಚುಲೇಷನ್. ಈಗ ನಾವು ನಮ್ಮ ಔಷಧ ಶಕ್ತಿ ಹೆಚ್ಚಿಸ್ಬೇಕು. ನೋಡ್ಲಿ, ಯಾಕೋ ನಿನ್ನ ಮುಖದ ಮೇಲೆ ಚಿಂತೆ ಗಿರಿ ಕಾಣ್ಲಿಕ್ಕೆ.
1: ರವಿ, ಈ ಮನುಷ್ಯ ಕೊನೆ ಗಳಿಗೆಯೊಳಗ ಏನೂ ಹೇಳ್ದ ಕೇಳಿದಲ್ಲ, ಅಂತಿಮ ಕ್ಷಣದಾಗ ಅವನ ಮನಸ್ಸಿನಾಗ ಎಂತೆಂತ ಭಾವನೆ ಇದ್ದು.
0: ಅಲ್ಲ, ನಾನಂತೂ ಸಂತೋಷದಿಂದ ಕುಣಿತಾ ಇದ್ದೆ. ಹಂಗಾಗಿ ಅವನ ಧ್ವನಿ ಮಾತ್ರ ಕೇಳಿದೆ, ಆದ್ರೆ ಅವ ಏನು ಹೇಳಿದ ಅಂತ ಕೇಳಿಸಿಕೊಳ್ಳಿಲ್ಲ. ಮತ್ತೆ ಮಾತು ತಗೊಂಡರೆ ನಾ ಏನ್ ಮಾಡ್ಬೇಕಾಗಿದೆ? ಅದ್ರ ಅವಶ್ಯಕತೆನೂ ನಮಗೆ ಇದ್ದಿದ್ದಿಲ್ಲ ನೋಡ್ರಿ. ಅದಕ್ಕಿಂತ ಮುಖ್ಯ ಏನಂದ್ರೆ ಆ ಮನುಷ್ಯ ಪುನಃ ಜೀವಂತವಾಗಿ ಮಾತಾಡಿದ್ನಲ್ಲ, ಅದು ಮುಖ್ಯ.
1: ಓಕೆ.
2: ಹೊರಗೆ ಹೆಂಡತಿ ಮಕ್ಳು ಹಾಳಾಕತ್ತಾರ್ರಿ, ಹೆಂಗಾರ ಮಾಡಿ ಉಳಿಸ್ರಿ ಡಾಕ್ಟರ್, ಹೆಂಗಾರ ಮಾಡಿ ಉಳಿಸ್ರಿ
3: ಡಾಕ್ಟರ್ ಸಾಹೇಬ್ರ. ಸಣ್ಣ ಸಣ್ಣ ಮಕ್ಳು ಅದಾವ್ರಿ, ನನ್ನ ಮಗನ ಹೆಂಗಾರ ಮಾಡಿ ಉಳಿಸ್ಕೊಡ್ರಿ, ಕೈ ಮುಗಿತಾನ್ರಿ ಡಾಕ್ಟರ್ ಸಾಹೇಬ್ರ.
1: ಆಯ್ತು ಆಯ್ತು ನೋಡ್ರಿ, ಅವನ್ನ ಇಲ್ಲಿ ಮಲಗಿಸ್ರಿ. ನಡ್ರಿ, ನೀವೆಲ್ಲ ಹೊರಗೆ ಹೋಗ್ರಿ,
4: ನಡ್ರಿ.
1: ರವಿ, ಪೇಷಂಟ್ ಚೆಕ್ ಮಾಡು.
0: ಮುರಳಿ, ಏ ಮುರಳಿ, ಈ ಮನುಷ್ಯ ಸಾಯೋದಂತೂ ಗ್ಯಾರಂಟಿ. ಸತ್ತ ನಂತರ ಇವನಿಗೆ ಆ ನಮ್ಮ ಇಂಜೆಕ್ಷನ್ ಕೊಟ್ಟು ಟೆಸ್ಟ್ ಮಾಡೋಣ.
1: ನೋಡ್ರಿ, ಇವನು ಉಸಿರಾಟ ನಿಂತದ. ಹೇ, ಉಸಿರಾಟ ನಿಂತದ, ಕ್ವಿಕ್ ಹ್ಞೂ ಇಂಜೆಕ್ಷನ್ ಮಾಡಿ ಇವನಿಗೆ. ಕೈ ಹಿಡ್ಕೋ.
4: ಆಯ್ತು
1: ಮಾಡು. ಮುರಳಿ,

0: ನೋಡಿಲೆ, ಏ ನೋಡು ಇವನ್ನ, ಅವನ್ ಕೈ ಅಲಗಾಡ್ಲಿಕ್ಕೈತಾವ.
1: ಹೌದೌದು.
0: ಏ ಅಲ್ಲಿ ನೋಡು, ಅವನ್ ತುಟಿ ಅಲಗಾಡ್ಲಿಕ್ಕೈತಾವ. ಏನೋ ಹೇಳ್ಬೇಕಂತ.
1: ಏನು ಹೇಳ್ಬೇಕಂತಲ್ಲ?
0: ಹೌದು.
2: ನಾ ಎಲ್ಲದೇನೆ?
1: ಇದು ಆಸ್ಪತ್ರೆ, ಮನೆಯಿಂದ ನಾವು ಇಲ್ಲೇ ನಿಮ್ಮನ್ನು ಕರ್ಕೊಂಡ್ ಬಂದೀವಿ. ನೀವೀಗ ಆರಾಮದಿರಿ, ಚಿಂತೆ ಮಾಡಬೇಡ್ರಿ.
2: ಇಲ್ಲ ಇಲ್ಲ, ನೀವು ಸುಳ್ಳು ಹೇಳಕತ್ತೀರಿ. ನಾ ಸಾಯಕತ್ತಿದ್ದೆ, ಇಷ್ಟೊತ್ತಿಗೆ ನಾ ಸಾಯಬೇಕಾಗಿತ್ತು.
0: ನೀನು ಈಗ ಸಾಯೋದಿಲ್ಲ, ನಾವು ನಿನ್ನನ್ನು ಸಾವಿನಿಂದ ಪಾರ್ ಮಾಡಿವಿ.
2: ಡಾಕ್ಟ್ರ, ನಂಗೆ ಸಾಯಕ್ ಬಿಡ್ರಿ, ಭಾಳ ದಿವಸದಿಂದ ಸಾಯ್ಬೇಕಂತ ನನ್ನ ಇಚ್ಛೆ ಆಗಿತ್ತು, ಅದಕ್ಕೆ ನಾ ವಿಷ ಕುಡಿದಿದ್ದೆ. ನಾ ಲಘು ಸಾಯ್ಬೇಕು, ನನ್ನ ಸಾಯಕ್ ಬಿಡ್ರಿ.
0: ಓ ಅಲ್ಲೋ, ಎಲ್ಲರೂ ಬದುಕಬೇಕು ಬದುಕಬೇಕು ಅಂತ ಇಷ್ಟಪಡ್ತಾರ, ಆದ್ರೆ ನೀ ಸಾಯ್ಬೇಕಂತಿ. ಏನ್ ಆಶ್ಚರ್ಯಪ್ಪ ಇದು.
2: ನನಗೂ ಬದುಕ್ಬೇಕಂತಿತ್ತು, ಆದ್ರೆ ಬದುಕಲಿಕ್ಕೆ ಯಾವುದೇ ನೌಕರಿ ಸಿಗ್ಲಿಲ್ಲ. ಹೊಟ್ಟಿ ತುಂಬಿಕೊಳ್ಳಕ ದಾರಿನೂ ಇರ್ಲಿಲ್ಲ. ಎಷ್ಟು ದಿವಸ ಅಂತ ಕಷ್ಟನ ಎದುರಿಸ್ಲಿ. ನಂಗ್ ಬಿಡ್ರಿ, ನಾ ಹೆಂಗಾದ್ರೂ ಹೊಟ್ಟಿಗೆ ಇರ್ಲಿಕ್ಕೂ ಜೀವಿಸ್ಬೋದಿತ್ತು, ಆದ್ರೆ ನನ್ನ ಹೆಂಡತಿ ಮಕ್ಕಳ ಕಷ್ಟ ಅವ್ರ ತ್ರಾಸು ಎಷ್ಟಂತ ನೋಡ್ಲಿ. ನನ್ನ ಸಂಸಾರ ಸಾಕೋದು ನಂಗೆ ಆಗ್ಲಿಲ್ಲ. ಇದೆಂತ ಜೀವನ, ಇದಕ್ಕಿಂತ ಸಾಯೋದು ಚಲೋ ಅಲ್ಲ?
0: ನೀನು ಪುಕ್ಕದಿದಿ, ದುಃಖನ ಎದುರಿಸೋದ ಜೀವನ, ಸಾಯೋದು ಹೇಳ್ತಾನ.
2: ನಾನು ಎದುರಿಸ್ಲಾರ್ದ ಹೆದರಿ ಸಾಯ್ಲಿಲ್ಲ ಡಾಕ್ಟ್ರ, ಎದುರಿಸಿ ಸೋತು ಸತ್ತೆ. ಈ ಜಗತ್ತು ಶ್ರೀಮಂತರಿಗೆ ಆಡೋ ಮೈದಾನ, ಆದ್ರೆ ನಮ್ಮಂತ ಬಡವರಿಗೆ ಇದು ಸ್ಮಶಾನ ಆಗ್ಯದ.
0: ಯಾಕಪ್ಪ, ಯಾಕೋ ಯಾಕೆ ಹಿಂಗ್ ಮಾತಾಡ್ತಿದ್ದಿ? ಅಲ್ಲ, ನೀ ಸತ್ ಮೇಲೆ ನಿನ್ನ ಹೆಂಡ್ರ ಮಕ್ಕಳಿಗೆ ಇನ್ನೂ ಅಷ್ಟು ತ್ರಾಸ ಆಗೋದಿಲ್ಲ?
2: ಸತ್ ಮೇಲೆ ಅವ್ರ ಕಷ್ಟ ನಾ ನೋಡ್ಕೊಂತ ಕೂಡಕ್ ಆಗ್ತದನು. ಅವ್ರ ದುಃಖ ತ್ರಾಸು ಕಣ್ಣಾರೆ ಕಾಣೋದಕ್ಕಿಂತ ನಾ ಸಾಯೋದ ಮೇಲಲ್ಲ. ನಾ ಸತ್ ಮೇಲೆ ನನ್ನ ಹೆಂಡತಿ ವಿಧವೆ ಅಂತ ಮಕ್ಕಳನ್ನ ಅನಾಥರು ಅಂತ ತಿಳಿದು ಜನ ಅವ್ರಿಗೆ ಸಹಾಯ ಮಾಡಬಹುದು. ಅದಕ್ಕ ಜೀವಂತ ಇದ್ದು ಕಷ್ಟ ಅನುಭವಿಸೋಕ್ಕಿಂತ ಸಾಯೋದ ಒಳ್ಳೇದು. ನಾ ಸಾಯ್ಬೇಕು, ನಂಗ್ ಸಹಾಯಕ್ ಬಿಡ್ರಿ ಸಾಹೇಬ್ರ, ನಂಗ್ ಸಹಾಯಕ್ ಬಿಡ್ರಿ. ನಂಗ
1: ಓ ಯಾಕೆ ರವಿ, ಯಾಕೆ ಸುಮ್ಮನದಿ? ಸಕ್ಸಸ್ ಸಕ್ಸಸ್ ಅಂತ ಕುಣಿದಾಡು ನೀ, ಯಾಕೋ ಸುಮ್ಮನೆ ಬಿಟ್ಟಿಲ್ಲ?
0: ಮುರಳಿ, ಈ ಸತ್ ವ್ಯಕ್ತಿ ಮುಖ ನೋಡು, ಇವನ ಮುಖದ ಮೇಲೆ ಮೃತ್ಯುವಿನ ನೆರಳು ಕೂಡ ಕಾಣುದಿಲ್ಲ, ಆದ್ರೆ ಮುಖದ ಮೇಲೆ ಸಂತೋಷ ಶಾಂತಿ ಕಾಣಿಸ್ತದ.
1: ರವಿ, ಇವ ತನ್ನ ಕಣ್ಣು ಮುಚ್ಚಿಕೊಂಡು ನಮ್ಮ ಕಣ್ಣು ತೆಗೆಸ ನೋಡು.
0: ಹೌದು, ನೀ ಹೇಳೋದು ಅಗ್ದಿ ಬರೋಬರಿ ಅದ.
3: ಹಲೋ ಡಾಕ್ಟರ್.
0: ಬರ್ರಿ ಬರ್ರಿ ಪ್ರೊಫೆಸರ್, ಕೊಡ್ರಿ.
3: ಮುರಳಿ, ಯಾಕೋ ಚಿಂತೆ ಒಳಗಿದ್ದಂಗೆ ಕಾಣಿಸ್ತೀಯಲ್ಲ.
0: ಇಲ್ಲಲ್ಲ, ಐ ಆಮ್ ಆಲ್ ರೈಟ್, ನಾ ಸರಿಯಾಗಿದ್ದೀನಿ.
3: ನೋ, ನನಗೆ ಹಂಗೆ ಅನಿಸೋದಿಲ್ಲ. ಡಾಕ್ಟರ್ ರವಿ ನನಗೆಲ್ಲಾನು ಹೇಳ್ಯಾನ, ಮನುಷ್ಯನ ಜೀವನ ತಾತ್ಕಾಲಿಕವಾಗಿ ಉಳಿಸೋದ್ರೊಳಗೆ ನಿಮಗೆ ಸಫಲತೆ ಸಿಕ್ಕಿದ. ನೀವು ಶುಭಾಶಯಕ್ಕೆ ಪಾತ್ರರಾಗಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್.
4: ಆದ್ರೆ ಪ್ರೊಫೆಸರ್ ಶಿವಕುಮಾರ್, ಮುರಳಿಗೆ ಇದರಲ್ಲಿ ಯಾವ ಸಂತೋಷನೂ ಸಿಕ್ಕಿಲ್ಲ.
0: ಹೌದು ಹೌದು ಪ್ರೊಫೆಸರ್, ನಾನು ಆ ಇಬ್ಬರು ಸಾಯ್ತಿರೋ ವ್ಯಕ್ತಿಗಳ ಮಾತು ಕೇಳೀನಿ. ನನಗನಿಸ್ತದೆ ಮನುಷ್ಯಗ ಮೃತ್ಯು ಅನಿವಾರ್ಯ ಅದ.
3: ಈಗ ತಿಳಿತಾ ಮುರಳಿ, ಒಂದು ವೇಳೆ ಮೃತ್ಯು ಇರ್ಲಿಕ್ಕರೆ ಸುಖ ಪುರುಷ ಯಾವಾಗಲೂ ಸುಖಿಯಾಗಿ ಉಳಿಬಹುದು, ಆದ್ರೆ ದುಃಖಿತ ಮನುಷ್ಯ ದುಃಖಿತನಾಗೆ ಉಳಿತಾನ.
0: ಈ ಮಾತು ನನ್ನ ಗಮನಕ್ಕೆ ಬಂದದ ಶಿವಕುಮಾರ್.
3: ಆ ಭಗವಂತ ಈ ಸಮಾಜದಲ್ಲಿ ಸಮತೋಲನ, ಶಾಂತಿ ಹಾಗೂ ಪ್ರೇಮ ಇರಲಿ ಅಂತ ಮೃತ್ಯುವನ್ನು ಸೃಷ್ಟಿ ಮಾಡ್ಯಾನ. ಒಂದು ವೇಳೆ ಜೀವಿಗಳನ್ನ ಅಮರವನ್ನಾಗಿ ಮಾಡಿದ್ರೆ ಜನಸಂಖ್ಯೆ ಬೆಳೀತಾನೆ ಹೋಗ್ತದೆ, ಜೀವನ ಒಂದು ಸಮಸ್ಯೆಯಾಗಿ ಉಳಿತದೆ.
0: ಎಸ್ ಎಸ್ ಶಿವಕುಮಾರ್, ನಾನು ಈ ಪ್ರಕೃತಿ ನಿಯಮನ ಬದಲಿಸಬೇಕಂತ ಮಾಡಿದ್ದೆ. ಹೌದು, ಇದು ನನ್ನ ಮೂರ್ಖತನ. ನಾನು ಹುಚ್ಚಾಗಿದ್ದೆ.
1: ಏನ್ ಮಾಡ್ಲಿಕ್ಕತ್ತೀರಿ ನೀವು? ಆ ಇಂಜೆಕ್ಷನ್ ಬಾಟ್ಲಿ ಯಾಕೆ ಹೊಡೆದ್ರಿ? ಈ ಕಾಗದ ಯಾಕೆ ಹರಿದ್ರಿ? ಅಲ್ಲ, ಎಷ್ಟು ಪರಿಶ್ರಮದಿಂದ ಈ ನೋಟ್ಸ್ ತಯಾರು ಮಾಡಿದ್ರಿ ನೀವು? ಇದಂತೂ ಮೆಡಿಕಲ್ ಸೈನ್ಸ್ನಲ್ಲಿ ಇತಿಹಾಸ ಬರೆಯುವಂತ ಟಿಪ್ಪಣಿ ಆಗಿದ್ವಿ.
0: ಅದಕ್ಕೆ ಹೊರದಿದ್ದು. ಈ ನೋಟ್ಸು ಬ್ಯಾರೆಯವ್ರ ಕೈಗೆ ಸಿಗಬಾರ್ದು. ಈ ದಿಸೆಯೊಳಗೆ ನಾ ಸಂಶೋಧನೆ ಮಾಡಿದ್ದೆ ಅನ್ನೋ ಚಿಹ್ನೆ ಸಹಿತ ಯಾರಿಗೂ ಕಾಣಬಾರ್ದು. ನನ್ನ ಸಂಶೋಧನೆ ರಚನಾತ್ಮಕ ಆಗಿರಲಿಲ್ಲ, ವಿಪರೀತ ಆಗಿತ್ತು. ವೈಜ್ಞಾನಿಕ ಸಂಶೋಧನೆ ಮಾಡೋರಿಗೆ ಬದುಕಿನ ಮಿತಿ, ಉದ್ದೇಶ ಎರಡೂ ಗೊತ್ತಿರಬೇಕು. ಧಾರ್ಮಿಕ ದೃಷ್ಟಿ, ಸಾಮಾಜಿಕ ಹೊಣೆಗಾರಿಕೆ ಇರಲೇಬೇಕು. ಮಾನವೀಯತೆಯ ಸ್ಪರ್ಶ ಇಲ್ಲದ ವೈಜ್ಞಾನಿಕ ಸಂಶೋಧನೆ ಜಗತ್ತಿನ ನಾಶಕ್ಕೆ ಕಾರಣ ಆಗ್ತದೆ. ನಾ ತಯಾರಿಸಿದ ಔಷಧ ಅಣುಭಾಮಿನಂಗ ವಿನಾಶಕಾರಿಯಾಗಿದೆ. ಅದಕ್ಕೆ ನನ್ನ ಸಂಶೋಧನೆ ಬಗ್ಗೆ ಈ ಜಗತ್ತಿಗೆ ಏನೂ ತಿಳಿಬಾರ್ದು. ಇದನ್ನ ನಾ ಬಯಸೋದು. ಮನುಷ್ಯ ಸಾವದ ಅಂತನ ಬದುಕಿಗೆ ಅರ್ಥದ. ಸಾವಿಲ್ಲ ಬೆಳವಣಿಗೆನೂ ಇಲ್ಲ, ಬದಲಾವಣೆನೂ ಇಲ್ಲ. ಮರಣದ ಅಂತನ

0: ಡಾಕ್ಟರನ ಶೋಧ ನಾಟಕ ಕೇಳಿದಿರಿ. ಮೂಲ ತಮಿಳು ಅಯ್ಯಪ್ಪು ಕಣ್ಣ, ಹಿಂದಿ ಅನುವಾದ ಸಿ ಹರಿಶಂಕರ್, ಸಂಪಾದನೆ ಅಂಜಲಿ ಶರ್ಮಾ, ಕನ್ನಡ ಅನುವಾದ ಎಂ ಎ ಹುಂಡೇಕರ್, ಪಾತ್ರ ಪರಿಚಯ ಡಾಕ್ಟರ್ ಮುರಳಿ ವೀರಣ್ಣ ಪತ್ತಾರ್, ವಿದ್ಯಾ ಶರೆಯು ತಂಡಿ, ಡಾಕ್ಟರ್ ರವಿ ಎಐ ಮೇವುಂಡಿ, ಪತಿ ಹಾಗೂ ವ್ಯಕ್ತಿ ವಿನಯ್ ಧಾರೇಶ್ವರ್, ಪತ್ನಿ ಜ್ಯೋತ್ಸ್ನಾ ಕುಲಕರ್ಣಿ, ಪ್ರೊಫೆಸರ್ ಶಿವಕುಮಾರ್ ಮಹಾಬಳೇಶ್ವರ್ ವಾಸನ್, ವ್ಯಕ್ತಿ ಜಗದೀಶ್ ನಾಯಕ್, ಶ್ರೀಮಂತ ಮನುಷ್ಯ ಅನಿಲ್ ದೇಸಾಯಿ, ಬಡ ವ್ಯಕ್ತಿ ಪ್ರಭುಸ್ವಾಮಿ ಮಳಿಮಠ್. ನಿರ್ದೇಶನ ಶಶಿಧರ್ ನರೇಂದ್ರ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
5: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
6: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29ರವರೆಗೆ ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 15ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು.

0: 50 feet concrete road, underground electricity, children's play area, Devastana, swimming pool, jogging track.
1: Appa, illode Mysuru Hagu Piriyapatana Madhyabhagadalli VC Galaxy Mall, 4 theater screen, bowling game, shooting range, shops.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ. ಇಂದಿನ ಈ ಕಾರ್ಯಕ್ರಮದಲ್ಲಿ
4: ಚಿನ್ನರ ಗೀತೆಗಳು.

0: ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮಡಿಕೇರಿ,
0: ನೆನಪು ನಿನಾದ,
1: ನೆನಪು ನಿನಾದ.
0: ನೆನಪು ನಿನಾದ
1: ಕಾರ್ಯಕ್ರಮ, ನೆನಪು ನಿನಾದ.
2: ನೆನಪು ನಿನಾದ.

0: ಕಾರ್ಯಕ್ರಮ ನೆನಪು ನಿನಾದ.
1: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ.
0: ನೆನಪು ನಿನಾದ.
2: ಕೇಳುಗರೆ, ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಜಾ ನನ್ನ ರಾಜಾ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ, ಜಿ ಕೆ ವೆಂಕಟೇಶ್.

ಇನ್ನು ಮುಂದೆ ಕೇಳಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಹಾಡಿದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜೆ ಗೋಪಾಲ್, ಸಂಗೀತ ಎಂ ರಂಗರಾವ್.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಇನ್ನು ಕೇಳಿ ಎಸ್ ಜಾನಕಿ ಅವರ ಹೃದಯ ಸ್ವರದಲ್ಲಿ ಮತ್ತೊಂದು ಗೀತೆ ಚಿತ್ರ ನಾನಿರುವುದೇ ನಿನಗಾಗಿ. ಜೀವದೇಶಂಕರ್ ಅವರ ಸಾಹಿತ್ಯ ಸಂಗೀತ ರಾಜನ್ ನಾಗೇಂದ್ರ.

ಇನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ದೇವರ ಗುಡಿ ಚಿತ್ರದ ಗೀತೆ. ಗೀತರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಕೇಳಿದರೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಾನಿನ್ನ ಮರೆಯಲಾರೆ ಚಿತ್ರಕೇಂದ್ರ ಡಾಕ್ಟರ್ ರಾಜ್ಕುಮಾರ್ ವಾಣಿ ಜಯರಾಮ್ ಹಾಡಿದ ಗೀತೆ. ಗೀತರಚನೆ ಚಿವದೇಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ಇದುವರೆಗೆ
1: ನೆನಪುನಿನಾದ
2: ರೋಣಿಸಾಗಲಿ ಮುಂದೆ ಹೋಗಲಿ ದೂರ ತೀರಲಿ
1: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ

0: ಯುವ ಸ್ನೇಹಿತರೆ, ಇದೇ ಭಾನುವಾರ ಅಂದ್ರೆ ನಾಳೆನ ಯುವವಾಣಿ ಕಾರ್ಯಕ್ರಮದಲ್ಲಿ ದೀವಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗೆ, ಈ ಕುರಿತಾಗಿ ಮಾಹಿತಿಯನ್ನ ನೀಡುತ್ತಾರೆ ಕೊಡಗಿನ ಮಡಿಕೇರಿಯ ಕೆಎಸ್ಒಯು ಪ್ರಾದೇಶಿಕ ಕಚೇರಿಯ ನಿರ್ದೇಶಕಿಯಾದ ಮುಕ್ಕಾಟೀರ ಸ್ಮಿತಾ ಸುಬ್ಬಯ್ಯ.
1: ಡಿಪ್ಲೊಮಾ ಕೋರ್ಸ್ ಅಷ್ಟೇ, 10+12 ಬೇಸ್ಡ್ ಅಂದ್ರೆ ಸೆಕೆಂಡ್ ಪಿ ಯು ಆದವರಿಗೆ 1 ಇಯರ್ ಕೋರ್ಸ್ ಬರುತ್ತೆ. ಇದರಲ್ಲೂ 7,000, 8,000, 9,000 ಹೀಗೆ ಫೀಸ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಅಂತ DIP ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಅದಕ್ಕೆ ಮಾತ್ರ 19,660 ಆಗುತ್ತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ನಾಳೆ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತಿರಲ್ಲ ದೀವಿಗೆ.
1: ಹವ್ಯಾಸದಲ್ಲಿ ನಾವು ಪುಸ್ತಕದ ಕಡೆ ಸ್ವಲ್ಪ ಒಲವನ್ನು ತೋರ್ಬೇಕಾಗುತ್ತೆ. ಒಳ್ಳೆ ಪುಸ್ತಕ ನಮ್ಮ ಜೀವನದ ದಾರಿಯನ್ನೇ ಬದಲಿಸುತ್ತೆ.
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ July 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, BN ರೋಡ್, KSRTC ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
2: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ ₹50,000 ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
9: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
10: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
11: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
12: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
13: ಇಲ್ಲ, ಏನಿದೆ ಅಂತದ್ದು?
12: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
13: ಹೌದಾ, ಇಲ್ಲಿ ಪೇಪರ್ ಕೂಡ?
14: ಹಾ ಹೌದು, ನಮಗೂ ತಗೊಳ್ಳೋಣ.
15: VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
12: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
13: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
12: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
13: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
12: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
13: 80% ಸಾಲ ಸೌಲಭ್ಯನೂ ಸಿಗುತ್ತೆ.
12: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ

0: 0901282
1: or 9606084066. Sweet Home Reality, your trusted partner in real estate.
2: Mysore Sandal.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕ್ರೀಡಾ ಲಹರಿ ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ ಕಾರ್ಯಕ್ರಮ ಕ್ರೀಡಾ ಲಹರಿ.
5: ಎಲ್ಲ ಕೇಳುಗರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಜಾಗತಿಕ ಕ್ರೀಡಾಕೂಟದಲ್ಲಿ ಬಹಳಷ್ಟು ಹೆಸರು ಮಾಡ್ತಾ ಇದೆ. ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ನಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪದಕ ಪಟ್ಟಿಯಲ್ಲಿ ಪೈಪೋಟಿಯನ್ನು ನೀಡುವಷ್ಟರ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ. ಇದೇ ಬರುವ ವಾರ ಅಂದರೆ ಗುರುವಾರ ಜುಲೈ 23ರಂದು 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟ ಸ್ಕಾಟ್ಲೆಂಡಿನ ಗ್ಲಾಸ್ಕೋದಲ್ಲಿ ಆಯೋಜನೆಯಾಗಿದೆ. ಈ ಕ್ರೀಡಾಕೂಟದಲ್ಲೂ ಕೂಡ ಭಾರತ ಭಾಗವಹಿಸುತ್ತಿದ್ದು ಪದಕಗಳ ನಿರೀಕ್ಷೆಯಲ್ಲಿದೆ. ಈ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂದರೇನು, ಇದರ ಇತಿಹಾಸವೇನು, ಭಾರತ ಇದುವರೆಗೆ ಯಾವ ಸಾಧನೆಯನ್ನು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಾಡಿದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಒಂದು ಅವಲೋಕನ ಮಾಡೋಣ. ಕಾಮನ್ವೆಲ್ತ್ ಗೇಮ್ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವಂಥ ಅಂತಾರಾಷ್ಟ್ರೀಯ ಮಟ್ಟದ ಬಹು ಕ್ರೀಡಾಕೂಟ. ಒಲಿಂಪಿಕ್ ಮತ್ತು ಏಷ್ಯನ್ ಗೇಮ್ ನಂತರ ಜಾಗತಿಕ ಮಟ್ಟದಲ್ಲಿ ನಡೆಯುವಂತಹ ದೊಡ್ಡ ಕ್ರೀಡಾಕೂಟ ಇದಾಗಿದ್ದು, ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿದ್ದ ಮತ್ತು ಪ್ರಸ್ತುತ ಕಾಮನ್ವೆಲ್ತ್ ಒಕ್ಕೂಟದ ಸದಸ್ಯರಾಗಿರುವ ರಾಷ್ಟ್ರಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತವೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವಾಗ ಆರಂಭವಾಯಿತು? 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ ನಗರದಲ್ಲಿ ಮೊತ್ತ ಮೊದಲ ಬಾರಿಗೆ ಕಾಮನ್ವೆಲ್ತ್ ಗೇಮ್ಸನ್ನು ಆಯೋಜಿಸಲಾಗಿತ್ತು. 1930ರ ಆಗಸ್ಟ್ 16ರಿಂದ ಆಗಸ್ಟ್ 23ರವರೆಗೆ ಕೆನಡಾದ ಹ್ಯಾಮಿಲ್ಟನ್ ನಗರದಲ್ಲಿ ಮೊತ್ತ ಮೊದಲ ಕಾಮನ್ವೆಲ್ತ್ ಗೇಮ್ಸ್ ನಡೆಯಿತು. ಆ ಸಂದರ್ಭದಲ್ಲಿ ಇದನ್ನು ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಈ ಕ್ರೀಡಾಕೂಟದಲ್ಲಿ ಆಸ್ಟ್ರೇಲಿಯಾ, ಕೆನಡಾ, ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಸೇರಿದಂತೆ ಒಟ್ಟು 11 ದೇಶಗಳು ಭಾಗವಹಿಸಿದ್ದವು. ನಮ್ಮ ಭಾರತ ತಂಡ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಲ್ಲ. ಒಟ್ಟು 400 ಅಥ್ಲೀಟ್ಗಳು ಇದರಲ್ಲಿ ಸ್ಪರ್ಧಿಸಿದ್ದು, ಮಹಿಳೆಯರಿಗೆ ಕೇವಲ ಈಜು ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಲು ಅವಕಾಶವಿತ್ತು. ಅಥ್ಲೆಟಿಕ್ಸ್, ಬಾಕ್ಸಿಂಗ್, ರೋಯಿಂಗ್, ಈಜು, ಡೈವಿಂಗ್, ಲಾನ್ ಬಾಲ್ ಮತ್ತು ಕುಸ್ತಿ ಸೇರಿದಂತೆ 6 ಕ್ರೀಡೆಗಳ ಅಡಿಯಲ್ಲಿ 59 ಸ್ಪರ್ಧೆಗಳು ನಡೆದವು. ಕೆನಡಾದ ಟ್ರಿಪಲ್ ಜಂಪ್ ಆಟಗಾರ ಗಾರ್ಡನ್ ಸ್ಲಾಲ್ಕಾಂಬ್ ಅವರು ಕಾಮನ್ವೆಲ್ತ್ ಇತಿಹಾಸದ ಮೊದಲ ಚಿನ್ನದ ಪದಕ ಪಡೆದವರಾಗಿದ್ದಾರೆ. 1934ರಲ್ಲಿ ಭಾರತ ಮೊದಲ ಬಾರಿಗೆ ಕಾಮನ್ವೆಲ್ತ್ ಗೇಮ್ಸ್ ಅಥವಾ ಅಂದಿನ ಬ್ರಿಟಿಷ್ ಎಂಪೈರ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿತು. ಲಂಡನ್ನಲ್ಲಿ ನಡೆದ ಈ ಕ್ರೀಡಾಕೂಟದಲ್ಲಿ ಭಾರತ 10 ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ಗಳು ಮತ್ತು ಒಂದು ಕುಸ್ತಿ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದ್ದು ತನ್ನ ಚೊಚ್ಚಲ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಂದು ಪದಕವನ್ನು ಗೆದ್ದಿತು. ಅದು 74 kg ವಿಭಾಗದ ಪುರುಷರ ಫ್ರೀಸ್ಟೈಲ್ ಕುಸ್ತಿ ಸ್ಪರ್ಧೆಯಲ್ಲಿ ರಶೀದ್ ಅನ್ವರ್ ಕಂಚಿನ ಪದಕವನ್ನು ಗೆದ್ದು ಭಾರತದ ಪರವಾಗಿ ಮೊದಲ ಕಾಮನ್ವೆಲ್ತ್ ಪದಕವನ್ನು ತಮ್ಮದಾಗಿಸಿಕೊಂಡರು. 1934ರಲ್ಲಿ ಭಾರತ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪಾದಾರ್ಪಣೆ ಮಾಡಿದ ನಂತರ ಕಾರಣಾಂತರಗಳಿಂದ 1950, 1962 ಮತ್ತು 1986ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾಗವಹಿಸಿಲ್ಲ. ಅದು ಬಿಟ್ಟರೆ 22 ಆವೃತ್ತಿಗಳಲ್ಲಿ 18 ಆವೃತ್ತಿಗಳಲ್ಲಿ ಭಾರತ ಭಾಗವಹಿಸಿದ್ದು, ಇದುವರೆಗೆ ಭಾರತ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 564 ಪದಕಗಳನ್ನು ಗೆದ್ದಿದೆ. ಇದರಲ್ಲಿ 203 ಚಿನ್ನ, 190 ಬೆಳ್ಳಿ ಹಾಗೂ 171 ಕಂಚು. 1958ರಲ್ಲಿ ಕಾರ್ಡಿಫ್ನಲ್ಲಿ ನಡೆದ ಪುರುಷರ 440 ಗಜಗಳ ಓಟದ ಸ್ಪರ್ಧೆಯಲ್ಲಿ ಲಿಜೆಂಡರಿ ಸ್ಪ್ರಿಂಟರ್ ಮಿಲ್ಕಾ ಸಿಂಗ್ ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯರಾದರು. ಅದೇ ಆವೃತ್ತಿಯಲ್ಲಿ ಭಾರತ ಮತ್ತೊಂದು ಚಿನ್ನವನ್ನು ಗೆದ್ದಿತು. ಹೆವಿವೇಟ್ ಕುಸ್ತಿಪಟು ಲೀಲಾ ರಾಮ್ ಪುರುಷರ 100 ಕೆಜಿ ಫ್ರೀಸ್ಟೈಲ್ ವಿಭಾಗದಲ್ಲಿ

ಲಿ ಚಿನ್ನದ ಪದಕವನ್ನು ಗೆದ್ದರು. ಹಾಗೆ 1958 ಮಹಿಳೆಯರ ಭಾಗವಹಿಸುವಿಕೆಗೆ ಐತಿಹಾಸಿಕ ವರ್ಷವಾಗಿದ್ದು, ಅಂದು ಫೀಲ್ಡ್ ಆ್ಯಂಡ್ ಟ್ರ್ಯಾಕ್ ಇವೆಂಟ್ನಲ್ಲಿ ಅಥ್ಲೆಟ್ ಸ್ಟೆಫನಿ ಡಿಸೋಜಾ ಮತ್ತು ಎಲಿಜಬೆತ್ ಡೇವನ್ ಫೋರ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿದ ಮೊದಲ ಭಾರತೀಯ ಮಹಿಳೆಯರು ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾದರು. ಆದರೆ ಅವರು ಆ ವರ್ಷ ಪದಕ ಗೆಲ್ಲಲು ವಿಫಲರಾದರು. 1978 ಎಡ್ಮಂಟ್ನಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿಯರಾದ ಅಮಿ ಘಿಯಾ ಮತ್ತು ಕನ್ವಾಲ್ ಠಾಕರ್ ಸಿಂಗ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯರಾದರು. ಇವರು ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಭಾರತ ಇದುವರೆಗೆ 203 ಚಿನ್ನವನ್ನು ಜಯಿಸಿದರೆ ಅದರಲ್ಲಿ ಬಹುಪಾಲು ಶೂಟಿಂಗ್ ಸ್ಪರ್ಧೆಯಲ್ಲೇ ಬಂದಂಥದ್ದು. 63 ಚಿನ್ನ ಇದುವರೆಗೆ ಭಾರತ ಶೂಟಿಂಗ್ ಸ್ಪರ್ಧೆಯಲ್ಲಿ ಗಳಿಸಿದರೆ ನಂತರದ ಸ್ಥಾನದಲ್ಲಿ ಕುಸ್ತಿ 49 ಚಿನ್ನವನ್ನು ಭಾರತ ಗೆದ್ದಿದೆ. ನಂತರದ ಸ್ಥಾನ ಭಾರ ಎತ್ತುವಿಕೆ ವೆಯ್ಟ್ ಲಿಫ್ಟಿಂಗ್ಗೆ, ಇದರಲ್ಲಿ 46 ಚಿನ್ನದ ಪದಕವನ್ನು ಭಾರತ ತನ್ನದಾಗಿಸಿಕೊಂಡಿದೆ. ನಂತರ ಬಾಕ್ಸಿಂಗ್ 11, ಬ್ಯಾಡ್ಮಿಂಟನ್ 10, ಟೇಬಲ್ ಟೆನ್ನಿಸ್ 10, ಅಥ್ಲೆಟಿಕ್ಸ್ನಲ್ಲಿ 6 ಚಿನ್ನದ ಪದಕಗಳನ್ನು ಪಡೆದು ಈ ವಿಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ. ಹಾಗೆ ಭಾರತ 2010 ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ದೆಹಲಿಯಲ್ಲಿ ಆಯೋಜನೆ ಮಾಡಿತ್ತು. ಇದು ಭಾರತದ ಅತ್ಯಂತ ಯಶಸ್ವಿ ಕಾಮನ್ವೆಲ್ತ್ ಕ್ರೀಡಾಕೂಟವಾಗಿದ್ದು, ಇದರಲ್ಲಿ ಭಾರತೀಯ ಕ್ರೀಡಾಪಟುಗಳು 38 ಚಿನ್ನ, 27 ಬೆಳ್ಳಿ ಮತ್ತು 36 ಕಂಚಿನ ಪದಕಗಳನ್ನು ಗೆದ್ದು ಸರ್ವಶ್ರೇಷ್ಠ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತ್ತು. ಹಾಗೆ ಈ ಬಾರಿಯ ನಂತರ ಅಂದರೆ 2030 ನಡೆಯುವಂಥ ಕಾಮನ್ವೆಲ್ತ್ ಕ್ರೀಡಾಕೂಟ ಕೂಡ ಭಾರತದ ಅಹಮದಾಬಾದ್ನಲ್ಲಿ ಆಯೋಜನೆ ಮಾಡುವಂತೆ ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಹಾಗೆ ಇದುವರೆಗೆ ಶೂಟರ್ ಜಸ್ಪಾಲ್ ರಾಣಾ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಟ್ಟು 15 ಪದಕಗಳನ್ನು ಗೆಲ್ಲುವ ಮೂಲಕ ಭಾರತದ ಅತ್ಯಂತ ಯಶಸ್ವಿ ಅಥ್ಲೀಟ್ ಎನಿಸಿಕೊಂಡಿದ್ದಾರೆ. ಪ್ರತಿ ಕ್ರೀಡಾಕೂಟದಲ್ಲಿಯೂ ಭಾರತದ ಸಾಧನೆ ಉತ್ತಮವಾಗಿದ್ದರೂ ಕೂಡ 1938 ಮತ್ತು 1954 ನಡೆದಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಭಾಗವಹಿಸಿಯೂ ಕೂಡ ಪದಕರಹಿತವಾಗಿ ವಾಪಸಾಗಿದೆ. 1930 ಆರಂಭವಾದ ಈ ಬ್ರಿಟಿಷ್ ಎಂಪೈರ್ ಗೇಮ್ಸ್ 1950 ಇದೇ ಹೆಸರಿನಲ್ಲಿ ಕ್ರೀಡಾಕೂಟ ನಡೆಯುತ್ತಿತ್ತು. 1954 1966 ಬ್ರಿಟಿಷ್ ಎಂಪೈರ್ ಆ್ಯಂಡ್ ಕಾಮನ್ವೆಲ್ತ್ ಗೇಮ್ಸ್ ಎನ್ನುವಂಥ ಹೆಸರಿನಲ್ಲಿ ಕ್ರೀಡಾಕೂಟ ಆಯೋಜನೆ ಆಗ್ತಾ ಇತ್ತು. 1970 ಬ್ರಿಟಿಷ್ ಕಾಮನ್ವೆಲ್ತ್ ಗೇಮ್ಸ್ ಅನ್ನುವ ಹೆಸರಿನಲ್ಲಿ ಕ್ರೀಡಾಕೂಟ ನಡೆಯುತ್ತಿತ್ತು. 1978 ಇಲ್ಲಿಯವರೆಗೆ ಕಾಮನ್ವೆಲ್ತ್ ಗೇಮ್ಸ್ ಎನ್ನುವ ಹೆಸರಿನಲ್ಲಿ ಕ್ರೀಡಾಕೂಟ ಆಯೋಜನೆ ಆಗ್ತಾ ಇದೆ. ಈ ಕ್ರೀಡಾಕೂಟದ ಇನ್ನೊಂದು ವಿಶೇಷತೆ ಏನೆಂದರೆ, ಒಲಿಂಪಿಕ್ ಜ್ಯೋತಿಯ ಮಾದರಿಯಲ್ಲಿಯೇ 1958 ಪ್ರತಿ ಕ್ರೀಡಾಕೂಟದ ಆರಂಭಕ್ಕೂ ಮುನ್ನ ಬಂಕಿಂಗ್ಹ್ಯಾಮ್ ಅರಮನೆಯಿಂದ ಹೊರಡುವ ರಾಣಿಯ ಬ್ಯಾಟನ್ ರಿಲೇ, ಕ್ವೀನ್ಸ್ ಬ್ಯಾಟನ್ ರಿಲೇ ಸಂಪ್ರದಾಯ ಈಗಲೂ ಚಾಲ್ತಿಯಲ್ಲಿದೆ. 2002 ಮ್ಯಾಂಚೆಸ್ಟರ್ ಕ್ರೀಡಾಕೂಟದಿಂದ ವಿಕಲಚೇತನ ಪ್ಯಾರಾ ಅಥ್ಲೆಟ್ಸ್ ಸ್ಪರ್ಧೆಯನ್ನು ಅಧಿಕೃತ ಪದಕ ಪಟ್ಟಿಗೆ ಸೇರಿಸಲಾಗಿದೆ. ಈ ಮೂಲಕ ವಿಕಲಚೇತನರಿಗೆ ಸಮಾನ ಅವಕಾಶ ನೀಡಿದ ವಿಶ್ವದ ಮೊದಲ ಬಹು ಕ್ರೀಡಾಕೂಟ ಎಂಬ ಹೆಗ್ಗಳಿಕೆಗೆ ಕೂಡ ಇದು ಪಾತ್ರವಾಗಿದೆ. ಅದರ ಜೊತೆಗೆ 2018 ಕ್ರೀಡಾಕೂಟದಿಂದ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಸಂಖ್ಯೆಯ ಕ್ರೀಡಾ ಇವೆಂಟ್ಗಳನ್ನು ಕೂಡ ಆಯೋಜನೆ ಮಾಡಲಾಗ್ತಾ ಇದೆ. ಇದುವರೆಗೆ ನಡೆದಂತಹ 22 ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಆಸ್ಟ್ರೇಲಿಯಾ ತಂಡ ಅತ್ಯಧಿಕ ಪದಕಗಳನ್ನು ಅಂದರೆ 1003 ಚಿನ್ನದ ಪದಕಗಳನ್ನು ಪಡೆದು ಅಗ್ರಸ್ಥಾನದಲ್ಲಿದ್ದರೆ, ಇಂಗ್ಲೆಂಡ್ 773 ಚಿನ್ನವನ್ನು ಪಡೆದು 2ನೇ ಸ್ಥಾನದಲ್ಲಿದೆ. ಕೆನಡಾ 510 ಚಿನ್ನವನ್ನು ಪಡೆದು 3ನೇ ಸ್ಥಾನದಲ್ಲಿದ್ದರೆ, ಭಾರತ 203 ಪದಕಗಳನ್ನೊಳಗೊಂಡು 4ನೇ ಸ್ಥಾನವನ್ನು ಸಾರ್ವಕಾಲಿಕವಾಗಿ ಅಲಂಕರಿಸಿದೆ. ನಂತರದ ಸ್ಥಾನದಲ್ಲಿ ನ್ಯೂಜಿಲೆಂಡ್ 179 ಚಿನ್ನದ ಪದಕಗಳನ್ನು ಪಡೆದಿದೆ. ಪ್ರತಿ ಬಾರಿಯೂ ಒಂದೊಂದು ದೇಶದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡುತ್ತಿದ್ದಾಗ ಅಲ್ಲಿನ ದೇಶೀಯ ಸಂಸ್ಕೃತಿಗೆ ಅನುಗುಣವಾಗಿ ಪದಕಗಳನ್ನು ತಯಾರು ಮಾಡಲಾಗ್ತಾ ಇದೆ. ಹಾಗೆ ಗ್ಲಾಸ್ಕೋದಲ್ಲಿ 2026 ಕಾಮನ್ವೆಲ್ತ್ ಗೇಮ್ಸ್ ಪದಕಗಳನ್ನು ಕೂಡ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಬ್ರೈಲ್ ಲಿಪಿ ಮತ್ತು ಸ್ಪರ್ಶ ಸಂವೇದನೆ ಟ್ಯಾಕ್ಟೈಲ್ ಡೀಟೇಲ್ಸ್ನ ಒಳಗೊಂಡಂತಹ ಅತ್ಯಂತ ಅಂತರ್ಗತ ವಿನ್ಯಾಸದೊಂದಿಗೆ ಅನಾವರಣ ಮಾಡಲಾಗಿದೆ.

0: ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಇವೆಂಟ್ಗಳಲ್ಲಿ 349 ಚಿನ್ನದ ಪದಕಗಳನ್ನು ವಿತರಿಸಲಾಗ್ತಾ ಇದೆ. ಗ್ಲಾಸ್ಕೋ ನಗರದ ಕೈಗಾರಿಕಾ ಪರಂಪರೆಯನ್ನು ಬಿಂಬಿಸುವಂತಹ ಪದಕಗಳು ಇವಾಗಿವೆ. ಗ್ಲಾಸ್ಕೋ ಆರ್ಟ್ ಸ್ಕೂಲ್ ಪದವೀಧರೆಯಾದ ಪ್ರಶಸ್ತಿ ವಿಜೇತ ಕಲಾವಿದೆ ಮಿಲಿತ್ಸಾ ಮಿಲೆಂಕೋವಾ ಅವರು ಈ ಪದಕಗಳನ್ನು ವಿನ್ಯಾಸಗೊಳಿಸಿದ್ದಾರೆ. ಪದಕಗಳು ವಿಶಿಷ್ಟವಾದ ರಿಲ್ಯಾಕ್ಸ್ ತ್ರಿಕೋನವನ್ನು ಹೊಂದಿದ್ದು ಗ್ಲಾಸ್ಕೋ ನಗರದ ಕೋರ್ಟ್ ಆಫ್ ಆರ್ಮ್ಸ್ನಿಂದ ಪ್ರೇರಿತವಾಗಿದೆ. ಗ್ಲಾಸ್ಕೋ ನಗರದ ಐತಿಹಾಸಿಕ ಫಿನಿಸ್ಟೌನ್ ಕ್ರೇನ್ ಮತ್ತು ಸ್ಕಾಟ್ಲೆಂಡ್ನ ರಾಷ್ಟ್ರೀಯ ಗುರುತಾದ ಟಾರ್ಟನ್ ವಿನ್ಯಾಸವನ್ನು ಪದಕದ ಮೇಲ್ಮೈಯಲ್ಲಿ ಕೆತ್ತಲಾಗಿದೆ. ಪದಕದ ಮೇಲ್ಮೈಯು 3 ವಿಭಿನ್ನ ಹಂತಗಳನ್ನು ಹೊಂದಿದ್ದು ಇದು ಕ್ರೀಡಾಪಟುಗಳು ಏರುವ ವಿಜೇತರ ಪೀಠವನ್ನು ಪ್ರತಿನಿಧಿಸುತ್ತದೆ. ದೃಷ್ಟಿದೋಷವುಳ್ಳ ಕ್ರೀಡಾಪಟುಗಳಿಗೂ ಪದಕದ ಅನುಭವ ನೀಡಲು ಕಾಮನ್ವೆಲ್ತ್ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಬ್ರೈಲ್ ಲಿಪಿ ಮತ್ತು ಸ್ಪರ್ಶ ವಿವರಗಳನ್ನು ಅಳವಡಿಸಲಾಗಿದೆ. ಈ ಕ್ರೀಡಾಕೂಟದಲ್ಲಿ ಪ್ರಮುಖ 10 ಕ್ರೀಡೆಗಳು ಮತ್ತು 6 ಪ್ಯಾರಾ ಕ್ರೀಡೆಗಳಿಂದ ಪದಕಗಳನ್ನು ನೀಡಲಾಗ್ತಾ ಇದೆ. ಪ್ಯಾರಾ ಕ್ರೀಡೆಗಳಿಗೆ ಅತಿ ಹೆಚ್ಚು ಅಂದರೆ 47 ಚಿನ್ನದ ಪದಕಗಳನ್ನು ಮೀಸಲಿಡಲಾಗಿದೆ. ಈ ಬಾರಿಯ ಕಾಮನ್ವೆಲ್ತ್ ಕ್ರೀಡಾಕೂಟ ಭಾರತದ ಪಾಲಿಗೆ ಕೊಂಚ ನಿರಾಶಾದಾಯಕ ಅಂತಲೇ ಹೇಳಬಹುದು. ಯಾಕೆಂತ ಹೇಳಿದ್ರೆ, ಇದುವರೆಗೆ ಭಾರತ ಪದಕ ಪಟ್ಟಿಯಲ್ಲಿ ಪದಕವನ್ನು ಪಡೆಯುತ್ತಿದ್ದಂತಹ ಬ್ಯಾಡ್ಮಿಂಟನ್, ಕುಸ್ತಿ, ಶೂಟಿಂಗ್ ಈ ಸ್ಪರ್ಧೆಗಳನ್ನು ಕೈಬಿಡಲಾಗಿದೆ. ಒಟ್ಟು 126 ಕ್ರೀಡಾಪಟುಗಳು, 51 ತಂಡದ ಅಧಿಕಾರಿಗಳನ್ನೊಳಗೊಂಡ 191 ಸದಸ್ಯರ ಭಾರತೀಯ ತಂಡವನ್ನು ಕ್ರೀಡಾ ಸಚಿವಾಲಯ ಅನುಮೋದಿಸಿದೆ. ಇದರಲ್ಲಿ 3x3 ವೀಲ್ಚೇರ್ ಬಾಸ್ಕೆಟ್ಬಾಲ್, ಕಲಾತ್ಮಕ ಜಿಮ್ನಾಸ್ಟಿಕ್ಸ್, ಅಥ್ಲೆಟಿಕ್ಸ್, ಅಥ್ಲೆಟಿಕ್ಸ್ ಪ್ಯಾರಾ, ಬಾಕ್ಸಿಂಗ್, ಜೂಡೋ, ಪವರ್ಲಿಫ್ಟಿಂಗ್, ಪವರ್ಲಿಫ್ಟಿಂಗ್ ಪ್ಯಾರಾ, ಈಜು, ಪ್ಯಾರಾ ಈಜು, ಟ್ರ್ಯಾಕ್ ಸೈಕ್ಲಿಂಗ್, ಪ್ಯಾರಾ ಟ್ರ್ಯಾಕ್ ಸೈಕ್ಲಿಂಗ್, ಭಾರ ಎತ್ತುವಿಕೆ, ಒಟ್ಟು 78 ಪುರುಷರು, 48 ಮಹಿಳೆಯರು ಸೇರಿ 126 ಸ್ಪರ್ಧಿಗಳು ಪದಕಕ್ಕಾಗಿ ಈ ಬಾರಿ ಸೆಣಸಾಟ ನಡೆಸಲಿದ್ದಾರೆ. ಅದರಲ್ಲಿಯೂ ಭಾರತಕ್ಕೆ ಒಲಿಂಪಿಯನ್ ಚಾಂಪಿಯನ್ ನೀರಜ್ ಚೋಪ್ರಾ, ಟೋಕಿಯೋ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತೆ ಮೀರಾಬಾಯಿ ಚಾನು ಮತ್ತು ಬಾಕ್ಸರ್ ಲವ್ಲಿನಾ ಬೋರ್ಗಹೈನ್ ಆಶಾದಾಯಕವಾಗಿದ್ದಾರೆ. 2026 ಈ ಕ್ರೀಡಾಕೂಟ ಮೊದಲು ಆಸ್ಟ್ರೇಲಿಯಾದ ವಿಕ್ಟೋರಿಯಾ ರಾಜ್ಯ ಆತಿಥ್ಯವನ್ನು ವಹಿಸಬೇಕಾಗಿತ್ತು. ವೆಚ್ಚದ ಕಾರಣಗಳಿಂದ ಹಿಂದೆ ಸರಿದ ನಂತರ ಗ್ಲಾಸ್ಕೋಗೆ ಈ ಅವಕಾಶ ಒಲಿದಿದೆ. ಗ್ಲಾಸ್ಕೋದಲ್ಲಿ 4 ಪ್ರಮುಖ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟಗಳು ಆಯೋಜನೆಗೊಂಡಿದ್ದು ಸ್ಕಾಟ್ಸ್ಟೌನ್ ಸ್ಟೇಡಿಯಂ, ಟೋಲ್ ಕ್ರಾಸ್ ಇಂಟರ್ನ್ಯಾಷನಲ್ ಈಜು ಕೇಂದ್ರ, ಗ್ಲಾಸ್ಕೋ ಇಂಟರ್ನ್ಯಾಷನಲ್ ಅರೇನಾ ಮತ್ತು ಸ್ಕಾಟಿಷ್ ಇವೆಂಟ್ ಕ್ಯಾಂಪಸ್ ಇವೆಲ್ಲವೂ 8 ಮೈಲಿಗಳ ವ್ಯಾಪ್ತಿಯಲ್ಲಿ ಇರುವಂತಹ ಕ್ರೀಡಾಂಗಣಗಳು. ಇಲ್ಲಿ ಈ ಕ್ರೀಡಾಕೂಟ ನಡೆಯಲಿದೆ. ಕ್ರೀಡಾಕೂಟಕ್ಕೆ ಸ್ಕಾಟಿಷ್ ಅಥವಾ ಯುಕೆ ಸರ್ಕಾರದಿಂದ ಯಾವುದೇ ಸಾರ್ವಜನಿಕ ಧನ ಸಹಾಯವನ್ನು ಬಳಸ್ತಾ ಇಲ್ಲ. ಇದು ಸಂಪೂರ್ಣವಾಗಿ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಅನುದಾನದಿಂದ ನಿರ್ವಹಣೆ ಮಾಡಲಾಗ್ತಾ ಇದೆ. 1966 ನಂತರ ಮೊದಲ ಬಾರಿಗೆ ಪ್ರತಿಷ್ಠಿತ ಕಾಮನ್ವೆಲ್ತ್ ಮೈಲ್ ಓಟದ ಸ್ಪರ್ಧೆಯು ಈ ಬಾರಿ ಮತ್ತೆ ಮರುಪರಿಚಯಿಸಲ್ಪಡುತ್ತಿದೆ. ಈ ಹಿಂದೆ ಅಂದರೆ 2022 ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಟ್ಟು 72 ಸದಸ್ಯ ರಾಷ್ಟ್ರಗಳು ಭಾಗವಹಿಸಿದ್ದವು. 2022 ಜೂನ್ನಲ್ಲಿ ಗ್ಯಾಬೋನ್ ಮತ್ತು ಟೋಗೋ ದೇಶಗಳು ಕಾಮನ್ವೆಲ್ತ್ ಒಕ್ಕೂಟಕ್ಕೆ ಹೊಸದಾಗಿ ಸೇರ್ಪಡೆಯಾದ ಕಾರಣ ಈ ಬಾರಿ ಒಟ್ಟು ತಂಡಗಳ ಸಂಖ್ಯೆ 74ಕ್ಕೆ ಏರಿಕೆಯಾಗಿದೆ. ಏನೇ ಆಗಲಿ, ಭಾರತದ ಫೇವರೇಟ್ ಇವೆಂಟ್ಸ್ ಇಲ್ಲದೇ ಇದ್ದರೂ ಕೂಡ ಹೋಗಿರುವಂಥ ಎಲ್ಲ ಕ್ರೀಡಾಪಟುಗಳು ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟವನ್ನು ಮುಗಿಸಿ ಪದಕಗಳನ್ನು ಕೊರಳಿಗೇರಿಸಿಕೊಂಡು ಭಾರತಕ್ಕೆ ಮತ್ತೊಮ್ಮೆ ಅತ್ಯುನ್ನತ ಸ್ಥಾನವನ್ನು ಕೊಡಲಿ, ಗ್ಲಾಸ್ಕೋ ನಗರದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಾಡಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.
1: ಇದುವರೆಗೆ ಕ್ರೀಡಾ ಲಹರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿನೋದ್ ಮೂಡಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಪತ್ರಗಳೇ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.

0: ಯುವ ಸ್ನೇಹಿತರೆ, ಇದೇ ಭಾನುವಾರ ಅಂದರೆ ನಾಳೆನ ಯುವವಾಣಿ ಕಾರ್ಯಕ್ರಮದಲ್ಲಿ ದೀವಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗೆ, ಈ ಕುರಿತಾಗಿ ಮಾಹಿತಿಯನ್ನು ನೀಡುತ್ತಾರೆ ಕೊಡಗಿನ ಮಡಿಕೇರಿಯ ಕೆಎಸ್ಒಯು ಪ್ರಾದೇಶಿಕ ಕಚೇರಿಯ ನಿರ್ದೇಶಕಿಯಾದ ಮುಕ್ಕಾಟೀರ ಸ್ಮಿತಾ ಸುಬ್ಬಯ್ಯ.
1: ಡಿಪ್ಲೊಮಾ ಕೋರ್ಸ್ ಅಷ್ಟೇ, 10+12 ಬೇಸ್ಡ್ ಅಂದ್ರೆ ಸೆಕೆಂಡ್ ಪಿ ಯು ಆದವರಿಗೆ ಒನ್ ಇಯರ್ ಕೋರ್ಸ್ ಬರುತ್ತೆ. ಇದರಲ್ಲೂ 7,000, 8,000, 9,000 ಹೀಗೆ ಫೀಸ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಅಂತ DIP ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಅದಕ್ಕೆ ಮಾತ್ರ 19,660 ಆಗುತ್ತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ನಾಳೆ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ ದೀವಿಗೆ.
1: ಹವ್ಯಾಸದಲ್ಲಿ ನಾವು ಪುಸ್ತಕದ ಕಡೆ ಸ್ವಲ್ಪ ಒಲವನ್ನು ತೋರ್ಬೇಕಾಗುತ್ತೆ. ಒಳ್ಳೆ ಪುಸ್ತಕ ನಮ್ಮ ಜೀವನದ ದಾರಿಯನ್ನೇ ಬದಲಿಸಿ

0: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
1: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್ ಲೆಸ್ ದೆನ್ ಒನ್ ಇಯರ್, ಇನ್ಫ್ಯಾಕ್ಟ್ ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
2: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
3: ಆಕಾಶವಾಣಿ ಮಡಿಕೇರಿ. ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ಹಲೋ
1: ಹಲೋ ನಮಸ್ತೆ.
0: ಹಲೋ ನಮಸ್ತೆ, ಹೇಳಿ ಯಾರು, ಎಲ್ಲಿಂದ? ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ.
1: ನಳಿನಿ ಸತೀಶ್, ನಳಿನಿ ಸತೀಶ್ ಚಿತ್ರದುರ್ಗದಿಂದ.
0: ನಳಿನಿ ಸತೀಶ್ ಚಿತ್ರದುರ್ಗ?
1: ಎಸ್, ನಳಿನಿ ಸತೀಶ್ ಚಿತ್ರದುರ್ಗದಿಂದ.
0: ಮೇಡಮ್, ಏನ್ ಮಾಡ್ಕೊಂಡಿದ್ರಿ ತಾವು?
1: ನಾವು ಹೌಸ್ ವೈಫ್ ಇದೀವಿ. ಎಸ್, ಅಷ್ಟೇ.
0: ಮನೇಲಿ ಯಾರ್ಯಾರು ಇದ್ರಿ?
1: ಮನೆಯಲ್ಲಿ ನಾನು, ನಮ್ಮ ಯಜಮಾನರು ಸದ್ಯಕ್ಕೆ ಇರೋದು, ಅಂಡ್ ಮಗ ಸೊಸೆ ಬ್ಯಾಂಗ್ಳೂರ್, ಅಂಡ್ ಮಗಳು ಅಳಿಯ ಕೂಡ ಬ್ಯಾಂಗ್ಳೂರ್. ಮಗಳು ಅಳಿಯ ಮೊದಲು ಯು ಎಸ್ ಎ ನಲ್ಲಿ ಇದ್ರು, ಈಗ ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ.
0: ಓಕೆ ಓಕೆ ಓಕೆ. ಈಗ ಮನೆಯಲ್ಲಿ ತಾವುಗಳು ಮಾತ್ರ ಇದ್ದೀರಿ? ತಾವು?
1: ನಾನು ನಮ್ಮ ಯಜಮಾನರು. ಮಗ ಮಾತ್ರ ಹಾಗಾಗಿ ಬಂದು ಹೋಗಿ ಮಾಡ್ತಾನೆ, ವರ್ಕ್ ಫ್ರಮ್ ಹೋಮ್ ಇದೆ, ಹಾಗಾಗಿ ಬಂದು ಹೋಗಿ ಮಾಡ್ತಾನೆ. ಸೊಸೆ ಮಾತ್ರ ಅಸಿಸ್ಟೆಂಟ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಅಲ್ಲಿ,
0: ಬೆಂಗಳೂರಿನಲ್ಲಿ. ಓಕೆ ಓಕೆ ಓಕೆ ಓಕೆ. ನಿಮ್ಮ ಚಿತ್ರದುರ್ಗ ಹೇಳಿದಿರಲ್ಲ, ಚಿತ್ರದುರ್ಗದ ಕಲ್ಲಿನ ಕೋಟೆಯ ಬಗ್ಗೆ ಏನಾದ್ರೂ ಹೇಳಿ.
1: ಚಿತ್ರದುರ್ಗ ಕಲ್ಲಿನ ಕೋಟೆ ಅಂತಂದ್ರೆ ಮದಕರಿ ನಾಯಕ ಆಳಿದ್ದ ಕೋಟೆ ಅದು. ಒನಕೆ ಓಬವ್ವ ನಮ್ ಏನು ನಮ್ಮ ಜನಗಳನ್ನ ಉಳಿಸಿದ ಕೋಟೆ ಅದು. ಸೊ ಅಲ್ಲಿ ಚಿತ್ರದುರ್ಗ ಕೋಟೆಯಿಂದ ನಮಗೆ ಬಹಳ ಉಪಯೋಗ ಇದೆ. ನಮ್ ಎಲ್ಲಾರು ಚಿತ್ರದುರ್ಗ ಕೋಟೆ ನೋಡ್ಲಿಕ್ಕೆ ಬರ್ತಾರೆ, ತುಂಬಾ ಖುಷಿ ಆಗುತ್ತೆ ನಮ್ಗೆ. ಅಲ್ಲಿ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಇದೆ, ಅದು ತುಂಬಾ ಪವಾಡ ದೇವಸ್ಥಾನ ಅದು.
0: ಬಹಳ ಚೆನ್ನಾಗಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಅಂತ ಅನ್ಸ್ತದೆ ಚಿತ್ರದುರ್ಗದ ಕೋಟೆ.
1: ಓಕೆ,
0: ಬಹಳ ಚೆನ್ನಾಗಿ ಸಂರಕ್ಷಣೆ ಮಾಡಿ ಇಟ್ಕೊಂಡಿದಾರ ಅಂತ ಅಲ್ವಾ?
1: ಇತ್ತೀಚೆಗಂತೂ ತುಂಬಾನೇ ಸಂರಕ್ಷಣೆ ಮಾಡಿದ್ದಾರೆ, ತುಂಬಾ ಸಂರಕ್ಷಣೆ ಮಾಡಿದ್ದಾರೆ. ಸಂಸ್ಕೃತಿ ಸಿದ್ದೇಶ್ವರ ದೇವಸ್ಥಾನ ಮಾತ್ರ ಬಹಳ ಪವಾಡ ಪವಾಡ ಪುರುಷರದು. ಈಗ್ಲೂ ಸಿದ್ರು ಇದಾರೆ, ಈಗ್ಲೂ ಧ್ಯಾನ ಮಾಡ್ತಾ ಇದಾರೆ, ಆದ್ರೆ ಕಣ್ಣಿಗ್ ಮಾತ್ರ ಯಾರ ಕಣ್ಣಿಗೂ ಕಾಣೋದಿಲ್ಲ. ಅವರು ಸಿದ್ರು ಇದ್ದಾರೆ, ಈಗ್ಲೂ ಸಿದ್ರು ಇದ್ದಾರೆ.
0: ಓಕೆ ಓಕೆ ಓಕೆ ಓಕೆ. ನೋಡಿ, ನಮ್ಗೆ ನಮ್ಮ ಕಣ್ಣೆದುರಿಗೆ ಇಂಥದ್ದು ಬೇಕು ನಮ್ಗೆ ಇತಿಹಾಸದ ಕಥೆಗಳನ್ನ ಹೇಳೋದಕ್ಕೆ. ಇನ್ನು ಇನ್ನು ಇನ್ನು ಈಗಿನ ಕಾಲವೇ ನೋಡಿದ್ದೀರಿ, ಮೊಬೈಲ್ ನಲ್ಲಿ ಮುಳುಗಿ ಹೋದ ಜಗತ್ತು. ನಮ್ಗೆ ಯಾವ್ದು ಬೇಕಾಗಿಲ್ಲ ಇವತ್ತು, ಯಾರಿಗೂ ಏನು ಬೇಕಾಗಿಲ್ಲ, ಮೊಬೈಲ್ ಒಂದಿದ್ರೆ ಸಾಕು ಅಂತ ಆಗಿ ಹೋಗಿದೆ.
1: ಮೊಬೈಲ್ ಒಂದಿದ್ರೆ ಸಾಕು, ಏನು ಬೇಡ ಅಂಗೈನೆಲ್ಲ ಎಲ್ಲ ಅಂತಾರೆ. ಆದ್ರೆ ನಮ್ಗೆ ನೋಡ್ಬೇಕು ಅನ್ನೋ ಇದ್ರೆ ಒಳಗಡೆ ಚಿತ್ರದುರ್ಗ ಕೋಟೆ ನೋಡಿದ್ರೆ ಎಷ್ಟು ಒಳ್ಳೆ ನಮ್ಗೆ ಅನುಭವ ಆಗುತ್ತೆ ಅಂತಂದ್ರೆ, ಈ ಮೊಬೈಲ್ ನಲ್ಲಿ ನೋಡ್ಲಿಕ್ಕಿಂತ ರಿಯಲ್ ಆಗಿ ನೋಡ್ಬೇಕು. ಚಿತ್ರದುರ್ಗ ಕೋಟೆ ಆಗ್ಲಿ, ಮುರುಘಸ್ವಾಮಿ ಮಠ ಆಗ್ಲಿ, ಚಂದ್ರವಳ್ಳಿ ತೋಟ ಆಗ್ಲಿ, ಜೋಗಿ ಮಟ್ಟಿ ಆಗ್ಲಿ, ಎಲ್ಲವನ್ನು ಅಷ್ಟೇ ರಿಯಲ್ ಆಗಿ ನೋಡಿದ್ರೇನೆ ನಮ್ಗೆ ಲೈಫ್ ಎಂಜಾಯ್ಮೆಂಟ್ ಸಿಗೋದು, ಖುಷಿ ಆಗೋದು.
0: ಹೌದೌದು. ಈಗ ಮಡಿಕೇರಿ, ಮಡಿಕೇರಿಯಲ್ಲಿ ಕೂಡ ಕೋಟೆ ಇದೆ. ಚಿಕ್ಕವೀರ ರಾಜೇಂದ್ರ ಕಾದಂಬರಿಯನ್ನ ಓದ್ತಾ ಹೋಗ್ತಾ ಇದ್ದ ಹಾಗೆ ನಮ್ಗೆ ಆ ಕೋಟೆ ಒಳಗೆ ಹೋದ್ರೆ ಇಂತಲ್ಲಿ ಇಂತ ಸನ್ನಿವೇಶ ನಡೆದಿತ್ತು, ಇಂತಲ್ಲಿ ಇಂಥವ್ರು ಬರ್ತಾ ಇದ್ರು, ಸೈನ್ಯವು ಇಲ್ಲಿಂದ ಬರ್ತಾ ಇತ್ತು, ಹೀಗೆ ಏನೇನೋ ಕಲ್ಪನೆಗಳು ಕಣ್ಣು ಮುಂದೆ ಹಾದು ಹೋಗ್ತದೆ. ಅದು ಒಂದು ರೀತಿಯ ಒಂದು ಅದ್ಭುತವಾದ ಅನುಭವ.
1: ಹೌದು, ಒಂದು ಮೌತ್ ಪಬ್ಲಿಸಿಟಿ ಹಾದು ಹೋಗ್ತಾ ಇದ್ದ ಫ್ರೆಂಡ್ಸ್ ಹೇಳ್ತೀವಿ ಅಥವಾ ಏನು ನಮ್ ಮಕ್ಕಳಿಗೆ ಹೇಳ್ತೀವಿ, ಬಂಧು ಬಳಗದವ್ರಿಗೆ ಹೇಳ್ತೀವಿ, ಅರ್ಥ ಮಾಡ್ಕೊಳಕ್ ಹೇಳ್ತೀವಿ, ಅವ್ರಿಗೂ ಗೊತ್ತಾಗುತ್ತೆ.
0: ಮುಖ್ಯವಾಗಿ ನಮ್ಮ ಊರಿನ ಇತಿಹಾಸ, ನಮ್ಮ ಊರಿಗೆ ಯಾಕೆ ಹೆಸರು ಬಂತು ಅದಷ್ಟಾದ್ರೂ ತಿಳ್ಕೋಬೇಕಲ್ವಾ?
1: ಹೌದು, ಮೊದ್ಲು ಏನು ಹೇಳಲಿಕ್ ಬರ್ತಿರ್ಲಿಲ್ಲಂತೆ ಬ್ರಿಟಿಷರ್ಸ್ಗೆ, ಚೈತಲ್ ದುರ್ಗ ಅಂತ ಇಟ್ರಂತೆ, ಮತ್ತೆ ಇನ್ನೊಂದು ಗಾಂಧಾರಿ ಅಂತ ಇಟ್ರಂತೆ. ಸೊ ಅವ್ರಿಗೆ ಪ್ರೊನೌನ್ಸಿಯೇಷನ್ ಮಾಡ್ಲಿಕ್ ಬರದೇ ಇರೋದ್ರಿಂದ ಕೊನೆಗೆ ಹಂಗೋಗಿ ಹಿಂಗೋಗಿ ಚಿತ್ರದುರ್ಗ ಅಂತಂದ್ರೆ ಆಯ್ತು ಅಂತ ನಮ್ ತಾಯಿ ಹೇಳ್ತಾ ಇದ್ರು.
0: ಓಕೆ ಓಕೆ ಓಕೆ ಓಕೆ, ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ನಿಮ್ಮ ಊರಿನ ಬಗ್ಗೆ ತಿಳ್ಕೊಬೇಕು ಎಲ್ಲರಿಗೂ ಕೂಡ, ಅದು ಹೆಚ್ಚಿನದಾಗಿ ಇನ್ನ ಇವತ್ತಿನ ಯುವ ಪೀಳಿಗೆಗೆ ಇದ್ರ ಅಗತ್ಯತೆ ತುಂಬಾ ಇದೆ.
1: ಹೌದು, ಖಂಡಿತ ಇದೆ. ಎಲ್ಲ ರಿಯಾಲಿಟಿ ಎಲ್ಲ ತಿಳ್ಕೊಂಡ್ರೇನೆ ನಮಗೆ ಏನೊಂದು ನಾಲೆಡ್ಜ್ ಅನ್ನೋದು ಬೆಳೆಯೋದು.
0: ಅದ್ ಬೇಕು ಇನ್ನು ಮುಂದಕ್ಕೆ. ನಾವು ಅದೇ ನೀವು ಹೇಳಿದಾಗೆ ಅಂಗೈನಲ್ಲಿ ಎಲ್ಲ ಸಿಗ್ತದೆ ಅಂತ ಹೇಳಿದ್ರೆ, ಎಲ್ಲ ಸಿಗ್ತದೆ ಅಂತ ಹೇಳಿದ್ರಲ್ಲಿ ಅರ್ಧಕ್ಕರ್ಧ ಒಳ್ಳೇದು, ಅರ್ಧ

0: ಕೆಟ್ಟದ್ದು ಇರ್ತದೆ,
1: ಕೆಟ್ಟದ್ದು ಇರುತ್ತೆ. ನಾವು ಹೊರಗಡೆಗೆ ಬಂದು ನೋಡ್ದಾಗ್ಲೇ ಗೊತ್ತಾಗೋದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಚೆನ್ನಾಗಿ ಅರ್ಥನೂ ಮಾಡ್ಕೋಬಹುದಲ್ವಾ, ಅರ್ಥ ಮಾಡ್ಕೋಬಹುದು, ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ.
0: ಅದು ಅದು ಬಹಳ ಅದ್ಭುತವಾದ ಸ್ಥಳದಲ್ಲಿ ಇದ್ದೀರಿ. ಯಾವ ಗೀತೆ ಕೇಳೋದಕ್ಕೆ ಇಷ್ಟಪಡ್ತೀರಿ?
1: ಇವತ್ತು ಬಾಳು ಜೀನು ಚಿತ್ರದಿಂದ ಅದರಲ್ಲಿ ಮಧುರ ಬಲ್ಲು ಮಧುರ ಅಂತ ಸಾಂಗ್ ಇದೆ, ಆ ಸಾಂಗ್ ಸರ ಮಾಡಿ
0: ಹಾಡ ಹೇಳ್ತೀರಾ?
1: ಮಧುರ ಎಸ್ ಹಾಡ್ತೀನಿ ಸ್ವಲ್ಪ. ಮಧುರ ಬಲ್ಲು ಮಧುರ ಬಾಡು ಚೀನಾದ ಮನಸ್ಸು ಮನಸ್ಸು
0: ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಬಹಳ ಚೆನ್ನಾಗಿ ಇನ್ನು ಪ್ರಯತ್ನ ಪಟ್ಟ ಚೆನ್ನಾಗಿ ಹಾಡ ಹೇಳ್ಬಹುದೇನೋ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ ಈಗ. ಅದಕ್ಕೆ ಮೊದಲು ಒಂದು ಪ್ರಶ್ನೆ, ಇನ್ನು ಇನ್ನು ನಿಮ್ ಕಡೆಗೆ ಬರ್ತದೆ, ಹಾವೇರಿ ಜಿಲ್ಲೆಯ ಬ್ಯಾಡಗಿ ಬೆಳೆ ಯಾವ್ದಕ್ಕೆ ಪ್ರಸಿದ್ಧವಾಗಿದೆ ಅಂತ?
1: ಅದು ಬ್ಯಾಡಗಿ ಮೆಣಸಿನ್ಕಾಯಿ ಇದೆಯಲ್ಲ, ಅದಕ್ಕೆ
0: ಬ್ಯಾಡಗಿ ಅಂದ್ಬಿಟ್ರೆ ಮೆಣಸಿನ್ಕಾಯಿ ಬಂದ್ಬಿಡ್ತದೆ ಅಲ್ವಾ? ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ ಈಗ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ಹೇಳಿ, ಯಾರು, ಎಲ್ಲಿಂದ?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಗು ಮಾತಾಡುತ್ತೇನೆ.
0: ಪುತ್ತೂರಿನಿಂದ ಏನು ವಿಶೇಷ ನಿಮ್ಮೂರಲ್ಲಿ?
1: ನಮ್ಮೂರಿನಲ್ಲಿ ವಿಶೇಷ ಬಂದಿಲ್ಲ, ಮಳೆ ಬರ್ತದೆ ಸರ್.
0: ಇದು ಫೋನ್ ಸರಿ ಇಟ್ಕೊಳ್ಳಿ, ಸರಿಯಾದ ಸಿಗ್ನಲ್ ಇರುವಲ್ಲಿ.
1: ನಿಂತಿದ್ದೇನೆ ಸರ್.
0: ಹಾಂ ಸರಿ, ಹೇಳಿ, ನಿಮ್ಮ ಊರಿನಲ್ಲಿ ಏನು ವಿಶೇಷ?
1: ವಿಶೇಷ ಇಲ್ಲ ಸರ್, ಮಳೆ ಬಂದು ಹೋಗಿತ್ತು.
0: ಮಳೆ ಬಂದು ಹೋಗಿದೆಯಾ?
1: ಇಲ್ಲ, ಹೋಗ್ಲಿ ಸರ್, ನಮ್ಮಲ್ಲಿ ಮಳೆ ಬಂದು ಹೋಗಿ ಯಾವಾಗಲೂ ಉಂಟು. ಈಗ
0: ಮಳೆ ಬರ್ತಾ ಇದೆ.
1: ಮೊನ್ನೆ 3 ದಿವಸ ಇರಲಿಲ್ಲ ಸರ್,
0: ಹಾಂ
1: ಈಗ ಪುನಃ ಬಂದಿದೆ ಮಳೆ.
0: ಬರ್ತದೆ ಬರ್ತದೆ ಅಲ್ವಾ?
1: ಹೌದು ಸರ್, ಬರ್ತದೆ.
0: ಎಂತ ಅಂತೂ ಒಂದು ಜೂನ್ ಹಾಗೂ ಜುಲೈಯ ಒಂದು 10 ದಿನ ಹಾಗೆ ಮಳೆ ಇಲ್ಲದೆ ಕಳೆದು ಹೋಯ್ತು ಅಂತ ಅನಿಸ್ತದೆ.
1: ಒಮ್ಮೆ ಬಿಡು ಅನ್ನಿಸ್ತದೆ, ಸ್ವಲ್ಪ ಒಂದು 4 ದಿನ ಬಿಟ್ಟು ಇತ್ತು,
0: ಹಾಂ
1: ಈಗ ಪುನಃ ಶುರು ಮಾಡಿದ್ರು ಮಳೆ.
0: ಶುರು ಮಾಡಿದ್ದಲ್ಲ, ಶುರು ಆಗ್ಲೇಬೇಕು.
1: ಆದ್ರೆ ಮಳೆ ಬಂದ್ರೆ ಒಳ್ಳೇದು ಸರ್, ಕೃಷಿಗೆ ಒಳ್ಳೇದು ಅಂತ.
0: ಹಾಂ ಕೃಷಿಗೆ ಅಂತಲ್ಲ, ಈ ವರ್ಷ ಮಳೆ ಕತೆ ಹಿಂಗಾಯ್ತಲ್ಲ, ಇನ್ನು ಮುಂದಿನ ವರ್ಷ ಹೆಂಗೆ ಅಂತ ಹೇಳೋದು ಯೋಚನೆ ಬಂದ. ಹಾಂ ಹಾಂ ಹಾಂ ಅದೇ, ಈಗ ಆಮೇಲೆ ನಿಧಾನವಾಗಿ ಬರ್ತಾ ಇದೆ, ಬಳೆ ಬರಲಿ ಅಂತ ಆಶಿಸೋಣ ಅಲ್ವಾ? ಅದು ಏನ್ ಅನ್ಸ್ತದೆ ಅಂದ್ರೆ, ಮಳೆ ಬರ್ಬೇಕಾದ್ರೆ ಅಯ್ಯೋ ಅಂತ ಕಿರಿಕಿರಿ ಅನ್ಸ್ತದೆ. ಆದ್ರೆ ಮುಂದಕ್ಕೆ ಭವಿಷ್ಯದಲ್ಲಿ ನಮ್ಗೆ ಅದು ಇಲ್ಲದೆ ಹೋದ್ರೆ ಆಗುದೇ ಇಲ್ಲ ಅಲ್ವಾ?
1: ಆಗುದಿಲ್ಲ ಸರ್,
0: ಬೇಕೇ ಬೇಕು.
1: ಮತ್ತೆ ಮತ್ತೆಂತಂದ್ರೆ ಮರಗಳನ್ನೆಲ್ಲ ಕಟ್ಟು ಮಾಡಿ
0: ಅದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರವಾಗಿದೆ ಈಗ.
1: ಹೌದು ಸರ್, ನಮ್ಮೂರಿನಲ್ಲಿ
0: ಸ್ವಯಂ ಕೃತ ಅಪರಾಧ, ನಾವೇ ಮಾಡ್ಕೊಂಡಿರೋದು. ಪ್ರಕೃತಿಯ ಮೇಲೆ ದೌರ್ಜನ್ಯ ಮಾಡಿದ್ರ ಪರಿಣಾಮ ಇವುಗಳಲ್ಲ
1: ಹೌದು ಸರ್
0: ಅಲ್ವಾ? ಇದೆಲ್ಲ ನಾವೆಲ್ಲ ಇಷ್ಟೆಲ್ಲ ಪ್ರಕೃತಿಯ ಮೇಲೆ ಅನ್ಯಾಯ ಮಾಡಿ ಮತ್ತೆ ಅದರಿಂದ ಬಯಸೋದು ಸರಿಯೂ ಆಗುವುದಿಲ್ಲ. ಸರಿಯಾಗಿ ಕಾಲಕಾಲಕ್ಕೆ ಎಲ್ಲವೂ ಆಗಬೇಕು ಅಂದರೆ ವ್ಯತ್ಯಾಸ ಆಗೇ ಆಗ್ತದೆ ಅಲ್ವಾ? ಹೌದು, ಅದೇ ವ್ಯತ್ಯಾಸಗಳು ಆಗ್ತಾ ಇದೆ. ಇವತ್ತು ನೋಡಿದರೆ ನಿಮಗೆ ಒಂದು 2 ವರ್ಷದ ಹಿಂದೆ ಆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವಿಪರೀತವಾದ ಒಂದು ಬಿಸಿಲು, ಆ ಅನುಭವ ನಿಮಗೆ ಜೀವನದಲ್ಲೇ ಆಗಿರಲಿಲ್ಲ.
1: ಹೌದು ಹೌದು ಸರ್,
0: ಅದು ಒಂದು ಯಾವ ರೀತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಂಥ ಒಂದು ವಿಚಿತ್ರವಾದ ಒಂದು ಬಿಸಿ ಅನುಭವ ಆಗ್ತಾ ಇತ್ತು.
1: ಹೌದು
0: ಹೌದು ಹೌದು. ಓಕೆ, ನಿಮಗೆ ಒಂದು ಪ್ರಶ್ನೆ. ಶಿಲ್ಪಕಲೆಗಳ ಬೀಡು, ಹೊಯ್ಸಳರ ನಾಡು ಎಂದು ಕರೆಯಲ್ಪಡುವ ಕರ್ನಾಟಕದ ಜಿಲ್ಲೆ ಯಾವುದು? ಶಿಲ್ಪಕಲೆಗಳ ಬೀಡು, ಹೊಯ್ಸಳರ ನಾಡು ಎಂದು ಕರೆಯಲ್ಪಡುವ ಕರ್ನಾಟಕದ ಜಿಲ್ಲೆ ಯಾವುದು? ಅಲ್ಲ ಅಲ್ಲ ಅಲ್ಲ,
1: ಹಾಸನ ಜಿಲ್ಲೆ.
0: ಯಾವುದು, ಚಿಕ್ಕಮಗಳೂರು ಹಾಸನವ?
1: ಹಾಸನ
0: ಪಕ್ಕ. ಏನಿದೆ ಹಾಸನದಲ್ಲಿ ಈಗ ಶಿಲ್ಪಕಲೆಗಳ ಬೀಡು, ಹೊಯ್ಸಳರ ನಾಡು ಅಂತ ಹೇಳೋದಕ್ಕೆ? ಬೇಲೂರು, ಹಳೆಬೀಡುಗಳು, ದೇವಸ್ಥಾನಗಳು ಅಲ್ವಾ? ಹಾಗಾಗಿ ಹಾಸನ ಸರಿಯಾದ ಉತ್ತರ. ಯಾವ ಗೀತೆ ಬೇಕು ನಿಮಗೆ?
1: ನನಗೆ ಬಯಲುದಾರಿ ಚಿತ್ರದಿಂದ
0: ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಹೇಳಿ, ಯಾರು? ಇಲ್ಲಿಂದ
1: ಮರ್ಗೋಡ್ ಐಕೊಳ್ಳದಿಂದ ಬೇರೆ ಮಾತಾಡೋದು.
0: ಬೇಬಿ?
1: ಹೌದು.
0: ಬೇಬಿ ಅವ್ರು ಏನ್ ಮಾಡ್ಕೊಂಡಿದ್ರು?
1: ನಾವು ಕೂಲಿ ಕೆಲಸ ಮಾಡೋದು ಸರ್.
0: ಓಕೆ. ಐಕೊಳ್ಳದಲ್ಲಿ ಮಳೆ ಆಗಿದೆಯಾ?
1: ಮಳೆ ಮೊನ್ನೆ ನೆನ್ನೆಲ್ಲ ಬಂದಿತ್ತು ಸರ್.
0: ಇಲ್ಲಿ ತೋಟ ಕೆಲಸಕ್ಕೆ ಹೋಗ್ತೀರಾ?
1: ಹೌದು.
0: ಕಾಫಿ ತೋಟ?
1: ಹೌದು.
0: ಹೀಗಾಗ್ತಾ ಇದೆ, ಈಗ ಮಳೆ ಕಡಿಮೆ ಇದೆಯಲ್ಲ.
1: ನಾವು ತೋಟ ಕ್ಲೀನ್ ಮಾಡ್ತೀವಿ.
0: ಹಾಂ. ಓ, ಮಳೆ ಇಲ್ದೇ ಇರೋ ಆ ಕೆಲಸ ಮಾಡ್ತಾರೆ.
1: ಹೌದು.
0: ಓಕೆ ಓಕೆ. ಈಗ ಮಳೆ ಬೇಕಲ್ಲ?
1: ಬೇಕು ಸರ್.
0: ಮಳೆ ಕಡಿಮೆ ಆಗಿದೆ ಈ ವರ್ಷ ಅಲ್ವಾ?
1: ಮಳೆ ಕಡಿಮೆ ಇದೆ, ಮಳೆ ಬರೋದಾದ್ರೆ ಭಾರಿ ಕಷ್ಟ ಆಗ್ತದೆ
0: ಅಲ್ವಾ?
1: ಹೌದು.
0: ಕಾಲ ಕಾಲಕ್ಕೆ ಯಾವ್ದಾದ್ರು ಏನೇನು ಆಗ್ಬೇಕು ಅದು ಆಗ್ಬೇಕು
1: ಆಗ್ಬೇಕು ಸರ್.
0: ಇಲ್ದಿದ್ರೆ ಬಹಳ ಸಮಸ್ಯೆ ಆಗ್ತದೆ ಅಲ್ವಾ?
1: ಹೌದು. ಬರೋ ವರ್ಷ ನೀರಿಗೇನು ಕಷ್ಟ ಆಗುತ್ತೆ ಸರ್.
0: ಹೌದು. ಬೇಬಿ ಅವ್ರ ಮನೇಲಿ ಯಾರ್ಯಾರು ಇದ್ದೀರಿ?
1: ಮೂರು ಮಕ್ಕಳು, ನಾನು ನನ್ನ ಯಜಮಾನ್ರು.
0: ಮಕ್ಕಳು ಶಾಲೆಗೆ ಹೋಗ್ತಾರಾ?
1: ಹೋಗ್ತಾರೆ ಸರ್.
0: ಯಾವ್ಯಾವ ಕ್ಲಾಸ್ ಹೋಗ್ತಾರೆ?
1: ಒಬ್ಳು 8, ಇನ್ನೊಬ್ಳು 9, ಇನ್ನೊಬ್ಳು 5.
0: ಓಕೆ. ಎಲ್ಲರೂ ಐಕೊಳದಲ್ಲಿ ಶಾಲೆಗೆ ಹೋಗ್ತಾರಾ?
1: ಮರ್ಗೋಡಿಗೆ ಬರ್ತಾರೆ ಸರ್.
0: ಮರ್ಗೋಡಿಗೆ ತುಂಬ ದೂರ ಆಗೋದಿಲ್ವಾ?
1: ದೂರ ಆಗುತ್ತೆ, ನಡ್ಕೊಂಡು ಹೋಗ್ತಾರೆ, ಸುಮಾರು ಮಕ್ಕಳು ಇದ್ದಾರೆ.
0: ನಿಮ್ಮ ಮನೆಯಿಂದ ಮರ್ಗೋಡು ಶಾಲೆಗೆ ನಡ್ಕೊಂಡು ಹೋಗ್ತಾರಾ?
1: ಹೌದು. 2 ಕಿಲೋಮೀಟರ್ ಇದ್ದಾರೆ ಸರ್.
0: ಅಷ್ಟೇ? ಓ, ಅಡ್ಡದಾರಿ ಇದೆ.
1: ಹೌದು ಹೌದು.
0: ಓಕೆ ಓಕೆ. ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗ್ಬೋದು.
1: ಇಲ್ಲ, ಮೈನ್ ರೋಡ್ ಅಲ್ಲಿ ಹೋಗ್ತಾರೆ ಸರ್.
0: ಹೌದಾ?
1: ಹೌದು.
0: ಶಾಲೆಗೆ ಆಗ ತುಂಬಾ ದೂರ ಏನಿಲ್ಲ.
1: ಇಲ್ಲ,
0: ಆದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಓಡಾಡಬೇಕಾಗ್ತದೆ. ಇಲ್ಲಿ ಕೊಡಗಿನಲ್ಲಿ ಗೊತ್ತಿದೆಯಲ್ಲ ನಿಮ್ಗೆ,
1: ಹೌದು.
0: ಆನೆ ಕಾಟ, ಅದು ಕಾಟ, ಈ ಕಾಡು ಪ್ರಾಣಿಗಳ ಕಾಟಗಳು ಇಲ್ವಲ್ಲ.
1: ಇಲ್ಲ ಇಲ್ಲ.
0: ಓಕೆ ಓಕೆ ಓಕೆ ಓಕೆ. ಬೇಬಿ ಅವರಿಗೆ ಒಂದು ಪ್ರಶ್ನೆ ಕೇಳಲ್ಲ, ಸಣ್ಣ ಪುಟ್ಟ ಪ್ರಶ್ನೆ.
1: ಕೇಳಿ ಸರ್.
0: ಕರ್ನಾಟಕದ ಪುಟ್ಟ ಜಿಲ್ಲೆ ಯಾವುದು?
1: ಕರ್ನಾಟಕದ ಪುಟ್ಟ ಜಿಲ್ಲೆ ಕೊಡಗು.
0: ಹಾ, ಕೊಡಗೇ. ನಮ್ಮ ಕರ್ನಾಟಕದ ಪುಟ್ಟ ಜಿಲ್ಲೆ ಕೊಡಗು. ಕೊಡಗಿನ ಐಕೊಳ, ಮಡಿಕೇರಿಯ ಐಕೊಳದಿಂದ ಬೇಬಿ ಅವರು ಕಾಲ್ ಮಾಡಿದ್ದಾರೆ. ಯಾವ ಗೀತೆ ಬೇಕು ನಿಮಗೆ?
1: ನಮಗೆ ಮುಂಗಾರು ಮಳೆಯಿಂದ.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ, ದಲನ್ ಆತ್ಮನಿರ್ಭರ ಕಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಮಿಷನ್ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ. 7:20 ಸುದ್ದಿ ಜಂಪೆ. ಪ್ರಾಯೋಜಕರು SGRMS ಟ್ರಾವೆಲ್ಸ್, ಕುಶಾಲನಗರ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಸಿರಿಗಂಧ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 9:30 ಯುವವಾಣಿ. 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ GS ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿಗ್ವಿಜಯ್ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಯೋಬ್ರಟ್ ಮಿಶ್ರಾ ಅವರ ಸಿತಾರ್ ವಾದನ. ಇದು ಈ ಸಂಜೆಯ ಕಾರ್ಯಕ್ರಮಗಳು. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತ ಕಾರ್ಯಕ್ರಮ, 6:30 ಚಿಂತನ. ಪ್ರಸ್ತುತಿ MPM ಕೊಟ್ರಯ್ಯ. 6:35 ರೈತರಿಗೆ ಸಲಹೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಶಿಯಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ES ಶಂಕರನಾರಾಯಣ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:50 ಸ್ವರಮಾಧುರ್ಯ. 7:15 ವಾಣಿಜ್ಯ ಪ್ರಕಟಣೆಗಳು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕೊಡವಸಿರಿ. ಆರೋಡತ್ ಆಯ್ಮೆ ಮಾಲಿಕೆಯಲ್ಲಿ ಪಟ್ಟೆದಾರ ಈ ವಿಷಯವಾಗಿ ಮಾತನಾಡುತ್ತಾರೆ ಬಾಚರಣಿ ಅಂಡ ಪಿ ಅಪ್ಪಣ್ಣ. ನಂತರ ಬಲ್ಲಾದೆ ಪಳಮೆ, ಪ್ರಸ್ತುತಿ ಐತಿ ಚಂಡ ರಮೇಶ್ ಉತ್ತಪ್ಪ. 9:35 ಕನ್ನಡ ಚಿತ್ರಗೀತೆಗಳು. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ KN. 10:00 ಚಿಣ್ಣರ್ಲೋಕ, ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮ ನಿರ್ವಹಣೆ ಶಕುಂತಲಾ M.

ಇನ್ನು ನಾಳೆ ಬೆಳಿಗ್ಗೆ 10 ಗಂಟೆ 30 ನಿಮಿಷಕ್ಕೆ ಗಾನ ಭಜನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ, ಪ್ರಸ್ತುತಿ ಮತ್ತು ನಿರ್ವಹಣೆ ಅಂಶಕುಂತಲ. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ. ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ಅತಿರ ಎಸ್ ರವಿ ಮತ್ತು ಡಾಕ್ಟರ್ ಸುರೇಶ್ ನೆಗಲಗುಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಗತಿ ಪಥ, ಸಡಕ್ ಯೋಜನೆ,

ಮಧ್ಯಾಹ್ನ ನಂತರ 1:20 ಅಮರಧ್ವನಿ. ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ವೀಕೆಂಡ್ ವಿತ್ ಸ್ಟಾರ್ಸ್, ಖ್ಯಾತ ನಟಿ ಪ್ರೇಮಾ ಅವರೊಂದಿಗೆ ಸಂವಾದ. ಸಂದರ್ಶಕರು ದಿಗ್ವಿಜಯ್ ವಿ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. 1:40 ಪ್ರಚಲಿತ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕಥಾ ಶ್ರೀಮದ್ ರಾಮಾಯಣ ಭಾಗ ರಾವಣವಧೆ ಮತ್ತು ಶ್ರೀರಾಮನ ಪಟ್ಟಾಭಿಷೇಕ ನಡೆಸಿಕೊಡುತ್ತಾರೆ ಭದ್ರಗಿರಿ ಅಚ್ಯುತದಾಸರು. 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲಮಾವಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿ ಎಸ್ ಸುರೇಶ್ ಅವರೊಂದಿಗಿನ ಮಾತುಕತೆಯ ಕೊನೆಯ ಭಾಗ. ಪ್ರಸ್ತುತಿ ಹೆಚ್ ಜೆ ವಿಶಾಲಾಕ್ಷಿ.

ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಹಳೆಯ ಕನ್ನಡ ಚಿತ್ರಗೀತೆಗಳು ನೆನಪು ನೀನಾದ. ನಾಳೆ ಸಂಜೆ 5 ಗಂಟೆಗೆ ಯುವವಾಣಿ ಮಡಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕಚೇರಿ ಮಡಿಕೇರಿ, ಇಲ್ಲಿಯ ಮುಕ್ತ ಶಿಕ್ಷಣದ ಪ್ರವೇಶಾತಿ ಕುರಿತು ಪ್ರಾದೇಶಿಕ ಕೇಂದ್ರದ ನಿರ್ದೇಶಕಿ ಮುಕ್ಕಾಟಿರ ಅಸ್ಮಿತಾ ಸುಬ್ಬಯ್ಯ ಅವರಿಂದ ಮಾಹಿತಿ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲ. 5 ಗಂಟೆ 30 ನಿಮಿಷಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6 ಗಂಟೆ 51 ನಿಮಿಷಕ್ಕೆ ಕೃಷಿರಂಗ, ರಸಗೊಬ್ಬರದ ವಿಧಗಳು ಮತ್ತು ಕೊಳ್ಳುವಾಗ ವಹಿಸಬೇಕಾದ ಎಚ್ಚರಿಕೆಗಳನ್ನು ಕುರಿತು ಎಂ ಆರ್ ಸುಮಾ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ. 7 ಗಂಟೆ 20 ನಿಮಿಷಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. 7 ಗಂಟೆ 29 ನಿಮಿಷಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7 ಗಂಟೆ 45 ನಿಮಿಷಕ್ಕೆ ಕನ್ನಡದಲ್ಲಿ ಭಾಷಣ, ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8 ಗಂಟೆಗೆ ಸಿರಿಗಂಧ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10 ಗಂಟೆಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ವಿದುಷಿ ಶ್ರೀಮತಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ. ಇದು ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ.

0: ആകാശവാണി മടിക്കേരി.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
5: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
6: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಪೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
8: ಏನು ರಂಗ, ಕೈಗೆ ಬ್ಯಾಂಡೇಜು?
9: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
11: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್.

0: ಮನಮೋಹಕಕ್ಕೆ ತನಿಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
4: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
0: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
3: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು.
5: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ?
9: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4th theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900901282
0: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
11: July 12 ಮರಣಪಟ್ಟ ಮಾದಾಪುರ ಇಗ್ಗೋಡ್ಲು ಗ್ರಾಮಾಂತರ ಕುಟ್ಟಂಡ ಸೋಮಯ್ಯ ರಮೇಶ್ ಐಂಡ ಕಲ್ಲಡ್ಪ ಕಾರ್ಯ ನಾಳೆ ನಾರಾಚ ಬೈಟಪಕ 6 ಗಂಟೆಗೆ ಪಿಂಜ ಮಾದ ಕಾರ್ಯ ಇರುವುದಾಂಗ ತಿಂಗಳಾಚ ಪೊಲಕ 12 ಗಂಟೆಗೆ ಇಗ್ಗೋಡ್ಲು ಗ್ರಾಮತ್ತುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನ ಆಹ್ವಾನ ಜ್ಞಾನ ಮಾಡಿದ ಬರನೊಂದು ಐಂಡ ಅಮ್ಮ ಪೊಣ್ಣು ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. July 13 August 14 ಚಿನ್ನಾಭರಣಗಳ VA ಮೇಲೆ 100% ಆಫ್ ಆಯ್ದ ಚಿನ್ನ.

0: ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್ ಅತ್ಯಧಿಕ ಸೇವಿಂಗ್ಸ್ ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲ್ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ
0: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್ ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು
2: ಏನು ರಂಗ ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
2: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ
7: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ ಯಾವುದೇ ಖರೀದಿಗೆ 0% ವೇಸ್ಟೇಜ್ ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
8: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ
10: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ ಇದೇ ಜುಲೈ 17-27ರವರೆಗೆ ಅತ್ಯಾಕರ್ಷಕ ಚಿನ್ನ ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಬಿಎನ್ ರೋಡ್ KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಮೈಸೂರು
11: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್ ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ
12: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು ಸೆಂಚುರಿ ಫ್ಯಾಷನ್ ಸಿಟಿ ಪಯಂಚೇರಿ ಮೋಕ್ ಇರಿಟ್ಟಿ
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
8: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್ ಕಾಲ್ 9606048734
13: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ
14: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು ಸಾಲ ಸೌಲಭ್ಯ ಕೂಡ ಇದೆ
13: ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಪಿನ್ಸ್ ವ್ಯಾಲಿ ಮಡಿಕೇರಿ
15: ಫೋನ್ 22-55571 ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೀಳರಿಯದ ಮಾನ್ಸೂನ್ ಸೇಲ್ ಇದೆ. ಜುಲೈ 13ರಿಂದ ಆಗಸ್ಟ್ 14ರವರೆಗೆ ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರ

0: ಆಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಬಿಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
5: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ಜೊತೆಗೆ ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ. ಕರೆ ಮಾಡಿ 9611554.
6: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
4: ಮಡಿಕೇರಿಯ SLA ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ. SLA ಡಿಜಿಟಲ್ ಹಬ್ ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ.
7: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
8: ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ.

0: ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನೀತಾ ಫರ್ನಿಚರ್, ಉಲಿಯಿಲ್ ಇರಿಟ್ಟಿ ಹಾಗೂ ತವಕ್ಕರ ಕಣ್ಣೂರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
5: 18 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಜುಲೈ 12 ಮರಣಪಟ್ಟ ಮಾದಾಪುರ ಗೋಡ್ಲು ಗ್ರಾಮಾಂತರ ಕುಟ್ಟಂಡ ಸೋಮಯ್ಯ ರಮೇಶ್ ಐಂಡ ಕಲ್ಲಡ್ಪ ಕಾರ್ಯ ನಾಳೆ ನಾರಾಚ ಬೈಟಪಕ 6 ಗಂಟೆಕ್ ಪಿಂಜ ಮಾದ ಕಾರ್ಯ ಇರುವುದಾಂಗ ತಿಂಗಳಾಚ ಪೊಲಕ 12 ಗಂಟೆಕ್ ಇಗೋಡ್ಲು ಗ್ರಾಮತ್ತುಳ್ಳ ಸ್ವಂತ ಮನೆಯಲ್ಲಿ ನಡಪ ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನ ಆಹ್ವಾನದ ಗ್ಯಾನ ಮಾಡಿದ ಬರುನುಂದು ಐಂಡ ಅಮ್ಮ ಪೊಣ್ಣ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ.
7: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನೀತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನೀತಾ ಫರ್ನಿಚರ್, ಉಲಿಯಿಲ್ ಇರಿಟ್ಟಿ ಹಾಗೂ ತವಕ್ಕರ ಕಣ್ಣೂರು.
8: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ?
9: ವೆರಿ ಇಂಪಾರ್ಟೆಂಟ್ ಐ ವುಡ್ ಸೇ, ಬಿಕಾಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡೋನರ್ ಪೂಲ್, ಯಾರು ಕಿಡ್ನಿ ಕೊಡ್ಲಿಕ್ಕೆ ಬಯಸ್ತಾರೆ ಅವ್ರದ್ದು ಪೂಲ್, ಅಂಡ್ ದ ರಿಸಿಪಿಯಂಟ್ ಪೂಲ್, ಯಾರಿಗೆ ಕಿಡ್ನಿ ಬೇಕು ಅವ್ರ ಪೂಲ್. ದ ಡಿಸ್ಕ್ರಿಪೆನ್ಸಿ ಸೋ ಮಚ್. ಕಿಡ್ನಿ ಬೇಕಾದವರು ಲಕ್ಷಗಟ್ಟಲೆ ಇದ್ದಾರೆ, ಬಟ್ ಕೊಡುವಂತವ್ರು ಬೇರೆ 1,000 ಮೇ ಬಿ 10,000 to 15,000. ಸೊ ಈ ಲಿಸ್ಟ್ ಎವ್ರಿ ಇಯರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ, ಸೊ ದಟ್ ವಿ ಹ್ಯಾವ್ ಮೋರ್ ಡೋನರ್ಸ್ ಕಮಿಂಗ್ ಇನ್ ಟು ದ ಪಿಕ್ಚರ್. ಅಂಡ್ ದ ಶಾರ್ಟೇಜ್ ಆಫ್ ಆರ್ಗನ್ ಏನಿದೆ, ಎಷ್ಟು ಬೇಗ ಅದು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಒಳ್ಳೇದು. ಸೊ ನೀವು ಡೊನೇಟ್ ಮಾಡಿದ್ರೆ ಬೇಸಿಕಲಿ ಯು ಆರ್ ಸೇವಿಂಗ್ ಅ ಲೈಫ್.
10: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
11: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಜಶೇಖರ ಹಾಗೂ ಸಂಗಡಿಗರಿಂದ ಪಿರಿಯಾಪಟ್ಟಣ ಕಾಳಗ ಜನಪದ ಗೀತೆಗಳು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ಕೆ ರಾಜಶೇಖರಪ್ಪ ಹಾಗೂ ಸಂಗಡಿಗರಿಂದ ಪಿರಿಯಾಪಟ್ಟಣ ಕಾಳಗ ಜನಪದ ಗೀತೆಯನ್ನು ಕೇಳಿದಿರಿ. ಸಮಯ 6:37 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣ ತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿದು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
2: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ

ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಪುಟ ಸಭೆಗೂ ಮುನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬರದ ಹಿನ್ನೆಲೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳನ್ನು ಚರ್ಚಿಸಲಾಗುವುದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರನ್ನು ಮಂಡ್ಯ ರೈತರು ಕುಡಿಯುವುದಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನೀರು ಬಿಡಲಾಗಿದೆ ಎಂದು ವ್ಯವಸಾಯಕ್ಕೆ ಯಾರೂ ಉಪಯೋಗ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಲಾಶಯಗಳು ಭರ್ತಿಯಾದ ಬಳಿಕವೇ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರು ಕರ್ನಾಟಕದ ಹಕ್ಕು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇಕೆದಾಟು ಅಣೆಕಟ್ಟು ಯೋಜನೆಯಿಂದ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಲಾಭದಾಯಕವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ವಿಶೇಷ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಲಾಗಿದೆ. ಪೊಲೀಸ್ ಇಲಾಖೆಯ ಕಾರ್ಯಪಟುತ್ವ ಹಾಗೂ ವೃತ್ತಿಪರತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ವಿಶೇಷ ಶಾಖೆಯಲ್ಲಿ ಕರ್ತವ್ಯ ಅವಧಿ ಕೇವಲ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲಿದೆ. ಹೊಸದಾಗಿ ನಿಯೋಜನೆಗೊಳ್ಳುವ ಸಿಬ್ಬಂದಿ ಕನಿಷ್ಠ 15 ದಿನಗಳ ಗುಪ್ತವಾರ್ತೆ ಸಂಗ್ರಹಣೆ ತರಬೇತಿ ಪಡೆದಿರಬೇಕು. ತರಬೇತಿ ಪಡೆದವರನ್ನೇ ವಿಶೇಷ ಶಾಖೆಗೆ ನಿಯೋಜಿಸಲು ನಿರ್ಧರಿಸಲಾಗಿದೆ. ಒಂದು ವರ್ಷದ ಕರ್ತವ್ಯ ಪೂರೈಸಿದ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ದೈನಂದಿನ ಕಾರ್ಯನಿರ್ವಾಹಕ ಕರ್ತವ್ಯಕ್ಕೆ ಮರು ನಿಯೋಜಿಸಲಾಗುವುದು. ಘಟಕಾಧಿಕಾರಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಗೊಂಡಿದೆ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಸಿನಿಮಾದ ಉತ್ತಮ ಬರಹಕ್ಕಾಗಿ ಪ್ರಶಸ್ತಿ ದೊರೆತಿದೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಈ ಪುಸ್ತಕದ ಬರಹಗಾರರಾಗಿದ್ದಾರೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ರೂಪಶ್ರೀ ವರ್ಕಾಡಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿಗೆ ಭಾಜನವಾಗಿದೆ. ಬೆಳ್ಳಂದೂರು ಬಫರ್

0: ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ ಕೈಗೆತ್ತಿಕೊಂಡಿರುವ ಬಫರ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬಫರ್ ರಸ್ತೆ ನಿರ್ಮಾಣಕ್ಕೂ ಮುನ್ನ ರಾಜಕಾಲುವೆಯ ಅಗತ್ಯ ಅಗಲವನ್ನು ಕಾಯ್ದಿರಿಸಬೇಕು. ದೇವರಬೀಸನಹಳ್ಳಿ ಖಾಸಗಿ ಆಸ್ಪತ್ರೆ ಸಮೀಪ ರಾಜಕಾಲುವೆಯ ಅಗಲ ಕಡಿಮೆ ಇರುವುದರಿಂದ ಮಳೆಗಾಲದಲ್ಲಿ ಜಲಾವೃತ ಸಮಸ್ಯೆ ಉಂಟಾಗುತ್ತಿದೆ. ಇದನ್ನು ತಡೆಯುವ ನಿಟ್ಟನಲ್ಲಿ ಕೂಡಲೇ ಸರ್ವೆ ನಡೆಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಮಡದಿಯಾಗಿದ್ದರೂ ಎಲ್ಲರನ್ನೂ ಅಕ್ಕರಿಯಂತೆ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದ್ದಾರೆ ಎಂದು ಬಣ್ಣಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚೆನ್ನಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಈ ಆಘಾತದಿಂದ ದೇವೇಗೌಡರ ಕುಟುಂಬ ಆದಷ್ಟು ಬೇಗ ಹೊರಬರಲಿ ಎಂದು ಹಾರೈಸಿದ್ದಾರೆ. ಬಿಡದಿಯಲ್ಲಿ ತಲತಲಾಂತರದಿಂದ ಬಂದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಬಿಡದಿ ರೈತರ ಮೇಲೆ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಡದಿ ರೈತರ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗುವುದು ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಯಾಗಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆಯೊಂದು ಸಿದ್ದಗೊಳ್ಳುತ್ತಿದೆ. ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯನ್ನು ಕೇವಲ ಸರ್ಕಾರಿ ಕಾರ್ಯಕ್ರಮವನ್ನಾಗಿಸದೆ ರೈತರ ಪಾಲ್ಗೊಳ್ಳುವಿಕೆಯೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ ಮಾವು ಬೆಳೆಯುವುದಷ್ಟೇ ಅಲ್ಲದೆ ತೇಗ, ಮಹಾಗನಿ, ಸಿಲ್ವರ್ ಓಕ್, ಬೇವು, ಹೊಂಗೆ ಮತ್ತು ಹಲಸು ಮುಂತಾದ ಮರಗಳನ್ನು ಬೆಳೆಸುವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಕ್ರೆಡಿಟ್ ಪಡೆಯಲು ಉತ್ತೇಜಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ರಜೆ ಸಂದರ್ಭದಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಿ ಜೀವನ ನಡೆಸುತ್ತಿದ್ದ. ಇದೀಗ ನೀಟ್ ಫಲಿತಾಂಶದಲ್ಲಿ 647 ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾನೆ. ಈ ಕುರಿತಂತೆ ಪುಟ್ಟರಾಜ ಭೀಮನೂರು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ.
4: ಎತ್ತಿಗೆ ಮೇವು ಹಾಕೋದು, ಕುರಿ ಕಾಯೋದು, ಕೆಲಸ ಮಾಡ್ತಿದ್ದೆ ರಜೆಯಲ್ಲಿ. ಡೈಲಿ 8 hours ಓದ್ತಿದ್ದೆ. ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ನಾವು ನೀಟಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ST ಕ್ಯಾಟಗರಿ ಅಲ್ಲಿ ಇಡೀ ದೇಶಾದ್ಯಂತ 694 ರ್ಯಾಂಕ್ ಬಂದಿದೆ. ಮುಂದೆ ಒಂದೊಳ್ಳೆ ಡಾಕ್ಟರ್ ಆಗಿ ಎಲ್ಲ ಜನರಿಗೆ ಒಂದ್ ಸೋಷಿಯಲ್ ಸರ್ವಿಸ್ ಮಾಡ್ಬೇಕನ್ನೋದು ನನ್ನ ಆಸೆ.
0: ಭಾರತದ ಕಾಫಿಯನ್ನು ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯಲು ಕಾಫಿ ಮಂಡಳಿಯು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ಇಂಡಿಕಾ ಕಾಫಿ ಬ್ರಾಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುರೋಪ್ ದೇಶಗಳ ಒಕ್ಕೂಟಕ್ಕೆ ಶೇಕಡ 45% ಕಾಫಿಯನ್ನು ರಫ್ತು ಮಾಡಲಾಗುತ್ತಿದೆ. ಈಗಾಗಲೇ ಬ್ರಿಟನ್ ಹಾಗೂ ಭಾರತದ ನಡುವೆ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇವೆಲ್ಲವೂ ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಪರಿಚಯಿಸಲು ಭದ್ರ ಬುನಾದಿಯಾಗಲಿದೆ ಎಂದು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆ

ಕೈಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವೂ ಅಗತ್ಯವಾಗಿದೆ ಎಂದು ಸಂಸದ ಕುಮಾರನಾಯಕ ತಿಳಿಸಿದ್ದಾರೆ. ರಾಯಚೂರು ಇಂಪ್ಯಾಕ್ಟ್ ಸಮ್ಮಿತ್ 2026 ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ದಿ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬಂಟ್ವಾಳ, ಗೇರುಸುಪ್ಪೆ, ತಾಳಗುಪ್ಪದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾರ ನಂಬರ್ ಅಣ್ಣ?
2: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
4: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ಇದರಲ್ಲಿ ದಲನ್ ಆತ್ಮ ನಿರ್ಭರ ಕಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಮಿಷನ್, ಈ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳುವಿರಿ.

0: ಆತ್ಮನಿರ್ಭರತ ಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನಾ ಮಿಷನ್ ಎನ್ನುವಂಥ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ.
1: ನಮಸ್ಕಾರ ಜಗದೀಶ್ ಅವರೇ.
0: ಈಗ ಮೊದಲಿಗೆ ಈ ಧಲನ್ ಆತ್ಮನಿರ್ಭರತ ಮಿಷನ್ ಅಥವಾ ಯೋಜನೆ ಅಂದ್ರೇನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ?
1: ನೋಡಿ, ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯವನ್ನ ಉತ್ಪಾದಿಸುವ ಮತ್ತು ಬಳಸುವಂತಹ ಒಂದು ರಾಷ್ಟ್ರವಾಗಿದೆ. ಇವುಗಳಲ್ಲಿ ಕಡಲೆ, ತೊಗರಿ, ಹೆಸರು, ಉದ್ದು ಮತ್ತು ಮಸೂರ ಪ್ರಮುಖ ದ್ವಿದಳ ಧಾನ್ಯಗಳಾಗಿವೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳು ದೇಶದಲ್ಲಿ ದ್ವಿದಳ ಧಾನ್ಯ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿವೆ. ದೇಶದ ಒಟ್ಟು 80% ಬೇಳೆಕಾಳುಗಳ ಉತ್ಪಾದನೆಯು ಈ 6 ರಾಜ್ಯಗಳಿಂದಲೇ ಆಗುತ್ತಿದೆ. ಪ್ರಸ್ತುತ ಭಾರತದಲ್ಲಿ 25-26 ಮಿಲಿಯನ್ ಟನ್ ಅಥವಾ 250-260 ಲಕ್ಷ ಟನ್ ದ್ವಿದಳ ಧಾನ್ಯಗಳ ಉತ್ಪಾದನೆಯಾಗುತ್ತಿದೆ. ದೇಶದಲ್ಲಿ ಒಟ್ಟು 222.30 ಕೋಟಿ ಹೆಕ್ಟೇರ್ಗಳಲ್ಲಿ ವಿಶ್ವದ 33% ದ್ವಿದಳ ಧಾನ್ಯಗಳನ್ನ ಉತ್ಪಾದಿಸಲಾಗುತ್ತಿದೆ. ಆದರೆ ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಆರೋಗ್ಯಕರ ಆಹಾರಕ್ಕಾಗಿ ತಲಾ ದಿನಕ್ಕೆ 68 ಗ್ರಾಂ ಶಿಫಾರಸು ಮಾಡಿದ್ದು, ಪ್ರಸ್ತುತ ಈ ಬಳಕೆಯ ಪ್ರಮಾಣ ಸರಾಸರಿ 45-50 ಗ್ರಾಂನಷ್ಟು ಮಾತ್ರ ಇದೆ. ಭಾರತದ ಒಟ್ಟು ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಕಡಲೆ, ತೊಗರಿ, ಹೆಸರು, ಉದ್ದು ಮತ್ತು ಮಸೂರ ಬೆಳೆಗಳು 88% ಪ್ರಮಾಣದಲ್ಲಿವೆ. ದೇಶದಲ್ಲಿ ಇಂದು ದ್ವಿದಳ ಧಾನ್ಯಗಳ ಉತ್ಪಾದನೆಗಿಂತ ಬೇಡಿಕೆ ಹೆಚ್ಚಾಗಿರುವುದರಿಂದ ವಿದೇಶಗಳಿಂದ 72 ಲಕ್ಷ ಟನ್ಗಳಿಗಿಂತಲೂ ಹೆಚ್ಚು ದ್ವಿದಳ ಧಾನ್ಯಗಳನ್ನ ಆಮದು ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ದೇಶವನ್ನ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಭಾರತ ಸರ್ಕಾರವು ಧಲನ್ ಆತ್ಮನಿರ್ಭರತಾ ಮಿಷನ್ ಅಥವಾ ಮಿಷನ್ ಫಾರ್ ಆತ್ಮನಿರ್ಭರತಾ ಇನ್ ಪಲ್ಸಸ್ ಯೋಜನೆಯನ್ನ ಜಾರಿಗೆ ತಂದಿದೆ.
0: ಈ ಧಲನ್ ಆತ್ಮನಿರ್ಭರತಾ ಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನ ಮಿಷನ್ ಅಥವಾ ಅಭಿಯಾನ ಅಂತ ನಾವೇನು ಹೇಳ್ತೀವಿ, ಇದರ ಅವಧಿ ಎಷ್ಟು ಅಂತೀರಿ?
1: ನೋಡಿ, ದಲನ್ ಆತ್ಮನಿರ್ಭರತಾ ಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಸ್ವಾವಲಂಬಿ ಅಭಿಯಾನದ ಅವಧಿಯು 2025-26 ರಿಂದ 2030-31 ವರೆಗಿನ 6 ವರ್ಷಗಳದ್ದಾಗಿದೆ.
0: ಈ ದಲನ್ ಆತ್ಮನಿರ್ಭರತಾ ಅಭಿಯಾನಕ್ಕೆ ಮೀಸಲಾಗಿಟ್ಟಿರುವಂತಹ ಹಣ ಎಷ್ಟು ಅಂತೀರಿ?
1: ನೋಡಿ, ಕೇಂದ್ರ ಸರ್ಕಾರವು 6 ವರ್ಷಗಳ ಯೋಜನೆಗಾಗಿ 11,440 ಕೋಟಿ ರೂಪಾಯಿಗಳನ್ನ ಒದಗಿಸಿದೆ.
0: ಈ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಗುರಿಯನ್ನ ಇಟ್ಕೊಂಡಿರುವಂತಹ ಈ ಯೋಜನೆಯ ಗುರಿಗಳೇನೇನು ಅಂತೀರಿ?
1: ನೋಡಿ, ಮೊದಲನೆಯದಾಗಿ 2025-26 ರಿಂದ 2030-31 ವರೆಗಿನ ಅವಧಿಯಲ್ಲಿ ಬೇಳೆಕಾಳುಗಳ ಉತ್ಪಾದನೆಯನ್ನ ಪ್ರಸ್ತುತ 242 ಲಕ್ಷ ಟನ್ಗಳಿಂದ 350 ಲಕ್ಷ ಟನ್ಗಳಿಗೆ ಹೆಚ್ಚಿಸ್ತಕ್ಕಂತಹದ್ದು. ಇನ್ನು ಎರಡನೇದಾಗಿ ಬೇಳೆಕಾಳು ಬೆಳೆಯುವ ಪ್ರದೇಶವನ್ನ 275-310 ಲಕ್ಷ ಹೆಕ್ಟೇರಿಗೆ ವಿಸ್ತರಿಸ್ತಕ್ಕಂತಹದ್ದು. ಮೂರನೇದಾಗಿ 126 ಲಕ್ಷ ಕ್ವಿಂಟಾಲ್ ಪ್ರಾಮಾಣೀಕೃತ ಮತ್ತು ಹವಾಮಾನ ವೈಪರೀತ್ಯವನ್ನ ತಡೆದುಕೊಳ್ಳುವಂತಹ ಬೀಜಗಳನ್ನ ರೈತರಿಗೆ ವಿತರಿಸತಕ್ಕಂಥದ್ದು. ನಾಲ್ಕನೆಯದಾಗಿ ಕೊಯ್ಲು ನಂತರದ ಮೂಲ ಸೌಕರ್ಯ ಮತ್ತು ಖಚಿತ ಸಂಗ್ರಹಣೆಯ ಸುಧಾರಣೆಯ ಮೂಲಕ 2 ಕೋಟಿ ರೈತರಿಗೆ ಅನುಕೂಲವನ್ನ ಕಲ್ಪಿಸತಕ್ಕಂಥದ್ದು. ಐದನೇದಾಗಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ತೊಗರಿ, ಉದ್ದು ಮತ್ತು ಮಸೂರ್ ಬೇಳೆಗಳನ್ನ ಖರೀದಿ ಮಾಡತಕ್ಕಂಥದ್ದು. ಆರನೇದಾಗಿ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತೆಯನ್ನ ಸಾಧಿಸ್ತಕ್ಕಂಥದ್ದು. ಏಳನೇದಾಗಿ ಕೊನೆಯ ಗುರಿ ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚಿನ ಉತ್ಪಾದಕತೆ, ಕೀಟ ನಿರೋಧಕ ಮತ್ತು ಹವಾಮಾನ ನಿರೋಧಕತೆಯನ್ನ ಹೊಂದಿರತಕ್ಕಂತಹ ಇತ್ತೀಚಿನ ದ್ವಿದಳ ಧಾನ್ಯಗಳ ತಳಿಗಳನ್ನ ಅಭಿವೃದ್ಧಿಪಡಿಸತಕ್ಕಂಥದ್ದು.
0: ಈ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತ ಮಿಷನ್ ಇದೆಯಲ್ಲ, ಇದರ ಉದ್ದೇಶಗಳು ಏನೇನು ಅಂತೀರಿ?
1: ಮೊದಲನೆಯದಾಗಿ ಭತ್ತದ ಪಾಳುಭೂಮಿ ಪ್ರದೇಶಗಳು ಮತ್ತು ಇತರ ವೈವಿಧ್ಯಮಯ ಭೂಮಿಯನ್ನ ಗುರಿಯಾಗಿರಿಸಿಕೊಂಡು ಅಂತರ ಬೆಳೆ ಮತ್ತು ಬೆಳೆ ವೈವಿಧ್ಯೀಕರಣವನ್ನ ಉತ್ತೇಜಿಸತಕ್ಕಂಥದ್ದು. ಎರಡನೇದಾಗಿ ಬೆಳೆ ವೈವಿಧ್ಯಕರಣವನ್ನ 35 ಲಕ್ಷ ಹೆಕ್ಟೇರ್ಗೆ

0: ವಿಸ್ತರಿಸಲು 88 ಲಕ್ಷ ಬೀಜ ಕಿಟ್ಗಳನ್ನ ರೈತರಿಗೆ ಉಚಿತವಾಗಿ ಒದಗಿಸ್ತಕ್ಕಂತಹದ್ದು. ಮೂರನೇದಾಗಿ ಸುಸ್ಥಿರ ತಂತ್ರಗಳು ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಉತ್ತೇಜಿಸಲು ರಚನಾತ್ಮಕ ತರಬೇತಿ ಕಾರ್ಯಕ್ರಮಗಳ ಮೂಲಕ ರೈತರು ಮತ್ತು ಬೀಜ ಬೆಳೆಗಾರರ ಸಾಮರ್ಥ್ಯವನ್ನ ಹೆಚ್ಚಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಮಾರುಕಟ್ಟೆ ಮತ್ತು ಮೌಲ್ಯ ಸರಪಳಿಗಳನ್ನ ಬಲಪಡಿಸಲು 1000 ಸಂಸ್ಕರಣಾ ಘಟಕಗಳ ಸ್ಥಾಪನೆಯೂ ಸೇರಿದಂತೆ ಸುಗ್ಗಿಯ ನಂತರದ ಮೂಲ ಸೌಕರ್ಯವನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಐದನೇದಾಗಿ ಬೆಳೆ ನಷ್ಟವನ್ನ ಕಡಿಮೆ ಮಾಡಿ ಮೌಲ್ಯವರ್ಧನೆಯನ್ನ ಸುಧಾರಿಸ್ತಕ್ಕಂಥದ್ದು. ಆರನೇದಾಗಿ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕಗಳ ಸ್ಥಾಪನೆಗೆ ಗರಿಷ್ಠ 25 ಲಕ್ಷ ರೂಪಾಯಿ ಸಹಾಯಧನವನ್ನ ಒದಗಿಸ್ತಕ್ಕಂಥದ್ದು. ಏಳನೇದಾಗಿ ದ್ವಿದಳ ಧಾನ್ಯಗಳ ಉತ್ಪಾದನೆಯ ಭೌಗೋಳಿಕ ವೈವಿಧ್ಯೀಕರಣವನ್ನ ಉತ್ತೇಜಿಸ್ತಕ್ಕಂಥದ್ದು. ಎಂಟನೇದಾಗಿ ಪಿಎಂ ಆಶಾ ಯೋಜನೆಯ ಅಡಿ ಅಥವಾ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ತೊಗರಿ, ಉದ್ದು ಮತ್ತು ಮಸೂರ್ನ ಗರಿಷ್ಠ ಸಂಗ್ರಹಣೆಯನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು. ಒಂಬತ್ತನೇದಾಗಿ ರೈತರ ಆತ್ಮವಿಶ್ವಾಸವನ್ನ ಕಾಪಾಡಲು ಜಾಗತಿಕ ಬೇಳೆಕಾಳುಗಳ ಬೆಲೆಯ ಮೇಲ್ವಿಚಾರಣೆಗಾಗಿ ಒಂದು ಕಾರ್ಯವಿಧಾನವನ್ನ ಸ್ಥಾಪಿಸ್ತಕ್ಕಂಥದ್ದು. ಇನ್ನು ಹತ್ತನೇದಾಗಿ ಆಮದು ಅವಲಂಬನೆಯನ್ನ ಕಡಿಮೆ ಮಾಡತಕ್ಕಂಥದ್ದು. ಹನ್ನೊಂದನೆಯದಾಗಿ ರೈತರ ಆದಾಯವನ್ನ ನಿಖರವಾಗಿ ಹೆಚ್ಚಿಸ್ತಕ್ಕಂಥದ್ದು. ಹನ್ನೆರಡನೇದಾಗಿ ದೇಶದ ಅಮೂಲ್ಯವಾದ ವಿದೇಶಿ ವಿನಿಮಯ ಸಂಗ್ರಹವನ್ನ ಸಂರಕ್ಷಿಸುವುದು. ಇನ್ನು ಹದಿಮೂರನೇದಾಗಿ ಕೊನೆಯದಾಗಿ ಸ್ವದೇಶಿ ಉತ್ಪಾದನೆಯನ್ನು ಹೆಚ್ಚಿಸಿ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರ ಭಾರತಕ್ಕೆ ದಾರಿಯನ್ನು ಮಾಡಿಕೊಡ್ತಕ್ಕಂಥದ್ದು.
1: ಈ ಧಲನ್ ಆತ್ಮನಿರ್ಭರತ ಮಿಷನ್ ಇದೆಯಲ್ಲ, ಇದರ ಮುಖ್ಯವಾದ ಅಂಶಗಳು ಏನೇನು ಅಂತೀರಿ?
0: ನೋಡಿ, ಮೊಟ್ಟ ಮೊದಲನೇದಾಗಿ ಈ ಯೋಜನೆಯನ್ನ 2025 ಅಕ್ಟೋಬರ್ 1 ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಇನ್ನು ಎರಡನೆಯದಾಗಿ ದ್ವಿದಳ ಧಾನ್ಯಗಳು ಆರ್ಥಿಕ ಮತ್ತು ವ್ಯಾಪಾರದ ಮಹತ್ವವನ್ನು ಮೀರಿ ಪೌಷ್ಟಿಕಾಂಶದ ಶಕ್ತಿ ಕೇಂದ್ರಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರೋದ್ರಿಂದ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಿ ಆರ್ಥಿಕ ಮತ್ತು ಸಾರ್ವಜನಿಕ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಪ್ರಮುಖ ಹೆಜ್ಜೆಯಾಗಿ ಈ ಒಂದು ಅಭಿಯಾನ ರೂಪುಗೊಂಡಿದೆ. ಮೂರನೇದಾಗಿ ಈ ಒಂದು ಯೋಜನೆಯಡಿ 2026-27, 2027-28, 2028-29, 2029-30 ಮತ್ತು 2030-31 ಬೀಜ ಕಿಟ್ಗಳ ತಾತ್ಕಾಲಿಕ ಗುರಿಗಳು ಕ್ರಮವಾಗಿ 15 ಲಕ್ಷ, 16.25 ಲಕ್ಷ, 17.50 ಲಕ್ಷ, 13.75 ಲಕ್ಷ ಮತ್ತು 12.5 ಲಕ್ಷಗಳಾಗಿವೆ. ಇನ್ನು ನಾಲ್ಕನೆಯದಾಗಿ ದೇಶದ ಒಟ್ಟು 489 ಜಿಲ್ಲೆಗಳಲ್ಲಿ ದ್ವಿದಳ ಧಾನ್ಯಗಳ ಮಿಷನ್ ಅಡಿಯಲ್ಲಿ ಕ್ಲಸ್ಟರ್ಗಳಿಗೆ ಕೇಂದ್ರೀಕೃತ ಜಿಲ್ಲೆಗಳನ್ನ ಗುರುತಿಸಲಾಗಿದೆ. ಐದನೇದಾಗಿ ಸ್ಥಳೀಯ ಅವಶ್ಯಕತೆಗಳು ಮತ್ತು ಬದಲಾಗುತ್ತಿರುವ ಸಂದರ್ಭಗಳನ್ನು ಆಧರಿಸಿ ಭವಿಷ್ಯದಲ್ಲಿ ಈ ಜಿಲ್ಲೆಗಳನ್ನು ಮಾರ್ಪಡಿಸಬಹುದಾಗಿದೆ. ಮೊದಲ ಹಂತದ ಒಂದು ದ್ವಿದಳ ಧಾನ್ಯಗಳ ಆತ್ಮನಿರ್ಭರ್ ಮಿಷನ್ ಅಡಿಯಲ್ಲಿ ಕರ್ನಾಟಕದಲ್ಲಿ ಆರನೆಯದಾಗಿ ಕೊಯ್ಲು ನಂತರದ 30 ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲಾಗುತ್ತದೆ. ಇನ್ನು ಏಳನೇದಾಗಿ ದ್ವಿದಳ ಧಾನ್ಯಗಳ ಮಿಷನ್ ಅಡಿಯಲ್ಲಿ ಕರ್ನಾಟಕದ 30 ಜಿಲ್ಲೆಗಳನ್ನ ಗೊತ್ತುಪಡಿಸಲಾಗಿದೆ. ಇನ್ನು ಎಂಟನೇದಾಗಿ ಕರ್ನಾಟಕದ ದ್ವಿದಳ ಧಾನ್ಯಗಳು ಮತ್ತು ಅವುಗಳ ಪ್ರದೇಶಗಳ ವಿಸ್ತರಣೆಗಾಗಿ ಅಂದಾಜು 34.07 ಲಕ್ಷ ಹೆಕ್ಟೇರ್ಗಳನ್ನ ಗುರುತಿಸಲಾಗಿದೆ. ಇನ್ನು ಒಂಬತ್ತನೆಯದಾಗಿ ಈ ಯೋಜನೆಯು ಆಮದನ್ನು ಕಡಿಮೆ ಮಾಡಿ ಇಳುವರಿಯನ್ನು ಸುಧಾರಿಸುವುದು, ಹವಾಮಾನ ನಿರೋಧಕ ಅಭ್ಯಾಸಗಳನ್ನು ಉತ್ತೇಜಿಸುವುದು, ರೈತರ ಆದಾಯವನ್ನು ಹೆಚ್ಚಿಸುವುದು ಮತ್ತು ದೀರ್ಘಕಾಲೀನ ಪೌಷ್ಟಿಕಾಂಶಗಳ ಭದ್ರತೆಯನ್ನು ಹೆಚ್ಚಿಸುವ ಖಚಿತತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಇನ್ನು ಹತ್ತನೆಯದಾಗಿ ಬೀಜ ಉತ್ಪಾದನೆಯಿಂದ ಪ್ರಾಮಾಣೀಕರಣ, ಪರವಾನಗಿ ಮತ್ತು ಮಾರಾಟದವರೆಗಿನ ಸಂಪೂರ್ಣ ಬೀಜ ಜೀವನ ಚಕ್ರವನ್ನ ಸ್ವಯಂ ಚಾಲನೆಗೊಳಿಸಲು ಕೇಂದ್ರ ಕೃಷಿ ಸಚಿವಾಲಯ ಮತ್ತು ಎನ್ಐಸಿ ಸತಿ ಪೋರ್ಟಲ್ ಅನ್ನ ಅಭಿವೃದ್ಧಿಪಡಿಸಿದೆ. ಇನ್ನು ಹನ್ನೊಂದನೆಯದಾಗಿ ನ್ಯಾಯಯುತವಾದಂತಹ ಬೆಲೆಗಳನ್ನ ಖಾತರಿಪಡಿಸಲು ಮತ್ತು ಮಾರುಕಟ್ಟೆಯ ಅನಿಶ್ಚಿತತೆಯನ್ನ ಕಡಿಮೆ ಮಾಡುವ ಕಾರ್ಯದಲ್ಲಿ ಪ್ರಧಾನಮಂತ್ರಿ ಅನ್ನದಾತ ಆಯು ಸಂರಕ್ಷಣಾ ಅಭಿಯಾನದಲ್ಲಿ ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರಿ ಒಕ್ಕೂಟ ಅಂದ್ರೆ ನಫೆಡ್ ಮತ್ತು ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಅಂದ್ರೆ ಎನ್ಸಿಸಿಎಫ್ ಇಂತಹ ಸಂಸ್ಥೆಗಳು ಭಾಗವಹಿಸುತ್ತವೆ. ಇನ್ನು ಹನ್ನೆರಡನೇದಾಗಿ ಬೀಜದಿಂದ ಮಾರುಕಟ್ಟೆಗೆ ಎಂಬ ವಿಧಾನದ ಅಡಿಯಲ್ಲಿ ಇನ್ನು ಮುಂದೆ ಬೀಜಗಳನ್ನ ದೆಹಲಿಯಿಂದ ಬಿಡುಗಡೆ ಮಾಡದೆ ನೇರವಾಗಿ ಆಯಾ ರಾಜ್ಯಗಳಲ್ಲಿ ವಿತರಿಸಲಾಗುತ್ತದೆ. ಇನ್ನು ಹದಿಮೂರನೆಯದಾಗಿ ಕ್ಲಸ್ಟರ್ಗಳಿಗೆ ಸೇರುವ ರೈತರು ಮಾದರಿ ಕೃಷಿಗಾಗಿ ಬೀಜ ಕಿಟ್ಗಳೊಂದಿಗೆ 10,000 ರೂಪಾಯಿ ಸಹಾಯಧನವನ್ನು ಕೂಡ ಪಡೀತಾರೆ.
1: ಇನ್ನು ಈ ಧಲನ್ ಆತ್ಮನಿರ್ಭರತಾ ಯೋಜನೆ ಅಡಿಯಲ್ಲಿ ನಮ್ಮ ರೈತರು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಏನು ಕ್ರಮವನ್ನು ಅನುಸರಿಸಬೇಕಾಗತ್ತೆ, ಅವರು ಹೇಗೆ ನೋಂದಣಿ ಮಾಡ್ಕೋಬೇಕಾಗತ್ತೆ?
0: ನೋಡಿ, ಇದು ಬಹಳ ಮುಖ್ಯವಾದಂತಹ ವಿಷಯ. ಮೊದಲನೇದಾಗಿ ರಾಜ್ಯದ ಕೃಷಿ

0: ಇಲಾಖೆಯ ವೆಬ್ಸೈಟ್ ಅಥವಾ ನಫೆಡ್ ಇ ಸಮೃದ್ಧಿ ಅಂತಕ್ಕಂತ ಪೋರ್ಟಲ್ ಅನ್ನ ರೈತರು ಸಂಪರ್ಕಿಸಬೇಕು. ಎರಡನೇದಾಗಿ ದಲನ್ ಆತ್ಮ ನಿರ್ಭರ್ ಮಿಷನ್ ಅನ್ನ ಆಯ್ಕೆ ಮಾಡಬೇಕು. ಮೂರನೇದಾಗಿ ಆಧಾರ್ ಸಂಖ್ಯೆ, ಪಿಎಂ ಕಿಸಾನ್ ಐಡಿ ಮತ್ತು ಭೂಮಿಯ ವಿವರಗಳನ್ನ ಅದರಲ್ಲಿ ದಾಖಲಿಸಬೇಕು. ನಾಲ್ಕನೇದಾಗಿ ಬೆಳೆಯಲು ಉದ್ದೇಶ ಮಾಡಿರತಕ್ಕಂತಹ ತೊಗರಿ, ಉದ್ದು ಅಥವಾ ಮಸೂರ್ ಬೆಳೆಯ ಪ್ರದೇಶ ಮತ್ತು ಬಿತ್ತನೆ ಯೋಜನೆಯನ್ನ ಅದರೊಳಗೆ ಭರ್ತಿ ಮಾಡಬೇಕು. ಇನ್ನು ಐದನೇದಾಗಿ ಅಗತ್ಯ ದಾಖಲೆಗಳಾದಂತಹ ಆಧಾರ್ ಕಾರ್ಡ್, ಭೂ ದಾಖಲೆಗಳು ಮತ್ತು ಬಿತ್ತನೆ ಪ್ರಮಾಣ ಪತ್ರಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಆರನೇದಾಗಿ ಓಟಿಪಿ ಮೂಲಕ ಮೊಬೈಲ್ ಸಂಖ್ಯೆಯನ್ನ ಪರಿಶೀಲಿಸಿ ಅರ್ಜಿಯನ್ನ ಪೂರ್ಣಗೊಳಿಸಬೇಕು. ಮತ್ತು ಏಳನೇದಾಗಿ ಹಾಗೂ ಕೊನೆಯದಾಗಿ 7-15 ದಿನಗಳ ಒಳಗಾಗಿ ದೃಢೀಕರಣ ಪತ್ರ, ಬೀಜಗಳು ಮತ್ತು MSPಯ ಪ್ರಯೋಜನವನ್ನು ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನಗಳನ್ನ ರೈತರು ಪಡೆಯಲು ಸಾಧ್ಯವಾಗುತ್ತದೆ.
1: ಇನ್ನು ಈ ದಲನ್ ಆತ್ಮ ನಿರ್ಭರತಾ ಮಿಷನ್ ಅಭಿಯಾನದಲ್ಲಿ ಪಾಲ್ಗೊಳ್ಳೋದಕ್ಕೆ ಯಾವ ಒಂದು ಮಾನದಂಡಗಳನ್ನ ಅಥವಾ ಅರ್ಹತೆಗಳನ್ನ ನಿಗದಿಪಡಿಸಲಾಗಿದೆ?
0: ಈಗಾಗಲೇ ಚರ್ಚಿಸಿದಂತೆ ರೈತರು ಇದರಲ್ಲಿ ನೋಂದಾಯಿಸಿಕೊಂಡಾಗ ಮಾತ್ರ ಇದರ ಪ್ರಯೋಜನವನ್ನು ಪಡೀತಾರೆ. ಅದಕ್ಕೆ ಗೊತ್ತುಪಡಿಸಲಾಗಿರ್ತಕ್ಕಂತಹ ಅರ್ಹತೆಯ ಮಾನದಂಡಗಳೇನು ಎಂಬುದನ್ನ ನಾವೀಗ ನೋಡೋಣ. ಮೊದಲನೇದಾಗಿ ತೊಗರಿ, ಉದ್ದು, ಮಸೂರ್ ಬೆಳೆಯತಕ್ಕಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಗುತ್ತಿಗೆ ಕೃಷಿಕರು, ಪಾಲುದಾರಿಕೆಯಲ್ಲಿರ್ತಕ್ಕಂತಹ ಕೃಷಿಕರು ಈ ಯೋಜನೆಗೆ ಅರ್ಹರಾಗಿದ್ದಾರೆ. ಎರಡನೇದಾಗಿ ದ್ವಿದಳ ಧಾನ್ಯಗಳನ್ನು ಬೆಳೆಯುವ ಭೂಮಿ ಕನಿಷ್ಠ 0.5 ಹೆಕ್ಟೇರ್ ಇರಲೇಬೇಕು. ಮೂರನೇದಾಗಿ ದ್ವಿದಳ ಧಾನ್ಯಗಳ ಅಲ್ಲದ ಬೆಳೆಗಳನ್ನು ಈ ಒಂದು ಯೋಜನೆಯ ವ್ಯಾಪ್ತಿಗೆ ತರಲು ಸಾಧ್ಯವಿಲ್ಲ. ನಾಲ್ಕನೇದಾಗಿ ವಾರ್ಷಿಕವಾಗಿ 10 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಆದಾಯವುಳ್ಳ ರೈತರು ಈ ಯೋಜನೆಯ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಇನ್ನು ಐದನೇದಾಗಿ ಆಧಾರ್ ಕಾರ್ಡ್ ಮತ್ತು ಭೂ ದಾಖಲೆಗಳನ್ನ ಕಡ್ಡಾಯವಾಗಿ ಅವರು ಅಪ್ಲೋಡ್ ಮಾಡಲೇಬೇಕು. ಆರನೇದಾಗಿ ಮೊಬೈಲ್ ಅನ್ನ UIDAI ಅಂದರೆ ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರದಲ್ಲಿ ಅಥವಾ ಯೂನಿಫೈಡ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ನೋಂದಾಯಿಸಿಕೊಂಡಿರಬೇಕು. ಈ ಸಂದರ್ಭದಲ್ಲಿ ಪಿಎಂ ಕಿಸಾನ್ ಐಡಿ ಅಂತಕ್ಕಂಥದ್ದು ಐಚ್ಛಿಕವಾಗಿದೆ, ಅದೇನು ಕಡ್ಡಾಯವಾಗಿರುವುದಿಲ್ಲ.
1: ಇನ್ನು ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಅಭಿಯಾನದ ಒಂದು ಅನುಕೂಲಕ್ಕಾಗಿರುವಂತಹ ಸಹಾಯವಾಣಿ ಸಂಖ್ಯೆಗಳು ಯಾವ್ಯಾವು ಅಂತೀರಾ?
0: ನೋಡಿ, ಮೊಟ್ಟ ಮೊದಲನೇದಾಗಿ ರೈತರು ನಫೆಡ್ ಇ ಸಮೃದ್ಧಿ ಜಾಲತಾಣವನ್ನ ಸಂಪರ್ಕ ಮಾಡಬಹುದು. ಇನ್ನು ಎರಡನೇದಾಗಿ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಸಂಪರ್ಕಿಸಬಹುದು. ಮೂರನೇದಾಗಿ ದೂರವಾಣಿ ಸಂಖ್ಯೆ, ಇದು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದು, 1800-1551 ಕರೆ ಮಾಡಬಹುದು. ಇನ್ನೊಂದ್ಸಲ ಹೇಳ್ತೀನಿ, ದೂರವಾಣಿ ಸಂಖ್ಯೆ 1800-1551 ಕರೆ ಮಾಡಬಹುದು. ಇನ್ನು ನಾಲ್ಕನೇದಾಗಿ ಈ ಬಗ್ಗೆ ಮಾರ್ಗದರ್ಶನ ಬೇಕಾದಲ್ಲಿ ದಲನ್ ಮಿಷನ್ @agri.gov.in ಗೆ ಮಿಂಚಂಚೆಯನ್ನು ಕೂಡ ಕಳಿಸಬಹುದು. ಇನ್ನು ಐದನೇದಾಗಿ ಕೇಂದ್ರ ಸರ್ಕಾರದ ಮೈ ಗೌರ್ಮೆಂಟ್ ಜಾಲತಾಣಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆಯಬಹುದು. ಆರನೇದಾಗಿ ನ್ಯಾಷನಲ್ ಪೋರ್ಟಲ್ ಆಫ್ ಇಂಡಿಯಾಕ್ಕೂ ಕೂಡ ರೈತರು ಭೇಟಿ ನೀಡಿ ಮಾರ್ಗದರ್ಶನವನ್ನ ಪಡೆಯಬಹುದು. ಇನ್ನು ಏಳನೇದಾಗಿ ರೈತರು ನಫೆಡ್ ಮತ್ತು NCCF ಸಂಸ್ಥೆಗಳನ್ನ ಸಂಪರ್ಕಿಸಿ ನೇರವಾಗಿ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳಬಹುದು.
1: ಅಂದ್ರೆ ರೈತರಿಗೋಸ್ಕರ ಏನು ನಮ್ಮ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಸಹಾಯವಾಣಿ ಮಾಡಿದೆ, ಅದನ್ನೇ ಕೂಡ ಬಳಸ್ಕೋಬಹುದು.
0: ಅದನ್ನೇ ಬಳಸ್ಕೊಳ್ಬಹುದು.
1: 1800-1551
0: ಹೌದೌದು,
1: ಆ ಸಂಖ್ಯೆಯನ್ನು ಕೂಡ ಈ
0: ಸಂಪರ್ಕ ಮಾಡಿ
1: ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಮಿಷನ್ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು.
0: ಹೌದು.
1: ಇನ್ನು ಈ ದಲನ್ ಆತ್ಮನಿರ್ಭರತಾ ಮಿಷನ್ ಯೋಜನೆಯ ಪ್ರಯೋಜನಗಳೇನು ಅಂತೀರಾ?
0: ನೋಡಿ, ಮೊಟ್ಟ ಮೊದಲನೇದಾಗಿ ಈ ಯೋಜನೆಯಡಿ ರೈತರು ಬೆಳೀತಕ್ಕಂತ ತೊಗರಿ, ಉದ್ದು ಮತ್ತು ಮಸೂರ್ ಬೆಳೆಗಳನ್ನ ಮುಂದಿನ 4 ವರ್ಷಗಳ ಕಾಲ 100%ನ್ನು ಸರ್ಕಾರವೇ ಬೆಂಬಲ ಬೆಲೆಯಲ್ಲಿ ಖರೀದಿಸುತ್ತದೆ. ಈ ಒಂದು ಖಾತ್ರಿ ಅಂತಕ್ಕಂಥದ್ದು ರೈತರಿಗೆ ಸಿಗುತ್ತೆ. ಎರಡನೇದಾಗಿ ಇದು ಒಂದು ಇನ್ಶೂರೆನ್ಸ್ ಆಗಿ ಕೆಲಸ ಮಾಡುತ್ತೆ ಬೆಳೆದಿರುವಂತಹ ರೈತರಿಗೆ. ಎರಡನೇದಾಗಿ ರೈತರಿಗೆ ಒಟ್ಟು 88 ಲಕ್ಷ ಉಚಿತ ಬೀಜದ ಕಿಟ್ ಮತ್ತು 126 ಲಕ್ಷ ಕ್ವಿಂಟಾಲ್ ಪ್ರಾಮಾಣಿಕೃತ ಬೀಜಗಳನ್ನ ನೀಡಲಾಗುತ್ತದೆ. ಮೂರನೇದಾಗಿ ದೇಶದ ಸುಮಾರು 2 ಕೋಟಿ ರೈತರು ನೇರ ಖರೀದಿ ಮತ್ತು ಅತ್ಯುತ್ತಮ ಗುಣಮಟ್ಟದ ಬೀಜಗಳಿಂದ ನೇರ ಲಾಭವನ್ನ ಪಡೀತಾರೆ. ಇನ್ನು ದೇಶದ ಆರ್ಥಿಕ ಅವಶ್ಯಕತೆಗಳನ್ನು ಮಾತ್ರವಲ್ಲ ಸಾರ್ವಜನಿಕ ಆರೋಗ್ಯವನ್ನು ಸಹ ಈ ಯೋಜನೆ ಅಂತಕ್ಕಂಥದ್ದು ಸುಧಾರಿಸುತ್ತದೆ. ಇನ್ನು ಐದನೇದಾಗಿ ಈ ಯೋಜನೆಯು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಿ ಆಮದು ಅವಲಂಬನೆಯನ್ನ ಕಡಿಮೆ

0: ಮಾಡುತ್ತದೆ. ಆರನೇದಾಗಿ ಸುಧಾರಿತ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಹವಾಮಾನ ನಿರೋಧಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ರೈತರು ಸಬಲೀಕರಣಗೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಏಳನೇದಾಗಿ ಭತ್ತದ ಪಾಳು ಭೂಮಿ ಮತ್ತು ಇತರ ಸೂಕ್ತ ಭೂಮಿಯ ಸದ್ಬಳಕೆಯಾಗುತ್ತದೆ. ಎಂಟನೇದಾಗಿ ಕೀಟ ನಿರೋಧಕ ಮತ್ತು ಹವಾಮಾನ ನಿರೋಧಕ ದ್ವಿದಳ ಧಾನ್ಯಗಳ ಪ್ರಭೇದಗಳ ಬಳಕೆಯಿಂದ ಇಳುವರಿ ಹೆಚ್ಚಾಗಿ ರೈತರ ಆದಾಯವೂ ಕೂಡ ಗಣನೀಯವಾಗಿ ಹೆಚ್ಚುತ್ತದೆ. ಇನ್ನು ಒಂಬತ್ತನೇದಾಗಿ ಸ್ಥಿತಿಸ್ಥಾಪಕ ಸುಸ್ಥಿರ ಮತ್ತು ಸ್ವಾವಲಂಬಿ ದ್ವಿದಳ ಧಾನ್ಯಗಳ ಉತ್ಪಾದನಾ ವ್ಯವಸ್ಥೆಯು ರೈತರ ಜೀವನೋಪಾಯವನ್ನು ಬಲಪಡಿಸುತ್ತದೆ. ಇನ್ನು ಹತ್ತನೇದಾಗಿ 1,000 ಸಂಸ್ಕರಣಾ ಮತ್ತು ಪ್ಯಾಕೇಜಿಂಗ್ ಘಟಕಗಳ ಸ್ಥಾಪನೆಯಿಂದ ಕೊಯ್ಲು ನಂತರದ ನಷ್ಟ ಕಡಿಮೆಯಾಗುತ್ತದೆ. ಇನ್ನು ಹನ್ನೊಂದನೆಯದಾಗಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಮೌಲ್ಯ ಸರಪಳಿ ಬಲಗೊಳ್ಳುತ್ತದೆ. ಇನ್ನು ಹನ್ನೆರಡನೆಯದಾಗಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಹದಿಮೂರನೆಯದಾಗಿ ದೇಶದ ದ್ವಿದಳ ಧಾನ್ಯದಲ್ಲಿನ ಪೌಷ್ಟಿಕಾಂಶದ ಭದ್ರತೆ ಖಚಿತಗೊಳ್ಳುತ್ತದೆ. ಇನ್ನು ಹದಿನಾಲ್ಕನೆಯದಾಗಿ ಮಧ್ಯವರ್ತಿಗಳನ್ನ ಕಡಿಮೆ ಮಾಡಿ ಗ್ರಾಹಕರ ಬೆಲೆಯನ್ನ ಈ ಯೋಜನೆ ಸ್ಥಿರಗೊಳಿಸುತ್ತದೆ. ಇನ್ನು ಹದಿನೈದನೇದಾಗಿ ಮಧ್ಯಾಹ್ನದ ಊಟದಂತಹ ಪೌಷ್ಟಿಕಾಂಶ ಮತ್ತು ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಹಾಗೂ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ದ್ವಿದಳ ಧಾನ್ಯಗಳನ್ನ ಸಂಯೋಜಿಸುವುದರಿಂದ ಅವುಗಳ ಬೇಡಿಕೆಯೂ ಕೂಡ ಹೆಚ್ಚಾಗುತ್ತದೆ. ಇನ್ನು ಹದಿನಾರನೇದಾಗಿ ಮಣ್ಣಿನ ಆರೋಗ್ಯ, ಗ್ರಾಮೀಣ ಅಭಿವೃದ್ಧಿ ಮತ್ತು ಸಮೃದ್ಧಿ ಹಾಗೂ ವಿಕಸಿತ ಭಾರತದ ಸಾಕ್ಷಾತ್ಕಾರಕ್ಕೆ ಇದು ಕಾರಣವಾಗುತ್ತದೆ. ಇನ್ನು ಹದಿನೇಳನೆಯದಾಗಿ ದ್ವಿದಳ ಧಾನ್ಯಗಳ ವಲಯಕ್ಕೆ ಭದ್ರ ಅಡಿಪಾಯವನ್ನು ನಿರ್ಮಿಸಿ ರಾಷ್ಟ್ರಕ್ಕೆ ದೀರ್ಘಕಾಲೀನ ಪ್ರಯೋಜನಗಳನ್ನು ಈ ಯೋಜನೆ ಖಾತ್ರಿಪಡಿಸುತ್ತದೆ. ಹದಿನೆಂಟನೆಯದಾಗಿ ದ್ವಿದಳ ಧಾನ್ಯಗಳು ಸಾರಜನಕ ಸ್ಥಿರೀಕರಣದ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವುದರಿಂದ ರೈತರಿಗೆ ಅನುಕೂಲವಾಗುತ್ತದೆ. ಇನ್ನು ಹತ್ತೊಂಬತ್ತನೇದಾಗಿ ಅಂತರ ಬೆಳೆ ಪದ್ಧತಿಯನ್ನ ಯೋಜನೆ ಬೆಂಬಲಿಸುತ್ತದೆ. ಇಪ್ಪತ್ತನೆಯದಾಗಿ ಈ ಯೋಜನೆ ಆಮದನ್ನು ಕಡಿಮೆ ಮಾಡಿ ವಿದೇಶಿ ವಿನಿಮಯವನ್ನು ರಕ್ಷಿಸಿ ಅಂತಾರಾಷ್ಟ್ರೀಯ ಬೆಲೆ ಏರಿಳಿತಗಳಿಂದ ರೈತರನ್ನ ರಕ್ಷಿಸುತ್ತದೆ. ಇನ್ನು ಕೊನೆಯದಾಗಿ ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಭಾರತವನ್ನ ಜಾಗತಿಕ ನಾಯಕನನ್ನಾಗಿ ಮಾಡುತ್ತದೆ.
1: ಇನ್ನು ಮುಖ್ಯವಾಗಿ ಈ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆ ಅಥವಾ ಆತ್ಮನಿರ್ಭರತೆಯನ್ನು ಸಾಧಿಸೋದಕ್ಕೆ ಯಾವ ಕಾರ್ಯತಂತ್ರವನ್ನು ಅನುಸರಿಸಲಾಗ್ತಾ ಇದೆ
0: ನೋಡಿ? ಇದು ಕೂಡ ಬಹಳ ಮುಖ್ಯವಾದ ಅಂಶ. ಈ ಯೋಜನೆಯಡಿ ಪರಿಣಾಮಕಾರಿ ಅನುಷ್ಠಾನವನ್ನ ಖಚಿತಪಡಿಸಿಕೊಳ್ಳಲು ರಾಜ್ಯಗಳು 5 ಯೋಜನೆಯನ್ನ ಸಿದ್ಧಪಡಿಸುತ್ತವೆ. ಬ್ರೀಡರ್ ಅಥವಾ ತಳಿ ಬೀಜದ ಉತ್ಪಾದನೆಯನ್ನ ಕೃಷಿ ಅನುಸಂಧಾನ ಪರಿಷತ್ ಅಂದ್ರೆ ICAR ಅಂತ ಏನ್ ಕರಿತೇವೆ ಅಂದ್ರೆ ICAR, ಇದು ಮೇಲ್ವಿಚಾರಣೆಯನ್ನ ಮಾಡುತ್ತದೆ. ಇನ್ನು ಸತಿ ಪೋರ್ಟಲ್ ಮೂಲಕ ಗುಣಮಟ್ಟದ ಭರವಸೆಯನ್ನು ಕೂಡ ಈ ಒಂದು ICAR ನಿರ್ವಹಿಸುತ್ತದೆ. ಈ ಅಭಿಯಾನವು ಮಣ್ಣಿನ ಆರೋಗ್ಯ ನಿರ್ವಹಣೆ, ಯಾಂತ್ರೀಕರಣ, ಸಮತೋಲಿತ ರಸಗೊಬ್ಬರಗಳ ಅನ್ವಯಿಕೆ ಮತ್ತು ಸಸ್ಯ ಸಂರಕ್ಷಣೆಗಾಗಿ ICAR, KVK ಮತ್ತು ರಾಜ್ಯ ಕೃಷಿ ಇಲಾಖೆಗಳ ಮೂಲಕ ದೊಡ್ಡ ಪ್ರಮಾಣದ ಪ್ರದರ್ಶನಗಳನ್ನ ಸಂಯೋಜಿಸುತ್ತದೆ ಮತ್ತು ರೈತರಿಗೆ ಆ ಮೂಲಕ ಮಾಹಿತಿಯನ್ನು ನೀಡುತ್ತದೆ.
1: ಇನ್ನ 1 ಬ್ಲಾಕ್ 1 ಬೀಜದ ಗ್ರಾಮ ಈ ಮಾದರಿ ಏನನ್ನ ಖಚಿತಪಡಿಸುತ್ತೆ
0: ನೋಡಿ? ರಾಷ್ಟ್ರದ ನೀತಿ ಆಯೋಗವು ಉತ್ತಮ ಗುಣಮಟ್ಟದ ಬೀಜ ಪೂರೈಕೆ ಮತ್ತು ಅದರ ಪತ್ತೆ ಹಚ್ಚಿಕೆಯನ್ನ ಪ್ರತಿಪಾದಿಸಲಿಕ್ಕೋಸ್ಕರವೇ 1 ಬ್ಲಾಕ್ 1 ಬೀಜ ಗ್ರಾಮ ಮಾದರಿಯನ್ನ ಜಾರಿಗೊಳಿಸಿದೆ. ಇದು ಕ್ಲಸ್ಟರ್ ಆಧಾರಿತ ಬೀಜ ಕೇಂದ್ರಗಳು ಮತ್ತು ರೈತ ಉತ್ಪಾದನಾ ಸಂಸ್ಥೆಗಳನ್ನ ಬೆಂಬಲಿಸುತ್ತದೆ. ಇದು ಸುಧಾರಿತ ಪ್ರಭೇದಗಳ ಸಕಾಲಿಕ ಲಭ್ಯತೆ ಮತ್ತು ಹೆಚ್ಚಿನ ಇಳುವರಿಯನ್ನು ಕೂಡ ಖಾತ್ರಿಪಡಿಸುತ್ತದೆ. ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲ ಮತ್ತು ಆದಾಯ ಉಂಟಾಗುವುದರಲ್ಲಿ ಯೋಜನೆ ಯಶಸ್ವಿಯಾಗುತ್ತದೆ.
1: ಈ ಧಲನ್ ಆತ್ಮನಿರ್ಭರತ ಅಭಿಯಾನ ಹೇಗೆ ಈ ಬೇಳೆಕಾಳು ಉತ್ಪಾದನೆಯಲ್ಲಿ ಅಂದರೆ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಭಾರತವನ್ನು ಜಾಗತಿಕ ನಾಯಕನನ್ನಾಗಿ ಮಾಡೋದರಲ್ಲಿ ಒಂದು ಮಹತ್ವವಾದಂತಹ ಹೆಜ್ಜೆ ಆಗಿದೆ ಅಂತೀರಿ?
0: ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರ್ ಮಿಷನ್ ಭಾರತದಲ್ಲಿ ಪೌಷ್ಟಿಕಾಂಶ ಮತ್ತು ಆರ್ಥಿಕ ಭದ್ರತೆಯನ್ನು ಸಾಧಿಸುವತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಈ ಅಭಿಯಾನವು ಸ್ವಾವಲಂಬನೆಗೆ ಆದ್ಯತೆಯನ್ನು ನೀಡುವುದರ ಮೂಲಕ ತಂತ್ರಜ್ಞಾನದ ಅಳವಡಿಕೆ, ಖಚಿತವಾದ ಸಂಗ್ರಹಣೆ, ಸಾಮರ್ಥ್ಯ ವೃದ್ಧಿ ಮತ್ತು ಗುಣಮಟ್ಟದ ಬೀಜಗಳ ಪೂರೈಕೆಯ ಜೊತೆಗೆ ಸುಸ್ಥಿರ ಮತ್ತು ಹವಾಮಾನ ನಿರೋಧಕ ಮತ್ತು ಕೀಟ ನಿರೋಧಕ ಅಭ್ಯಾಸಗಳನ್ನ ಉತ್ತೇಜಿಸುವುದರ ಮೂಲಕ ರೈತರನ್ನು ಬಲವರ್ಧನೆಗೊಳಿಸುತ್ತದೆ. ಮಣ್ಣಿನ ಆರೋಗ್ಯ, ಗ್ರಾಮೀಣ ಸಮೃದ್ಧಿ ಮತ್ತು ವಿಕಸಿತ ಭಾರತದ ನಿರ್ಮಾಣವನ್ನ ಸಾಕ್ಷಾತ್ಕಾರಗೊಳಿಸುತ್ತದೆ. ಇನ್ನು ಭಾರತವನ್ನ ಈ ಅಭಿಯಾನವು ಆಮದು ಅವಲಂಬನೆಯನ್ನ ಕಡಿಮೆ ಮಾಡಿ ರೈತರ ಆದಾಯವನ್ನು ಹೆಚ್ಚಿಸಿ ಸುಸ್ಥಿರ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ

0: ಜಾಗತಿಕ ನಾಯಕನನ್ನಾಗಿ ಮಾಡುವಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮವಾಗಿದೆ. ಈ ಅಭಿಯಾನವು ದ್ವಿದಳ ಧಾನ್ಯಗಳ ವಲಯದಲ್ಲಿ ರೈತರು, ಗ್ರಾಹಕರು ಮತ್ತು ಇಡೀ ರಾಷ್ಟ್ರಕ್ಕೆ ಭದ್ರ ಅಡಿಪಾಯವೊಂದನ್ನು ನಿರ್ಮಿಸಿ ದೀರ್ಘಕಾಲೀನ ಪ್ರಯೋಜನಗಳನ್ನು ಖಾತ್ರಿಪಡಿಸುತ್ತದೆ.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಧಲನ್ ಆತ್ಮ ನಿರ್ಭರತಾ ಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಯೋಜನೆ ಈ ಕುರಿತು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073098233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073098233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಧಲನ್ ಆತ್ಮನಿರ್ಭರತಾ ಮಿಷನ್ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತಹ ಮಿಷನ್ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.
3: ಪಶುಪಾಲನೆಯಲ್ಲಿ ಈ ಉಣ್ಣೆಗಳ ಕಾಟವನ್ನು ನಾವು ಹೆಚ್ಚು ಕಾಣ್ತೇವೆ. ಉಣ್ಣೆಗಳು ನಮ್ಮ ಜಾನುವಾರುಗಳ ರಕ್ತವನ್ನು ಹೀರಿ ಹಲವಾರು ರೋಗಗಳನ್ನು ಉಂಟು ಮಾಡ್ತವೆ. ಆ ರೋಗಗಳಲ್ಲಿ ಉಣ್ಣೆ ಜ್ವರ, ರಕ್ತಮೂತ್ರ ಕಾಯಿಲೆ, ಅನಾಪ್ಲಾಸ್ಮಾ ರೋಗ, ಮಿಂಚು ರೋಗಗಳು ಬಹಳ ಮುಖ್ಯವಾದಂಥವು. ಉಣ್ಣೆ ಜ್ವರ ಸಾಮಾನ್ಯವಾಗಿ ಮಿಶ್ರತಳಿ ದನಗಳಲ್ಲಿ ಕಂಡುಬರುತ್ತೆ. ರೋಗಕಾರಕ ಜೀವಾಣುಗಳು ಕೆಂಪು ರಕ್ತಕಣದಲ್ಲಿ ಇರ್ತವೆ. ಸೋಂಕು ಪೀಡಿತ ಉಣ್ಣೆಗಳು ಆರೋಗ್ಯವಂತ ದನಗಳನ್ನು ಕಚ್ಚಿದಾಗ ರೋಗಕಾರಕ ಜೀವಾಣುಗಳು ರಕ್ತವನ್ನು ಸೇರಿಕೊಳ್ತವೆ. ಈ ಉಣ್ಣೆ ಜ್ವರ ದನಗಳಲ್ಲಿ ರಕ್ತಹೀನತೆಗೆ ಕಾರಣವಾಗುತ್ತೆ. ಜೊತೆಗೆ ಈ ದುಗ್ಧರಸ ಗ್ರಂಥಿಗಳು ಕೂಡ ಊದ್ಕೊಳ್ತವೆ. ಸಾಮಾನ್ಯವಾಗಿ ದನಗಳಲ್ಲಿ ನಾವು ತೀವ್ರ ಜ್ವರವನ್ನು ಕಾಣಬಹುದು. 105 ಡಿಗ್ರಿ ಫ್ಯಾರನ್ಹೀಟ್ನಿಂದ 107 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಉಷ್ಣಾಂಶವನ್ನು ಕಾಣಬಹುದು. ಹಸಿವು ಇಲ್ಲದೇ ಇರೋವಂಥದ್ದು, ಕಣ್ಣಲ್ಲಿ ನೀರು ಸೋರೋದು, ಮೂಗಿನಲ್ಲಿ ದ್ರವ ಸೋರೋದು, ಮತ್ತು ತೀವ್ರ ರಕ್ತಹೀನತೆ ಕಂಡುಬರುತ್ತೆ. ಈ ಉಣ್ಣೆ ಜ್ವರದ ನಿಯಂತ್ರಣಕ್ಕೆ ದೇಹದ ಮೇಲೆ ಕಂಡುಬರುವಂಥ ಉಣ್ಣೆಗಳನ್ನು ನಿಯಂತ್ರಣ ಮಾಡೋದು ಬಹಳ ಮುಖ್ಯವಾದಂಥ ಕ್ರಮ. ರಕ್ತಮೂತ್ರ ಕಾಯಿಲೆ 6-12 ತಿಂಗಳ ವಯಸ್ಸಿನ ದನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ರೋಗಾಣುಗಳು ಕೆಂಪು ರಕ್ತಕಣದಲ್ಲಿ ವೃದ್ಧಿ ಹೊಂದುತ್ತವೆ. ಸೋಂಕು ಪೀಡಿತ ಉಣ್ಣೆಗಳು ಆರೋಗ್ಯವಂತ ದನಗಳನ್ನು ಕಚ್ಚಿದಾಗ ಇವು ರಕ್ತವನ್ನು ಸೇರಿಕೊಳ್ತವೆ. ಈ ಜೀವಿಗಳು ಕೆಂಪು ರಕ್ತಕಣಗಳನ್ನು ಒಡೆದು ಅವುಗಳಲ್ಲಿರುವಂಥ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದಂಥ ಹಿಮೋಗ್ಲೋಬಿನನ್ನು ರಕ್ತಕ್ಕೆ ಬಿಡುಗಡೆ ಮಾಡ್ತವೆ. ಈ ರಕ್ತ ಮೂತ್ರಪಿಂಡಗಳ ಮೂಲಕ ಸೋಸಿ ಮೂತ್ರದ ಮುಖಾಂತರ ವಿಸ್ತರಿಸಲ್ಪಟ್ಟಾಗ ಮೂತ್ರಕ್ಕೆ ಕಾಫಿ ಡಿಕಾಕ್ಷನ್ ಬಣ್ಣ ಬರುತ್ತೆ. ಇನ್ನು ಈ ರಕ್ತಮೂತ್ರ ಕಾಯಿಲೆಯ ಲಕ್ಷಣಗಳು ಅಂದರೆ ಅತಿಯಾದ ಜ್ವರ ಕಾಣಬಹುದು, ಹಸಿವು ಇಲ್ಲದೇ ಇರುವಂಥದ್ದು, ರಕ್ತಹೀನತೆ, ಅಶಕ್ತತೆ ಕಾಣಿಸ್ಕೊಳ್ಳುತ್ತೆ. ಹಸು ಕಪ್ಪು ಕಂದು ಬಣ್ಣದ ಅಥವಾ ಕಾಫಿ ಡಿಕಾಕ್ಷನ್ ಬಣ್ಣದ ಮೂತ್ರವನ್ನು ವಿಸರಿಸುತ್ತೆ. ಕೊನೆಯ ಹಂತದಲ್ಲಿ ಕಾಮಾಲೆ ಕೂಡ ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ಸೂಕ್ತವಾದಂಥ ಔಷಧಿಯನ್ನು ಚುಚ್ಚುಮದ್ದಿನ ಮೂಲಕ ಪಶುವೈದ್ಯರ ಸಲಹೆ ಮೇರೆಗೆ ಕೊಡಿಸ್ಬೇಕಾಗತ್ತೆ. ರಕ್ತಹೀನತೆಯನ್ನು ಗುಣಪಡಿಸೋದಕ್ಕೆ ಕಬ್ಬಿಣದ ಅಂಶ ಇರುವಂಥ ಔಷಧಿಯನ್ನು ಮತ್ತು ಪುಡಿಯನ್ನು ಕುಡಿಸ್ಬೇಕಾಗತ್ತೆ. ಅನಾಪ್ಲಾಸ್ಮಾ ರೋಗ ಉಣ್ಣೆಗಳಿಂದ ಹರಡುವಂಥ ರೋಗ. ರೋಗಾಣುಗಳು ರಕ್ತದಲ್ಲಿರುವಂಥ ಕೆಂಪು ರಕ್ತ ಕಣಗಳ ಮೇಲೆ ದಾಳಿ ಮಾಡ್ತವೆ. ಆದರೆ ಇದರ ತೀವ್ರತೆ ಬೆಬೇಸಿಯ ರೋಗಾಣುವಿನಷ್ಟು ಇರೋದಿಲ್ಲ. ಆದ್ದರಿಂದ ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಲಕ್ಷಣಗಳಿಗೆ ಬಂದರೆ ಅತಿಯಾದ ಜ್ವರವನ್ನು ನಾವು ಕಾಣಬಹುದು. ಸತತವಾಗಿ 2 ವಾರದವರೆಗೂ ಕೂಡ ಅತಿಯಾದ ಜ್ವರ ಕಂಡುಬರುತ್ತೆ. ಹಸುವು ಇಲ್ಲದೇ ಇರುವಂಥದ್ದು, ಕಣ್ಣೀರು ಸುರಿಸೋದು, ರಕ್ತಹೀನತೆ, ನಿಶಕ್ತಿ, ಕಾಮಾಲೆ, ಗರ್ಭಧರಿಸಿದಂಥ ಜಾನುವಾರುಗಳಲ್ಲಿ ಕೆಲವು ಸಂದರ್ಭದಲ್ಲಿ ಗರ್ಭಪಾತ ಕೂಡ ಉಂಟಾಗಬಹುದು. ರೋಗಾಣುಗಳು ದೇಹದಲ್ಲಿ ಬಹಳ ದಿನದವರೆಗೆ ಇರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಅನಾಪ್ಲಾಸ್ಮಾ ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ ಮುಖ್ಯವಾಗಿ ಈ ಪಶುಗಳ ದೇಹದ ಮೇಲೆ ಕಂಡುಬರುವಂಥ ಉಣ್ಣೆಗಳನ್ನು ನಾವು ನಿಯಂತ್ರಿಸಬೇಕಾಗತ್ತೆ. ಮಿಂಚು ರೋಗ ಪೀಡಿತ ಜಾನುವಾರುಗಳು ಕೆಲವೊಂದು ಸಂದರ್ಭದಲ್ಲಿ ಮಿಂಚು ಹೊಡೆದಂತೆ ಚಿಕ್ಕ ಪ್ರಚೋದನೆಯೂ ಕೂಡ ಬೆಚ್ಚಿಬಿದ್ದಂತೆ ವರ್ತಿಸ್ತವೆ. ಇದಕ್ಕೆ ಮಿಂಚು ರೋಗ ಅಂತ ಕರೀತಾರೆ. ಟೆಬಾನಸ್ ಜಾತಿಗೆ ಸೇರಿದಂಥ ನೊಣಗಳು ಕಚ್ಚೋ ಮೂಲಕ ಹರಡುವಂಥ ಈ ರೋಗ ವಿಶೇಷವಾಗಿ ಎಮ್ಮೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಮಿಂಚು ರೋಗದ ಲಕ್ಷಣಗಳು ಅಂದರೆ ಆಗಾಗ ಕಂಡುಬರುವಂಥ ಜ್ವರ, ಅಂದರೆ ಇದರ ಒಂದು ಉಷ್ಣ

0: ಅಂಶ 103 ಡಿಗ್ರಿ ಫ್ಯಾರನ್ಹೀಟ್ನಿಂದ 105 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಇರುತ್ತೆ. ತಲೆ ಸುತ್ತೋದು, ತಲೆಯನ್ನ ಗೋಡೆ ಅಥವಾ ಕಂಬಗಳಿಗೆ ಒತ್ತಿ ಆಸರೆಯಾಗಿ ನಿಲ್ಲೋದು, ಬೆಚ್ಚಬೀಳೋದು, ಜೋಲಿ ಹೊಡೆಯೋದು, ರಕ್ತಹೀನತೆ, ನಿಶಕ್ತಿ, ತಾತ್ಕಾಲಿಕ ಕುರುಡುತನದ ಲಕ್ಷಣಗಳನ್ನು ನಾವು ಕಾಣಬಹುದು. ಮುಖ್ಯವಾಗಿ ತಜ್ಞ ವೈದ್ಯರಿಂದ ತಕ್ಷಣ ಚಿಕಿತ್ಸೆ ಕೊಡಿಸ್ಬೇಕು. ರೋಗಾಣುಗಳು ಒಂದೊಂದು ಸಾರಿ ಮಿರುಳು ಸೇರಿ ಮೆದುಳೇನಾದರೂ ಹಾಳಾದರೆ ಬದುಕೋದು ಬಹಳ ಅಪರೂಪ. ಆದ್ದರಿಂದ ಸೂಕ್ತ ಚಿಕಿತ್ಸೆಯನ್ನು ಸಕಾಲದಲ್ಲಿ ಕೊಡಿಸ್ಬೇಕು. ಮಿಂಚು ರೋಗದ ನಿಯಂತ್ರಣಕ್ಕೆ ನಾವು ಮುಖ್ಯವಾಗಿ ಜಾನುವಾರುಗಳ ಮೇಲೆ ಕಂಡುಬರುವಂಥ ನೊಣಗಳನ್ನು ನಿಯಂತ್ರಿಸಬೇಕು. ಕೊಟ್ಟಿಗೆ ಮತ್ತು ಸುತ್ತಮುತ್ತಲಿನ ವಾತಾವರಣದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕಾಗತ್ತೆ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,400 ರೂಪಾಯಿಗಳಿಂದ 25,000 ರೂಪಾಯಿಗಳು, ಅರೇಬಿಕಾ ಚೆರ್ರಿ 13,800 ರೂಪಾಯಿಗಳಿಂದ 15,400 ರೂಪಾಯಿಗಳು, ರೊಬಸ್ಟ ಪಾರ್ಚ್ಮೆಂಟ್ 18,000 ರೂಪಾಯಿಗಳಿಂದ 18,500 ರೂಪಾಯಿಗಳು, ರೊಬಸ್ಟ ಚೆರ್ರಿ 10,200 ರೂಪಾಯಿಗಳಿಂದ 11,000 ರೂಪಾಯಿಗಳು. ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಸಗೊಬ್ಬರದ ವಿಧಗಳು ಮತ್ತು ಕೊಳ್ಳುವಾಗ ವಹಿಸಬೇಕಾದ ಎಚ್ಚರಿಕೆಗಳನ್ನು ಕುರಿತು MR ಸುಮಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಿಧನ ಸುದ್ದಿ. ಚಿಕ್ಕಮಗಳೂರ್ಲು ವಾಸೆಂಜ ಬಪ್ಪಡ ತಾಂಡ ಭೀಮಯ್ಯ ಹಿಂಗ ಇಂದ ಫಲ ಕಮರಣ ಪಟ್ಟಿತು. ಅಂಬದ ಬೈತ್ರ ಬಪ್ಪಡ ತಾಂಡ ಭೀಮಯ್ಯ ಆ್ಯಂಡ ಚಾವುಕೋಟು ಮಡಿಕೇರಿ ಮೂರ್ನಾಲ್ಕು ರಸ್ತೆಲುಳ್ಳ ಮನೇಲಿ ದಪನ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಡಿಕೇರಿ ಕೊಡ ಸಮಾಜಕ್ಕೆ ಹಾಕೊಳ್ತಾ ನಡಪ. ಭಾಮಂಡಲ ಕೋರಂಗಲ ಗ್ರಾಮದ ಅತ್ತಿಯಾಡಿ ದಿವಂಗತ ಬಸಪ್ಪ ಅವರ ಪತ್ನಿ ರುಕ್ಮಿಣಿ ಅವರು ಇಂದು ನಿಧನರಾದರು. 94 ವರ್ಷ ಪ್ರಾಯದ ಅತ್ತಿಯಾಡಿ ರುಕ್ಮಿಣಿ ತವರು ಮನೆ ಕುದುಪಜೆ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಕೋರಂಗಲ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಸುದ್ದಿ ಜೊಂಪೆ ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. August 10 ಉತ್ತರ ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಾಣಸಿಗೆ ಬಂದು ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು August 17 ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
4: ಸುದ್ದಿ ಜಂಪೆ ಓದುತ್ತಿರುವ ಚಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ, ಪೊನ್ನಂಪೇಟೆ ತಾಲೂಕಿನ ತೆರಾಲು, ಬಿರನಾಣಿ, ಮರೇನಾಡು ಸೇರಿದಂತೆ ಬೇರೆ ಬೇರೆ ಜಾಗಗಳಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಉಬೇಟಿ ಕೊಟ್ಟು ಕಾರ್ಮಿಕರ ಹಕ್ಕುಗಳ ಸಂಬಂಧ ಜಾಗೃತಿ ಮೂಡಿಸಿದವು. ಕಾರ್ಮಿಕರಿಗಾಗಿ ಸರ್ಕಾರದ ಸುಮಾರು ಕಾರ್ಯಕ್ರಮಗಳಿದ್ದು ಮುಖ್ಯವಾಗಿ PMSYM, ಈಶ್ರಮ್, ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಯೋಜನೆ, ನೋಂದಾಯಿತ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಸೌಲಭ್ಯ ಹಿಂಗೆ ಸುಮಾರು ಕಾರ್ಯಕ್ರಮಗ ಹುಟ್ಟೂತ ಇವು ಮಾಹಿತಿ ಕೊಟ್ಟವು. ಮಕ್ಕಳನ್ನ ಕಡ್ಡಾಯವಾಗಿ ಹತ್ತಿರದ ಶಾಲೆಗಳಿಗೆ ಕಳಿಸಕು, ವಿದ್ಯಾರ್ಥಿ ನಿಲಯಗಳ ಸೌಲಭ್ಯಗಳು ಇದ್ದು ಇದನ್ನ ಬಳಸಿಕೊಂಡು ಎಲ್ಲವೂ ಜಾಗೃತ ಹಾಕು, ಸಮಾಜದಲ್ಲಿ ಆದಿವಾಸಿಗ ಬೇರೆಯವರಂಗೆ ಬದುಕು ಕಟ್ಟಿಕೊಳ್ಳುವ ಕಡೆ ಮನಸ್ಸು ಮಾಡಕು, ಆ ನಿಟ್ಟಿನಲ್ಲಿ ಸರ್ಕಾರದ ಯೋಜನೆಗಳನ್ನ ಸದುಪಯೋಗಪಡಿಸಿಕೊಳ್ಳಕು, ಯಾವುದೇ ಕಾರಣಕ್ಕಿನ್ನೂ ವಿದ್ಯಾಭ್ಯಾಸದಿಂದ ವಂಚಿತರಾಕೆ ಆಗದು, ಎಲ್ಲವಕ್ಕೂ ಸಹ ಕನಿಷ್ಠ ಸೌಲಭ್ಯಗ ಸಿಕ್ಕಕು, ಎಲ್ಲವೂ ಬದಲಾದರೆ ರಾಷ್ಟದ ಅಭಿವೃದ್ಧಿ ಸಾಧ್ಯ ಅಂತ ಇವು ಹೇಳ್ದವು. ಈ ಸಂದರ್ಭ ಕಾರ್ಮಿಕ ಅಧಿಕಾರಿ MM ಯತ್ನಟ್ಟಿ, ಹಿರಿಯ ಕಾರ್ಮಿಕ ನಿರೀಕ್ಷಕರಾದ MC ಮಾದಪ್ಪ,

0: ಬಾಲಕಾರ್ಮಿಕ ಯೋಜನಾ ಸೊಸೈಟಿನ ಯೋಜನಾ ನಿರ್ದೇಶಕರಾದ ಆರ್ ಶಿರಾಜ್ ಅಹಮದ್ ಪೊಲೀಸ್ ಮತ್ತು ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗೆ ಹಾಜರಿದ್ದು ಕೃಷಿ ಇಲಾಖೆಯ ಕೃಷಿ ವಿಸ್ತರಣೆ ಉಪ ಅಭಿಯಾನ ಆತ್ಮ ಯೋಜನೆಯಡಿ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು ಎರಡು ಹುದ್ದೆ ಮತ್ತು ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ನಾಲ್ಕು ಹುದ್ದೆಗಳನ್ನ ಒಪ್ಪಂದದ ಮೇಲೆ 2026-27 ಸಾಲಿನ ಅವಧಿಗೆ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಿಕೆ ಷರತ್ತಿಗೆ ಒಳಪಟ್ಟು ಅರ್ಜಿ ಕರೆದಳು. ಅರ್ಹತೆ ಇರುವ ಇದೇ ತಿಂಗಳ 31ರೊಳಗೆ ಕಚೇರಿ ಸಮಯದಲ್ಲಿ ಜಂಟಿ ನಿರ್ದೇಶಕರ ಕಚೇರಿ ಆತ್ಮ ವಿಭಾಗ ಕೊಡಗು ಜಿಲ್ಲೆ ಮಡಿಕೇರಿ ಇವರನ್ನ ಸಂಪರ್ಕ ಮಾಡಕ್ಕಂತ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ತೇಳ್ರೆ ಎಸ್ಐಆರ್ ಡಿಜಿಟಲೈಸೇಷನ್ ಕ್ಯಾಂಪ್ ನಾಳೆ ಮಡಿಕೇರಿನ ಮಿಷನ್ ಶಾಲೆ ಪುಟಾಣಿ ನಗರದ ಅಂಗನವಾಡಿ ಕೇಂದ್ರದಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಬೆಳ್ತಂಗಡಿ ತಾಲೂಕು ಅರೆಭಾಷೆ ಅಭಿಮಾನಿ ಬಳಗ ಇವರ ಕೂಡುಕಟ್ಟಲ್ಲಿ ಜುಲೈ 19 ತೇಳ್ರೆ ನಾಳೆ ಬೆಳಗ್ಗೆ ಉಜಿರೆ ಗ್ರಾಮ ಪಂಚಾಯಿತಿ ಸಭಾಬಾಡಲ್ಲಿ ಆಟಿನ ನೆಂಪುಗ ಕಾರ್ಯಕ್ರಮ ನಡೆದಿದೆ. ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆಗೆ ಅಕ್ಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 13.73 ಮಿಲಿಮೀಟರ್ ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ 730.45 ಮಿಲಿಮೀಟರ್ ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 1775.75 ಮಿಲಿಮೀಟರ್ ಮಳೆಯಾಗಿತ್ತು. ಮಡಿಕೇರಿ ತಾಲೂಕಲ್ಲಿ ಇಂದು 32.17, ವಿರಾಜಪೇಟೆ 3.05, ಪೊನ್ನಂಪೇಟೆ 12.23, ಸೋಮರ್ಪೇಟೆ 8.50, ಕುಶಲನಗರ ತಾಲೂಕಲ್ಲಿ 12.70 ಮಿಲಿಮೀಟರ್ ಮಳೆ ದಾಖಲಾಟು. ಕರ್ನಾಟಕ ಸರ್ಕಾರ ಲೋಕಸೇವಾ ಆಯೋಗ ಹಂಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕ ನಡೆಸಿಕಿರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ 50 ದಿನಗಳ ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ನಡೆಸಲಾಗಿದೆ. ಕುಸೀರವು ಇದೇ ತಿಂಗಳ 21ರೊಳಗೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4.5 ಗಂಟೆಗೆ ಮುಟ್ಟ ಹೆಸರು ನೋಂದಾಯಿಸಿ ಕಣಕ್ಕಂತ ಕುಲಸಚಿವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಂಗೆ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ತೆರೆದ ಸಿಡಾಕ್ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಇವರ ಕೂಡುಕಟ್ಟಲಿ ಕೊಡಗು ಜಿಲ್ಲೆಯಲ್ಲಿ ಸ್ವಂತ ಉದ್ಯಮನ ಶುರು ಮಾಡಿಕೆ ಕುಸಿಯಿರುವಕ್ಕೆ 1 ದಿನದ ಉದ್ಯಮಶೀಲತಾ ತಿಳುವಳಿಕೆ ಶಿಬಿರ ಇದೇ 27ಕ್ಕೆ ಮಡಿಕೇರಿನ ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SJRMS ಟ್ರಾವೆಲ್ಸ್, ಕುಶಾಲ್ ನಗರ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಎರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
7: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
10: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
11: ಕೊಡಗು ಕುಶಾಲ್ ನಗರ ಸುತ್ತ

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 9606017186.

0: ತುಳುನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
1: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ, ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
0: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
3: ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಇಂದೆತ್ತ ಸಮಾಜತ್ ಬದಲಾನ ಸಾಮಾಜಿಕ ಪಿಂಜ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ 21 ಕೊಡವ ಮೂಲ ನಿವಾಸಿಯ ಒಂದಾಯಿ ಒಕ್ಕಚೆ ನಡೆದಕ್ಕ ಮಾತ್ರ ಕೊಡವ ಮನ ಕಾತೂಕ್ ಸಾಧ್ಯ. ಉಲಗ ತಿಡಿ ಕಂಡುಬಂದಂಡುಳ್ಳ ಬದಲಾವಣೆಯ ಉಯಿತಿಲು ಕೊಡವ ಪಾಜ ಸಾಹಿತ್ಯ ಸಂಸ್ಕೃತಿ ಪದ್ಧತಿ ಪರಂಪರೆ ಆಯ್ಮೆ ಕೊಯ್ಮೆನ ಬೌಸರ ಕಿರುಂದಲೇಕ ಕೈಮಾತುವ ಕೆಲಸ ಪ್ರತಿಯೊಬ್ಬಂಡ ಜವಾಬ್ದಾರಿಯಿಂದ ಇಂದು ಬೈರಂಬಾಡ ಹಾಲ್ಗುಂದ ಫಾರ್ಮರ್ಸ್ ಕ್ಲಬ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಯಲ್ಲಿ ನಡೆದ 13ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮತ್ತು ಅಕಾಡೆಮಿರ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಒತ್ತೊರ್ಮೆರ ತಕ್ಕು ಪರಂದತ್ತು. ಕ್ಲಬ್ ಅಧ್ಯಕ್ಷ ಪಂದಿಕಂಡ ದಿನೇಶ್ ಕುಶ ಕಾರ್ಯಕ್ರಮ ಉದ್ಘಾಟನೆ ಮಾಡಚಿ ಊರು ತಕ್ಕ ಮೇಕೇರಿರ ರಘುನಾಣಯ್ಯ ಪುಸ್ತಕ ಪತ್ತಾಯತ್ನ ಬೋಳಿಪಡ್ತಚಿ ಕನಪಟ್ಟ ಬೆಂದುವ ಹಾಜರಿಂತು. ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಯುಕೋ ಸಂಘಟನೆರ ಆದನೆಯಲ್ಲಿ ಕೊಡಗರ ಗಾಂಧಿಯಿಂದು ಕೋಳಿಕೋನೋಡಿನ ಪಂದಿಂಡ ಬುಳ್ಳೆಪ್ಪ ಇಂಡ 60ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ನಾಳೆ ಪೊಲಕ 10:30 ಗೋಣಿಕೊಪ್ಪತ್ರ ಕೊಳ್ಳಿಮಡ ಕರುಂಬಯ್ಯ ಬಸ್ ಸ್ಟ್ಯಾಂಡ್ ನಡಪ. ಬಸ್ ಸ್ಟ್ಯಾಂಡ್ಲುಳ್ಳ ಬುಳ್ಳೆಪ್ಪ ಇಂಡ ಆಳು ರೂಪಕ್ಕೆ ಪೂಮಾಲೆ ಇಟ್ಟಿತು. ಗೌರವ ಒಪ್ಪು ಚುಡುವ ಕಾರ್ಬಾರ್ಲು ಪರಿಷತ್ ಸದಸ್ಯಗಳನ್ನ ಮಂಡೆಪಂಡ ಸುಜಾ ಕುಶಾಲಪ್ಪ ಕನಪಟ್ಟ ಬೆಂದುವ ಕೂಡಿಯಾಡುವ ಅಂದು ಯುಕೋ ಸಂಘಟನೆರ ಮುಖ್ರಿ ಕೊಕ್ಕಲೆಮಡ ಮಂಜು ಚಿನ್ನಪ್ಪ ಅರಿಚಿಟ್ಟಿತು. ಪೊನ್ನಂಪೇಟೆ ಕೊಡವ ಸಮಾಜ ಪೊಮ್ಮಕ್ಕಡ ಕೂಟ ಕೊಡಗು ಹೆಲ್ತ್ ಫೌಂಡೇಶನ್ ಪಿಂಜ ಗೋಣಿಕೊಪ್ಪ ಲೋಪಮುದ್ರ ಆಸ್ಪತ್ರೆಯರ ಕೂಡು ಕೂಟತ್ತು ಇದೇ ತಿಂಗಳ 25 ಪೊನ್ನಂಪೇಟೆ ಕೊಡವ ಸಮಾಜದ ಬಣ್ಣೆ ಆರೋಗ್ಯ ತಪಾಸಣಾ ಶಿಬಿರ ನಡಪ. ಅಂದು ಪೊಲಕ 9:30 ನಡಪ ಈ ಶಿಬಿರತ್ತು ತಜ್ಞ ವೈದ್ಯಂಗ ಚೌರ್ಯಕ್ಕೆ ಸಂಬಂಧಪಟ್ಟ ತರಾವರಿ ಪರೀಕ್ಷೆ, ಸಕ್ಕರೆ ಕಾಯಿಲೆ, ಕಣ್ಣರ ಪರೀಕ್ಷೆ, ನಲ್ಲ ಊಣು ತೀನಿ ಜೀವನ ಕ್ರಮ ಇಂಡ ಮೀದ ಮಾಹಿತಿ ಮಾಡಿತಪ್ಪ. ಸಾರ್ವಜನಿಕಂಗ ಇಂಡ ಪ್ರಯೋಜನ ಪಡೆದೋನಿಕೆ ಕೊಡವ ಸಮಾಜತ್ರ ಎಲ್ಲ ಪದಾಧಿಕಾರಿಯ ನಡೆತನ ಪತ್ರಿಕಾಗೋಷ್ಠಿಯಲ್ಲಿ ಅರಿಚಿಟ್ಟಿತು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಡಿಜಿಟಲೈಸೇಷನ್ ಕ್ಯಾಂಪ್ ಮಡಿಕೇರಿರ ಮಿಷನ್ ಸ್ಕೂಲ್ ಪಿಂಜ ಪುಟಣಿ ನಗರ ಹತ್ರ ಅಂಗನವಾಡಿ ಕೇಂದ್ರದ ನಾಳೆ ಪೊಲಕ 10:00 ನಡಪ. ಸಾರ್ವಜನಿಕಂಗ ಇಂದ ಪ್ರಯೋಜನ ಪಡೆದೋಲು. ಕೊಡಗು ಪ್ರೆಸ್ ಕ್ಲಬ್ ಪಿಂಜ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘತ್ರ ಕೂಟಾದ ನೆಲೆ ಜಿಲ್ಲಾ ಮಟ್ಟತ್ರ ಕೆತ್ತಬೆಲ್ಲು ಕಳಿಕೂಟ ನಾಳೆ ತಾಲೂಕ್ ಮನೆಯಲ್ಲಿ ನಡಪ. ಸಂಘತ್ರ ಅಧ್ಯಕ್ಷ ವಾಚರಣಿ ಅಂಡ ಅನು ಕಾರ್ಯಪ್ಪ ಅಂಡ ಅಧ್ಯಕ್ಷತೆಯಲ್ಲಿ ನಡಪ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಎಂಡ ಕೊರವು ಕಾರ್ಯಕ್ರಮ ನಡಪ. ಜಿಲ್ಲೆರ ಶಾಸಕಂಗಳಾದ ಡಾಕ್ಟರ್ ಮಂತರ್ಗೌಡ, ಎಎಸ್ ಪೊನ್ನಣ್ಣ, ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರತ್ರ ಉಪಾಧ್ಯಕ್ಷ ಅರುಣ್ ಮಾಚಯ್ಯ ಕೂಡ್ನನಿಕೆ ಕನಪಟ್ಟವು ಹಾಜರಿಪ್ಪ. ನಲ್ಲೂರುಳ್ಳ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಕಾಯಂ ವೈದ್ಯಗಳ ನೇಮಕ ಮಾಡಿದ್ದು ವಾರತ್ರ ತಿಂಗಳಾಚೆ ಚೌವಾಚೆ ಬ್ಯಾಳಾಚೆ ಪಿಂಜ ಚೆನ್ನಿಯಾಚೆ ಸೇವೆಲಿಪ್ಪ. ಸಾರ್ವಜನಿಕಂಗ ಇಂಗಡ ಪ್ರಯೋಜನ ಪಡೆದೋಲು ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶೈಲಜಾ ಅರಿಚಿಟ್ಟಿತು. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಲಿ 750 ಅಪ್ರೆಂಟಿಸ್ ಚಾಕ್ರಿಕ ಅರ್ಜಿ ಹಾಕಿತು. ಆಗಸ್ಟ್ ದಂಡಾಂಗ ದೇಶವಿಡೀ ನಡಪ ಪರೀಕ್ಷೆಗೆ ಆನ್ಲೈನ್ ಅರ್ಜಿ ಕೊಡಪಕ್ಕೆ ಜುಲೈ 20 ಆಖಿರಿ ನಾಳ. ಅರ್ಜಿ ಶುಲ್ಕ ಕೊಟ್ಟೋಕು ಇದೇ ತಿಂಗಳ 20 ದಂಡ ಆಖಿರಿ ದಿನ. 2026-27 ಸಾಲರ ಪದವಿ ಪಡೆದ ಪರಿಶಿಷ್ಟ ಜಾತಿರ ಚಾಕ್ರಿ ಇಲ್ಲ ತಾಮಕ ಪೊಮ್ಮಕ್ಕೂ ಎಲೆಕ್ಟ್ರಾನಿಕ್ಸ್ ಪಿಂಜ ಡಿಜಿಟಲ್ ಮಾಧ್ಯಮತ್ತುಳ್ಳ ಉದ್ದಿಮೆ ಶುರು ಮಾಡೋಕ್ಕೆ ಸಹಾಯ ಪಣ ಕೊಡಪಕ್ಕೆ ಆಫ್ಲೈನ್ ಅರ್ಜಿ ಹಾಕಿತ್ತು. ಪತ್ತು ಕಾಲತ್ರ ಸೇವಾನುಭವ ಉಳ್ಳ 30 ಲಿಂಜ 60 ವಯತ್ರ 10,00,000 ಆದಾಯ ಮಿತಿ ಉಳ್ಳವು ಅರ್ಜಿ ಕೊಡಪಕ್ಕೆ

0: ಇದೇ ತಿಂಗಳ 31 ಆ ಕಿರಿಯ ನಾಳೆಂದು ಇಲಾಖೆ ಪ್ರಕಟಣೆ ಅರಿಚಿಟ್ಟಿತ್ತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ, ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ ಒಂದು ಯಶಸ್ವಿ ಉಡಾವಣೆ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಈಗ ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ ಒಂದು ಇಂದು ಇಸ್ರೋದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05ಕ್ಕೆ ಉಡಾವಣೆಗೊಂಡ ಈ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಇಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಸ್ಪೇಸ್ ಕಾಸ್ಮೋಸರ್ವ್, ಡಿಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಕ್ರಮ್ ಒಂದರ ಯಶಸ್ವಿ ಉಡಾವಣೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ದೇಶದಲ್ಲಿ ವಿಸ್ತರಿಸುತ್ತಿರುವ ಖಾಸಗಿ ಬಾಹ್ಯಾಕಾಶ ವಲಯಕ್ಕೆ ಈ ಮಿಷನ್ ಒಂದು ಪ್ರಮುಖ ಮೈಲಿಗಲ್ಲು ಎಂದು ಅವರು ಹೇಳಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇಂದು ಪ್ರಕಟಿಸಲಾಗಿದೆ. ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ ಪ್ರಶಸ್ತಿಗೆ ಸಂಜೀವ್ ಶ್ರೀವಾಸ್ತವ ಭಾಜನರಾಗಿದ್ದಾರೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಶಿವಪಾಲ್ ಸಿಂಗ್ ಕಾಂಗ್ ಅವರು ಪರಾಟ್ 41 ಡಿಗ್ರಿ ಚಯ ಮಗವರ್ಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡೆದಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾಕಾ ಪ್ರತೀಕ್ಗಾಗಿ ಆನಂದ್ ಎಲ್ ರೈ ಅವರು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಮರಾಠಿಯ ಹಮಾಸಾಫರ್ ಹಾಗೂ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ವಿಭಾಗದಲ್ಲಿ ಸುಮೀರಾ ರಾಯ್ ನಿರ್ದೇಶನದ ಭಂಗಾ ಚಿತ್ರ ಪ್ರಶಸ್ತಿ

0: ಅವರಿಗೆ ಆಯ್ಕೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮೇನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಲಿದೆ. ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರು ಕೇವಲ ಆರೋಗ್ಯ ಸೇವೆಗಳನ್ನು ನೀಡುವುದಲ್ಲದೆ ದೇಶದ ಅಭಿವೃದ್ದಿಯ ಪಯಣವನ್ನು ಬಲಪಡಿಸುತ್ತಿದ್ದಾರೆ ಎಂದರು. ವೈದ್ಯರು ತಮ್ಮ ಸಮರ್ಪಣೆ ಮತ್ತು ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ವೈದ್ಯರನ್ನು ಗೌರವಿಸುವುದು ಎಂದರೆ ರಾಷ್ಟ ಸೇವೆ ಹಾಗೂ ರಾಷ್ಟ ನಿರ್ಮಾಣದ ಮನೋಭಾವವನ್ನು ಗೌರವಿಸಿದಂತೆಯೇ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದರು. ಇದರೊಂದಿಗೆ ರಾಮನಗರ ಮತ್ತು ಡೆಹ್ರಾಡೂನ್ ನಡುವೆ ಮೊದಲ ಬಾರಿಗೆ ನೇರ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಿದೆ. ಈ ಹೊಸ ರೈಲು ಸೇವೆಯು ಈ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದು, ಉತ್ತರಾಖಂಡದ ಕುಮಾವೋನ್ ಮತ್ತು ಗಡ್ವಾಲ್ ಪ್ರದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲು ರಾಜ್ಯದ ಜನರಿಗೆ ವೇಗವಾದ, ಸುಲಭ ಹಾಗೂ ವಿಶ್ವಾಸಾರ್ಹ ರೈಲು ಸಂಪರ್ಕ ಒದಗಿಸಲಿದೆ. ಎರಡೂ ನಗರಗಳ ನಡುವೆ ಸಂಚರಿಸುವ ಮೊದಲ ನೇರ ಎಕ್ಸ್ಪ್ರೆಸ್ ರೈಲು ಇದಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಜುಮಾಗಚ್ನಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಶಿಬಿರಕ್ಕೆ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು. ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ಜನನ ಮತ್ತು ಮರಣ ನೋಂದಣಿ ವ್ಯವಸ್ಥೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯ ಪರಿಶೀಲನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಪಿಂಚಣಿದಾರರ ಕುಂದುಕೊರತೆಗಳ ನಿವಾರಣೆ ಎಂದರೆ ಕೇವಲ ದೂರುಗಳನ್ನು ವಿಲೇವಾರಿ ಮಾಡುವುದಷ್ಟೇ ಅಲ್ಲ, ಅವರ ಸಮಸ್ಯೆಗಳು ಮತ್ತು ನಿರೀಕ್ಷೆಗಳಿಗೆ ಸಮರ್ಪಕ ಪರಿಹಾರ ಕಲ್ಪಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ 2ನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದ ಅವರು, ಪಿಂಚಣಿಗೆ ಸಂಬಂಧಿಸಿದ ವಿವಾದಗಳನ್ನು ಆಡಳಿತಾತ್ಮಕ ಮಟ್ಟದಲ್ಲಿಯೇ ಇತ್ಯರ್ಥಪಡಿಸಬೇಕು. ಪಿಂಚಣಿದಾರರು ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನಾಗರಿಕ ಕೇಂದ್ರಿತ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು, ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪಿಂಚಣಿ ಸೇವೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಮೂಲಕ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಪಿಂಚಣಿ ವ್ಯಾಜ್ಯಗಳ ಶೂನ್ಯೀಕರಣ ಗುರಿ ಸಾಧಿಸಲು ಎಲ್ಲ ಸಂಬಂಧಿತ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ 8 ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದರು. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಡ್ರೋನ್ ದಾಳಿಯಿಂದಾಗಿ ರಷ್ಯಾದ ಪ್ರಮುಖ ಆನ್ಲೈನ್ ಚಿಲ್ಲರೆ ಮಾರುಕಟ್ಟೆಯ 2 ವಿಶಾಲವಾದ ಗೋದಾಮುಗಳಿಗೆ ಹಾನಿಯಾಗಿವೆ. ಟಾಂಬೋವ್ ಪ್ರದೇಶದ ಕೊಟೋವ್ಸ್ಕ್ ಪಟ್ಟಣದಲ್ಲಿ ಮತ್ತು ಮಾಸ್ಕೋ ಬಳಿಯ ಎಲೆಕ್ಟ್ರೋಸ್ಟ್ರೋಲ್ ದಾಳಿಗಳು ನಡೆದಿವೆ ಎಂದು ರಷ್ಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ.

ಡ್ರೋನ್ ಉತ್ಪಾದನೆಗೆ ಸೇರಿದ ಎರಡು ಮಹತ್ವದ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದಿನ ದಾಳಿಗಳು ನಡೆದಿವೆ. ತೈಲ ಸೌಲಭ್ಯವನ್ನೂ ಸಹ ಹೊಡೆದುರುಳಿಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ ಮೂರನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇ ಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ

0: ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ದದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
2: ಸೂರ್ಯನ ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ. 2.6 ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ ದಿಂದ, ಸರಿಸುಮಾರು 60 ಗಿಗಾವಾಟ್ ವಿಂಡ್ ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ, ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
1: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2,110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
3: ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ.

0: ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಪಾರ್ಕ್ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನು ಹೆಸರಿಸಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
1: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆ ಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯ ನೀಡಿದ್ದು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳಿದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಎಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲಾಗುತ್ತಿರುವಂತಹ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇಗುಲಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಡಿಸಿಆರ್ಇ ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗಳಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಗಳನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
2: As we build as an AI innovation hub that will bring together startup researchers, academies and industries to the development of AI solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position India's technology capital. We are laying the foundation for AI first and the largest university as I said, an ecosystem that will nurture the world class riches and the next generation of the AI talent.
1: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತಿನ ಶೇಕಡ 40% ಕೊಡುಗೆಯನ್ನು ನೀಡುತ್ತಿದೆ. ಬೆಂಗಳೂರು 12,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅತ್ಯದ್ಭುತ ಪಾಲುದಾರನಾಗಿದ್ದು ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ

0: ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು, ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಾಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
1: ಪೀಪಲ್ ಸಿ ಕಾಂಟೆಂಟ್ ಆಸ್ ವೆನ್ ದೇ ಹ್ಯಾವ್ ಟೈಮ್ ಅಂಡ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಕ್ಯೂಸಸ್ ವೆನ್ ಯು ಯು ನೋ ರೀಚ್ ಔಟ್ ಟು ದೆಮ್. ಇಟ್ ಇಸ್ ಗುಡ್ ಫಾರ್ ದೆಮ್ ಆರ್ ಇಟ್ಸ್ ನಾಟ್ ಗುಡ್ ಫಾರ್ ದೆಮ್. ಸೋ ಐ ಥಿಂಕ್ ಹ್ಯಾವಿಂಗ್ ಸೆಡ್ ದಟ್ ಆಕಾಶವಾಣಿ ಆಲ್ರೆಡಿ ನೋಸ್ ದಟ್ ಅಂಡ್ ಆಲ್ವೇಸ್ ಹ್ಯಾಡ್ ಅ ಸೋಲ್. ಸೋಲ್ ಆಫ್ ಎನಿ ಆರ್ಗನೈಸೇಷನ್, ಎನಿ ಪರ್ಸನ್, ಎನಿ ಕಲೆಕ್ಟಿವ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ದಟ್ ಇಸ್ ಟು ಬಿ ಕ್ಯಾಪ್ಟ್ ಇನ್ ಟೆಕ್ ಅಂಡ್ ಆಲ್ಸೋ ನಾಟ್ ಫುಗೆಟಿಂಗ್ ದಟ್ ವಿ ಆರ್ ಲಿವಿಂಗ್ ಇನ್ ನ್ಯೂ ಟೈಮ್ಸ್ ಅಂಡ್ ನ್ಯೂ ಚಾಲೆಂಜಸ್ ವಿಲ್ ಕಮ್. ಬಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಲೂಸ್ ಅ ಸೋಲ್. ಹೌ ಟು ಕೀಪ್ ಅ ಸೋಲ್ ಇನ್ ಟೆಕ್ ಅಂಡ್ ಯಟ್ ಬಿ ರೆಲೆವೆಂಟ್ ಅಂಡ್ ಕಾಂಟೆಕ್ಚುಯಲ್ ವುಡ್ ಬಿ ದ ಚಾಲೆಂಜ್ ಅಂಡ್ ಐ ಆಮ್ ಶೋರ್ ದಟ್ ಇನೋವೇಷನ್ ವಿಲ್ ಸಿ ಅಸ್ ಥ್ರೂ.
0: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡ 99%ರಷ್ಟು ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಮತ್ತು ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವೆಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
2: ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಆಫ್ ಅ ಡೀಲ್. ದಿಸ್ ಇಸ್ ಆಲ್ರೆಡಿ ಹ್ಯಾಸ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದಿ ಬೈಲಟರಲ್ ಟ್ರೇಡ್ ಅಂಡ್ ವಿ ಎಕ್ಸ್ಪೆಕ್ಟ್ ಮೋರ್ ಪ್ರಾಡಕ್ಟ್ಸ್ ಫ್ರಮ್ ಅಂಡ್ ಸರ್ವಿಸಸ್ ಫ್ರಮ್ ಬ್ಯಾಂಗ್ಳೂರ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ ಅಂಡ್ ದ ವೈಡರ್ ಸೌತ್ ಇಂಡಿಯಾ ಆರ್ ಟು ಬಿ ನೌ ಅವೈಲೇಬಲ್ ಇನ್ ದ ಯುನೈಟೆಡ್ ಕಿಂಗ್ಡಮ್ ಅಂಡರ್ ರೆಡ್ಯೂಸ್ ಟ್ಯಾರಿಫ್ ರೇಟ್ಸ್. ದ ಫಸ್ಟ್ ಕನ್ಸೈನ್ಮೆಂಟ್ ಆಫ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಫ್ರಮ್ ಜಿಂದಲ್ ಅಲ್ಯೂಮಿನಿಯಂ ಈಸ್ ಲೀವಿಂಗ್ ಬ್ಯಾಂಗ್ಳೂರ್ ಅಂಡರ್ ದ ನ್ಯೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂಡ್ ಇಟ್ ವಿಲ್ ಬಿ ರೀಚಿಂಗ್ ದ ಯುನೈಟೆಡ್ ಕಿಂಗ್ಡಮ್ ವೆರಿ ಸೂನ್. ಇಟ್ಸ್ ಅ ವಿನ್ ವಿನ್ ಫಾರ್ ಬೋತ್ ಇಂಡಿಯಾ ಅಂಡ್ ಯುನೈಟೆಡ್ ಕಿಂಗ್ಡಮ್ ಅಂಡ್ ಇಟ್ಸ್ ಅನ್ ಅಬ್ಸಲ್ಯೂಟ್ ಪ್ಲೆಜರ್ ಅಂಡ್ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೊನ್ನಾ ಘೋಷ್, ಈ ಒಪ್ಪಂದದಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು MSMEಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
3: ದಿಸ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಯುಕೆ ಮಾರ್ಕ್ಸ್ ದ ಸಿಗ್ನಲಿಂಗ್ ಆಫ್ ದ ಪೀರಿಯಡ್ ಆಫ್ ಗ್ರೋತ್ ವಿಚ್ ಇಸ್ ಅನ್ಪ್ರೆಸಿಡೆಂಟೆಡ್ ಫಾರ್ ದ ಕಂಟ್ರಿ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೇಜರ್ ಶೇರ್ ಆಲ್ಮೋಸ್ಟ್ ಟ್ಯಾರಿಫ್ ಲೈನ್ ರಿಡಕ್ಷನ್ ಟು 0% ಅಕ್ರಾಸ್ 99 HS ಟ್ಯಾರಿಫ್ ಲೈನ್ಸ್. ದಿಸ್ ಇಸ್ ಅ ಹಿಸ್ಟಾರಿಕ್ ಇವೆಂಟ್ ಫಾರ್ ದಟ್.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
4: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರಬಹುದು, ಯಾವ ಸ್ಟ್ರೈಕು ಬೇಡ, ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡಬಹುದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಹಾಕಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ.
0: ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡುವಂತೆ ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು CWRC ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ CWRC ಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ

ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿದ್ದು, ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಮತ್ತು ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನ ತೆಗೆದುಕೊಳ್ತೇವೆ, ವಿಷಯದ ಬಗ್ಗೆ ಮಾತನಾಡ್ತಾ ಕೆಲವು ಗೀತೆಗಳನ್ನ ಕೂಡ ಆಲಿಸ್ತೀವಿ. ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಅದೇ ಗೀತೆಗಳು ಅಂದ್ರೆ ಹಾಡುಗಳ ಬಗ್ಗೆ ಮಾತನಾಡೋಣ. ಹಾಡುಗಳು ಅಂದಾಕ್ಷಣ ಯಾವ ತರದ ಹಾಡು ಅಂತ ನೀವು ಯೋಚನೆ ಮಾಡ್ತೀರಾ ಅಲ್ವಾ? ಹೌದು, ವಿಭಿನ್ನ ಮನೋಭಾವಗಳು ಹೊಂದಿರುವಂತಹ ಹಾಡುಗಳು. ಇದೇ ಹಾಡು ಅಂತ ನಾವು ಏನಾದರೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತ ಆದರೆ ಹರ್ಷಭರಿತವಾದಂತಹ ಹಾಡು ಅಥವಾ ದೇವರ ನಾಮಗಳು, ಹೀಗೆ ಅನೇಕವನ್ನ ನಾವು ಹೆಸರಿಸಬಹುದು. ಹಾಡುಗಳು ಮಾನವನ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಅತ್ಯುತ್ತಮ ಮಾಧ್ಯಮವಾಗಿದೆ. ಪ್ರತಿಯೊಂದು ಹಾಡು ತನ್ನದೇ ಆದ ಮನೋಭಾವವನ್ನು ಹೊಂದಿದ್ದು ಕೇಳುವವರ ಮನಸ್ಸಿನ ಮೇಲೆ ವಿಶೇಷವಾದಂತಹ ಪರಿಣಾಮವನ್ನು ಬೀರುತ್ತೆ. ಸರಿ, ಹಾಗಾದರೆ ಯಾವ ಯಾವ ಮನೋಭಾವಗಳ ಹಾಡುಗಳು ಇಂದು ಮೂಡಿಬರುತ್ತೆ ಅಂತಂದರೆ, ಪ್ರತಿಯೊಂದು ಹಾಡು ನಂತರ ನೀವೇ ಆ ಯಾವ ಹಾಡು ಅದು ಯಾವ ಮನೋಭಾವ ಅಂತ ಕೂಡ ಗೆಸ್ ಮಾಡಿ ತಿಳ್ಕೊಳ್ಬಹುದು. ಹಾಗೇನೆ ನಾನು ಕೂಡ ನಿಮ್ ಜೊತೆ ಮಾತನಾಡ್ತಾ ಹೋಗ್ತೀನಿ. ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ವಿಕ್ಟರಿ ಚಿತ್ರದ ಗೀತೆ. ಹಾಡಿದ್ದಾರೆ ಮಿಕಾ ಸಿಂಗ್ ಹಾಗೂ ಸಂಗೀತ ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಸಂಗೀತ ನಮ್ಮ ಮನಸ್ಥಿತಿಯನ್ನ ಕ್ಷಣಾರ್ಥದಲ್ಲಿ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿದೆ. ಅದರಲ್ಲೂ ಉತ್ತಮ ಬೀಟ್ಸ್ ಮತ್ತೆ ಎನರ್ಜಿ ತುಂಬಿದಂತಹ ಹಾಡುಗಳು ನಮ್ಮಲ್ಲಿ ಉತ್ಸಾಹ, ಸಂತೋಷ, ಚೈತನ್ಯವನ್ನ ಕೂಡ ಹೆಚ್ಚಿಸುತ್ತೆ. ಇಂತಹ ಹಾಡುಗಳು ನಮ್ಮ ದೈನಂದಿನ ಜೀವನವನ್ನ ಹೆಚ್ಚು ಚೈತನ್ಯಮಯವಾಗಿಸುತ್ತೆ ಅಂತ ಕೂಡ ಹೇಳ್ಬೋದು. ಉತ್ತಮ ಬೀಟ್ಸ್ ಅಂತಂದ್ರೆ ಹಾಡಿನಲ್ಲಿ ಬಲವಾದಂಥ ನಿಯಮಿತವಾದಂಥ ಲಯ, ಇದು ಕೇಳುವವರಿಗೆ ತಲೆದೂಗುವಂತೆ ಮಾಡುತ್ತೆ, ಹಾಗೇನೆ ಕಾಲು ತಟ್ಟುವಂತೆ ಮಾಡುತ್ತೆ. ನೃತ್ಯ ಮಾಡೋದಕ್ಕೂ ಕೂಡ ಪ್ರೇರೇಪಿಸುತ್ತೆ. ಡ್ರಮ್, ಬೇಸ್, ಎಲೆಕ್ಟ್ರಾನಿಕ್ ಧ್ವನಿಗಳು ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಎಲ್ಲೆಲ್ಲಿ ನಾವು ಇಂತಹ ಎನರ್ಜೆಟಿಕ್ ಸಾಂಗ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ? ಉತ್ಸಾಹ ಹೆಚ್ಚಿಸೋದಕ್ಕೆ, ಸಂಭ್ರಮವನ್ನ ಹೆಚ್ಚಿಸೋದಕ್ಕೆ, ಮನಸ್ಸನ್ನ ತಾಜಾವಾಗಿಸೋದಕ್ಕೆ, ಹಾಗೇನೆ ಸಮಯವನ್ನ ಮನರಂಜನೀಯವಾಗಿ ಕಳೆಯೋದಕ್ಕೆ ಪ್ರಯಾಣದ ವೇಳೆ ಕೂಡ ನಾವು ಇದನ್ನ ಉಪಯೋಗಿಸ್ತಾ ಇದ್ದೀವಿ. ಸರಿ, ಹಾಗಾದ್ರೆ ಮತ್ತೊಂದು ಸುಂದರವಾದಂತಹ ಗೀತೆಯನ್ನು ಕೇಳ್ಬರೋಣ. ಮದರಂಗಿ ಚಿತ್ರದ ಗೀತೆ ಸುನೀತಾ, ಮಂಗಳಾ, ಯಶ್ ಹಾಗೂ ಸಿರಿಗೌರಿ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನವರ ಸಂಗೀತವಿದೆ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:13:20. ಇನ್ನ ಸಂಗೀತದಲ್ಲಿ ಮತ್ತೊಂದು ಯಾವ ಮನೋಭಾವ ಅಂತ ಹೋದ್ರೆ ಪ್ರೇಮ ಗೀತೆಗಳು. ಪ್ರೀತಿ, ಸ್ನೇಹ, ಮಮತೆ ಭಾವನೆಗಳನ್ನ ಮೃದುವಾದ ಸಂಗೀತ ಹಾಗೂ ಅರ್ಥಪೂರ್ಣ ಪದಗಳ ಮೂಲಕ ವ್ಯಕ್ತಪಡಿಸುವಂತಹ ಹಾಡುಗಳು ಇವು. ಕೇಳುವವರ ಮನಸ್ಸನ್ನ ಸ್ಪರ್ಶಿಸಿ ಹೃದಯದಲ್ಲಿ ವಿಶೇಷ ಭಾವನೆಗಳನ್ನ ಮೂಡಿಸುತ್ತೆ.

ಪ್ರೇಮಗೀತೆಗಳು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನ ನೀಡುತ್ತೆ. ಇವು ಒತ್ತಡವನ್ನ ಕಡಿಮೆ ಮಾಡಿ ಪ್ರೀತಿಯ ಭಾವನೆಗಳನ್ನ ಹೆಚ್ಚಿಸುತ್ತೆ. ಕೆಲವೊಮ್ಮೆ ಹಳೆಯ ನೆನಪುಗಳನ್ನ ತಂದು ಮನಸ್ಸನ್ನ ಭಾವನಾತ್ಮಕವಾಗಿಯೂ ಕೂಡ ಮಾಡುತ್ತೆ. ಒಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಭಾವನೆಗಳ ಸೊಬಗನ್ನ ಹೆಚ್ಚಿಸುತ್ತೆ ಈ ಪ್ರೇಮಗೀತೆಗಳು. ನಮ್ಮ ಹೃದಯವನ್ನ ಸ್ಪರ್ಶಿಸಿ ಜೀವನವನ್ನ ಹೆಚ್ಚು ಸುಂದರ ಹಾಗೂ ಅರ್ಥಪೂರ್ಣವಾಗಿಸುತ್ತೆ ಈ ಪ್ರೇಮಗೀತೆಗಳು. ಮುಂದಿನ ಗೀತೆ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯ ಗೋಪಾಲ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಮುಂದಿನ ಮನೋಭಾವ ಯಾವುದು ಅಂತಂದ್ರೆ ಭಕ್ತಿ ಪ್ರಧಾನ ಹಾಡುಗಳು. ಭಕ್ತಿ ಪ್ರಧಾನವಾದಂತಹ ಹಾಡುಗಳು ನಮ್ಮ ಮನಸ್ಸನ್ನ ಶಾಂತಗೊಳಿಸುತ್ತೆ, ಹಾಗೇನೆ ಆತ್ಮೀಯತೆಗೆ ಹತ್ತಿರ ಮಾಡಿಸುವಂತಹ ಒಂದು ಸಂಗೀತದ ವೈಶಿಷ್ಟ್ಯ ಶೈಲಿ ಇದು ಅಂತಾನೆ ಹೇಳ್ಬೋದು. ದೇವರ ಮೇಲೆ ಇರುವಂತಹ ಭಕ್ತಿಯನ್ನ, ನಂಬಿಕೆಯನ್ನ ಹಾಗೂ ಆಧ್ಯಾತ್ಮಿಕತೆಯನ್ನ ಈ ಹಾಡುಗಳು ಸುಂದರವಾಗಿ ವ್ಯಕ್ತಪಡಿಸುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಕ್ತಿ ಸಂಗೀತವು ಶತಮಾನಗಳಿಂದ ಮಹತ್ವವನ್ನ ಪಡೆದಿದೆ. ಹಾಗಾದ್ರೆ ಜೀವನದಲ್ಲಿ ಇವು ಧೈರ್ಯವನ್ನು ತುಂಬುತ್ತೆ, ಆಶೆಯನ್ನು ಕೂಡ ನಮಗೆ ಹುಟ್ಟಿಸುತ್ತೆ. ಭಕ್ತಿ ಪ್ರಧಾನವಾದಂಥ ಹಾಡುಗಳು ಕೇವಲ ಸಂಗೀತ ಅಲ್ಲ, ಅವು ಒಂದು ಆಧ್ಯಾತ್ಮಿಕ ಅನುಭವ ಅಂತಾನೆ ಹೇಳಬಹುದು. ಇವು ನಮ್ಮ ಹೃದಯವನ್ನು ಶುದ್ಧಗೊಳಿಸಿ ದೇವರೊಂದಿಗೆ ಸಂಪರ್ಕ ಸಾಧಿಸೋದಕ್ಕೂ ಕೂಡ ಸಹಾಯ ಮಾಡುತ್ತವೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಇಂತಹ ಹಾಡುಗಳನ್ನು ಕೇಳೋದ್ರಿಂದ ಮನಸ್ಸಿಗೆ ಶಾಂತಿ ಹಾಗೂ ಸಂತೋಷ ಕೂಡ ದೊರೆಯುತ್ತೆ. ಭಕ್ತಿ ಸಂಗೀತದ ವಿಧಗಳು, ಭಜನೆಗಳು, ಕೀರ್ತನೆಗಳು, ಹರಿದಾಸ ಸಾಹಿತ್ಯ, ಸ್ತೋತ್ರಗಳು ಹೀಗೆ ನಾನಾ ವಿಧವಾಗಿದೆ. ಇವೆಲ್ಲದರನ್ನು ಕೂಡಿರುವಂತಹ ಕೆಲವು ಗೀತೆಗಳು ಕೂಡ ನಮ್ಮ ಸಿನಿಮಾ ರಂಗದಲ್ಲಿ ಇವೆ. ಈಗ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಸ್ವರ್ಣಗೌರಿ ಚಿತ್ರದ ಒಂದು ಗೀತೆ. ಎಸ್ ಜಾನಕಿ ಹಾಗೂ ಚಿತ್ತರಂಜನ್ ಅವರು ಹಾಡಿದ್ದಾರೆ. ಕರೀಂ ಖಾನ್ ಅವರ ಸಾಹಿತ್ಯಕ್ಕೆ ವೆಂಕಟರಾಜು ಅವರ ಸಂಗೀತ ನಿರ್ದೇಶನ.

ಸತಿ ಸಕ್ಕುಬಾಯಿ ಚಿತ್ರದ ಗೀತೆಯನ್ನ ಕೇಳಿದ್ರಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. ಇನ್ನು ಮುಂದಿನ ಮನೋಭಾವ ಯಾವುದು ಅಂತ ಅಂದ್ರೆ ಪ್ರೇರಣಾತ್ಮಕ ಗೀತೆಗಳು. ಉತ್ಸಾಹ ಭರಿತವಾದಂತಹ ಪದಗಳಿರುತ್ತೆ, ಶಕ್ತಿಯುತವಾದಂತಹ ಸಂಗೀತ ಇರುತ್ತೆ, ಸಕಾರಾತ್ಮಕ ಭಾವನೆ ಇರುತ್ತೆ, ಸರಳ ಹಾಗೂ ಪ್ರಭಾವಿಯಾಗಿರುತ್ತೆ ಈ ಪ್ರೇರಣಾತ್ಮಕ ಗೀತೆಗಳು. ಮನಸ್ಸಿಗೆ ಉತ್ಸಾಹ, ಧೈರ್ಯ ಮತ್ತೆ ಆತ್ಮವಿಶ್ವಾಸವನ್ನ ನೀಡುವಂತಹ ಸಂಗೀತ ರೂಪ ಅಂತಾನೆ ನಾವು ಇದನ್ನ ಹೇಳಬಹುದು. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳನ್ನ ಎದುರಿಸೋದಕ್ಕೆ, ಸೋಲಿನಿಂದ ಎದ್ದು ನಿಲ್ಲೋದಕ್ಕೆ ಮತ್ತು ಗುರಿಯನ್ನ ಸಾಧಿಸೋದಕ್ಕೆ ಇಂತಹ ಹಾಡುಗಳು ನಮಗೆ ಬಹಳ ಪ್ರೇರಣಾದಾಯಕವಾಗಿರುತ್ತೆ ಅಂತಾನೆ ಹೇಳಬಹುದು. ಯಶಸ್ಸು, ಪರಿಶ್ರಮ ಮತ್ತು ಹೋರಾಟದ ಸಂದೇಶಗಳನ್ನ ಕೂಡ ಇದು ನೀಡುತ್ತೆ. ರಿದಮ್ ಹಾಗೂ ಬೀಟ್ಸ್ಗಳು ನಮ್ಮ ಮನಸ್ಸನ್ನ ಚೈತನ್ಯಗೊಳಿಸುತ್ತೆ, ಹಾಗೇನೆ ನಿರಾಶೆಯಿಂದ ಹೊರಬಂದು ಆಶಾವಾದವನ್ನ ಹೆಚ್ಚಿಸುತ್ತೆ ಕೂಡ ಈ ಪ್ರೇರಣಾತ್ಮಕ ಗೀತೆಗಳು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್. ಸಂಗೀತ ಹಾಗೂ ಸಾಹಿತ್ಯ ವಿ ಶ್ರೀಧರ್ ಅವರದ್ದು.

ಹಾಡುಗಳು ಸಂಗೀತ ಅಂತಂದ್ರೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಇನ್ನು ಸಾಕಷ್ಟು ಮನೋಭಾವಗಳು ನಮ್ಮ ಈ ಗೀತೆಗಳಲ್ಲಿ ಅಡಗಿದೆ. ಕೆಲವೇ ಕೆಲವು ಮನೋಭಾವಗಳನ್ನ ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡ್ವಿ. ಕೊನೆಯ ಒಂದು ಮನೋಭಾವ ನಾನು ಹೇಳಲೇಬೇಕು, ಯಾವುದು ಅಂದ್ರೆ ಆಧ್ಯಾತ್ಮ. ಆಧ್ಯಾತ್ಮ ಗೀತೆಗಳು ಮಾನವನ ಒಳ ಜಗತ್ತನ್ನ ಅರಿತುಕೊಳ್ಳೋದಕ್ಕೆ ನೆರವಾಗುವಂತಹ ಒಂದು ಸಂಗೀತ.

ರೂಪ ಅಂತಾನೆ ಹೇಳಬಹುದು. ಇವು ಭಕ್ತಿ ಮಾತ್ರ ಅಲ್ಲ, ಆತ್ಮಚಿಂತನೆ, ಧ್ಯಾನ ಮತ್ತು ಜೀವನದ ಸತ್ಯಗಳನ್ನು ತಿಳಿಯುವಂತಹ ದಾರಿಯನ್ನು ಕೂಡ ತೋರಿಸುತ್ತೆ. ಮನಸ್ಸಿನ ಶಾಂತಿ ಹಾಗೂ ಆತ್ಮೀಯತೆಯನ್ನು ಹೆಚ್ಚಿಸೋದಕ್ಕೂ ಕೂಡ ಇವು ಬಹಳ ಸಹಾಯಕಾರಿ ಅಂತಾನೆ ಹೇಳಬಹುದು. ಇವು ಆಳವಾದಂತಹ ಅರ್ಥವನ್ನು ಹೊಂದಿರುತ್ತೆ. ಅಂದರೆ ಜೀವನದ ತತ್ವ, ಸತ್ಯ ಮತ್ತು ಆತ್ಮಜ್ಞಾನವನ್ನು ವಿವರಿಸುವಂತಹ ಸಾಹಿತ್ಯ ಹೊಂದಿರುತ್ತೆ. ಹಾಗೇನೆ ನಿಧಾನವಾದಂತಹ ಸ್ವರಗಳು ಅಥವಾ ಶಕ್ತಿಯುತವಾದಂತಹ ರಿದಮ್ನೊಂದಿಗೂ ಕೂಡ ನಮ್ಮ ಸಂಗೀತ ನಮಗೆ ಸಹಾಯ ಮಾಡುತ್ತೆ. ಹಾಗಾದರೆ ಈ ಎಲ್ಲ ಗೀತೆಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅಥವಾ ನಾವು ಅಂದುಕೊಳ್ಳದವಂತಹ ಒಂದು ಜೀವನ ನಡೆದೆ ಹೋದರೂ ಕೂಡ ನಾವು ಈ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಸಂತೋಷವಾಗಿ ನಮ್ಮ ಜೀವನವನ್ನು ಕಳೆಯಬಹುದು ಅಂತಲೂ ಹೇಳಬಹುದು. ನಮ್ಮ ಜೀವನವನ್ನು ಒಳಗಿನಿಂದ ಬದಲಾಯಿಸುವಂತಹ ಶಕ್ತಿ ಕೂಡ ಈ ಎಲ್ಲ ಗೀತೆಗಳಿಗಿದೆ. ಕೇವಲ ಕೇಳುವಂತಹ ಸಂಗೀತ ಅಲ್ಲ, ಅನುಭವಿಸುವ ಸಾಧನೆ ಇದು. ದಿನನಿತ್ಯದ ಜೀವನದಲ್ಲಿ ಇವುಗಳನ್ನು ನಾವು ಅಳವಡಿಸ್ಕೊಂಡ್ರೆ ಮನಸ್ಸು ಶುದ್ಧವಾಗತ್ತೆ, ಹಾಗೇನೆ ಜೀವನದಲ್ಲಿ ಸಮತೋಲನ ಮೂಡುತ್ತೆ ಅಂತ ಹೇಳ್ತಾ ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಕೇಳಿಸಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಸತ್ಯಹರಿಶ್ಚಂದ್ರ ಚಿತ್ರದ ಗೀತೆ, ಹಾಡಿದ್ದಾರೆ ಘಂಟಸಾಲ ಹಾಗೂ ಸಂಗಡಿಗರು. ಹುಣಸೂರು ಕೃಷ್ಣಮೂರ್ತಿಗಳ ಈ ಸಾಹಿತ್ಯಕ್ಕೆ ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಸಂಗೀತವಿದೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಲಿದೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಇನ್ನು ಮುಂದೆ ಕೇಳಿ ಬಿಜಿ ವಿನುತಾ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಕೆಎಸ್ ನಿಸಾರ್ ಅಹಮದ್ ವಿರಚಿತ ಒಂದು ಭಾವಗೀತೆ, ಎಲ್ಲಿ ಎಲ್ಲಿ ರಮ್ಯತಾಣ.

ವಸಂತ್ ಕುಷ್ಟಗಿ ವಿರಚಿತ ಒಂದು ಭಾವಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆ ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವ ವಾಣಿ.

0: ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಕೇಳಿದ್ರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು 2026ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಭಿಷೇಕ್ ಅವರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ತಮಗೆ ಅಭಿನಂದನೆಗಳು.
2: ಥ್ಯಾಂಕ್ ಯು.
1: ಬಹಳ ಸಂತೋಷದ ವಿಚಾರ, ಅಭಿಷೇಕ್ ಅವರು ಈ ಬಾರಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ದಾರೆ, ಆದರೆ IFS ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಹೌದಾ?
2: ಹೌದು.
1: ಬಹಳ ಖುಷಿ ಆಗ್ತಿದೆ ಅಭಿಷೇಕ್, ಹೇಗೆ ಫೀಲ್ ಮಾಡ್ತೀರಿ ಮೊದಲನೇದಾಗಿ?
2: ಫಸ್ಟ್ ಇಂಪ್ರೆಷನ್ ಅಂತ ಅಂದ್ರೆ ರಿಲೀಫ್ ಇದೆ, ಹ್ಯಾಪಿನೆಸ್ ಇದೆ, ಎಲ್ಲ ಇದೆ.
1: ಎಷ್ಟು ವರ್ಷದ ಪ್ರಯತ್ನ?
2: 2021 ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು, ಸೊ ಇಟ್ಸ್ ಅನ್ 5 ಇಯರ್ಸ್ ಆಫ್ ಜರ್ನಿ.
1: 5 ವರ್ಷದ ಜರ್ನಿ. 5 ವರ್ಷದ ಜರ್ನಿಗೆ ಒಂದು ಫಲ ಸಿಕ್ಕಿದೆ ಅಂತಂದಾಗ ಅದು ಬಹಳ ದೊಡ್ಡ ವಿಚಾರನೆ. ಯಾಕೆ ಅಂತಂದ್ರೆ, 4 ವರ್ಷ ಇಂಜಿನಿಯರಿಂಗ್ ಓದ್ತೀವಿ, 5 ವರ್ಷ ಮೆಡಿಕಲ್ ಓದ್ತೀವಿ. ರಿಲೀಫ್ ಆದಾಗ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಸಿಗುತ್ತೆ ನಮಗೆ. ಯಾಕೆ ಅಂತಂದ್ರೆ ಕಂಟಿನ್ಯೂಸ್ ಓದುವಂತದ್ದು ಇದೆಯಲ್ಲ, ಓದು ಓದು ಓದು ಓದು, ಅದಕ್ಕೆ ಬ್ರೇಕೇ ಇಲ್ಲ.
2: ಹೌದು.
1: ನಾವು ಒಂದು ದಿನದ ಎಡವು ಮೈ ಮರೆಯುವಿಕೆ ನಮ್ಮ ಇಡೀ ಕರಿಯರ್ ಅನ್ನ ಬದಲಾಯಿಸ್ಬಿಡುತ್ತೆ. ಹೌದಾ?
2: ಹೌದು.
1: ಆ ನಿಟ್ಟಿನಲ್ಲಿ ಯುಪಿಎಸ್ಸಿ ಪರೀಕ್ಷೆ ಒಂದು ಉದಾಹರಣೆ ಅಂತ ಕಾಣಿಸುತ್ತೆ. ಈಗ ನಮ್ಮ ಕೇಳುಗರಿಗೆ ಹೇಳೋದೇನಂತ ಹೇಳಿದ್ರೆ, 2026ನೇ ಸಾಲಿನಲ್ಲಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದಂತಹ ಇಬ್ರು ವಿದ್ಯಾರ್ಥಿಗಳು ಅದು ಮಂಡ್ಯ ಜಿಲ್ಲೆಯವರೇ.
2: ಹೌದು.
1: ನಾವು ಈಗಾಗಲೇ ಧನಂಜಯ ಅವರನ್ನ ನಾವು ಸಂದರ್ಶನ ಮಾಡಿದ್ವಿ, ಅದ ನಂತರ ಬಂದಂತಹವರು ಈಗ ನಮ್ಮ ಜಿಎಸ್ ಅಭಿಷೇಕ್ ಅವರು. ಏನಿದು ಗುಟ್ಟು ಅಂತ ಗೊತ್ತಿಲ್ಲ, ಯಾಕೆ ಮಂಡ್ಯದವರೇ ಸೆಲೆಕ್ಟ್ ಆಗಿದ್ದಾರೆ. ಈ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲಿ ಯಾರು ಇಲ್ಲ, ಮಂಡ್ಯದವರೇ ಇಬ್ರು. ಅಭಿಷೇಕ್, ಎಷ್ಟು ಖುಷಿ ಆಗುತ್ತೆ?
2: ಇಲ್ಲ, ಅದ್ ಕೇಳಿ ತುಂಬಾನೇ ಖುಷಿ ಆಗಾಯ್ತು. ಏನಕಂದ್ರೆ ಲೈಕ್ ತುಂಬಾ ಜನ ಹೇಳಿದ್ರು, ಏನ್ ಮಾಡ್ತಿದ್ರು ನಿಮ್ ಮಂಡ್ಯದವರು ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ತಿದ್ರೆಲ್ಲ ಹೇಳ್ತಿದ್ರು. ಆಕ್ಚುಲಿ ತುಂಬಾ ಜನ ಹೇಳಿದ್ದಾರೆ, ಏನು ಸ್ಪೆಷಲ್ ನಿಮ್ ಮಂಡ್ಯದವರು ಈ ತರ ಅಂತ. ಸೊ ಖುಷಿ ಆಗುತ್ತೆ ಕೇಳಿದಾಗ. ಅಷ್ಟೇ
1: ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಹಾರ್ಡ್ ವರ್ಕ್, ಅದ್ರ ಜೊತೆ ಒಂದ್ ಸ್ವಲ್ಪ ಅದೃಷ್ಟನೂ ಇರಬೇಕು ಅಂತ ಕಾಣ್ತಾ.
2: ಹೌದು, ಅದೃಷ್ಟ ಇರಬೇಕು.
1: ಯಾಕೆ ಅಂತಂದ್ರೆ ಕಷ್ಟವನ್ನು ಎಲ್ಲರೂ ಪಡ್ತೀವಿ.
2: ಹೌದು.
1: ಆದ್ರೆ ಕಷ್ಟಪಟ್ಟಾಗ ಒಂದು ಫಲ ಸಿಕ್ಕತ್ತಲ್ಲ, ಆ ದಿನ ನಾವು ಪ್ಲಿಮ್ಸ್ ಕ್ಲಿಯರ್ ಮಾಡ್ತೀವಿ, ಮೇನ್ಸ್ ಕ್ಲಿಯರ್ ಮಾಡ್ತೀವಿ, ಇಂಟರ್ವ್ಯೂ ಲೆವೆಲ್ ಹೋದಾಗ ನಾವು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಕ್ಷಣ ನಮಗೆ ಸಿಗುವಂತ 1/2 ಗಂಟೆ ಇರಬಹುದು, 3/4 ಗಂಟೆ ಇರಬಹುದು, ಆ ಕ್ಷಣದಲ್ಲಿ ನಮ್ಮ ಜೊತೆ ಇರುವಂತಹ ಸಂದರ್ಶಕರು ನಮ್ಮನ್ನ ಯಾವ ರೀತಿ ಸಂದರ್ಶನ ಮಾಡ್ತಾರೆ, ಅದು ನಮ್ಮಿಂದ ಹೇಗೆ ಹೊರಬರುತ್ತೆ ಉತ್ತರಗಳು, ಅದರ ಮುಖಾಂತರನೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಬಹಳ ಸಂತೋಷ ಆಗ್ತಿದೆ. ಅಭಿಷೇಕ್, ಸಣ್ಣ ಒಂದು ಪರಿಚಯ ತಮ್ಮದು, ಊರು ಯಾವ್ದು ಅಂತ ಹೇಳಿದೀನಿ, ತಮ್ಮ ಬಾಯಿಂದನೇ ಊರು ಯಾವುದು, ತಂದೆ ತಾಯಿ ಏನ್ ಮಾಡ್ತಾರೆ, ಏನು ನಿಮ್ಮ ಹಾಬೀಸು, ಹಾಗೆ ಏನು ಎಜುಕೇಶನ್ ಮಾಡಿ ಅದ್ರ ಬಗ್ಗೆ ಹೇಳಿ.
2: ಸರ್, ಬೇಸಿಕಲಿ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಅಂತ ನನ್ನ ಊರು. ನಾನು ಆದರೆ ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಮೈಸೂರಲ್ಲೇ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ತನಕ ಮೈಸೂರೇ ಮಾಡಿದ್ದು ನಂದು.
1: ಹಾಗಾದ್ರೆ ತಾವು ಇಂಜಿನಿಯರಿಂಗ್ ಮುಗಿಸಿದ್ರಿ ಅಂತ ಆಯ್ತು.
2: ಹೌದು.
1: ಮಂಡ್ಯ ಅಂದ್ರೆ ನಿಮ್ಮ ಗಂಜಾಂನಲ್ಲಿ ಇದ್ಕೊಂಡು ಮೈಸೂರಿನಲ್ಲಿ ಓದ್ಬೇಕು ಅಂತ ಯಾಕನ್ಸಿದ್ದು
2: ಅಂದ್ರೆ, ನಂದು ಶ್ರೀರಂಗಪಟ್ಟಣ ಇರೋದ್ರಿಂದ ಮೈಸೂರಿಗೆ ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇ.
1: ಹೌದು,
2: ತುಂಬಾ ನಿಯರ್. ನನಗೆ ಮಂಡ್ಯನೇ ದೂರ ಆಗುತ್ತೆ, ಆಲ್ಮೋಸ್ಟ್ 25 ಕಿಲೋಮೀಟರ್ ಆಗುತ್ತೆ ಮಂಡ್ಯ. ಬಟ್ ಮೈಸೂರು ಜಸ್ಟ್ 10 ಕಿಲೋಮೀಟರ್ಸ್ ಇರೋದ್ರಿಂದ ತುಂಬಾ ನಿಯರ್ ಇರೋದ್ರಿಂದ ಮೈಸೂರು.
1: ನೀವು ಮೊದಲಿಂದನು ಅಪ್ ಡೌನ್ ಮಾಡ್ತಾ ಇದ್ರಾ?
2: ಹೌದು,
1: ಚಿಕ್ಕ ವಯಸ್ಸಿಂದನು.
2: ಹೌದು. ಅಂದ್ರೆ ಇನಿಷಿಯಲಿ ಲೈಕ್ ಅಪ್ ಟು 5th ಸ್ಟ್ಯಾಂಡರ್ಡ್ ಗಂಟ ವ್ಯಾನ್ ಇತ್ತು.
1: ಓಕೆ.
2: ಬಟ್ ಅಬೌ 5th ಸ್ಟ್ಯಾಂಡರ್ಡ್ ಎಲ್ಲ ಬಸ್ ಅಲ್ಲೇ ಅಪ್ ಡೌನ್ ಮಾಡ್ತಿದ್ರು.
1: ನೀವು ಒಬ್ರೇ ಹೋಗೋದು ಬರೋದು?
2: ಅಂದ್ರೆ ನಮ್ಮ ಅಣ್ಣ ಇದ್ದ ನನ್ನ ಜೊತೆ.
1: ಓಕೆ.
2: ಅವ್ನು ನನ್ಗಿಂತ 1.5 ಇಯರ್ಸ್ ದೊಡ್ಡವನು. ಸೊ ಇಬ್ರು ಜೊತೆ ಹೋಗ್ತಿದ್ವಿ.
1: ಓಕೆ. ಅಂದ್ರೆ ನಿಮ್ಗೆ ಆಗ್ಲೇ ಕೂಡ ಒಂದು ಸ್ವತಂತ್ರವಾಗಿ ಓಡಾಡುವಂತಹ ಒಂದು ಆಪರ್ಚುನಿಟಿ ಅವಾಗಲೇ ಸಿಕ್ಕಿತ್ತು.
2: ಹೌದೌದು. ನಮ್ ಚಿಕ್ಕ ವಯಸ್ಸಿಂದನು ನಮ್ಮ ಫ್ಯಾಮಿಲಿ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಅವ್ರು ಸ್ವತಂತ್ರವಾಗಿ ಡಿಸಿಷನ್ ಮಾಡೋಕ್ಕಾಗ್ಲಿ, ಎಲ್ಲದಕ್ಕೂ ಫ್ರೀ ಅಂದ್ಬಿಟ್ಟಿದ್ರು.
1: ತಂದೆ ತಾಯಿ ಏನ್ ಮಾಡ್ತಾರೆ?
2: ನಮ್ ತಂದೆ ಬೇಸಿಕಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ಕೌನ್ಸಿಲರ್ ಶ್ರೀರಂಗಪಟ್ಟಣದಲ್ಲಿ.
1: ಓಕೆ.
2: ಅಂಡ್ ತಾಯಿ ಗೃಹಿಣಿ.
1: ಹೆಸರು ಹೇಳಿಲ್ಲ.
2: ತಂದೆ ಗಂಜಾಂ ಶಿವು ಅಂಡ್ ತಾಯಿ ರಾಜೇಶ್ವರಿ.
1: ಅಣ್ಣ?

0: ಅಂದ್ರಿ?
1: ಅಣ್ಣ ದರ್ಶನ್ ನಾಯಕ್. ಅವನು ಅವನು ENC ಮಾಡಿದ್ದ, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ, ಈಗ ಬಿಸ್ನೆಸ್ ಮಾಡ್ತಿದ್ದಾನೆ.
0: ಅಣ್ಣನಿಗೆ ಆಸಕ್ತಿ ಬರಲಿಲ್ಲ UPSC ಬರಬೇಕು ಅಂತ?
1: ಅವ್ನು ಮಾಡ್ದ, ಟ್ರೈ ಮಾಡ್ದ. ಅವ್ನು ಆಕ್ಚುಲಿ ಅವನು 1 ಇಯರ್ ಬೆಂಗಳೂರಲ್ಲಿ ಆಫ್ಲೈನ್ ಅಟೆಂಡ್ ಮಾಡ್ದ, ಅಲ್ಲೇ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ದ. ಬಟ್ ಅವನಿಗೆ ಅನಿಸ್ತು ನನ್ಗೆ ಇದಾಗಲ್ಲ, ನಾನು ಮಾಡಲ್ಲ ಅಂತ.
0: ಯಾಕೆ ಅಂತಂದ್ರೆ ಅಣ್ಣ ತಮ್ಮ ಇಬ್ರು ಕೂಡ ಒಟ್ಟಿಗೆ ಪ್ರಯತ್ನ ಪಟ್ಟಿದ್ರೆ ಮೋಸ್ಟ್ಲಿ ಗೊತ್ತಿಲ್ಲ ಇಬ್ರು ಅಧಿಕಾರಿಗಳಾಗ್ಬಿಡ್ತಿದ್ರು.
1: ಹೌದು, ಚಾನ್ಸಸ್ ಇತ್ತು, ಬಟ್ ಅವನು ಬೇಗ ಚೇಂಜ್ ಮಾಡ್ಬಿಟ್ಟ ಅವನ ರೂಟ್ ನ.
0: ಓಕೆ, ಅಂದ್ರೆ ತುಂಬಾ ಒಳ್ಳೇದು ಅಂತ ಕಾಣುತ್ತೆ.
1: ಹೌದು, ಕೆಲವೊಂದ್ಸಲ ಒಳ್ಳೇದಾದ. ಆಕ್ಚುಲಿ
0: ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಆದ್ಮೇಲೆ ಬಿಟ್ಬಿಡೋದು ಆಸೆ. ಇಲ್ಲ, ನಾನು ಪ್ರಯತ್ನ ಪಡ್ತೀನಿ ಅಂತ ಪಡೋದಾದ್ರೆ ಅಭಿಷೇಕ್ ರೀತಿ ಸಕ್ಸಸ್ ಆಗ್ತೀವಿ, ಧನಂಜಯ್ ರೀತಿ ಸಕ್ಸಸ್ ಆಗ್ತೀವಿ. ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಬಿಟ್ರೆ ಇನ್ ಬೇರೆ ವಿಭಾಗದಲ್ಲೂ ಸಕ್ಸಸ್ ಆಗಿ ಸಾಧ್ಯ ಆಗುತ್ತೆ.
1: ಹೌದೌದು, ಡೆಫಿನೆಟ್ಲಿ.
0: ಯಾಕೆಂದ್ರೆ ಈಗ 5 ವರ್ಷದ ಜರ್ನಿ ಅಂತ ಹೇಳಿದ್ರಿ, 5 ವರ್ಷ ತುಂಬಾ ಚಿಕ್ಕದು ಅಂತೂ ಅಲ್ವೇ ಅಲ್ಲ. 5 ವರ್ಷ ಅಂತ ನಮ್ಮ ಜೀವನದ 5 ವರ್ಷ ಅಂತಂದಾಗ ಎಷ್ಟು ಪ್ರಯತ್ನ ಇರುತ್ತೆ.
1: ಹೌದು,
0: ಎಲ್ಲಾನು ಬಿಡ್ಬೇಕಾಗತ್ತೆ ನಾವು.
1: ಹೌದು,
0: ಎಂಟರ್ಟೈನ್ಮೆಂಟ್ ಬಿಡ್ಬೇಕು, ಫ್ಯಾಮಿಲಿ ಬಿಡ್ಬೇಕು, ಓದು ಓದು ಓದು, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟರೆ ಕೂಡ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಬಟ್ ನನ್ನ ವಿಚಾರದಲ್ಲಿ ಲೈಕ್ ನಾನು ಕಂಪ್ಲೀಟ್ ಎಲ್ಲಾನು ಡಿಟ್ಯಾಚ್ ಆಗಿ ಮಾಡ್ತಿರ್ಲಿಲ್ಲ, ಬಟ್ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಸೊ ನನಗೆ ತುಂಬಾ ನಮ್ಮ ಮನೇಲಾಗ್ಲಿ ಎಲ್ಲಾಗ್ಲಿ ತುಂಬಾ ಪ್ರೆಷರ್ ಇರಲಿಲ್ಲ, ಓದ್ಲೇಬೇಕು ನೀನು, ಮಾಡ್ಲೇಬೇಕು ಅಂತ ಏನಿಲ್ಲ. ನಾನು ಬೇಸಿಕಲಿ ಆಮೇಲೆ ಸ್ಟೇಟ್ ಲೆವೆಲ್ ರೆಸ್ಲರ್ ಕೂಡ ನಾನು.
0: ಓ ಗುಡ್.
1: ಸೊ ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಲೈಕ್ ನನಗೆ ಕಾಲೇಜ್ ಆಗಲಿ ಸ್ಕೂಲ್ ಡೇಸ್ ಆಗಲಿ ತುಂಬಾ ಚೆನ್ನಾಗಿ ಹೋಗ್ತಿದೆ, ಕ್ಲಾಸಲ್ಲಿ ಕೂಡ ಟಾಪರ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನಾನು ರಸ್ಲಿಂಗ್ ಕೂಡ ಮಾಡ್ತಿದ್ದೆ, ಅಂಡ್ ಬೇರೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಎಲ್ಲದರಲ್ಲೂ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಿದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ಸ್ ಆಗಲಿ. ಸೊ ನಾನು ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ತುಂಬಾ ಚಿಕ್ಕ ವಯಸ್ಸಿಂದನೇ ಇತ್ತು. ಸೊ ಎಜುಕೇಷನ್ ಆಸ್ ವೆಲ್ ಆಸ್ ಸ್ಪೋರ್ಟ್ಸ್ ಎರಡನ್ನೂ ತುಂಬಾ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಬರ್ತಿದೆ. ಸೊ ಈ ಜರ್ನಿಯಲ್ಲಿ ನನಗೆ ಕಂಪ್ಲೀಟ್ ಸ್ಟಡೀಸೇ ಮಾಡಬೇಕು ಅಂತ ಏನಿರಲಿಲ್ಲ, ಅದೇ ರೀತಿ ನಂಗೆ ತುಂಬಾ ಡ್ರೈನ್ ಔಟ್ ಕೂಡ ಆಗಲಿಲ್ಲ, ಬಿಕಾಸ್ ನಾನು ಕಂಟಿನ್ಯೂಸ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಈವನ್ ಡ್ಯೂರಿಂಗ್ ದಿ ಪ್ರಿಪರೇಷನ್ ಜರ್ನಿ ಆಲ್ಸೋ ನಾನು ರನ್ನಿಂಗ್ ಇರ್ಬೋದು, ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿದೆ. ಅಂಡ್ ರೀಸೆಂಟ್ಲಿ ಕೂಡ ಈ ಜರ್ನಿಲಿ ನಾನು ಜಿಮ್ನಾಸ್ಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಿದೆ.
0: ಓಕೆ,
1: ಸೊ
0: ಜೊತೆಗೆ
1: ಸೊ ಇಲ್ಲೇ ಮೈಸೂರಲ್ಲಿ ಜೆಪಿ ನಗರದಲ್ಲಿ ಸ್ಪಾರ್ಕ್ಸ್ ಅಕಾಡೆಮಿ ಅಂತ ಇದ್ದಾರೆ, ರಾಘವ್ ಅರ್ಲಿಕಟ್ ಎಂದು ಸರ್ ಇದ್ದಾರೆ, ಅವ್ರು ಹೋಗಿ ಕೇಳಿದೆ. ನಾನು ಈಗ 25 ಇಯರ್ಸ್ 26 ಇಯರ್ಸ್ ಇದ್ದೀನಿ, ನಾನು ಇವಾಗ ಸ್ಟಾರ್ಟ್ ಮಾಡಬಹುದು ಜಿಮ್ನಾಸ್ಟಿಕ್ಸ್ ಅಂತ. ನಿಮ್ಗೆ ಯಾವುದೇ ಏಜ್ ಇಲ್ಲ, ಯಾವ ಬೇಕಾದ್ರು ಸ್ಟಾರ್ಟ್ ಮಾಡಬಹುದು ಅಂದ್ರು. ನನ್ನ ಪರ್ಸನಲಿ ಯಾವ್ದಾರು ನೀವು ಹಾಬೀಸ್ ಇದ್ರೆ, ಯಾವ್ದಾರು ಆಕ್ಟಿವಿಟೀಸ್ ಇದ್ರೆ, ನಿಮ್ ಸ್ಟಡೀಸ್ಗೆ ಅದು ಫ್ಯೂಯಲ್ ಮಾಡುತ್ತೆ, ಕಂಪ್ಲೀಟ್ ಡ್ರೈನ್ ಔಟ್ ಮಾಡಕ್ ಬಿಡಲ್ಲ.
0: ಓಕೆ,
1: ಸೊ ದಟ್ ಯು ವಿಲ್ ಬಿ ಲೈವ್ಲಿ ಥ್ರೂಔಟ್ ದಿ ಪ್ರಿಪರೇಷನ್.
0: ಇನ್ ಬರೀ ಓದೋದು ಬಿಟ್ಟು ಬೇರೆ ಆಕ್ಟಿವಿಟೀಸ್ಗಳು ಇರಬೇಕಾಗುತ್ತೆ.
1: ಡೆಫಿನೆಟ್ಲಿ ಡೆಫಿನೆಟ್ಲಿ.
0: ಇಲ್ಲ ಅಂದ್ರೆ ನೀವು ಟ್ರೈನ್ ಔಟ್ ಆಡೋದು ಬಹಳ ಒಳ್ಳೆಯ ಪದವನ್ನು ಉಪಯೋಗಿಸಿದ್ರಿ, ಆ ಪದ ಚೆನ್ನಾಗಿದೆ. ಈಗ ಇನ್ನೊಂದು ವಿಚಾರ ನಾವು ಮಾತಾಡೋದಾದ್ರೆ, ಯಾವ ಶಾಲೆ ಅಂತ ಹೇಳಿಲ್ಲ ನೀವು, ಯಾವ ಕಾಲೇಜ್ ಅಂತ ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿ.
1: ನಾನು ಬೇಸಿಕಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೂ ನಾನು ಸೆಂಟ್ ಮಥಾಯಿಸ್ ಅಂತ ಮಾಡಿದ್ದು, ಬನ್ನಿಮಂಟಪಲ್ಲಿ ಇದೆ, ಬಟ್ ಅದನ್ನ ಈಗ ರೀಸೆಂಟ್ ನೇಮ್ ಚೇಂಜ್ ಮಾಡಿದ್ರೆ ಸೆಂಟ್ ಜೋಸೆಫ್ ಮಾಡಿದ್ದಾರೆ. ಅಂಡ್ 8th ಇಂದ 12th ತನಕ ಮರಿಮಲ್ಪ ಹೈಸ್ಕೂಲ್, ಮರಿಮಲ್ಪ ಪಿ ಯು ಕಾಲೇಜ್, ದೆನ್ 12th ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ JC ಮೈಸೂರು.
0: ಆಲ್ಮೋಸ್ಟ್ ನೀವು ಆಗ್ಲೇ ಕೂಡ ಹೇಳಿದ್ರೆ ಮೈಸೂರಿನಲ್ಲಿ ಮುಗಿಸಿದ್ರಿ ಅಂತ.
1: ಎಲ್ಲ ಕಂಪ್ಲೀಟ್ ಮೈಸೂರು.
0: ಈಗ ಮೈಸೂರಲ್ಲಿ ಓದ್ತಾ ಇದ್ರಿ, ಅಪ್ ಡೌನ್ ಮಾಡ್ತಾ ಇದ್ರಿ, ಬಿ ಇ ಕೂಡ ಮುಗಿಸಿದ್ರಿ.
1: ಹೌದು,
0: ಬಿ ಇ ಕೂಡ ಮುಗಿಸಿದ್ಮೇಲೆ ಅಪರ್ಚುನಿಟಿ ಬಹಳ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ, ಕಂಪನೀಸ್ ಗಳು ಹೋಗುವಂತ ಅವಕಾಶಗಳಿತ್ತು, ಹೋಗ್ಲಿ ಗೊತ್ತಾ ಯಾವ್ದಕ್ಕೂ?
1: ಇಲ್ಲ, ನಾನು ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಿದೆ, ಬಿಕಾಸ್ JC ಕಾಲೇಜ್ ಅಲ್ಲಿ ಪ್ಲೇಸ್ಮೆಂಟ್ಸ್ ತುಂಬಾ ಇದೆ, ತೊಂದರೆ ಆಗಲ್ಲ, ಯಾವ್ದೇ ರೀತಿ ಪ್ಲೇಸ್ಮೆಂಟ್ಸ್ ಆಗಲಿ ತೊಂದರೆ ಆಗಲ್ಲ. ಸೊ ನಾನು ಕೂಡ ಎರಡು ಪ್ಲೇಸ್ಮೆಂಟ್ ಅಟೆಂಡ್ ಮಾಡಿದೆ, ಅಂಡ್ ಎರಡು ಕೂಡ ಕ್ಲಿಯರ್ ಆಗಿತ್ತು, ಒಂದು LNT ಲಿ ಆಗಿತ್ತು ಅಂಡ್ ಆಕ್ಸೆಂಚರ್ ಅಲ್ಲಿ ಕೂಡ ಆಗಿತ್ತು. ಬಟ್ ನಾನು ನನ್ನ ಮೊದಲಿಂದನೂ ಪ್ಲಾನ್ ಇತ್ತು, ಲೈಕ್ UPSC ಮಾಡೋಣ ಅಂತ ಪ್ಲಾನ್ ಇತ್ತು. ಎಕ್ಸಾಮ್ 2020 ಎಲ್ಲ ನಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಡೈರೆಕ್ಟ್ 2021 ಇಂದ ಕಂಪ್ನಿಗೆ ಹೋಗಲಿಲ್ಲ, ಡೈರೆಕ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ.
0: ಓಕೆ, ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಪ್ರಿಪರೇಷನ್
1: ಪ್ರಿಪರೇಷನ್
0: ಎಲ್ಲೂ ಕೂಡ ಡೈವರ್ಟ್ ಆಗ್ಲಿಲ್ಲ ತಾವು?
1: ಇಲ್ಲ,
0: ಗೋಲ್ ನಿಮ್ಗೆ ಇದ್ದಿದ್ದು ನಾನು UPSC ಕ್ಲಿಯರ್ ಆಗ್ಲೇಬೇಕು ಅಂತ ಹೇಳಿ.
1: ಹೌದು ಹೌದು, ಅಂದ್ರೆ ಅದು ಚೈಲ್ಡ್ಹುಡ್ ಡ್ರೀಮ್ ಅಂತಾರಲ್ಲ, ಹಾಗೆ ಇತ್ತು.
0: ಓಕೆ, ಅಂದ್ರೆ ಈಗ ಮನೆಯಲ್ಲಿ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ರು, ಅಮ್ಮ ಹೌಸ್ ವೈಫ್, ಅಣ್ಣ ಕೂಡ ಜೊತೆಗೆ ಓದ್ತಾ ಇದ್ದ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕೂಡ ಈ UPSC ಕ್ಲಿಯರ್ ಮಾಡ್ಕೊಂಡು ಅಧಿಕಾರಿಗಳು ಇಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಇದ್ರ ಅಂದ್ರೆ ನಿಮ್ಗೆ ಕನ್ಸು ಆರಂಭ ಆಗಿದೆ? ಯಾಕೆಂತಂದ್ರೆ ಬಹಳಷ್ಟು ಜನಗಳಿಗೆ ಕನ್ಸು ಇರ್ತವೆ, ಅವ್ರು ಗೊತ್ತಿರಲ್ಲ ಚೈಲ್ಡ್ಹುಡ್. ನೀವು ಆಗ್ಲೇ ಕೂಡ ಹೇಳಿದಾಗ ಚೈಲ್ಡ್ಹುಡ್ ಏನಾಗಬೇಕು, DC ಆಗ್ಬೇಕು, ಇಲ್ಲಾಂದ್ರೆ ಕಮಿಷನರ್ ಆಗ್ಬೇಕು, ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅನ್ನೋ ಕನ್ಸು ಅಂದ್ರೆ ಯೂಶ್ವಲಿ ಬಂದೇ ಬರುತ್ತೆ. ಅಂದ್ರೆ ಇನ್ ಕೆಲವರಿಗೆ ಇನ್ಸ್ಪೈರ್ ಮಾಡ್ತಾರೆ, ಯಾವ ಕುಟುಂಬದವ್ರು ಯಾರು ಇನ್ಸ್ಪೈರ್ ಮಾಡ್ತಾರೆ, ಇಲ್ಲ ಯಾರನ್ನ ನೋಡುವಾಗ ಇನ್ಸ್ಪೈರ್ ಆಗ್ತಾರೆ, ಆ ನಿಟ್ಟಿನಲ್ಲಿ ತಮಗೆ ಹೇಗೆ?
1: ನಂದು ಬೇಸಿಕಲಿ ಹೇಳ್ಬೇಕು ಅಂದ್ರೆ, ಯೂಶ್ವಲಿ ಲೈಕ್ ಹೇಗೆ ಎಲ್ಲಾ ಪೇರೆಂಟ್ಸ್ ಅವ್ರ ಮಕ್ಳಿಗೆ ನೀವು IPS ಆಗು IAS ಆಗು ಅಂತ ಹೇಗೆ ಹೇಳ್ತಾರೆ, ಸೊ ಅದೇ ರೀತಿ ನಮ್ ತಂದೆನು ಕೂಡ ನೀನು ಒಬ್ಬ IPS ಆಫೀಸರ್ ಆಗ್ಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಹೇಳಿದ್ರು. ಸೊ ಯಾರೇ ಕೇಳಿದ್ರು ನಾನು ಬಂದಾಗ ನೀವು ಏನಾಗ್ತೀಯ ಅಂತ ಕೇಳ್ತಿದ್ರು, ಚಿಕ್ಕ ವಯಸ್ಸಲ್ಲಿ ನಾನು IPS ಆಫೀಸರ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಸೊ ಆ ಚಿಕ್ಕ ವಯಸ್ಸಿಂದ ಅದು ಮೈಂಡ್ ಅಲ್ಲಿತ್ತು, ನಾನು ಮುಂದೆ ಒಬ್ಬ IPS ಆಗ್ಬೇಕು ಇಲ್ಲ IAS ಆಗ್ಬೇಕು IFS ಆಗ್ಬೇಕು ಅಂತ ಮೈಂಡ್ ಅಲ್ಲಿತ್ತು UPSC ಕ್ಲಿಯರ್ ಮಾಡಬೇಕು ಅಂತ. ಅಂಡ್ ನಮ್ಮ ಫ್ಯಾಮಿಲಿ ಯಾರು ಅತ್ರ ಗವರ್ಮೆಂಟ್ ಅಫೀಷಿಯಲ್ಸ್ ಆಗಲಿ ಯಾರು ಇಲ್ಲ, ಅಂಡ್ ನಮ್ಮ ಪೇರೆಂಟ್ಸ್ ಕೂಡ ತುಂಬಾ ಓದೇನಿಲ್ಲ, ಬಟ್ ಅವ್ರದ್ದು ಮಕ್ಳಿಗೆ ಹೇಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ತುಂಬಾ ಫೋಕಸ್ ಮಾಡಿ ಮಾಡಿಸಿದ್ರು. ಅಂದ್ರೆ ಏನಂದ್ರೆ ನಂದು ಏನ್ ಅಡ್ವಾಂಟೇಜ್ ಅಂದ್ರೆ, ಲೈಕ್ ನನ್ನ ಪೇರೆಂಟ್ಸ್ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ನನ್ಗೆ ಒಂದಿನ ಕುತ್ಕೊಂಡು ಓದು ಅಂತ ಹೇಳಿಲ್ಲ.

0: ಓಕೆ, ಈಗ ನಮ್ಮ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ IAS ಮಾಡು, IPS ಮಾಡು ಅಂತ ನೀವು ಆಗ್ಲೇ ಕೂಡ ಹೇಳಿದ್ರಿ. ಅದು ಕೂಡ ಅವ್ರೇ ಮಾಡುವಂತದ್ದು, ಆದ್ರೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಕ್ಲಿಯರ್ ಮಾಡ್ಕೊಂಡಿದ್ರಿ. ಎಲ್ಲರ ಕೈ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ, ಸಾಧ್ಯ ಇದ್ರೂ ಕೂಡ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಎಲ್ರಿಗೂ ಕೂಡ ಒಂದು ಎಬಿಲಿಟಿ ಖಂಡಿತ ಇದ್ದೇ ಇರುತ್ತೆ. ಈಗ ನೀವು ಇದನ್ನ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ನು ಬೇರೆ ಯಾವ್ದೋ ಕ್ಷೇತ್ರದಲ್ಲೂ ಸಾಧನೆ ಮಾಡ್ಲಿಕ್ಕೆ ಆಗ್ತಿತ್ತು. ಯಾಕೆಂದ್ರೆ ನೀವು ಸ್ಪೋರ್ಟ್ಸ್ ಅಲ್ಲೂ ಕೂಡ ಇದ್ರಿ, ರೆಸ್ಲರ್ ಕೂಡ ಅಂತ ಹೇಳಿದ್ರಿ, ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಶುರು ಮಾಡ್ಕೊಂಡಿದ್ರಿ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ನಾವು ಹೇಳೋದು ಏನಂತ ಹೇಳಿದ್ರೆ, ಒಂದು ಆಲ್ಟರ್ನೇಟಿವ್ ಏನಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ. ಈಗ ಬರೀ ಓದೋದೇ ಅಂತದಾದ್ರೆ ನಿಮಗೆ ಆ ಓದಿನಲ್ಲಿ ಸಕ್ಸಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜರ್ನಿಯ ಅಷ್ಟು ವರ್ಷಗಳು ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಆಲ್ಟರ್ನೇಟಿವ್ ಇಟ್ಕೊಂಡಿದ್ರೆ ಕೂಡ ಅನುಕೂಲ ಆಗುತ್ತೆ. ಇದಾಗಿಲ್ವಾ ಇಲ್ಲ ಅದು ಅಂತ ಹೇಳಿ ಅಂದ್ರೆ ಒಂದ್ ಅನ್ಸುತ್ತೆ, ಎರಡು ದೋಣಿ ಮೇಲೆ ಕಾಲಿಡ್ಬಿಡಿ ಅಂತ ಖಂಡಿತವಾಗ್ಲೂ ಇಡ್ಲೇಬೇಕಾಗುತ್ತೆ ಅಲ್ವಾ? ಯಾಕೆಂತಂದ್ರೆ ಈಗ ಎಲ್ರಿಗೂ ಸಾಧ್ಯ ಆಗುತ್ತಾ ಅಭಿಷೇಕ್ UPSC ಕ್ಲಿಯರ್ ಮಾಡ್ಲಿಕ್ಕೆ?
1: ಇಲ್ಲ, ಡೆಫಿನೆಟ್ಲಿ ಇಲ್ಲ. ಏನಂದ್ರೆ ಅದರಲ್ಲೂ ಪರ್ಟಿಕ್ಯುಲರ್ UPSC ಎಕ್ಸಾಮ್ ಬಂದಾಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ,
0: ತುಂಬಾ
1: ಲೆಸ್ ದನ್ 0.1% ಸಕ್ಸಸ್ ರೇಟ್ ಇದೆ. 99.9% ಕ್ಲಿಯರ್ ಆಗಲ್ಲ. ಸೋ ಯು ಶುಡ್ ಹ್ಯಾವ್ ದಟ್ ಬ್ಯಾಕ್ಅಪ್ ಪ್ಲಾನ್, ಏನರ ಮಾಡ್ಲೇಬೇಕು, ಏನರ ಇರ್ಲೇಬೇಕು. ನಾವು ಇದೊಂದೇ ನಾವು ನಂಬ್ಕೊಂಡ್ ಮಾಡಕ್ಕಾಗಲ್ಲ. ಅದೇ ರೀಸನ್ಗೆ ನಾನು 2024 ಅಲ್ಲೂ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ UPSC ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಕಂಡಕ್ಟ್ ಮಾಡಿದ್ರು. ಅದು ಕೂಡ ಕ್ಲಿಯರ್ ಮಾಡಿದೆ. ಆಲ್ ಇಂಡಿಯಾ ರ್ಯಾಂಕ್ 424 ಬಂದಿತ್ತು ಅದರಲ್ಲಿ. ಸೊ ಇದು ನನ್ನ ಸೆಕೆಂಡ್ UPSC ಎಕ್ಸಾಮ್, IFS ಕ್ಲಿಯರ್ ಆಗಿದೆ. ಸೊ ವಾಟ್ ಐ ಫೀಲ್ ಪರ್ಸನಲಿ ಅಂದ್ರೆ, ಯು ಶುಡ್ ಹ್ಯಾವ್ ಸಮ್ ಬ್ಯಾಕ್ಅಪ್ ಪ್ಲಾನ್. ಒಂದೇ ಸ್ಟಿಕ್ ಆನ್ ಆಗಬೇಡಿ. ಐದರ್ ಬೇರೆ ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಏನಾರ ಬಿಸ್ನೆಸ್ ಮಾಡ್ತೀನಿ ಅನ್ಬೋದು, ಇಲ್ಲ ಬೇರೆ ಯಾವ್ದಾರು ಮಾಡಕ್ಕಂತ ಒಂದ್ ಬ್ಯಾಕ್ಅಪ್ ಪ್ಲಾನ್ ರೆಡಿ ಇರಬೇಕು. ಸೊ ಒಂದೇ ಫೋಕಸ್ ಮಾಡಿ ಇದನ್ನೇ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಸಕ್ಸಸ್ ರೇಟ್ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡೋಕ್ಕಾಗುತ್ತೆ. ಅಂಡ್ ಸಕ್ಸಸ್ ರೇಟ್ ಇಸ್ ಲೆಸ್ ದನ್ 0.1% ಅಂತ ಕನ್ಸಿಡರ್ ಮಾಡಿದಾಗ ನೀವು ಬೇರೆ ಆಪರ್ಚುನಿಟೀಸ್ ಕೂಡ ಒಂದ್ ಮೈಂಡ್ ಅಲ್ಲಿ ಇದ್ರೆ ಬೆಟರ್ ಅದು.
0: ಈಗ ಅಭಿಷೇಕ್, ತಾವು ಇಂಜಿನಿಯರಿಂಗ್ ಅನ್ನ ಮುಗಿಸ್ತೀರಿ, ಮುಗಿಸಿದ ಮೇಲೆ ತಾವು ಈ ಒಂದು ಫೀಲ್ಡ್ ಬರಬೇಕು ಅಂತ ಅನ್ಕೋತೀರಿ, ಬರ್ತೀರಿ. ಈಗ ನೀವು ಕ್ಲಿಯರ್ ಮಾಡಿರುವಂತದ್ದು IFS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ, ಭಾರತೀಯ ಅರಣ್ಯ ಸೇವೆ. ಈಗ ನಮ್ಮ ಕೇಳುಗರಿಗೆ ಅವ್ರಿಗೆ ಗೊತ್ತಿರೋದು ಬರೀ ಒಂದೋ ಎರಡೋ, IAS ಗೊತ್ತಿರುತ್ತೆ, IPS ಗೊತ್ತಿರುತ್ತೆ. UPSC ಅಂತ ಹೇಳಿದ್ರೆ ಕಾಮನ್ ಎಕ್ಸಾಮ್ ಮಾಡುತ್ತೆ, ಅದ್ರ ಹೇಗೆ ಕಂಡಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ IFS ಅನ್ನುವಂಥದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೊತ್ತಿದೆ, ಆದ್ರೆ ಅದು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ, ಎಕ್ಸಾಮ್ಸ್ ಹೇಗಿರುತ್ತೆ, ಹೇಗೆ ಬರೆಯುವಂತದ್ದು, ಮತ್ತೆ ಅದನ್ನ UPSC ಇಂದ ಸ್ವಲ್ಪ ಇನ್ನೊಂದು ಎಕ್ಸಾಮ್ ಅನ್ನ ಮೇನ್ಸ್ ಬರೆದು ಬರೀಬೇಕಾಗತ್ತಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ.
1: ಅದ್ ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ, ಲೈಕ್ ಪ್ರತಿ ಇಯರ್ 150 ಪೋಸ್ಟ್ IAS, 150 ಪೋಸ್ಟ್ IPS ಅಂಡ್ IFS ಬಂದು ಅಂದ್ರೆ 150-160 ಪೋಸ್ಟ್ IRS ಹತ್ರ ಎಲ್ಲ ಯೂಶಲಿ ಗವರ್ಮೆಂಟ್ ಸೆಂಡ್ ಮಾಡ್ತಾರೆ. ಸೊ ಅಲ್ಲ ಅಪ್ರಾಕ್ಸಿಮೇಟ್ಲಿ ಅದು ಟೋಟಲ್ ಆನ್ ಆಗಿ ಲೈಕ್ 1000 ಪೋಸ್ಟ್ ಆಗುತ್ತೆ. ಸೊ UPSC ಈ 1000 ಪೋಸ್ಟ್ ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಸೊ UPSC ಇಸ್ ಅನ್ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ ಅದು. ಸೊ ಅವ್ರೇನ್ ಮಾಡ್ತಾರೆ, ಪ್ರಿಲಿಮ್ಸ್ ಗೆ ಎಲ್ಲಾ ಪೋಸ್ಟ್ ಗೂ ಸೇರಿಸಿ ಒಂದ್ ಕಾಮನ್ ಎಕ್ಸಾಮ್ ಮಾಡ್ತಾರೆ. ಸೊ ಪ್ರಿಲಿಮ್ಸ್ ಅಲ್ಲಿ ಆಲ್ಮೋಸ್ಟ್ 1:10 ರೇಷ್ಯೋದಲ್ಲಿ ಸೆಲೆಕ್ಟ್ ಆಗ್ತಾರೆ. ಈಗ ಒಂದ್ ಪೋಸ್ಟ್ ಇದ್ರೆ 10 ಜನ ಸೆಲೆಕ್ಟ್ ಆಗ್ತಾರೆ. ಸೊ 1000 ಪೋಸ್ಟ್ ಇದ್ರೆ 10,000 ಜನ ಸೆಲೆಕ್ಟ್ ಆಗ್ತಾರೆ ಪ್ರಿಲಿಮ್ಸ್. ದೆನ್ ಕಮ್ಸ್ ಮೇನ್ಸ್. ಈ ಮೇನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಈ IAS, IPS, IRS ಬೇರೆ ಪೋಸ್ಟ್ ಗಳಿದೆ, ಆಲ್ಮೋಸ್ಟ್ 21 ಪೋಸ್ಟ್ ಇದೆ, ಇವೆಲ್ಲ ಜನರಲಿಸ್ಟ್ ಪೋಸ್ಟ್. ಸೊ ಈ ಜನರಲಿಸ್ಟ್ ಪೋಸ್ಟ್ ಏನಂದ್ರೆ, ಎನಿ ಡಿಗ್ರಿ, ಈಗ ಯಾವ್ದಾರ ಡಿಗ್ರಿ ಆಗಿರಲಿ, ಈ ಪೋಸ್ಟ್ ಗೆ ಅಟೆಂಡ್ ಮಾಡಬಹುದು. ಸೊ ಇಷ್ಟು ಎಕ್ಸಾಮ್ ಸೇರಿಸಿ ಸಿವಿಲ್ ಸರ್ವಿಸ್ ಮೇನ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಾವು ಫಾರೆಸ್ಟ್ ಸರ್ವಿಸ್ ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಟೆಕ್ನಿಕಲ್ ಸರ್ವಿಸ್, ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ ಏನ್ ಮಾಡ್ತಾರೆ, ಇವರು UPSC ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದೊಂದೇ ಪೋಸ್ಟ್ ಗೋಸ್ಕರ. ಏನಾದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡಬೇಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ,
0: ಕಾಮರ್ಸ್ ಎಲಿಜಿಬಲ್ ಇಲ್ಲ,
1: ಕಾಮರ್ಸ್ ಎಲಿಜಿಬಲ್ ಇಲ್ಲ,
0: ಓನ್ಲಿ ಫಾರ್ ಸೈನ್ಸ್.
1: ಸೈನ್ಸ್ ಇಂಜಿನಿಯರಿಂಗ್, ಸೈನ್ಸ್ ಯಾವ ಎನಿ ಸೈನ್ಸ್,
0: BSc, ಇಂಜಿನಿಯರಿಂಗ್ ಅಲೋ ಮಾಡಿದ್ರೆ ಎನಿಥಿಂಗ್, ಸೈನ್ಸ್ ಬ್ಯಾಕ್ ಗ್ರೌಂಡ್,
1: ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು.
0: ಇದಕ್ಕೆ ಜನರಲ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲೇಬೇಕಲ್ವಾ?
1: ಹೌದು, ಆಕ್ಚುಲಿ ಇನ್ನೇನಂದ್ರೆ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮ್ಸ್ ಕಟ್ ಆಫ್ ಸಿವಿಲ್ ಸರ್ವಿಸ್ ಕಟ್ ಆಫ್ ಇಂದ ತುಂಬಾ ಹೈ ಇರುತ್ತೆ. ನಾವು ಒಂದೇ ಎಕ್ಸಾಮ್ ಬರೀತೀವಿ, ಯೂಶಲಿ IAS IPS ಎಲ್ಲ ನಮ್ಗೆ ಕಟ್ ಆಫ್ 100 ಇದ್ರೆ, ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ 115, ಜನರಲ್ 10-15 ಮಾರ್ಕ್ಸ್ ಜಾಸ್ತಿ ಇರುತ್ತೆ,
0: ಜಾಸ್ತಿ ಇರುತ್ತೆ. ಓಕೆ, ಈಗ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಿದಾಗ ಮೇನ್ಸ್ ಗೆ ನೀವು ಜನರಲ್ ಗೂ ಕಂಡಕ್ಟ್ ಮಾಡಬಹುದಲ್ವಾ?
1: ಹೌದು, ಡೆಫಿನೆಟ್ಲಿ. ನಾನು ಈ ಸಲನು ಕೂಡ ನಂದು ಸಿವಿಲ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಎರಡು ಬರ್ದಿದೆ.
0: ಒಟ್ಟೊಟ್ಟಿಗೆ ಇರುತ್ತಾ?
1: ಇಲ್ಲ, ಗ್ಯಾಪ್ ಇರುತ್ತೆ, ಒಂದ್ 2 ಮಂತ್ಸ್ ಗ್ಯಾಪ್ ಇರುತ್ತೆ. ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕ್ಲಿಯರ್ ಆಯ್ತು, ಅಂಡ್ ಸಿವಿಲ್ ಸರ್ವಿಸ್ ಮೇನ್ಸ್ ಅಲ್ಲಿ ಅಂತೂ 5 ಮಾರ್ಕ್ಸ್ ಇಂದ ಮಿಸ್ ಆಯ್ತು ಇಂಟರ್ವ್ಯೂ.
0: ಹಾಗೆ ನೀವು ಈಗ ಈ IFS ಮೇನ್ಸ್ ಅನ್ನು ಬರೀತೀರಿ.
1: ಹೌದು.
0: ತದನಂತರ IFS ಮೇನ್ಸ್ ಬರೀಬೇಕಾದ್ರೆ ಇದಕ್ಕೆ ಸಬ್ಜೆಕ್ಟ್ಸ್ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳ್ಬಿಡಿ.
1: ಬೇಸಿಕಲಿ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದ್ರೆ, ಇಲ್ಲಿ ನಮಗೆ 6 ಪೇಪರ್ಸ್ ಇರುತ್ತೆ. ಸೊ ಇಲ್ಲಿ 2 ಆಪ್ಷನ್ ಇರುತ್ತೆ. ಸೊ ನಮ್ದು ಸಿವಿಲ್ ಸರ್ವಿಸಸ್ ಅಲ್ಲಿ ಒಂದು ಆಪ್ಷನ್, ಸೊ ಒಂದ್ ಆಪ್ಷನ್ ಅಂದ್ರೆ 2 ಪೇಪರ್ ಇರುತ್ತೆ, ಇಲ್ಲಿ 2 ಆಪ್ಷನ್ ಇರುತ್ತೆ. ಅಂಡ್ ಅಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಲೈಕ್ ಸೋಶಿಯಲಜಿ ಆರ್ ಅಂದ್ರೆ ಆಪ್ಷನಲ್ 22 ಆಪ್ಷನ್ಸ್ ಎಷ್ಟು ಇರುತ್ತೆ, ಸೊ ಅವ್ರು ಯಾವ್ದಕ್ಕೆ ತಗೊಳ್ಬಹುದು. ಬಟ್ ಇಲ್ಲಿ ಒಂದು ಸೈನ್ಸ್ ಆಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ.
0: ಸೈನ್ಸ್ ಯಾವ್ ತಗೊಂಡಿದ್ರಿ?
1: ನಂದು ಬೇಸಿಕಲಿ 2 ಆಪ್ಷನ್ ಇರೋದ್ರಿಂದ ಫಾರೆಸ್ಟ್ ಮತ್ತೆ ಜಿಯಾಲಜಿ ತಗೊಂಡಿದೆ. ಸೊ ನಂದು ಸ್ವಲ್ಪ ಮೆಕಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಜಿಯಾಲಜಿ ಸ್ವಲ್ಪ ಕಂಪಾರೇಟಿವ್ಲಿ ಲಿಂಕ್ ಆಗುತ್ತೆ ಸಬ್ಜೆಕ್ಟ್ಗೆ.
0: ಓಕೆ,
1: ಸೊ ಜಿಯಾಲಜಿ ತಗೊಂಡಿದೆ ಅಂಡ್

0: ಎಲ್ಲ ಸೇಮ್ ಇರುತ್ತೆ. ಅಂಡ್ ಈ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ ಮೂರು ಕೂಡ ಪ್ರೀಮಿಯರ್ ಸರ್ವಿಸಸ್ ಇಂಡಿಯಾದಲ್ಲಿ. ಆಲ್ ಇಂಡಿಯಾ ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಡಿಯಾದಲ್ಲಿ ಇರೋ ತ್ರೀ ಆಲ್ ಇಂಡಿಯಾ ಸರ್ವಿಸ್ ಅಂದ್ರೆ ಈ ಮೂರು, ಐಎಎಸ್, ಐಪಿಎಸ್ ಮತ್ತೆ ಫಾರೆಸ್ಟ್ ಸರ್ವಿಸ್. ಇನ್ ಮಿಕ್ಕಿದೆಲ್ಲ ನಮ್ಮ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ದೆನ್ ಬರೋದು ಸ್ಟೇಟ್ ಸರ್ವಿಸ್. ಸ್ಟೇಟ್ ಸರ್ವಿಸ್ ಎಕ್ಸಾಮ್ ನ ಕೆಪಿಸಿ ಕಂಡಕ್ಟ್ ಮಾಡ್ತಾರೆ. ಈ ಮೂರು ಆಲ್ ಇಂಡಿಯಾ ಸರ್ವಿಸಸ್ ಮತ್ತೆ ಅದರ್ ಸೆಂಟ್ರಲ್ ಸರ್ವಿಸಸ್ ಗೆ ಯುಪಿಸಿ ಕಂಡಕ್ಟ್ ಮಾಡ್ತಾರೆ.
1: ಮೇನ್ಸ್ ಕ್ಲಿಯರ್ ಆಗುತ್ತೆ. ಇಂಟರ್ವ್ಯೂ ಹೋಗ್ತೀರಿ?
0: ಹೌದು.
1: ಇಂಟರ್ವ್ಯೂ ಬಗ್ಗೆ ಹೇಳ್ಬೋದಾ, ಹೇಗಿತ್ತು, ಎಷ್ಟು ಚೆನ್ನಾಗಿದ್ರು, ಏನ್ ಪ್ರಶ್ನೆಗಳು ಬಂದ್ವು ನಿಮಗೆ ಅಂತ?
0: ಆಕ್ಚುಲಿ ನಂದು ಇದು ಸೆಕೆಂಡ್ ಯುಪಿಸಿ ಇಂಟರ್ವ್ಯೂ. ನನ್ನ ಫಸ್ಟ್ ಯುಪಿಸಿ ಇಂಟರ್ವ್ಯೂ 2024 ಅಲ್ಲೇ ಕೊಟ್ಟಿದೆ.
1: ಓಕೆ, ನೀವು ಆರ್ಮ್ ಫೋರ್ಸ್ ಹೇಳಿದ್ರೆ
0: ಆರ್ಮ್ ಫೋರ್ಸ್
1: ಅಂದ್ರೆ ಇನ್ನೊಂದ್ ಏನಂತ ಹೇಳಿದ್ರೆ, ಈ ಒಂದು ಸರ್ವಿಸ್ ಅಂದ್ರೆ ಐಎಎಸ್, ಐಪಿಎಸ್, ಐಎಫ್ಎಸ್ ಏನಿದೆಯಲ್ಲ, ಇದನ್ನು ತಗೊಂಡ್ ಮೇಲೆ ನೀವು ಐಎಫ್ಎಸ್ ಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದ?
0: ಹೌದು, ಫಸ್ಟ್ ಟೈಮ್ ಇದು. ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಕ್ಲಿಯರ್.
1: ಫಸ್ಟ್ ಕ್ಲಿಯರ್. ಓಕೆ, ಇನ್ನು ಅವಕಾಶನೇ ಬೇಡ.

0: ಏನ್ ಪ್ರಶ್ನೆಗಳು ಬಂದ್ವು ನಿಮಗೆ ಅಂತ?
1: ಆಕ್ಚುಲಿ ನಂದು ಇದು ಸೆಕೆಂಡ್ ಯುಪಿಎಸ್ ಇಂಟರ್ವ್ಯೂ, ನನ್ನ ಫಸ್ಟ್ ಯುಪಿಎಸ್ ಇಂಟರ್ವ್ಯೂ 2024 ಅಲ್ಲೇ ಕೊಟ್ಟಿದೆ.
0: ಓಕೆ, ನೀವು ಆರ್ಮ್ ಫೋರ್ಸ್ ಹೇಳಿದ್ರೆ
1: ಆರ್ಮ್ ಫೋರ್ಸ್
0: ಅಂದ್ರೆ ಇನ್ನೊಂದ್ ಏನಂತ ಹೇಳಿದ್ರೆ ಈ ಒಂದು ಸರ್ವಿಸ್ ಅಂದ್ರೆ IAS IPS IFS ಏನಿದೆಯಲ್ಲ ಇದನ್ನ ತಗೊಂಡ್ಮೇಲೆ ನೀವು IFS ಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದ?
1: ಹೌದು, ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್ ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಕ್ಲಿಯರ್.
0: ಫಸ್ಟ್ ಕ್ಲಿಯರ್, ಓಕೆ. ಇನ್ನು ಅವಕಾಶನೇ ಬೇಡ. ಮುಂದುವರಿಸಿ.
1: ಯೂಶುವಲಿ ಇಂಟರ್ವ್ಯೂ ನಾವು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವಿ, ಫುಲ್ ಟಫ್ ಇರುತ್ತೆ ಅದ್ರಲ್ಲೇ ಇರುತ್ತೆ. ಬಟ್ ಆಕ್ಚುಯಲ್ ಇಂಟರ್ವ್ಯೂ ಒಂದು 90% ಕಾರ್ಡಿಯಲ್ ಆಗಿರುತ್ತೆ. ಯಾರು ತುಂಬಾ ಇದ್ ಮಾಡಲ್ಲ, ಲೈಕ್ ತುಂಬಾ ಕೋಆಪರೇಟಿವ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಇಂಟರ್ವ್ಯೂಸ್ ಟಫ್ ಇತ್ತು. ನನ್ ಪರ್ಟಿಕ್ಯುಲರ್ಲಿ ನನ್ ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಕೊಟ್ಟದಾಗ ಕೂಡ ನಾರ್ಮಲ್ ಇಂಟರ್ವ್ಯೂ ಇತ್ತು, ಲೈಕ್ ತುಂಬಾ ಕಾರ್ಡಿಯಲ್ ಆಗಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರೆ ಒಂದು ಗುಡ್ ಸ್ಕೋರ್ ಕೂಡ ಬಂದಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಇಂಟರ್ವ್ಯೂಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಕ್ವಶನ್ಸ್ ಬರೋದೇ ಈ ಬ್ಯಾಗ್ರೌಂಡ್ ಇಂದ. ಯೂಶಲಿ ನಾವು ಡ್ಯಾಫ್ ಅಂತ ಕೊಡ್ತೀವಿ, ಡ್ಯಾಫ್ ಅಲ್ಲಿ ನಮ್ದು ಎಲ್ಲ ಡೀಟೇಲ್ಸ್. ಸೊ ಆ ಡೀಟೇಲ್ಸ್ ಮೇಲೆ ಅವರು ಯೂಶಲಿ ಕ್ವಶನ್ಸ್ ಪಿಕ್ ಮಾಡಿ ಕೇಳ್ತಾರೆ. ಸೊ ನನ್ನ ಡ್ಯಾಫ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನನ್ನ ಡ್ಯಾಫ್, ಯಾಕಂದ್ರೆ ನಂದು ರಸ್ಲಿಂಗ್ ಇತ್ತು, ಸ್ಟ್ರೆಂಗ್ ಫುಡ್ ಆಯ್ತು, ಸ್ವಿಮ್ಮಿಂಗ್ ಇತ್ತು, ಹಾರ್ಸ್ ರೈಡಿಂಗ್ ಇತ್ತು, ಎಲ್ಲ ಇತ್ತು.
0: ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರಿ, ಸಿಗಾಕಂಡ್ರಿ?
1: ಇಲ್ಲ, ಆಕ್ಚುಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಆಬ್ವಿಯಸ್ಲಿ ಬರ್ದೇನು ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಇರುತ್ತೆ ಅದ ಮ್ಯಾಟರ್ ಮೇಲೆ. ಸೊ ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದೆ ಇಂಟರ್ವ್ಯೂಗೆ. ಸೊ ಅಲ್ಲಿ ಮೇಡಮ್ ಇದ್ರು, ಸುಮನ್ ಶರ್ಮಾ ಅಂತ ಅವ್ರು ಇಂಟರ್ವ್ಯೂ ಚೇರ್ಮನ್. ಸೊ ಕರೆದ್ರು, ಡ್ಯಾಫ್ ನೋಡಿದ್ರು, ಓ ಆರ್ ಯು ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರು. ಎಸ್ ಮ್ಯಾಮ್ ಅಂತಂದ್ರೆ ಫಸ್ಟ್ ಕ್ವಶನ್ ಶೂಟ್ ಮಾಡಿದ್ರು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಲಿಂಕ್ ಮೆಕಾನಿಸಮ್ಸ್ ಆಫ್ ಮಿಷಿನ್ ಅಂತ. ಸೊ ಅದು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕೈನಮ್ಯಾಟಿಕ್ಸ್ ಆಫ್ ಮಿಷಿನ್ ಅಂತ ಇದೆ. ನಾವು ಆಲ್ಮೋಸ್ಟ್ ಅದು ತುಂಬಾ ಓದಿ ತುಂಬಾ ಇದಾಗ್ಬಿಟ್ಟಿದೆ. ಅದು ಟಫೆಸ್ಟ್ ಸಬ್ಜೆಕ್ಟ್ ಮೆಕ್ಯಾನಿಕಲ್ ಅಲ್ಲಿ. ನಾನು ಮೈಂಡ್ ಅಲ್ಲಿ, ಓ ಯಾರು ನಾನು ಯಾವ ಸರ್ವಿಸ್ ಎಕ್ಸಾಮ್ ಬಂದಿದ್ದೀನಿ, ಟೆಕ್ನಿಕಲ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಮೈಂಡ್ ಅಲ್ಲಿ ಬಂತು. ಬಟ್ ಓಕೆ, ನಾನು ಇಂಜಿನಿಯರಿಂಗ್ ಕೂಡ ಚೆನ್ನಾಗಿ ಓದಿದೆ, ಲೈಕ್ ತುಂಬಾ ಏನು ಇದಂತೇನಿಲ್ಲ. ಸೊ ಜನರಲ್ ಆಗಿ ಆನ್ಸರ್ ಮಾಡಿದೆ, ಲೈಕ್ ಎಷ್ಟು ನೆನಪಿತ್ತು ಅದ್ರ ಬಗ್ಗೆ ಜನರಲ್ ಆಗಿ ಆನ್ಸರ್ ಮಾಡಿದೆ. ಅವ್ರು ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಆಲ್ಮೋಸ್ಟ್ ಎಲ್ಲ ನಂದು ಇಂಜಿನಿಯರಿಂಗ್ ಬಿಟ್ಟು 5 ಇಯರ್ಸ್ ಆಗಿಬಿಟ್ಟಿದೆ. ಸೊ ಎಲ್ಲ ಜನರಲ್ ಆಗಿ ಆನ್ಸರ್ ಮಾಡ್ತಿದ್ದೀನಿ. ಸೊ ಮ್ಯಾಮ್ ಅಂದ್ರು, ಯು ಆರ್ ಅನ್ ಇಂಜಿನಿಯರ್, ಆನ್ಸರ್ ಲೈಕ್ ಅನ್ ಇಂಜಿನಿಯರ್ ಅಂತ ಅಂದ್ರು. ನಾನು ಮಾಮೂಲಿ ಜನರಲ್ ಆಗಿ ಆನ್ಸರ್ ಮಾಡಿ ಟ್ರೈ ಮಾಡಿದ್ವಿ, ಬಿಕಾಸ್ ಆಬ್ವಿಯಸ್ಲಿ 5 ಇಯರ್ಸ್ ಗ್ಯಾಪ್ ಇರೋದ್ರಿಂದ ನಾವು ತುಂಬಾ ಟೆಕ್ನಿಕಲ್ ಸೌಂಡ್ ಆಗೋಲ್ಲ. ಸೊ ನಾವು ಯೂಶಲಿ 5 ಇಯರ್ಸ್ ಜನರಲ್ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಎಲ್ಲ ಜನರಲ್ ಸಬ್ಜೆಕ್ಟ್ಸ್ ಓದ್ತಿರ್ತೀವಿ, ಟೆಕ್ನಿಕಲ್ ಸಬ್ಜೆಕ್ಟ್ ಲಿಂಕ್ ಹೋಗ್ಬಿಟ್ಟಿರುತ್ತೆ.
0: ಹೌದು.
1: ಸೊ ಮ್ಯಾಮ್ ಎಲ್ಲ ಸ್ವಲ್ಪ ಆ ತರ ಕೇಳಿದ್ರು, ನಾನೇನ್ ಅನ್ಕೊಂಡೆ ಓಕೆ 4 ಮೆಂಬರ್ಸ್ ಇರ್ತಾರೆ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ. ಸೊ ನೆಕ್ಸ್ಟ್ ಮೆಂಬರ್ ಹೋದ್ರು. ಸೊ ನಾನೇನ್ ಅನ್ಕೊಂಡೆ ನೆಕ್ಸ್ಟ್ ಅಟ್ಲೀಸ್ಟ್ ನೆಕ್ಸ್ಟ್ ಮೆಂಬರ್ ಆದ್ರೂ ನಾನು ಡ್ಯಾಫ್ ಇಂದ ಚೆನ್ನಾಗಿ ಕೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದ್ದೀನಿ ಮಾತಾಡೋದು ಅಂತ ಅನ್ಕೊಂಡೆ. ಅವ್ರು ಬಂದ್ರು, ಮ್ಯಾಮ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ರು, ಪುನಃ ಅಗೇನ್ ಟೆಕ್ನಿಕಲ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವರು ಅಗೇನ್ ಬ್ಯಾಟರೀಸ್ ಮೆಕಾನಿಸಮ್ ಹೇಳು ಅಂದ್ರೆ ಹೆಂಗೆ, ಸೋಲಾರ್ ಕಾರ್ ಮೆಕಾನಿಸಮ್ ಹೇಳು, ಎಲ್ಲ ಸ್ಟಾರ್ಟ್ ಮಾಡಿದ್ರು ಹಂಗೆ. ನಾನು ಹೋಯ್ತು, ಯಾಕೋ ಇಂಟರ್ವ್ಯೂ ಹೋಯ್ತು ಅಂತ ಮೈಂಡ್ ಅಲ್ಲಿ ಅನ್ಕೊಂಡು. ಹಾಗೆ ಇಂಟರ್ವ್ಯೂ ಇನ್ನೂ 2 ಮೆಂಬರ್ಸ್, ಒಬ್ರು ಮೆಂಬರ್ ಮಾತ್ರ ಜನರಲ್ ಕ್ವಶನ್ಸ್ ಕೇಳಿದ್ರು. ಲೈಕ್ ನಾನು ಫಾರೆಸ್ಟ್ ಜಿಯಾಲಜಿ ಆಪ್ಷನ್ ಅಲ್ಲಿ ಇದ್ರಿಂದ ಫಾರೆಸ್ಟ್ ಜಿಯಾಲಜಿ ಬಗ್ಗೆ ಕೇಳಿದ್ರು, ಅದನ್ನ ನಾವು ಪ್ರಿಪೇರ್ ಆಗಿರ್ತೀವಿ ಅದ್ರ ಬಗ್ಗೆ ಎಲ್ಲ. ಸೊ ಅದೆಲ್ಲ ಆನ್ಸರ್ ಮಾಡಿದೆ. ಬಟ್ ಆಲ್ಮೋಸ್ಟ್ 70-80% ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ, ಎಲ್ಲ ಟೆಕ್ನಿಕಲ್ ಕ್ವಶನ್ಸ್ ಬಂದಿತ್ತು. ಬಟ್ ನನ್ನ ಬೆಸ್ಟ್ ಆಫ್ ಎಬಿಲಿಟಿ ಆನ್ಸರ್ ಮಾಡಿದೆ. ಬಟ್ ಆಚೆ ಬಂದು ನಮ್ಮ ತಂದೆಗೆ ಹೇಳಿದೆ, ಏ ಇಂಟರ್ವ್ಯೂ ಮುಗೀತು ಇದು ಆಗಲ್ಲ ಅಂತ ಅಂದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳಿದ ಏನಂದ್ರೆ, ಲೈಕ್ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಡ್ಜ್ ಚೆಕ್ ಮಾಡಲ್ಲ ಅವರು. ಸೊ ಅವನು ನಿಮ್ಗೆ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂದ್ರು ಅವ್ನು ಕಾಮ್ ಆಗಿದಾನ, ಕಂಪೋಸ್ ಆಗಿದಾನ, ಅವ್ನ್ ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಸೊ ನೀನು ಅವ್ರ ನಿನ್ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದ್ರೆ ನಿಂಗೆ ಮಾರ್ಕ್ಸ್ ಕೊಡ್ತಾರೆ, ತಲೆ ಕೆಡಿಸ್ಕೊಡ ಅಂತ ಹೇಳಿದ್ರು. ಸೊ ಅದೇ ರೀತಿ ನಿನ್ನೆ ಮಾರ್ಕ್ಸ್ ಬಂತು, 190 ಕೊಟ್ಟಿದ್ರೆ ವೆರಿ ಗುಡ್ ಸ್ಕೋರ್ ಆಕ್ಚುಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿ ಲಾಸ್ಟ್ ಇಂಟರ್ವ್ಯೂ ಸ್ಕೋರ್. ಸೊ ತುಂಬಾ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ದಾರೆ.
0: ಆದ್ರೆ ಈಗ ನಮ್ಮ ವಿದ್ಯಾರ್ಥಿಗೆ ಹೇಳೋದು ಏನಂತಂದ್ರೆ, ಈ ಮುಖಾಂತರ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಜಾಸ್ತಿ ಬಂದವು, ಆದ್ರೂ ಕೂಡ ಎದೆಗೊಂದದೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಕ್ಕೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಖಂಡಿತ ಇರುತ್ತೆ. ಹೆದರ್ಕೊಳ್ಳೋ ಅವಕಾಶ ಇಲ್ಲ. ನಿಮಗೆ ಮಧ್ಯದಲ್ಲೇ ಕೂಡ ಹೆದರಿಕೆ ಶುರು ಆಯಿತು, ಇದೇನೋ ಬಹಳ ಕಷ್ಟ ಇದೆ ಅಂತ ಅನ್ನಿಸ್ತು, ಆದ್ರೂ ಕೂಡ ನೀವು ಎದೆಗೊಂದದೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನ ಬಿಟ್ಕೊಡ್ಲಿಲ್ಲ, ಆ ನಿಟ್ಟಿನಲ್ಲಿ ಕೂಡ ಒಳ್ಳೆಯ ಅಂಕವನ್ನ ಬಂತಲ್ವಾ?
1: ನಾನು ಬೇಸಿಕಲಿ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ದಿದ್ದರಿಂದ ನಾನು ಆಕ್ಚುಲಿ ಡೆಮಿನಿಯರ ಕಾಮ್ ಇರ್ತಿತ್ತು ಯಾವಾಗ, ಅದಿಷ್ಟ ಆಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ.
0: ಓಕೆ, ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನಂತ ಹೇಳಿದ್ರೆ, GS ಅಭಿಷೇಕ್ ನಾಯಕ್ ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ರಿ, 122 ರ್ಯಾಂಕ್ ತಗೊಂಡಿದ್ರಿ. ಎಕ್ಸ್ಪೆಕ್ಟ್ ಕರ್ನಾಟಕ ಕೇಟರ್ ಸಿಗ್ಬೋದಾ?
1: ಚಾನ್ಸಸ್ ಹೈ ಇದೆ. ಏನಕಂದ್ರೆ ಲೈಕ್ ಅದು ವೇಕೆನ್ಸಿ ಅದು ಕ್ಯಾಟಗರೀಸ್ ಮೇಲೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ OBC-ಗಿಷ್ಟು, SC-ಗಿಷ್ಟು, ST-ಗಿಷ್ಟು, ಜನರಲ್ಗಿಷ್ಟು ಅಂತ ಅಲಾಟ್ ಮಾಡ್ತಾರೆ. ನಾನು ಕರ್ನಾಟಕದಲ್ಲಿ ನಂದು ST ಕ್ಯಾಟಗರಿ ಬರೋದ್ರಿಂದ ನಾನು ಕರ್ನಾಟಕದಿಂದ ಒಬ್ಬನೇ ST ಕ್ಲಿಯರ್ ಆಗಿರೋದು IFS ಎಕ್ಸಾಮಿನೇಷನ್.
0: ಓಕೆ,
1: ಸೊ ಪ್ರತಿ ಫೇರ್ ಚಾನ್ಸಸ್ ಇದೆ. ಇನ್ ಕೇಸ್ ಅವರೇನಾದ್ರೂ ಅಲಾಟ್ ಆದ್ರೆ, ವೇಕೆನ್ಸಿ ನಮ್ದು ಕರ್ನಾಟಕ ಅಲಾಟ್ ಆದ್ರೆ, ದಿಸ್ ವೆರಿ ಹೈ ಚಾನ್ಸ್ ಅಲ್ಲಿ ಕರ್ನಾಟಕ.
0: ಓಕೆ, ನಿಮ್ಮ ಕನಸು ಇದ್ದಿದ್ದು IPS?
1: ಹೌದು.
0: ಸಿಕ್ಕಿದ್ದು IFS? ಈಗ ನೀವು ಏನೋ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡಿದ್ರೆ IPS ಕ್ಲಿಯರ್ ಮಾಡಿ ಅಂತ ಹೇಳಿ, IFS ಸಡನ್ ಕ್ಲಿಯರ್ ಆಗೋಯ್ತು, ಏನ್ ಮಾಡ್ಬೇಕು ಅಂತ? ಯಾಕೆಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ನೀವು ಮಂಡ್ಯದವರು ಅಂತಂದಾಗ ಸುತ್ತಮುತ್ತ ಹಸಿರು ಕಾಡು, ಪಕ್ಕದಲ್ಲೇ ಮೈಸೂರು, ಬಂಡೀಪುರ, ನಾಗರಹೊಳೆ, ಎಲ್ಲ ಸುತ್ತಮುತ್ತ ಇರುವಂತಹ ಬಹಳ ದೊಡ್ಡ ಒಂದು ಏರಿಯಾ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಬಹಳ ಅಗಾಧವಾಗಿ ಅರಣ್ಯ ಪ್ರದೇಶವನ್ನ ಇಟ್ಕೊಂಡಿದೀವಿ. ನೀವು ಕೂಡ ಮಂಡ್ಯದಲ್ಲೂ ಆದ್ರಿಂದ ಪ್ರಕೃತಿ ಪರಿಸರ ಹೆಚ್ಚು ನೋಡಿರ್ತೀರಿ ಅಲ್ವಾ. ಆ ನಿಟ್ಟಿನಲ್ಲಿ

0: IFS ಆದ್ಮೇಲೆ ಏನು ಕನಸು
1: ಅಂದ್ರೆ ಬೇಸಿಕಲಿ ಲೈಕ್ ನಂದು ನಮ್ಮಜ್ಜಿ ಮನೆ ಬಂದು ಚಾಮರಾಜನಗರ ಜಿಲ್ಲೆ, ನಮ್ಮ ರಾಮನ್ ಊರು.
0: ಓಕೆ, ಅದೇ ಬಂಡೀಪುರಕ್ಕೆ.
1: ಅದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಅಂತ. ಸೊ ಅದ ಹೇಗಿದೆ ಅಂದ್ರೆ ಊರು ಕಾಡ್ ಮಧ್ಯದಲ್ಲೇ ಇರೋದು ಊರು ಕೂಡ, ಜಸ್ಟ್ ಲೈಕ್ 1 kilometer ಆಚೆ ಹೋದ್ರೆ ಕಾಡ್ ಇದೆ. ಸೊ ನಾನು ತುಂಬಾ ಚಿಕ್ಕ ವಯಸ್ಸಿಂದನು ಈ ಕಾಡ್ ಬೆಳೆದು ಸುತ್ತಮುತ್ತ ಓಡಾಡಿ ಮರಗಳು ಎಲ್ಲ ಅದ್ರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ನಂಗೆ ಫಾರೆಸ್ಟ್ ಮೇಲೆ ತುಂಬಾ ಜಾಸ್ತಿ ಒಲವು ಇತ್ತು. ಸೊ ಅದೇ ರೀತಿ ನಂಗೆ ಫಾರೆಸ್ಟ್ ಸರ್ವಿಸ್ ಕೂಡ ಸಿಕ್ಕಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ನಂದು ಬೆಳೆದಿರೋ ಇದೇ ವಾತಾವರಣದಲ್ಲಿ ಎಲ್ಲ ಕಾಡ್ ಮಧ್ಯ ಬೆಳೆದಿದ್ದೀನಿ, ಎಲ್ಲ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ ಅಂತಂದಾಗ ಫಾರೆಸ್ಟ್ ಸರ್ವಿಸ್ ಒನ್ ಆಫ್ ವೆರಿ ಗುಡ್ ಸರ್ವಿಸ್ ಆಕ್ಚುಲಿ. ಅದು
0: ಖಂಡಿತವಾಗ್ಲೂ ವೆರಿ ಗುಡ್ ಸರ್ವಿಸ್.
1: ಅಂದ್ರೆ ನನ್ಗೆ ಪರ್ಸನಾಲಿಟಿ ಸೂಟ್ ಆಗೋದ್ರಿಂದ ಅದು ಕೂಡ ಬೆಟರ್ ಸರ್ವಿಸ್.
0: ಅಂದ್ರೆ ಮೋಸ್ಟ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಇದ್ದಿದ್ದಿಲ್ಲೇ
1: ಇರ್ಬಹುದು,
0: ಆಮೇಲೆ ಅವಕಾಶ ಇನ್ನೂ ಇದೆ ನಿಮ್ಗೆ ಯುಪಿಎಸ್ಸಿ ಬರ್ಲಿಕ್ಕೆ.
1: ಈಗ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ಬೇಕು.
0: ಮೋಸ್ಟ್ಲಿ ಒಂದೇ ಅಟೆಂಪ್ಟ್
1: ಇಲ್ಲ, ಅಟೆಂಪ್ಟ್ಸ್ ಇದೆ, ಇನ್ನೂ ಅಟೆಂಪ್ಟ್ಸ್ ಇದೆ.
0: ಅಲ್ಲ, ಯಾಕೆ ಅಂತಂದ್ರೆ ಕ್ಲಿಯರ್ ಆದ್ಮೇಲೆ ಐಎಎಸ್ ಐಪಿಎಸ್ ಕ್ಲಿಯರ್ ಆದ್ಮೇಲೆ ಒಂದೇ ಅಟೆಂಪ್ಟ್ ಇರುತ್ತೆ ಬರ್ಲಿಕ್ಕೆ.
1: ಹೌದು, ಈ ಸಲ ಅದು ರೂಲ್ಸ್ ಮಾಡಿದಾರೆ ಆಕ್ಚುಲಿ.
0: ನಿಮ್ಗೂ ಅದು ಬರುತ್ತೆ ಅಪ್ಲೈ ಆಗುತ್ತಾ?
1: ಐಎಫ್ಎಸ್ ಗದ್ ಅಪ್ಲೈ ಆಗಲ್ಲ.
0: ಈಗ ನಿಮ್ಮ ಸ್ಟಡಿ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ 5 ವರ್ಷದ ಪರಿಶ್ರಮ ಚಿಕ್ಕದಲ್ಲ.
1: ಹೌದು,
0: ಯಾಕೆಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಾವು ಹೇಳಲೇಬೇಕಾಗತ್ತೆ, ಅದನ್ನ ಆಸ್ಪಿರೆಂಟ್ಸ್ ಇರ್ತಾರೆ, ಆ ಕನಸನ್ನ ಕಟ್ಕೊಂಡಿರ್ತಾರೆ. ಈ ಚಿಕ್ಕ ವಯಸ್ಸಿಂದ ಕನಸು ಕಟ್ಕೊಂಡಿರ್ತಾರೆ, 10ನೇ ತರಗತಿ ಎಕ್ಸಾಮ್ ಬರೀತಿರೋರು ಇಲ್ಲ ಪಿ ಯು ಸಿ ಎಕ್ಸಾಮ್ ಬರೀತಿರೋರು ಏನ್ ಕನಸು ಕಾಣ್ತಿದ್ಯಾ ಅಂತ ಹೇಳಿದ್ರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಬೇಕು ಅಂತಾರೆ. ಯಾವ ಒಂದು ಸಬ್ಜೆಕ್ಟ್ ತಗೊಂಡು ಓದ್ತೀಯ? ಬಿ ಇ ಮಾಡ್ತೀನಿ ಅಂತಾರೆ, ಎಂ ಬಿ ಬಿ ಎಸ್ ಮಾಡ್ತೀನಿ ಅಂತಾರೆ. ಈಗ ಅದನ್ನ ಮಾಡ್ಕೊಂಡು ಅವ್ರ ಕನಸು ಕೂಡ ಇನ್ನೊಂದು 4 ವರ್ಷ 5 ವರ್ಷ ಗೊತ್ತಿಲ್ಲ, 1 ವರ್ಷಕ್ಕೆ ಕ್ಲಿಯರ್ ಆಗ್ಬೋದು.
1: ಹೌದು,
0: ಅಂತವ್ರಿಗೆ ನೀವು ಒಂದು ಮಾದರಿ ಆಗಿದ್ರಿ. 5 ವರ್ಷ ಸತತ ಪ್ರಯತ್ನ ಬಿಟ್ಬಿಟ್ಟಿದ್ರೆ ನಿಮ್ಮ ಅಣ್ಣನ ರೀತಿಲಿ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾವು ನೀವು ಈ ವಿಚಾರ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಿ
1: ಅಂದ್ರೆ, ಇದು ವಿಚಾರ ನನಗೆ ಲೈಕ್ ನನ್ನ ಪಿ ಯು ಆದ್ಮೇಲೆ ಬಂತು. ಲೈಕ್ ಈಗ ನನ್ನ ಐಎಎಸ್ ಯು ಪಿ ಎಸ್ ಸಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ ಡಿಗ್ರಿ ಮಾಡ್ಬೇಕು ಅಂತ. ಸೊ ಆ ವಿಚಾರ ಬಂದಾಗ ಕೆಲವ್ರ ಹತ್ರ ಮಾತಾಡಿದೆ, ಯಾವ್ದು ಮಾಡ್ಬೇಕು, ನಾನು ಏನಾರ ಬಿ ಎ ಮಾಡ್ಲಾ ಇಲ್ಲ ಇಂಜಿನಿಯರಿಂಗ್ ಮಾಡ್ಲಾ. ಅಂದ್ರೆ ಆಕ್ಚುಲಿ ಒಂದು ಪಿ ಯು ತುಂಬಾ ಸ್ಕೋರ್ ಚೆನ್ನಾಗಿತ್ತು. ಸೊ ಪಿ ಯು ಪಿ ಸಿ ಎಂ ಬಿ ಎಲ್ ನಂದು ಆಲ್ಮೋಸ್ಟ್ 95.2% ಇತ್ತು, ಸಿ ಟಿ ರ್ಯಾಂಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಫ್ರೀ ಮೆಡಿಕಲ್ ಸೀಟ್ ಸಿಕ್ತಿತ್ತು. ಸೊ ನನ್ಗೆ 3 ಆಪ್ಷನ್ ಇತ್ತು, ಒಂದು ನಂದು ಜೆಇ ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು, ಎನ್ ಐ ಟಿ ಸೂರತ್ ಕಾಲೇಜ್ ಸಿಕ್ಕಿತ್ತು. ಸೊ ಐದಾರ ಐ ಶುಡ್ ಗೋ ಫಾರ್ ಮೆಡಿಕಲ್, ಎನ್ ಐ ಟಿ ಸೂರತ್ ಕೊಳ್ಬೇಕು ಇಲ್ಲ ಮಾಮೂಲಿ ಯಾವ್ದಾರ ಡಿಗ್ರಿ ಮಾಡಬೇಕು. ಬಟ್ ಅಲ್ಟಿಮೇಟ್ ಗೋಲ್ ನಾನು ಯು ಪಿ ಸಿ ಮಾಡೋಕ್ಕಂತ ಫಿಕ್ಸ್ ಇತ್ತು ಮೈಂಡಲ್ಲಿ. ಸೊ ಯಾವ ಪಾತ್ ಈ 3 ಪಾತಲ್ಲಿ ಚೂಸ್ ಮಾಡಬೇಕಿತ್ತು. ಸೊ ಕೆಲವ್ರ ಹತ್ರ ವಿಚಾರಿಸಿ ಮಾತಾಡದೆ ಎಲ್ಲ ಮಾಡಿದೆ. ಅವಾಗ ಏನಂತ ಗೊತ್ತಾಯ್ತು ಅಂದ್ರೆ, ಲೈಕ್ ನಿಂದು ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಬಿಕಾಸ್ ನಿನ್ನ ಯು ಪಿ ಎಸ್ ಸಿನೇ ಕಂಪ್ಲೀಟ್ಲಿ ನಂಬಕ್ಕಾಗಲ್ಲ. ಸೊ ನಿನ್ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಇಂಜಿನಿಯರಿಂಗ್ ಮಾಡು. ಇಂಜಿನಿಯರಿಂಗ್ ಮಾಡಿದ್ರು ತುಂಬಾ ಜನ ನಿಂದ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ಆತರ ಒಪಿನಿಯನ್ಸ್ ಬಂದಿದ್ದರಿಂದ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ. ದೆನ್ ಆಪ್ಟ್ ಮಾಡೋದ್ರಲ್ಲಿ ಯಾವ ಬ್ರಾಂಚ್ ಆಪ್ಟ್ ಮಾಡಕಂತ, ಬಿಕಾಸ್ ನನ್ನ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿತ್ತು, ನಾನು ಯಾವ್ದು ಕೊಟ್ಟಿದ್ರು ಸಿಕ್ತಿತ್ತು ಅದು. ಸೊ ನಮ್ಮ ತಂದೆ ಸಿ ಎಸ್ ಮಾಡು, ಕಂಪ್ಯೂಟರ್ ಸೈನ್ಸ್ ಮಾಡು ಅಂತ ಅಂದ್ರು. ಬಟ್ ಇಲ್ಲ, ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಅಂತ ಅಂದೆ. ಬಟ್ ನಮ್ಮಲ್ಲಿ ನಂಗೆ ತುಂಬಾ ಫ್ರೀ ಹ್ಯಾಂಡ್ ಇತ್ತು. ಲೈಕ್
0: ಮೆಕ್ಯಾನಿಕಲ್
1: ಮೆಕ್ಯಾನಿಕಲ್ ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಒಲವು ಇರುತ್ತೆ ಹುಡುಗರಿಗೆಲ್ಲ, ಮೆಕ್ಯಾನಿಕಲ್
0: ಮಷೀನ್ಸ್ ಜೊತೆ ಕೆಲಸ ಇರಬೇಕು.
1: ಹೌದು, ಬೇರೆ ಬ್ರಾಂಚಸ್ ಹೋದ್ರೆ ನಮ್ಗೆ ಫಿಸಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ. ಫಿಸಿಕಲಿ ನೋಡೋದಾದ್ರೆ ಮಿಷಿನ್ಸ್ ನೋಡ್ತೀವಿ, ಚಿಕ್ಕ ವಯಸ್ಸಿಂದ ಕಾರ್ ವೆಹಿಕಲ್ಸ್ ಎಲ್ಲ.
0: ಹಾರ್ಡ್ವೇರ್ ಮುಖ್ಯ,
1: ಡೆಫಿನೆಟ್ಲಿ.
0: ಯಾಕೆ ನೀವು ಕೂಡ ಹಾರ್ಡ್ ಕೋರ್ ರೆಸ್ಲರ್ ಕೂಡ ಆಗಿದ್ದೀರಿ, ಸ್ವಲ್ಪ ಏನಿದ್ರು ಕೂಡ ಹೊಡೆದಾಡೋ ಅಂತದ್ದು, ಆಮೇಲೆ ಭಾರ ಎತ್ತುವಂತದ್ದು ಈ ವಿಚಾರದಲ್ಲಿ. ಓಕೆ,
1: ಸೊ ಮೆಕ್ಯಾನಿಕಲ್ ತಗೊಂಡೆ. ಬಟ್ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಗೆ ರೀಸೆಂಟ್ಲಿ
0: ಇನ್ನೊಂದು ನೀವು ಹೇಳಿದ್ರೆ ಐಟಿ ಕ್ಲಿಯರ್ ಆಗಿತ್ತು ಅಂತ ಹೇಳಿ,
1: ಎನ್ಐಟಿ ಸೂರತ್ಕಲ್.
0: ಎನ್ಐಟಿ ಸೂರತ್ಕಲ್ ಅವಕಾಶ ಇತ್ತಲ್ವಾ, ಒಳ್ಳೆಯ ಒಂದು ಆಪರ್ಚುನಿಟಿ.
1: ಯಾ, ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಥಿಂಕ್ ಲೈಕ್ ನಾವು ಏನ್ ನಮ್ ಗೋಲ್ ಏನ್ ಅಲ್ಟಿಮೇಟ್ಲಿ, ಎನ್ ಐ ಟಿ ಮಾಡೋದು, ಐ ಟಿ ಮಾಡೋದು, ಮೆಡಿಕಲ್ ಮಾಡೋದು. ಬಟ್ ನಾವು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಕ್ಕೆ ಏನ್ ಕಷ್ಟ ರಿಸ್ಕ್ ತಗೊಂಡು ಅದು ಬೇರೆ ಕಡೆ ಹೋಗಿದ್ದು
0: ಕ್ಲಿಯರ್ ಆಗ್ಬಿಡಿದ್ ನಾವು ಯು ಪಿ ಎಸ್ ಸಿ ಮಾಡಬೇಕು. ಅದಕ್ಕೆ ಒಂದು ಬೇಸಿಕ್ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಒಂದು ಡಿಗ್ರಿ ಬೇಕು,
1: ಎನಿ ಡಿಗ್ರಿ ಬೇಕು.
0: ಅದು ನಾನು ಇಲ್ಲೇ ಮಾಡಬಹುದಲ್ಲ, ಅಲ್ಲಿ
1: ಯಾರು ಮನೇಲಿ ಇದ್ ಮಾಡಬಹುದಲ್ಲ, ಏನ್ ಕಷ್ಟ ಹೋಗಿ ಮಾಡೋದು,
0: ಕ್ಲಿಯರ್ ಇತ್ತು ನಿಮ್ಗೆ,
1: ಕ್ಲಿಯರ್ ಇತ್ತು.
0: ಮುಂದುವರ್ಸಿ.
1: ಸೊ ಹಾಗೆ ನಾನು ಜೆ ಸಿ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಎಲ್ಲ ಆಯ್ತು. ಸೊ ರೀಸೆಂಟ್ಲಿ ಕೂಡ ಕೆಲವು ಕೇಳ್ತಿರ್ತಾರೆ ನಾ ಯಾವ ಡಿಗ್ರಿ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ನಾನು ಪರ್ಸನಲ್ ಏನ್ ಹೇಳ್ತೀನಿ ಅಂದ್ರೆ, ಲೈಕ್ ನೀವು ಎನಿ ಡಿಗ್ರಿ ಮಾಡಿ, ಬಟ್ ನಿಮ್ಗೆ ಯು ಪಿ ಎಸ್ ಸಿನೇ ಮಾಡಬೇಕಂತ ಇದ್ರೆ ಸ್ವಲ್ಪ ಓದಕ್ ಟ್ರೈ ಮಾಡಿ. ಯೂಶುವಲ್ ನಾನು ಕೂಡ ಚಿಕ್ಕ ವಯಸ್ಸಿಂದಾನೆ ಡಿಗ್ರಿಲೇ ಓದ್ಬಿಡ್ತೀನಿ ಎಲ್ಲಾನು ಅಂತ ಅನ್ಕೊಂಡಿದ್ದೆ. ಬಟ್ ಅದು ಆಗಲ್ಲ, ಅದು ಕಷ್ಟ ಆಗುತ್ತೆ. ಕಾಲೇಜ್ ಡೇಸ್ ಅಲ್ಲಿ ನಾವು ನಮ್ಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ತುಂಬಾ ಇರುತ್ತೆ. ಬಟ್ ನಾನಂತೂ
0: ನೀವು ಹೇಳೋ ಪ್ರಕಾರ ಈಗ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಇಂಜಿನಿಯರಿಂಗ್ ಓದಿದ್ರಿ, ಇಂಜಿನಿಯರಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಬಿ ಎ ಓದ್ತೀರಾ, ಬಿ ಎನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಏನ್ ಓದ್ತೀರಾ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈಗ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಖಂಡಿತ ಬರುತ್ತೆ ಮುಂದಕ್ಕೆ. ನೀವು ಹೇಳಿದ್ರಿ ಇಂಟರ್ವ್ಯೂ ಅಲ್ಲಿ ಅದೇ ಕೇಳ್ಬಿಟ್ರು, ಈಗ ನಾವೇನೋ ಕನ್ಸ್ ಇಟ್ಕೊಂಡು ಹೋಗ್ಬಿಟ್ಟು ನೀವು ಬಿ ಎಲ್ ಯಾವ ಸಬ್ಜೆಕ್ಟ್ ಓದಿ ಅದೇನು ಓದಿನ ಕೇಳ್ಬಿಟ್ಟು ಏನು ಹೇಳಿಲ್ಲ ಅಂತಂದಾಗ ನೀನ್ ಏನು ಓದಿಲ್ಲ ಅನ್ನಂಗಾಯ್ತು.
1: ಡೆಫಿನೆಟ್ಲಿ ಅದು ಆಕ್ಚುಲಿ ಇದು ನೀವು ಹೇಳಿದ್ ಕರೆಕ್ಟ್ ಆಕ್ಚುಲಿ. ಏನಕಂದ್ರೆ ನಾವು ಹೈಸ್ಕೂಲ್ ಎಲ್ಲ ಓದಿರ್ತೀವಿ, ಎಲ್ಲ ಓದಿರ್ತೀವಿ, ನಾವ್ ಏನ್ ಓದಿರ್ತೀವಿ ಅದು ಪರ್ಫೆಕ್ಟ್ ಆಗಿ ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಯು ಪಿ ಸಿ ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲೂ ನಾವು ಪುನಃ ಹಿಸ್ಟ್ರಿ ಜಾಗ್ರಫಿ ಓದ್ಬೇಕು, ನಾವು ಇಲ್ಲ ಇದೆಲ್ಲ

0: ಯೂಶಲಿ ಮೋಸ್ಟ್ ಆಫ್ ದಿ ಟಾಪರ್ಸ್ ಹೇಳ್ತಾರೆ ಲೈಕ್ 10 to 12 hours ಎಲ್ಲ ಓದ್ತಿದ್ವಿ ಅಂತ, ಬಟ್ ನನ್ ಕೇಸಲ್ಲಿ ನನ್ನ ಅನ್ಕನ್ವೆನ್ಷನಲ್ ವೇ ಆಫ್ ಪ್ರಿಪರೇಷನ್ ಇತ್ತು. ಸೊ ಲೈಕ್ ನಂದು ಯಾವ್ದು ರೀತಿಯ ಲೈಕ್ ಲಾಂಗ್ ಅರ್ಥ್ ಜರ್ನಿ ಲಾಂಗ್ ಅರ್ಸ್ ಪ್ರಿಪರೇಷನ್ಸ್ ಇರಲಿಲ್ಲ, ನನಗೆ ಕೂರಕ್ಕೂ ಆಗ್ತಿರಲಿಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಿದ್ರಿಂದ ನನಗೆ ಚಿಕ್ಕ ವಯಸ್ಸಿಂದ ಸ್ಟಡಿ ಅವರ್ಸ್ ಕಡಿಮೆ ಇರ್ತಿತ್ತು, ನಂಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ರಿಂದ, ಬಟ್ ನಂಗೆ ಸಿಕ್ಕಿದ ಸ್ಟಡಿ ಅವರ್ಸ್ ಯಾವಾಗಲೂ ಕ್ವಾಲಿಟಿ ಅವರ್ಸ್ ಇರ್ತಿತ್ತು. ಸೊ ನಾನು ಯಾವಾಗಲೂ ರಾದರ್ ದನ್ ಡ್ಯೂರೇಷನ್ ಲಾಂಗ್ ಡ್ಯೂರೇಷನ್ ಕ್ವಾಲಿಟಿ ಆಫ್ ಸ್ಟಡೀಸ್ನ ಪ್ರಿಫರ್ ಮಾಡ್ತಿದ್ದೆ. ಬಟ್ 12 ಅವರ್ಸ್ ಓದ್ತಿದ್ಯಾ ಅಂತ ಕೇಳಿದ್ರೆ ಓದ್ತಿದ್ದೆ, ಡೆಫಿನೆಟ್ಲಿ ಓದ್ತಿದ್ದೆ. ಯಾವಾಗ ಓದ್ತಿದ್ದೆ ಅಂದ್ರೆ ಸ್ವಲ್ಪ ಎಕ್ಸಾಮ್ ಹತ್ರ ಇದ್ದಾಗ, ಸೊ ಆಬ್ವಿಯಸ್ಲಿ ಅವಾಗ ಓದ್ಲೇಬೇಕಾಗುತ್ತೆ 12 ಅವರ್ಸ್ನ ಸಿಲಬಸ್ ಕವರ್ ಮಾಡೋಕ್ಕಿರುತ್ತೆ. ಬಟ್ ಡೈಲಿ 12 ಅವರ್ಸ್ ಓದ್ತಿದ್ದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ದೇರ್ ಆರ್ ಮೆನಿ ಮಂತ್ಸ್ ಲೈಕ್ ಬುಕ್ಸ್ ಮುಟ್ಟಿರೋ ಮಂತ್ಸ್ ಕೂಡ ಇದೆ.
1: ಓಕೆ, ಇಂದಿನ ಯಂಗ್ಸ್ಟರ್ಸ್ಗೆ ಆಸ್ಪಿರೆಂಟ್ಸ್ಗೆ ಯಾವ ರೀತಿ ಅವರು ಇರಬೇಕಾಗುತ್ತೆ, ಮತ್ತೆ ಏನ್ ಗೋಲ್ ಇಟ್ಕೊಬೇಕಾಗುತ್ತೆ, ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ.
0: ನಾನು ಏನ್ ಯಂಗ್ಸ್ಟರ್ಸ್ ಕೇಳಕ್ ಟ್ರೈ ಮಾಡ್ತೀನಿ ಅಂದ್ರೆ ಲೈಕ್ ನೀವು ಏನಾದ್ರೂ ಮಾಡಿ, ನಿಮ್ ಜೀವನದಲ್ಲಿ ಏನಾದ್ರೂ ಮಾಡಿ, ಯಾವ ಪಿಲ್ಲರ್ ಹೋಗ್ಲಿ, ಬಟ್ ನಿಮ್ ಬೆಸ್ಟ್ ಕೊಡಿ, ಆನೆಸ್ಟ್ ಆಗಿರಿ, ನೀವು ಆನೆಸ್ಟ್ ಎಫರ್ಟ್ಸ್ ಮಾಡಿ. ಬಿಕಾಸ್ ನಿಮ್ಗೆ ಲೈಫಲ್ಲಿ ರೆಗ್ರೆಟ್ ಇರಬಾರ್ದು, ಮುಂದೆ ಇಷ್ಟು ವರ್ಷ ಆದ್ಮೇಲೆ ಹೋದ್ಮೇಲೆ ನಾನು ಹಿಂದೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಮಾಡಿದ್ರೆ ಏನು ಅಚೀವ್ ಮಾಡ್ತಿದ್ದೆ ಲೈಫಲ್ಲಿ, ಆತರ ರೆಗ್ರೆಟ್ ಇರಬಾರ್ದು. ನೀವು ಆನೆಸ್ಟ್ ಆಗಿ ಮಾಡಿ ಆಗ್ಲಿಲ್ಲ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಬಿಕಾಸ್ ಏನಕ್ಕಂದ್ರೆ ನಿಮ್ಗೆ ಆನೆಸ್ಟ್ ಆಗಿ ಎಫರ್ಟ್ಸ್ ಹಾಕಿ ನಿಮ್ಗೆ ಏನಾರು ಆಗಲಿಲ್ಲ ಅಂದ್ರೆ ಅದು ನಿಮ್ ಡೆಸ್ಟಿನಿ ತುಂಬಾ ದೊಡ್ಡದಿದೆ ಮುಂದೆ ಅಂತ. ಸೊ ಡೋಂಟ್ ವರಿ ಅಬೌಟ್ ದಟ್. ನಿಮ್ ಆನೆಸ್ಟ್ ಎಫರ್ಟ್ಸ್ ಇರಲಿ, ನೀವು ಆನೆಸ್ಟ್ ಆಗಿ ನಿಮ್ ಬೆಸ್ಟ್ ನಿಮ್ ಪಾಸಿಬಲ್ ಕೂಡ ಟ್ರೈ ಮಾಡಿ, ಅಂಡ್ ಕ್ಲಿಯರ್ ಆಗುತ್ತೆ. ಆಗ್ಲಿ ಅಂದ್ರೆ ಡೋಂಟ್ ವರಿ, ಯು ಹ್ಯಾವ್ ಸಮಥಿಂಗ್ ಬಿಗಿನ್ ಯುವರ್ ಲೈಫ್.
1: ಬಹಳ ಚೆನ್ನಾಗಿ ಹೇಳಿದ್ರಿ ಅಭಿಷೇಕ್, ರಿಗ್ರೆಟ್ ಇಟ್ಕೋಬಿಡಿ.
0: ಹೌದು, ಡೆಫಿನೆಟ್ಲಿ.
1: ಈಗ ಹೆಂಗೆ ಅಂತಂದ್ರೆ, ನಾನು UPSC ಕ್ಲಿಯರ್ ಮಾಡ್ತೀನಿ, UPSC ಕ್ಲಿಯರ್ ಮಾಡ್ತೀನಿ, ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ನೇ ಕಟ್ಟಿರಲ್ಲ.
0: ಹೌದು,
1: ಓದೋ ಬರ್ದಲ್ಲ ಅದೇ ಮಾಡ್ಬಿಟ್ಟಿರ್ತೀವಿ. ಅಂದ್ರೆ ಏನೇ ಆದ್ರೂ ಪ್ರಾಪರ್ ಪ್ಲಾನ್ ಮಾಡ್ಕೊಳ್ಳಿ, ಯಾವ್ದು ರಿಗ್ರೆಟ್ ಬೇಡ. ಈಗ ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು UPSC ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಎತ್ತಿಡಿ, ನಿಮ್ ಕೈಲಿ ಆಗುತ್ತಾ, ಒಂದ್ ವರ್ಷದಲ್ಲೇ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳಿ. ಇದು ನನ್ನ ಕಪ್ ಆಫ್ ಟೀನಾ, ಕಷ್ಟನಾ, ಇಲ್ಲ ಕಷ್ಟ ಆದ್ರೆ ನನ್ನ ಆಲ್ಟರ್ನೇಟಿವ್ ಏನ್ ಮಾಡ್ಕೊಬಹುದು, ಅದಕ್ಕಾಗಿ ಕ್ಲಾಸಸ್ ತಗೋಬೇಕಾ, ಏನ್ ಮಾಡ್ಬೇಕು, ಅದ್ರ ಬಗ್ಗೆನೂ ಕೂಡ ನಾವು ಪ್ಲಾನ್ ಮಾಡ್ಕೊಳಕಾಗುತ್ತೆ. ಒಂದ್ ವರ್ಷ ಇದಕ್ಕಾಗಿ ಸತತವಾಗಿ ಎತ್ತಿಟ್ಟೋದು ಬಹಳ ಮುಖ್ಯ ಆಗುತ್ತೆ. ಈಗ ನಾನು ಈಗ ಇವತ್ತು ನಾನು ಎಕ್ಸಾಮ್ಗೆ ಅಂದ್ರೆ ಈ ವರ್ಷ ನಾನು ಡಿಗ್ರಿ ಮುಗ್ದಿದೆ, ಈ ಸಲ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ರೆ ಆ ವರ್ಷನೇ ಆಗ ತುಂಬಾ ಕಷ್ಟ. ಎಲ್ರಿಗೂ ಆಗಲಾಗುತ್ತೆ, ಕೆಲವೇ ಅದು ಯಾರಪ್ಪ ಅಂತ ಅದೃಷ್ಟ ಅದು ಗೊತ್ತಿಲ್ಲ. 21 ವರ್ಷ 22 ವರ್ಷ ಕ್ಲಿಯರ್ ಆದವರು ಇದಾರೆ,
0: ಮೊದಲಿಂದ ಪ್ರಿಪರೇಷನ್ ಮಾಡಿರ್ತಾರೆ ಸ್ಟಾರ್ಟಿಂಗ್.
1: ಸುಮ್ಮನೆ ಆಗಲ್ಲ ಅದು ಅಲ್ವಾ. ಓಕೆ ಅಭಿಷೇಕ್, ಬಹಳ ಸಂತೋಷ ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹೇಳಿದ್ರಿ. ನಮ್ಮ ಕೇಳಿದ್ರಿಗೆ ನಾವು ಹೇಳೋಣ, 2026ನೇ ಸಾಲಿನ UPSC ಪರೀಕ್ಷೆಯಲ್ಲಿ ಉತ್ತೀರ್ಣ ಆದಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಮ್ನ GS ಅಭಿಷೇಕ್ ನಾಯಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ರಿ. ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ತಮಗೆ ಕಂಗ್ರಾಚುಲೇಷನ್, ಅಭಿನಂದನೆಗಳು. ನಿಮ್ಮ ಸಕ್ಸಸ್ ಹೀಗೆ ಮುಂದುವರಿತಿರಲಿ, IPS ಕನಸಿದೆ, ಇನ್ನು ಅವಕಾಶ ಇದೆ,
0: ಅವಕಾಶ ಇದೆ,
1: ಖಂಡಿತವಾಗ್ಲೂ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೆ ಮತ್ತೊಂದು IPS ಬಂದು ಮತ್ತೆ ನಾವು ನೀವು ಭೇಟಿಯಾಗಿ ಮಾತಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ GS ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

ಆಕಾಶವಾಣಿ ಸಮಯಾಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಡೆಬ್ರೋತ್ ಮಿಶ್ರಾ ಅವರ ಸಿತಾರ್ವಾದನ. ಕಾರ್ಯಕ್ರಮ ವಾರಣಾಸಿ ಕೇಂದ್ರದ ಕೊಡುಗೆ.

ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10ಕ್ಕೆ ಶುಭೋದಯ ಕರ್ನಾಟಕ, ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30ಕ್ಕೆ ಚಿಂತನ ಎಂ ಕೊಟ್ರಯ್ಯ ಅವರಿಂದ. 6:35ಕ್ಕೆ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40ಕ್ಕೆ ದೇಶಭಕ್ತಿ ಗೀತೆ. 6:45ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯ

ವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ 6:50ಕ್ಕೆ ರೈತರಿಗೆ ಸಲಹೆ 7:15ಕ್ಕೆ ಎಎಸ್ ಮುರಳೀಧರ್ ಅವರು ಹಾಡಿರುವ ಭಾವಗೀತೆಗಳು 7:45ಕ್ಕೆ ಹಾಗೂ 8:30ಕ್ಕೆ ಚಿತ್ರಗೀತೆಗಳು 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್ 9:05ಕ್ಕೆ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ 9:30ಕ್ಕೆ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ 10:30ಕ್ಕೆ ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು 11:00ಗೆ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 12:05ಕ್ಕೆ ವನಿತಾ ವಿಹಾರ ಚಲನಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ 12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ಕುರಿತು ಡಾ ಅತೀರಾ ಹಾಗೂ ಡಾ ಸುರೇಶ್ ನೆಗಳ್ಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ 11:00ಗೆ ಪ್ರಗತಿ ಪಥ ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಕುರಿತು ಮಾಹಿತಿ ಶರಶ್ಚಂದ್ರ ರಾನಡೆ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ 1:20ಕ್ಕೆ ಚಿತ್ರಗೀತೆಗಳು 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವ್ಯಾಖ್ಯಾನ ಹಾಗೂ ವಾಚನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ 2:40ಕ್ಕೆ ಕಾವ್ಯ ವಾಚನ ಕುಮಾರವ್ಯಾಸ ಭಾರತದ ಪೀಠಿಕಾ ಸಂಧಿ ವಾಚನ ಹಾಗೂ ವ್ಯಾಖ್ಯಾನ ಎನ್ಆರ್ ರಾಘವೇಂದ್ರ ಅವರಿಂದ 3:00ಗೆ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು 5:30ಕ್ಕೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು 6:15ಕ್ಕೆ ಕನ್ನಡ ರತ್ನ ಭಂಡಾರ 6:30ಕ್ಕೆ ವಿಜ್ಞಾನದ ಮುನ್ನಡೆ ಡಾ ದೀಪಾ ಎಂಬಿ ಅವರಿಂದ 6:51ಕ್ಕೆ ಕೃಷಿ ರಂಗ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಕುರಿತು ಡಾ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ ಆನಂತರ ನೇರಳೆ ಹಣ್ಣಿನ ಸುಧಾರಿತ ಬೇಸಾಯದ ಕ್ರಮಗಳ ಕುರಿತು ಡಾ ಸುನೀತಾ ಸಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ ಆನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿರಿಂದ ತತ್ವಪದ 7:45ಕ್ಕೆ ಭಾರತಿ ಸುತರ ಬದುಕು ಹಾಗೂ ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾ ಕೋರನ ಸರಸ್ವತಿ ಪ್ರಕಾಶ್ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ 8:00ಗೆ ಸಿರಿಗಂಧ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ 9:15ಕ್ಕೆ ವರ್ಷಾಲಿ ಭಿಡೆ ಅವರು ಹಾಡಿರುವ ಭಾವಗೀತೆಗಳು 9:30ಕ್ಕೆ ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ವಿದುಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ ಕಾರ್ಯಕ್ರಮ ಮಧುರೈ ಕೇಂದ್ರದ ಕೊಡುಗೆ ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. 603 kilohertz ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಸಮಯ 11:10:35. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಮುಂಜಾನೆ 5:00